ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಜ್ಯೇಷ್ಠ ಮಾಸದ 25ನೇ ದಿನ, ಅಂದರೆ 2026ನೇ ಇಸವಿಯ ಜೂನ್ ತಿಂಗಳ 15ನೇ ತಾರೀಕು ಸೋಮವಾರ. ಈಗ ಸಮಯ 5:58:40. ನಮ್ಮ ನಿಲಯದ ಬೆಳಗಿನ ದುರ್ಗೋದಯದ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸುಷ್ಮಾ ವಿ ಮಾಡುವ ನಮಸ್ಕಾರ ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ಎಲ್ಲರಿಂದಲೂ ಕಲಿಯಿರಿ, ಆದರೆ ಯಾರನ್ನೂ ಅನುಸರಿಸಬೇಡಿ ಎಂದಿದ್ದಾರೆ ಸಂದೀಪ್ ಮಹೇಶ್ವರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ ದುರ್ಗೋದಯದ ಪ್ರಸಾರದಲ್ಲಿ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆ, 6:50 ಆರೋಗ್ಯ ಬಿಂದುವಿನಲ್ಲಿ ಆಯುರ್ವೇದದಲ್ಲಿ ಸೋಂಕು ಹಾಗೂ ಅಲರ್ಜಿ ನಿರ್ವಹಣೆ ಹೇಗೆ, ಈ ಕುರಿತು ಮಾಹಿತಿ ಡಾಕ್ಟರ್ ಎಂವಿ ಅಪರ್ಣಾ ಅವರಿಂದ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ, 7:45 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ದಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಶಾಂತಲಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರ

ದುರ್ಗ 7:50ಕ್ಕೆ 8:30ಕ್ಕೆ ಚಿತ್ರಗೀತೆಗಳು 9:05ಕ್ಕೆ ನಲ್ನುಡಿ ಬದುಕಿಗೊಂದು ಹಿತನುಡಿ ಮೈಕಲ್ ಅವರಿಂದ 9:10ಕ್ಕೆ ಹಿಂದೂಸ್ತಾನಿ ಸಂಗೀತ ಪಂಡಿತ್ ಕಾರ್ತಿಕ್ ಕುಮಾರ್ ಅವರಿಂದ ಸಿತಾರ್ ವಾದನ ಅಹಿರ್ ಭೈರವರಾಗದಲ್ಲಿ 9:30ಕ್ಕೆ ಕನ್ನಡ ಚಿತ್ರಗೀತೆಗಳು 10:00ಕ್ಕೆ ಹಲವು ಕೇಳುಗರೆ ನೇರ ಫೋನಿನ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಗಲಿದೆ 11:00ಕ್ಕೆ ಜನಪದ ಗೀತೆಗಳು 11:30ಕ್ಕೆ ಕಾರ್ಯಕ್ರಮ ಮಾಹಿತಿ ಕಣಜ ಇನ್ನು ಮದಕರಿ ಪ್ರಸಾರದ ಕಾರ್ಯಕ್ರಮದಲ್ಲಿ 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ ನಂತರ ಎನರ್ಜಿ ಬೂಸ್ಟರ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ 11:00ಗೆ ಪ್ರಗತಿಪಥ ಪಿಎಂ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆಯಾಗಿದೆ ನವನಿಲಯದಿಂದ 1:20ಕ್ಕೆ ಉಲ್ಲಾಸ 2:40ಕ್ಕೆ ವಿಷಯಾಧಾರಿತ ಚಿತ್ರಗೀತೆಗಳು 3:00ರಿಂದ 5:00ವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00ಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ 5:30ಕ್ಕೆ ಯುವ ತರಂಗದಲ್ಲಿ ಹಿರಿಯೂರು ತಾಲೂಕು ಬುರುಜನರೊಪ್ಪದ ಬಹುಮುಖ ಪ್ರತಿಭೆ ಶ್ರೀಹರಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ 6:15ಕ್ಕೆ ಜನಪದ ಸಂಗೀತದಲ್ಲಿ ಚಿನ್ನ ಸಮುದ್ರ ಗ್ರಾಮದ ತಂಬೂರಿ ಉಮಾನಾಯ್ಕ ಹಾಗೂ ಸಂಕಡಿಗರಿಂದ ಲಂಬಾಣಿ ಪದ 6:51ಕ್ಕೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 93 ವಿಷಯ ದ್ವೀಪಗಳು ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ ಪಿಎಂ ಸುಮಾ ಅನಿವಾಳ ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ 8:00ಗೆ ಜನರಂಜನೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 8:45ಕ್ಕೆ ವಚನಗಳು 9:15ಕ್ಕೆ ಭಾವಗೀತೆಗಳು 9:30ಕ್ಕೆ ನಾಟಕ ಮೂಗೇಶ್ವರಿ 10:00ಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮ 10:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ ಇದುವರೆಗೂ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ

ಆಕಾಶವಾಣಿ ಚಿತ್ರದುರ್ಗ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಕೇಳುಗರೇ, ಇಂದಿನ ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ನಿಮಗೆ ಬೇಡಿ ಬಂದ ಭಕ್ತರನ್ನ ಪೊರೆಯುವ ಶಿವನ ದೇಗುಲದ ಬಗ್ಗೆ ಕಿರು ಮಾಹಿತಿಯನ್ನ ನೀಡ್ತೇನೆ. ಶಿವನನ್ನ ಅಭಿಷೇಕ ಪ್ರಿಯ ಎಂದು ಕರೆಯಲಾಗುತ್ತೆ. ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಜೇನುತುಪ್ಪದ ಅಭಿಷೇಕಗಳನ್ನು

0: ಮಾಡ್ತಾರೆ. ಆದರೆ ಸಿಂಗಟಗೆರೆಯಲ್ಲಿರುವ ಶಿವನ ದೇಗುಲದಲ್ಲಿ ಶಿವನಿಗೆ 108 ಗಿಡ ಮೂಲಿಕೆಗಳ ರಸದಿಂದ ಅಭಿಷೇಕವನ್ನ ಮಾಡ್ತಾರಂತೆ. ಇಂತಹ ಅಪರೂಪದ ಅಭಿಷೇಕ ಪೂಜೆ ನಡೆಯುವ ಪುಣ್ಯ ದೇಗುಲದ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ನಮನ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶಿವಸುಖದಾರಿಯ ನೋಡಣ್ಣ, ಶಿವಸುಖದಾರಿಯ ನೋಡಣ್ಣ ಅದು ಕೂದಲ ಎಳೆಗಿಂತ ಬಲು ಸಣ್ಣ ಎನ್ನುವ ಜಕ್ಕಪ್ಪಯ್ಯ ಅವರ ವಚನಕ್ಕೆ ಧ್ವನಿಯಾಗಿದ್ದಾರೆ ಅಪ್ಪಗೆರೆ ತಿಮ್ಮರಾಜು.
1: ಶಿವಸುಖದಾರಿಯ ನೋಡಣ್ಣ ಹಾಡಿರುವವರು ಅಪ್ಪಗೆರೆ ತಿಮ್ಮರಾಜು.

ಕೇಳುಗರೆ, ಸಿಂಗಟಗೆರೆ ಎನ್ನುವ ಊರಿನ ಪ್ರಶಾಂತ ವಾತಾವರಣದಲ್ಲಿ ಶ್ರೀ ಕಲ್ಲೇಶ್ವರ ಸ್ವಾಮಿಯು ನೆಲೆ ನಿಂತು ತನ್ನ ಬಳಿ ಬರುವ ಭಕ್ತರನ್ನ ಉದ್ಧರಿಸುತ್ತಿದ್ದಾನೆ. ಈ ಕ್ಷೇತ್ರದಲ್ಲಿರುವ ಸ್ವಾಮಿಯ ಲಿಂಗವು ಉದ್ಭವ ಲಿಂಗವಾಗಿದ್ದು ವರ್ಷದ 365 ದಿನವೂ ಇಲ್ಲಿರುವ ಸ್ವಾಮಿಗೆ ರುದ್ರಾಭಿಷೇಕವನ್ನ ಸಲ್ಲಿಸಲಾಗುತ್ತೆ. ಸಿಂಗಟಗೆರೆಯಲ್ಲಿ ನೆಲೆಸಿರುವ ಕಲ್ಲೇಶ್ವರ ಸ್ವಾಮಿಯು ಪ್ರಸನ್ನ ಸ್ವಾಮಿ ಕಲ್ಲೇಶ್ವರ ಎಂಬ ಹೆಸರಿನಿಂದ ಸಹ ಅನುದಿನವೂ ಪೂಜೆಗೊಳ್ಳುತ್ತಿದ್ದಾನೆ. ಹೊಯ್ಸಳ ದೊರೆ ವೀರಬಲ್ಲಾಳನು ಈ ದೇಗುಲವನ್ನ ನಿರ್ಮಾಣ ಮಾಡ್ತಾರೆ. ದೇಗುಲದ ಹಿಂಭಾಗದ ಬಳಿ ಇರುವ ಕೆರೆಯನ್ನ ಸಿಂಗಳರಾಯರು ಕಟ್ಟಿಸ್ತಾರೆ. ಆತನ ಸ್ಮರಣಾರ್ಥ ಈ ಊರಿಗೆ ಸಿಂಗಟಗೆರೆ ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತೆ. ಈ ಕ್ಷೇತ್ರದಲ್ಲಿ ಸ್ವಾಮಿಯ ಜೊತೆ ಪಾರ್ವತೀ ದೇವಿಯೂ ಸಹ ನೆಲೆ ನಿಂತು ಭಕ್ತರ ಅಭಿಷ್ಟಗಳನ್ನು ನೆರವೇರಿಸುತ್ತಿದ್ದಾರೆ. ಇದೀಗ ಕೇಳಿ ವರದೇಶ ವಿಠಲರ ಕೃತಿ, ಹಾಡಿದ್ದಾರೆ ಶಾಕುಂತಲಾ ನರಸಿಂಹನ್. ಗಿರಿಜಾಪತಿ ತವ ಚರಣಕ್ಕೆ ಎರಗುವೆ, ಗಿರಿಜಾಪತಿ ತವ ಚರಣಕ್ಕೆ ಎರಗುವೆ, ಕರುಣದಿಂದ ಇನ್ನನು ಪೊರೆ ಮಹಾದೇವಾ.

0: ಕೇಳುಗರೆ, ಇನ್ನು ಪ್ರತಿ ವರ್ಷವೂ ಸಿಂಗಟಗೆರೆಯಲ್ಲಿ ಬುದ್ಧ ಪೂರ್ಣಿಮೆಯಂದು ಕಲೇಶ್ವರ ಸ್ವಾಮಿಯ ಬ್ರಹ್ಮ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತೆ. ಸುಮಾರು 11 ದಿನಗಳ ಕಾಲ ಜಾತ್ರಾ ಮಹೋತ್ಸವವನ್ನು ಆಚರಿಸುವ ಈ ಊರಿನಲ್ಲಿ ಜಾತ್ರೆ ಮುಗಿಯುವವರೆಗೂ ಯಾರೂ ಕೂಡ ಪಾದರಕ್ಷೆಗಳನ್ನು ಹಾಕೋದಿಲ್ಲ. ಸಿಂಗಟಗೆರೆಯ ಸುತ್ತಮುತ್ತಲಿನ 7 ಹಳ್ಳಿಯ ಗ್ರಾಮಸ್ಥರು ಜಾತ್ರೆ ಆರಂಭವಾದ ದಿನದಿಂದ ಜಾತ್ರೆಯ ಕೊನೆಯ ದಿನದವರೆಗೂ ಎತ್ತುಗಳನ್ನು ಬೇಸಾಯಕ್ಕೆ ಹೂಡೋದಿಲ್ಲ. ಅಮಾವಾಸ್ಯೆ ಹಾಗೂ ಸೋಮವಾರಗಳಂದು ವಿಶೇಷ ಪೂಜೆಗೊಳ್ಳುವ ಇಲ್ಲಿನ ಕಲೇಶ್ವರ ಸ್ವಾಮಿಗೆ 108 ಗಿಡಮೂಲಿಕೆಗಳ ರಸದಿಂದ ಅಭಿಷೇಕವನ್ನು ಕೂಡ ಮಾಡಲಾಗುತ್ತೆ. ಕಾರ್ತಿಕ ಮಾಸ, ಶ್ರಾವಣ ಮಾಸ, ಶಿವರಾತ್ರಿ ದಿನಗಳಂದು ಸ್ವಾಮಿಗೆ ವಿಶೇಷ ಪೂಜಾ ಕೈಕರ್ಯಗಳನ್ನು ನಡೆಸಲಾಗುತ್ತೆ. ಬೇಡಿ ಬಂದ ಭಕ್ತರನ್ನು ಪೊರೆಯುವ ಪ್ರಸನ್ನ ಕಲೇಶ್ವರ ಸ್ವಾಮಿಯು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಿಂಗಟಗೆರೆ ಎಂಬ ಊರಿನಲ್ಲಿದೆ. ಈ ಕ್ಷೇತ್ರವು ಚಿಕ್ಕಮಗಳೂರಿನಿಂದ 62 ಕಿಲೋಮೀಟರ್, ಕಡೂರಿನಿಂದ 23 ಕಿಲೋಮೀಟರ್, ಯಗಟಿಪುರದ ಮಲ್ಲಿಕಾರ್ಜುನ ಸ್ವಾಮಿಯ ದೇಗುಲದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ನೀವು ಕೂಡ ಈ ಅಪರೂಪದ ಪುಣ್ಯಕ್ಷೇತ್ರದ ಪ್ರಸನ್ನ ಕಲ್ಲೇಶ್ವರನ ದೇಗುಲಕ್ಕೆ ಭೇಟಿ ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಆರ್.ಎನ್. ಜಯಗೋಪಾಲ್ ಅವರ ರಚನೆಯ ಶಂಭೋ ಶಿವ ಶಂಭೋ ಹರ ಶಂಭೋ ಪ್ರಭುವೆ ಎನ್ನುವ ಭಕ್ತಿಗೀತೆಗೆ ಧ್ವನಿಯಾಗಿದ್ದಾರೆ ಬಿ.ಕೆ. ಸುಮಿತ್ರ.
1: ಪಾದರಾಯರು ರಚಿಸಿರುವ ಗೊಲ್ಲತಿಯರೆಲ್ಲ ಕೂಡಿ ಎನ್ನ ಮೇಲೆ ಇಲ್ಲದ ಸುತ್ತಿ ಪುಟ್ಟಿಸಿ.
2: ತರ್ಗಿಡ್ತೋ ತರ್ಗಿಡ್ತೋ ತರ್ಗಿಡ್ತೋ ತರ್ಗಿಡ್ತೋ

ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ನಮನ ಮೂಡಿ ಬಂದಿತು. ಆಕಾಶವಾಣಿ ಚಿತ್ರದುರ್ಗ ಸಮಯ ಆಗುತ್ತಲಿದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ಚಿಂತನ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ.
1: ಓದುವುದು ಕೇವಲ ಹವ್ಯಾಸವಲ್ಲ, ಅದು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಲೇಬೇಕಾದ ಮಹತ್ವದ ಜೀವನ ಶೈಲಿ. ಒಳ್ಳೆಯ ಪುಸ್ತಕ ನಮ್ಮ ಮನಸ್ಸಿಗೆ ಒಂದು ಹೊಸ ಚೇತನವನ್ನ, ದಾರಿಯನ್ನ ತೋರಿಸುತ್ತದೆ, ಹೊಸ ಜಗತ್ತನ್ನ ಪರಿಚಯಿಸುತ್ತದೆ, ಉಲ್ಲಾಸ ಹಾಗೂ ಸಂತೋಷವನ್ನ ಇಮ್ಮಡಿಗೊಳಿಸುತ್ತದೆ, ಹೊಸ ಆಲೋಚನೆಯನ್ನ ಬಿತ್ತುತ್ತದೆ. ಪುಸ್ತಕವನ್ನ ಓದುವುದರಿಂದ ನಾವು ನಮ್ಮ ಸುತ್ತಲಿನ ಸೀಮಿತ ಲೋಕದಿಂದ ಹೊರಬಂದು ವಿಶಾಲವಾದ ಜ್ಞಾನಲೋಕವನ್ನ ಪ್ರವೇಶಿಸುವಂತೆ ಮಾಡುತ್ತದೆ. ಫ್ರಾನ್ಸಿಸ್ ಬೇಕನ್ ಅವರು ಹೇಳಿದ ಮಾತು ನೆನಪಿಗೆ ಬರುತ್ತದೆ, ರೀಡಿಂಗ್ ಮೇಕ್ಸ್ ಎ ಫುಲ್ ಮ್ಯಾನ್, ಅಂದರೆ ಓದುವವನು ಪರಿಪೂರ್ಣ ವ್ಯಕ್ತಿಯಾಗುತ್ತಾನೆ ಎಂದರ್ಥ. ಇಂದಿನ ರಭಸದ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲ್, ಟಿವಿ, ಕಂಪ್ಯೂಟರ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಗಂಟೆಗಟ್ಟಲೆ ಕಾಲ ಕಳೆಯುತ್ತಿದ್ದೇವೆ.

0: ಆದರೆ ಪುಸ್ತಕ ಓದುವ ಹವ್ಯಾಸ ನಿಧಾನವಾಗಿ ಹಿಂದೆ ಸರಿಯುತ್ತಿದೆ. ಆದರೆ ನೆನಪಿಡಬೇಕು, ಗಾಂಧೀಜಿಯವರು ಹೇಳುವಂತೆ ಪುಸ್ತಕಗಳು ನಮ್ಮ ಅತ್ಯುತ್ತಮ ಹಾಗೂ ಅತ್ಯಂತ ನಿಷ್ಠಾವಂತ ಸ್ನೇಹಿತರಿದ್ದಂತೆ. ಅವು ಯಾವತ್ತೂ ಬೇಸರ ಪಡಲಾರವು, ಯಾವತ್ತೂ ದೂರ ಹೋಗದ ಮತ್ತು ಹೊಸದನ್ನ ಕಲಿಸುವ ಮಹಾನ್ ಚೇತನಗಳು. ಓದುವುದು ನಮ್ಮ ಬುದ್ಧಿಶಕ್ತಿಗೆ, ಭಾಷಾಶೈಲಿಗೆ ಮತ್ತು ಚಿಂತನೆಗೆ ಬೆಳಕು ನೀಡುತ್ತದೆ. ಓದಿದವನು ಸ್ಪಷ್ಟವಾಗಿ ಮಾತನಾಡಲು, ಯೋಚಿಸಲು ಮತ್ತು ತೀರ್ಮಾನಿಸಲು ಕಲಿಯುತ್ತಾನೆ. ಇದೇ ಓದಿನ ಅಭ್ಯಾಸದಿಂದ ಸಹಾನುಭೂತಿ ಕೂಡ ಬೆಳೆಯುತ್ತದೆ. ಕಾದಂಬರಿಗಳು, ಜೀವನ ಚರಿತ್ರೆಗಳು, ಕಥೆಗಳು ಇತ್ಯಾದಿಗಳನ್ನು ಓದಿದಾಗ ಇತರರ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುತ್ತದೆ. ಇದು ನಮ್ಮನ್ನು ದೇಶದ ಅತ್ಯುತ್ತಮ ನಾಗರಿಕರನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಓದು ಬಹುಮುಖ್ಯ ಪಾತ್ರವನ್ನ ವಹಿಸುತ್ತದೆ. ಅಕ್ಷರಗಳು, ಪದಗಳು, ವಾಕ್ಯಗಳು ಹಾಗೂ ಪಠ್ಯದ ಅರ್ಥವನ್ನು ಗ್ರಹಿಸುವ ಪ್ರಕ್ರಿಯೆ. ಓದು ಎಂದರೆ ಕೇವಲ ಅಕ್ಷರಗಳನ್ನು ಉಚ್ಚರಿಸುವುದಷ್ಟೇ ಅಲ್ಲ, ಅವುಗಳ ಅರ್ಥವನ್ನು ತಿಳಿದು ಮನಸ್ಸಿನಲ್ಲಿ ಆಲೋಚನೆ ರೂಪಿಸುವುದು. ತಿಳುವಳಿಕೆ ಮತ್ತು ಅರಿವನ್ನು ಪಡೆಯುವ ಪ್ರಕ್ರಿಯೆಗೆ ಓದು ಎಂದು ಕರೆಯಲಾಗುತ್ತದೆ. ಓದು ಜ್ಞಾನ ಪಡೆಯಲಿಕ್ಕೆ, ಅರ್ಥ ಗ್ರಹಣಕ್ಕೆ ಮತ್ತು ಆಲೋಚನೆ ಶಕ್ತಿಯ ಅಭಿವೃದ್ಧಿಗೆ ಸಹಾಯಕಾರಿಯಾಗಿದೆ. ಓದು ಮನುಷ್ಯನ ಬುದ್ಧಿಯ ಬೆಳವಣಿಗೆಗೆ, ಭಾಷೆಯ ಶುದ್ಧಿಗೆ ಮತ್ತು ಸಂಸ್ಕೃತಿಯನ್ನ ಬೆಳೆಸುವ ಸಾಧನವಾಗಿದೆ ಎಂದು ಹೇಳಬಹುದು. ಅಂದರೆ ಅಕ್ಷರಗಳ ಅರಿವು ಅರ್ಥ ಗ್ರಹಿಕೆಗೆ ಮತ್ತು ಜ್ಞಾನದ ಬೆಳಕನ್ನು ಪಡೆಯುವ ಮಾನಸಿಕ ಪ್ರಕ್ರಿಯೆ. ಅದು ಮನಸ್ಸಿಗೆ ಬೆಳಕು ನೀಡುವ ದೀಪವೂ ಹೌದು. ಓದಿನಿಂದಾಗುವ ಪ್ರಯೋಜನಗಳನ್ನ ನಾವು ನೋಡೋದಾದ್ರೆ, ಪುಸ್ತಕ ಓದುವುದರಿಂದ ಹೊಸ ವಿಷಯಗಳು, ಹೊಸ ವಿಚಾರಗಳು ಮತ್ತು ಹೊಸ ಅನುಭವಗಳ ಕುರಿತು ತಿಳಿಯಬಹುದು. ಇದರಿಂದ ಜ್ಞಾನವು ವೃದ್ಧಿಯಾಗುತ್ತದೆ. ಓದುವುದರಿಂದ ಶಬ್ದ ಸಂಪತ್ತು ಹೆಚ್ಚುತ್ತದೆ, ವ್ಯಾಕರಣ ಜ್ಞಾನವೂ ಸುಧಾರಣೆಯಾಗುತ್ತದೆ ಮತ್ತು ಅಭಿವ್ಯಕ್ತಿಯ ಶೈಲಿ ಉತ್ತಮಗೊಳ್ಳುತ್ತದೆ. ಆ ಮೂಲಕ ಭಾಷಾ ಕೌಶಲ್ಯವೂ ಅಭಿವೃದ್ಧಿಯಾಗುತ್ತದೆ. ಓದಿನ ಮೂಲಕ ವ್ಯಕ್ತಿಯು ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸುವ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆ ಮೂಲಕ ವ್ಯಕ್ತಿತ್ವ ವಿಕಸನದ ಪರಿಪೂರ್ಣತೆ ಸಾಧ್ಯವಾಗುತ್ತದೆ. ಓದಿನ ಅಭ್ಯಾಸ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ ಹಾಗೂ ಸಹನೆಯನ್ನು ಬೆಳೆಸುತ್ತದೆ. ಸಾಹಿತ್ಯ ಓದುವುದರಿಂದ ನೈತಿಕತೆ, ಮಾನವೀಯತೆ ಮತ್ತು ಜೀವನ ಮೌಲ್ಯಗಳ ಅರಿವು ಮೂಡುತ್ತದೆ. ಪತ್ರಿಕೆಗಳು, ಲೇಖನಗಳು ಓದುವುದರಿಂದ ದೇಶ ವಿದೇಶಗಳ ಮತ್ತು ಪ್ರಚಲಿತ ವಿದ್ಯಮಾನಗಳ ಅರಿವು ಓದುಗನಿಗೆ ಮೂಡುತ್ತದೆ. ಓದಿನ ಅಭ್ಯಾಸ ಸಮಯವನ್ನು ಫಲಪ್ರದವಾಗಿ ಉಪಯೋಗಿಸಲು ಸಹಾಯ ಮಾಡುತ್ತದೆ. ಓದಿನ ಅಭ್ಯಾಸವು ಜೀವನದ ಎಲ್ಲ ಹಂತಗಳಲ್ಲೂ ಹೊಸದನ್ನು ಕಲಿಯುವ ಉತ್ಸಾಹವನ್ನು ಉಳಿಸುತ್ತದೆ. ಹಾಗಾಗಿ ಓದು ಮನುಷ್ಯನ ಸಮಗ್ರ ಅಭಿವೃದ್ಧಿಗೆ, ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ದಾರಿದೀಪವಾಗಿದೆ. ಓದಿನ ಹವ್ಯಾಸವನ್ನ ಸಮತೋಲನದಿಂದ ಸಮಯ ನಿರ್ವಹಣೆ ಮಾಡಿಕೊಂಡು ನಡೆಸಿದರೆ ಓದು ಜೀವನದ ಅತ್ಯಂತ ಅಮೂಲ್ಯವಾದ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಸುಶಿಕ್ಷಿತ ಸಮಾಜವು ನಿರ್ಮಾಣವಾಗುತ್ತದೆ.
1: ಇದುವರೆಗೂ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ 102.6 FM ಇದೀಗ ಕೇಳಿ ದೇಶಭಕ್ತಿ ಗೀತೆಯನ್ನ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪ ತೀಡಿತು, ಯಾವ ಧರೆಗೆ ವರ್ಷಧಾರೆ ಪಲಿಸಿ ಚಿಗುರು ತಂದಿತು, ಅದೇ ನನ್ನ ಜನ್ಮಭೂಮಿ ಎನ್ನುವ ಎಂಎನ್ ವ್ಯಾಸರಾವ್ ಅವರ ರಚನೆ ವೃಂದಗಾನದಲ್ಲಿ.

0: ಇದುವರೆಗೂ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಇವತ್ತು ಅಡಿಕೆಯಲ್ಲಿ ಹೆಚ್ಚಾಗಿ ಬಾಧಿಸುತ್ತಿರುವಂತ ಕೆಂಪು ನುಸಿ, ಈ ಒಂದು ಕೀಟ ಮತ್ತು ಅದನ್ನ ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಗೆಲ್ಲ ಗೊತ್ತಿದ್ದಂಗೆ ಈ ವರ್ಷ ಬರ ಅಂತಾನೆ ನಾವು ಅನ್ಕೋತೀವಿ, ಯಾಕಂದ್ರೆ ಕಂಪ್ಲೀಟ್

0: ಡ್ರೈ ಇದೆ, ಟೆಂಪರೇಚರ್ 40 ಡಿಗ್ರಿ ದಾಟಿದವೆ. ಸೊ ಇದರಲ್ಲೂ ಸಹಜವಾಗಿ ಮೊನ್ನೆ ಬಂದಂತ ಬೇಸಿಗೆ ಮಳೆಗೆ ಈ ಒಂದು ಬಿಸಿಲು ಎರಡೂ ಸೇರಿಕೊಂಡು ಅಡಿಕೆ ತೋಟಗಳಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನುಸಿ ಬಾಧೆ ಕಂಡು ಬರ್ತಾ ಇದೆ. ಅದು ಸಣ್ಣ ಸಸಿಯಿಂದ ಹಿಡಿದು 20-30 ಅಡಿ ಇರುವಂತ ತೋಟಗಳಲ್ಲಿ ಕೂಡ ನಮಗೆ ಈ ಕೆಂಪು ನುಸಿ ಬಾಧೆ ತೀವ್ರವಾಗಿ ಕಂಡು ಬಂದು ಗರಿಗಳು ಹಳದಿಯಾಗುವಂಥದ್ದು ಮತ್ತು ಅದರ ಮೇಲೆ ಒಣಗೋ ಸ್ಥಿತಿಗೆ ತಲುಪಿರುವಂಥ ಮರಗಳು ಕಂಪ್ಲೀಟ್ ಎಲ್ಲ ಗರಿಗಳನ್ನು ಸುಟ್ಟೋದಂಗೆ ಕಾಣಿಸ್ತಿರುವಂಥ ಬಾಧೆಗಳನ್ನ ನಾವು ಇವತ್ತು ತೋಟಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣ ಅಂತ ನೋಡಿದಾಗ ನಮಗೆ ಎಲೆ ಕೆಳಗಡೆ ಈ ಕೆಂಪು ನುಸಿಗಳು ಹೆಚ್ಚಾಗಿ ಕಂಡು ಬಂದಿರುವಂಥದ್ದು. ಸೊ ಇದರದ್ದು ನೋಡೋದಾದರೆ ನೀವು ಗರಿ ಕೆಳಗಡೆ ನಮ್ಮ ಹೆಬ್ಬೆರಳನ್ನ ಅದನ್ನ ತೇದು ನೋಡಿದಾಗ ಕೆಂಪು ಬಣ್ಣದಲ್ಲಿ ನಮಗೆ ಕೈಗೆಲ್ಲ ಅಂಟು ಬರೋದನ್ನ ನಾವು ಗಮನಿಸ್ಬೋದು. ಈ ರೀತಿ ಇದ್ದಾಗ ಅದು ಕೆಂಪು ನುಸಿ ಬಾಧೆಗೆ ತುತ್ತಾಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ನಮಗೆ ಗುರುತು ಸಿಗುವಂಥದ್ದು. ನಂತರ ಇದು ಬಾಧೆ ಏನಪ್ಪ ಅಂತಂದ್ರೆ ಮರಿ ಮತ್ತೆ ಪ್ರೌಢ ಎರಡೂ ಹುಳುಗಳು ಎಲೆ ಕೆಳಗಡೆ ಕುಂತು ರಸ ಕುಡಿಯೋದ್ರಿಂದ ಮೊದಲನೇದಾಗಿ ಎಲೆ ಮೇಲೆ ಮಚ್ಚೆಗಳು ಕಂಡು ಬರ್ತವೆ, ಸಣ್ಣ ಸಣ್ಣ ಮಚ್ಚೆಗಳು ಕಂಡು ಬಂದು ತದನಂತರ ಎಲೆ ಹಳದಿ ಆಗುವಂಥದ್ದು, ತದನಂತರ ಕಂಪ್ಲೀಟ್ ಸುಟ್ಟೋಗುವಂಥದ್ದು, ಎಲೆ ಸುಟ್ಟಿ ಹೋಗಿ ಒಣಗೋದಂಗೆ ಆಗ್ಬಿಡುವಂಥದ್ದು. ಬಟ್ ಇದನ್ನು ನಾವು ದೂರದಿಂದ ನೋಡಿದಾಗ ಏನೋ ರೋಗ ಬಂದಿದೆ ಅನ್ಸುತ್ತೆ. ಬಟ್ ಇದು ರೋಗದಿಂದ ಬಾಧೆ ಅಲ್ಲ, ಈ ಒಂದು ನುಸಿಯಿಂದ ನಮಗೆ ರಸ ಇರೋದರಿಂದ ಗರಿಗಳು ಒಣಗ್ತಿರುವಂಥ ಲಕ್ಷಣಗಳು ನಮಗೆ ಕಂಡು ಬರುತ್ತವೆ. ಸೊ ಇದನ್ನು ಹತೋಟಿ ಹೇಗೆ ಮಾಡೋದು ಅಂತ, ಸೊ ಸಾಧಾರಣವಾಗಿ ಜೋರು ಮಳೆ ಬಂದರೆ ಈ ನುಸಿ ತನಗೆ ತಾನೇ ಹತೋಟಿ ಆಗ್ಬಿಡುತ್ತೆ. ಬಟ್ ಈ ಒಂದು ಒಣಸ್ಥಿತಿಯಲ್ಲಿ ಕಂಪ್ಲೀಟ್ ಶಕೆ ಇದ್ದು ಡ್ರೈ ಇರೋದ್ರಿಂದ ನಮಗೆ ನುಸಿ ಕಾಟ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಒಂದು ಎಚ್ಚರಿಕೆ ವಹಿಸ್ಕೋಬೇಕು. ಇಲ್ಲಾಂದರೆ ಕಂಪ್ಲೀಟ್ ಮರದಲ್ಲಿರುವಂಥ ಅಷ್ಟು ಎಲೆಗಳು ಸುಟ್ಟೋದಂಗಾಗಿ ಒಣಗೋದಂಗಾಗಿ ಹಸಿರಿನಂಶ ಕಡಿಮೆ ಆಗೋದ್ರಿಂದ ಆಹಾರ ಉತ್ಪತ್ತಿ ಕಡಿಮೆ ಆಗಿ ಬಂದಿರುವಂಥ ಫಸಲು ಕೂಡ ಉದುರಿ ನಮಗೆ ಇಳುವರಿ ನಷ್ಟ ಆಗುವಂಥ ಸಂಭವಗಳು ಕೂಡ ಕಂಡು ಬರ್ತವೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಪ್ರಾರಂಭದಲ್ಲಿ ಯಾವುದೋ ಒಂದೊಂದು ಎಲೆಗಳು ಕೆಳಗಿನ ಎಲೆಗಳಲ್ಲಿ ನುಸಿ ಬಾಧೆ ಕಂಡು ಬಂದಿದ್ರೆ ಅಂಥ ಎಲೆಗಳನ್ನ ಬೇಕಂತ ತೆಗೆದು ಸುಟ್ಟಾಕ್ಬೋದು. ತದನಂತರ ನಮ್ಮಲ್ಲಿ ನೀರಿನ ಅವಕಾಶ ಇದ್ರೆ ಜೋರಾಗಿ ಗಿಡಗಳ ಮೇಲೆ ನೀರಿನ ಸಿಂಪರಣೆ ಮಾಡೋದ್ರಿಂದ ನುಸಿ ಬಾಧೆನ ಕಡಿಮೆ ಮಾಡ್ಬೋದು. ಇಲ್ಲ ಅಂತಂದ್ರೆ ನುಸಿನಾಶಕಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಿರೋದ್ರಿಂದ ನೇರವಾಗಿ ನುಸಿನಾಶಕಗಳನ್ನ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ನಮ್ಗೆ ಸೂಕ್ತವಾಗಿರುವಂತ ನುಸಿನಾಶಕ ಅಂತ ನೋಡೋದಾದ್ರೆ ಫೆನಜಾಕ್ವಿನ್ ಅಂತೇಳಿ, ಸೊ ಇದನ್ನ 2 ml 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡುವಂಥದ್ದು, ಅಥವಾ ಸ್ಪೈರೋಮೆಸಿಫೆನ್ ಅಂತ ಸಿಗತ್ತೆ, ಅದನ್ನ 1 ml 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡುವಂಥದ್ದು, ಅಥವಾ ಊಮೈಟ್ ಪ್ರೊಪಾರ್ಗೈಟ್ ಅಂತೇಳಿ ಇದನ್ನ 2 ml 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ. ಬಟ್ ಒಂದು ಮುನ್ನೆಚ್ಚರಿಕೆ ವಹಿಸಬೇಕು, ನುಸಿಗಳು ಎಲೆ ಕೆಳಗಡೆ ಇರೋದ್ರಿಂದ ನಾವು ಔಷಧಿನ ಅಥವಾ ಕೀಟನಾಶಕನ ಸಿಂಪರಣೆ ಮಾಡ್ತೀನಿ ಅಂತಂದ್ರೆ ಎಲೆ ಕೆಳಗಡೆ ಚೆನ್ನಾಗಿ ಬೀಳೋ ತರ ನಾವು ಸಿಂಪರಣೆ ಮಾಡಿದಾಗ ನುಸಿಗಳು ಒಂದೇ ಸಿಂಪರಣೆಯಲ್ಲಿ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಅಥವಾ ಜೋರು ಮಳೆ ಹೇಳ್ದಂಗೆ ಮುಂದೆ ಒಂದು 15-20 ದಿವಸ ಆದ್ಮೇಲೆ ಜೋರು ಮಳೆ ಬಂದ್ರೆ ಕಂಟ್ರೋಲ್ ಆಗ್ತವೆ, ಬಟ್ ಅಷ್ಟೊತ್ತಿಗೆ ನಮ್ಮಲ್ಲಿ ತೀವ್ರತೆ ಜಾಸ್ತಿ ಆದ್ರೆ ನಷ್ಟ ಜಾಸ್ತಿ ಆಗೋ ಸಂಭವದಿಂದ ಈ ಒಂದು ಹಂತದಲ್ಲಿ ಈಗ ನುಸಿ ಬಾಧೆ ಏನಾದರೂ ಹೆಚ್ಚಾಗಿ ಕಂಡು ಬಂದಿದ್ರೆ ಒಂದು ನುಸಿನಾಶಕನ ಸಿಂಪರಣೆ ಮಾಡೋದು ತುಂಬಾ ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಇದೀಗ ಸಿದ್ದಲಿಂಗ ಪಟ್ಟಣ ಶೆಟ್ಟಿಯವರ ರಚನೆಯ ಭಾವಗೀತೆಯನ್ನು ಕೇಳೋಣ.

0: ಇದುವರೆಗೂ ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಇದೀಗ ಆರೋಗ್ಯ ಬಿಂದುವಿನಲ್ಲಿ ಆಯುರ್ವೇದದಲ್ಲಿ ಸೋಂಕು ಹಾಗೂ ಅಲರ್ಜಿ ನಿರ್ವಹಣೆ ಹೇಗೆ, ಈ ಕುರಿತು ಡಾಕ್ಟರ್ ಎಂವಿ ಅಪರ್ಣಾ ಅವರಿಂದ ಮಾಹಿತಿ.
1: ನೀವು ಒಮ್ಮೊಮ್ಮೆ ಕೆಮ್ಮು, ಗಂಟಲು ನೋವು, ಜ್ವರ ಇತ್ಯಾದಿ ಕಾಯಿಲೆಗಳಿಗೆ ವೈದ್ಯರ ಬಳಿ ಹೋದಾಗ ಅವರು ನಿಮಗೆ ಇನ್ಫೆಕ್ಷನ್ ಆಗಿದೆ ಅಂತಲೋ, ಇಲ್ಲವೇ ಇದೊಂದು ಅಲರ್ಜಿಕ್ ರಿಯಾಕ್ಷನ್ ಅಂತಲೋ ಹೇಳಿ ಔಷಧ ನೀಡಿರುವ ಅನುಭವ ಸಾಮಾನ್ಯ. ಈ ಸೋಂಕು ಹಾಗೂ ಅಲರ್ಜಿ ಎನ್ನುವ ಪರಿಕಲ್ಪನೆ ಆಯುರ್ವೇದದಲ್ಲಿ ಇದೆಯೇ ಎಂದು ವಿಚಾರ ಮಾಡೋಣ. ಮೊದಲಿಗೆ ಸೋಂಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ದೇಹಕ್ಕೆ ಹೊರಗಿನ ಪರಿಸರದಿಂದ ರೋಗಾಣುಗಳು ಪ್ರವೇಶಿಸಿದಾಗ ನಮ್ಮ ದೇಹವು ಅವುಗಳನ್ನು ಹೊರಹಾಕುವ ಪ್ರಕ್ರಿಯೆಯಲ್ಲಿ ಹಲವಾರು ಶಾರೀರಿಕ ಲಕ್ಷಣಗಳನ್ನು ಅಭಿವ್ಯಕ್ತಿಪಡಿಸುತ್ತದೆ. ಈ ರೋಗಾಣುಗಳಲ್ಲಿ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್ ಮುಂತಾದ ಹಲವಾರು ವಿಧಗಳಿವೆ. ಸೋಂಕು ಎನ್ನುವುದನ್ನು ಆಯುರ್ವೇದದಲ್ಲಿ ಉಪಸರ್ಗ ಎಂದು, ಸೋಂಕು ರೋಗಗಳನ್ನು ಔಪಸರ್ಗಿಕ ರೋಗಗಳು ಎಂದು ಹೆಸರಿಸಿರುತ್ತಾರೆ. ಸೋಂಕು ಹರಡುವ ರೀತಿಯನ್ನು ಸಹ ಬಹಳ ಕರಾರುವಾಕ್ಕಾಗಿ ಉಲ್ಲೇಖಿಸಲಾಗಿದೆ.

0: ಲಿಂಗಾತ್ ಗಾತ್ರ ಸಂಸ್ಪರ್ಶಾತ್ ನಿಶ್ವಾಸಾತ್ ಸಹ ಭೋಜನಾತ್ ಸಹ ಶಯ್ಯಾಸನಾತ್ ಚಾಪಿ ವಸ್ತ್ರ ಮಾಲ್ಯಾನುಲೇಪನಾತ್ ಕುಷ್ಠಂ ಜ್ವರಂ ಚ ಶೋಷಂ ಚ ನೇತ್ರಾಭಿಷ್ಯಂದ ಏವ ಚ ಔಪಸರ್ಗಿಕ ರೋಗಾಹ ಸಂಕ್ರಾಮಂತಿ ನರಾತ್ ನರಂ. ಎಷ್ಟೊಂದು ಅದ್ಭುತವಾಗಿ ಸೋಂಕನ್ನು ಇಲ್ಲಿ ವಿವರಿಸಿದ್ದಾರೆ. ಸಂಪರ್ಕಕ್ಕೆ ಬರುವಿಕೆ, ಸ್ಪರ್ಶ, ಉಸಿರಿನಿಂದ ಹರಡುವಿಕೆ ಅಂದರೆ ಡ್ರಾಪ್ಲೆಟ್ ಇನ್ಫೆಕ್ಷನ್, ರೋಗವುಳ್ಳ ವ್ಯಕ್ತಿಯ ಹತ್ತಿರದಲ್ಲಿ ಕುಳಿತು ಉಣ್ಣುವುದರಿಂದ ಅಥವಾ ಎಂಜಲು ಮುಂತಾದವುಗಳ ಸಂಪರ್ಕದಿಂದ, ಸಹಶಯ್ಯ ಅಂದರೆ ಸೋಂಕುಳ್ಳ ವ್ಯಕ್ತಿಯೊಡನೆ ಸಂಭೋಗ ಮಾಡುವುದರಿಂದ ಅವರ ವಸ್ತ್ರಗಳು ಅಂದರೆ ಬಟ್ಟೆ ಬರೆಗಳು, ಆಭರಣಗಳು, ಬಾಚಣಿಗೆಗಳು ಇತ್ಯಾದಿಗಳನ್ನು ಬಳಸುವುದರಿಂದ ಸೋಂಕು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತದೆ. ಈ ರೀತಿ ಹರಡುವ ಸಾಮಾನ್ಯ ರೋಗಗಳೆಂದರೆ ಕುಷ್ಠ ಎಂದರೆ ಹಲವು ರೀತಿಯ ಚರ್ಮರೋಗಗಳು, ಜ್ವರ, ಶೋಷ ಎಂದರೆ ರಾಜಯಕ್ಷ್ಮ ಅಥವಾ ಕ್ಷಯರೋಗ, ನೇತ್ರಾಭಿಷ್ಯಂದ ಅಂದರೆ ಕಣ್ಣಿನ ಸೋಂಕು ರೋಗಗಳು. ಸಹಸ್ರಾರು ವರ್ಷಗಳ ಹಿಂದೆಯೇ ಇಷ್ಟೊಂದು ವಿಚಾರಗಳು ಆಯುರ್ವೇದದಲ್ಲಿ ಅಡಗಿದ್ದವೆಂದರೆ ಆಶ್ಚರ್ಯವೆನಿಸುವುದಿಲ್ಲವೇ? ಈಗ ಅಲರ್ಜಿಯ ಬಗ್ಗೆ ವಿಚಾರ ಮಾಡೋಣ. ಅಲರ್ಜಿ ಎಂದರೆ ಒಗ್ಗದಿರುವಿಕೆ ಎಂದರ್ಥ. ಆಯುರ್ವೇದದಲ್ಲಿ ಇದನ್ನು ಅಸಾತ್ಮ್ಯ ಎಂದು ವರ್ಣಿಸಿದ್ದಾರೆ. ಆಯುರ್ವೇದದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನ ಹಾಗೂ ವಿಶಿಷ್ಟ ಪ್ರಕೃತಿಯುಳ್ಳವನಾಗಿರುತ್ತಾನೆ. ಒಬ್ಬನ ಆಹಾರ ಮತ್ತೊಬ್ಬನಿಗೆ ವಿಷವಾಗಬಲ್ಲದು. ಹೀಗಾಗಿ ಒಬ್ಬನಿಗೆ ಒಗ್ಗುವ ಆಹಾರ ಅಥವಾ ಅಭ್ಯಾಸ ಇನ್ನೊಬ್ಬನಿಗೆ ಒಗ್ಗದೇ ಹೋಗಬಹುದು. ಹೀಗೆ ಒಗ್ಗದೇ ಹೋದಾಗ ದೇಹದ ಯಾವ ಅಂಗ ಅಥವಾ ಟಿಶ್ಯೂ ಈ ರೀತಿಯ ಅಲರ್ಜಿನ್ ಅಥವಾ ಅಸಾತ್ಮ್ಯ ಆಹಾರ ಅಥವಾ ವಿಹಾರದ ಸಂಪರ್ಕಕ್ಕೆ ಬರುವುದೋ ಅಲ್ಲಿ ಅದರ ಲಕ್ಷಣಗಳ ರೂಪದಲ್ಲಿ ಅಲರ್ಜಿಯು ವ್ಯಕ್ತವಾಗುತ್ತದೆ. ಆಧುನಿಕ ವಿಜ್ಞಾನದ ಪ್ರಕಾರ ಇದನ್ನು ಇಮ್ಯೂನ್ ರೆಸ್ಪಾನ್ಸ್ ಎಂದು ಕರೆಯುತ್ತಾರೆ. ಆಧುನಿಕ ವೈದ್ಯ ವಿಜ್ಞಾನದ ಪ್ರಕಾರ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಎರಡು ಪ್ರಕಾರದ್ದಾಗಿರುತ್ತದೆ. ಮೊದಲನೆಯದು ಸ್ವಾಭಾವಿಕ ರೋಗ ಪ್ರತಿಬಂಧಕತ್ವ ಅಂದರೆ ನ್ಯಾಚುರಲ್ ಇಮ್ಯುನಿಟಿ. ಎರಡನೆಯದು ಪಡೆದುಕೊಂಡಂತಹ ರೋಗ ಪ್ರತಿಬಂಧಕತ್ವ ಅಂದರೆ ಅಕ್ವೈರ್ಡ್ ಇಮ್ಯುನಿಟಿ. ಇದನ್ನು ಆಯುರ್ವೇದದಲ್ಲಿ ಬಲ ಎಂದು ವ್ಯಾಖ್ಯಾನಿಸಲಾಗಿದೆ. ಪ್ರಾಕೃತಸ್ತು ಬಲಂ ಶ್ಲೇಷ್ಮ ವಿಕೃತೋ ಮಲಮುಚ್ಚತೆ ಅಂದರೆ ಪ್ರಾಕೃತ ಕಫವು ಬಲವೆಂದು, ವಿಕೃತ ಕಫವು ಮಲರೂಪಿ ಅಂದರೆ ವಿಷಯುಕ್ತತೆ ಅಥವಾ ಆಮ ಎಂದು ಹೇಳಿದ್ದಾರೆ. ನಹಿ ಸರ್ವ ಶರೀರಾಣಿ ವ್ಯಾಧಿಕ್ಷಮತ್ವೇ ಸಮರ್ಥಾನಿ ಭವಂತಿ ಎಂದು ಹೇಳಿದ್ದಾರೆ. ಎಲ್ಲ ವ್ಯಕ್ತಿಗಳು ರೋಗ ಪ್ರತಿಬಂಧಕತ್ವದಲ್ಲಿ ಒಂದೇ ತೆರನಾಗಿರುವುದಿಲ್ಲವೆಂದು ಇದರ ಅರ್ಥ. ಇಷ್ಟೇ ಅಲ್ಲದೆ ಈ ಬಲವನ್ನು ಸಹಜ ಬಲ, ಕಾಲಕೃತ ಬಲ ಮತ್ತು ಯುಕ್ತಿಕೃತ ಬಲವೆಂದು ವಿಂಗಡಿಸಿದ್ದಾರೆ. ಸಹಜ ಬಲ ಅಂದರೆ ಒಬ್ಬ ವ್ಯಕ್ತಿಗೆ ಹುಟ್ಟಿನಿಂದಲೇ ಬಂದಂತಹ ರೋಗ ನಿರೋಧಕ ಶಕ್ತಿ. ಇದು ತಂದೆ ತಾಯಿಯರ ಪ್ರಕೃತಿ, ಜೀವಸೃಷ್ಟಿಯಾದ ಋತು ಮುಂತಾದ ಹಲವಾರು ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಮಳೆಗಾಲದಲ್ಲಿ ಜನಿಸಿದ ಶಿಶುಗಳು ಅವರ ಜೀವನದ ಮುಂದಿನ ವರ್ಷಗಳಲ್ಲಿ ಆಸ್ತ್ಮಾ ಮುಂತಾದ ರೋಗಗಳಿಗೆ ತುತ್ತಾಗುವ ಸಂಭವ ಹೆಚ್ಚು. ಕಾಲಕೃತ ಬಲವೆಂದರೆ ವಿಸರ್ಗ ಕಾಲದಲ್ಲಿ ಅಂದರೆ ದಕ್ಷಿಣಾಯನದಲ್ಲಿ ಬಲ ಹೆಚ್ಚಾಗಿರುತ್ತದೆ. ಅಷ್ಟೇ ಅಲ್ಲದೆ ಮಕ್ಕಳಲ್ಲಿ ಹಾಗೂ ವೃದ್ಧರಲ್ಲಿ ಬಲ ಕಡಿಮೆ ಇರುತ್ತದೆ. ಯುಕ್ತಿಕೃತ ಬಲ ಅಂದರೆ ನಮ್ಮ ಪ್ರಯತ್ನದಿಂದ ಒಳ್ಳೆಯ ಆಹಾರ, ವಿಹಾರ, ಔಷಧಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು. ಈ ನಿಟ್ಟಿನಲ್ಲಿ ಆಯುರ್ವೇದ ಬಹಳ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ.
1: ಇದುವರೆಗೂ ಆರೋಗ್ಯ ಬಿಂದು ಮೂಡಿ ಬಂದಿತ್ತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 93 ಪ್ರಸಾರವಾಗಲಿದೆ. ವಿಷಯ ದ್ವೀಪಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ಬಳಿಕ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಸಿಡಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ. ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು. ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ. ವಿದ್ವಾಂಸ ಎವಿ ನಾವಡ. ಈಗ ವಾರ್ತೆಗಳ ವಿವರ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ. ಪ್ರಸ್ತುತ ನೀತಿಗಳು

0: ಮತ್ತು ಕಾರ್ಯಸಾಧ್ಯತೆ ಮಧ್ಯೆ ಹಿರಿಯರ ಹಕ್ಕುಗಳ ರಕ್ಷಣೆ, ಇಳಿ ವಯಸ್ಸಿನಲ್ಲಿ ನೆಮ್ಮದಿ ಖಾತ್ರಿಪಡಿಸುವತ್ತ ವ್ಯಕ್ತಿ, ಸಮುದಾಯ ಮತ್ತು ಸಂಸ್ಥೆಗಳು ವೃದ್ಧರ ಮೇಲಿನ ದೌರ್ಜನ್ಯವನ್ನು ಗುರುತಿಸಿ ಪರಿಹರಿಸಲು ಜಾಗತಿಕ ಕ್ರಮಕ್ಕೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಯೋಗಕ್ಷೇಮಕ್ಕಾಗಿ ಮಹತ್ವದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಹಿರಿಯ ನಾಗರಿಕರಿಗೆ ಸುಲಭ ಹಾಗೂ ಕೈಗೆಟಕುವ ಸಮಗ್ರ ಆರೋಗ್ಯ ಸೇವೆಯನ್ನು ಒದಗಿಸಲು ನ್ಯಾಷನಲ್ ಪ್ರೋಗ್ರಾಂ ಫಾರ್ ದಿ ಹೆಲ್ತ್ ಕೇರ್ ಆಫ್ ದಿ ಎಲ್ಡರ್ಲಿ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದ್ದು, 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ, ಅನಾರೋಗ್ಯ ಗುಣಪಡಿಸುವಿಕೆ ಮತ್ತು ಅಗತ್ಯವಿದ್ದರೆ ಪುನರ್ವಸತಿ ಕಲ್ಪಿಸುವತ್ತ ಕೇಂದ್ರೀಕರಿಸಿದೆ. ಕಳೆದ ಏಪ್ರಿಲ್ 1 ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದೆ.
0: ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮಾ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮ್ಮಲ್ಲಿ ಜಿಲ್ಲಾ ಸಂಯೋಜಕರಂತೇಳಿ ನಾವು ಜಿಲ್ಲಾ ಸಹಾಯವಾಣಿಯನ್ನ ಮಾಡಿದೀವಿ. 1090 ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸಮಸ್ಯೆ ಬಂದಲ್ಲೂ ಸಹ ಅವರಿಗೆ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ. 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಸನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಡ್ ಇದ್ರೆ ಅವರಿಗೆ 1200 ರೂಪಾಯಿ ಮಾಸಾಸನವನ್ನ ಕೊಡಲಾಗುತ್ತದೆ. ಗುರುತಿನ ಚೀಟಿಯನ್ನು ಸಹ ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ. ಬಸ್ ಪಾಸ್ 25% ಅವ್ರಿಗೆ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ. ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ಆಪ್ತ ಸಮಾಲೋಚನೆ ಬೇಕು ಅಂದ್ರೂ ಸಹ ಸಹಾಯವಾಣಿಯಲ್ಲಿ ಸಿಗುತ್ತದೆ. ಕೌಟುಂಬಿಕ ದೌರ್ಜನ್ಯ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳದೆ ಇರೋದು, ಈ ತರ ಇದ್ದಲ್ಲಿ ದೂರನ್ನು ಸಲ್ಲಿಸಬಹುದು. ಎಸ್ಪಿ ಕಚೇರಿಯಲ್ಲಿ ಇರುತ್ತೆ. ವೃದ್ಧರು ಇದ್ದಲ್ಲಿ ಅವ್ರಿಗೆ ಯಾರು ನೋಡ್ಕೊಳ್ಳಕ್ಕೆ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಕೂಡ್ಲಿಗಿಯಲ್ಲಿ ನಮ್ಮ ಒಂದು ವೃದ್ಧಾಶ್ರಮ ಇದೆ, ಉಚಿತವಾಗಿ ಅವರನ್ನ ಅಲ್ಲಿ ಇರಿಸಿಕೊಳ್ಳಲಾಗುತ್ತದೆ.
0: ಇಂದು ಜಾಗತಿಕ ಪವನಶಕ್ತಿ ದಿನ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂದು ಗೋವಾದಲ್ಲಿ ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಗೆ ಎಂಬ ವಿಷಯದಡಿ ರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಹವಾಮಾನ ಗುರಿ ಸಾಧನೆಯಲ್ಲಿ ಪವನಶಕ್ತಿಯ ನಿರ್ಣಾಯಕ ಪಾತ್ರವನ್ನು ಈ ರಾಷ್ಟ್ರೀಯ ಸಮ್ಮೇಳನ ಧ್ವನಿಸುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ಭಾರತೀಯ ಸೌರಶಕ್ತಿ ನಿಗಮ, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ, ರಾಷ್ಟ್ರೀಯ ಪವನಶಕ್ತಿ ಸಂಸ್ಥೆ, ಗ್ರಿಡ್ ಇಂಡಿಯಾ, ಭಾರತೀಯ ಪವನ ಟರ್ಬೈನ್ ತಯಾರಕರ ಸಂಘ ಸೇರಿದಂತೆ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಭಾರತ ವಿಶ್ವದ 4ನೇ ಅತಿದೊಡ್ಡ ಪವನ ವಿದ್ಯುತ್ ಮಾರುಕಟ್ಟೆಯಾಗಿದೆ. 2030 ವೇಳೆಗೆ 100 ಗಿಗಾವ್ಯಾಟ್, 2070 ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ವಿದ್ಯುತ್ ಸಾಮರ್ಥ್ಯ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಭಾರತದ ಗುರಿಗೆ ಪವನಶಕ್ತಿ ಮುಖ್ಯವಾಗಿದೆ. ಜಾಗತಿಕ ಪವನ ದಿನ 2026 ಶುದ್ಧ ಇಂಧನ ಮಾರ್ಗಸೂಚಿ ರೂಪಿಸುವಲ್ಲಿ ಪ್ರಮುಖ ಮೈಲುಗಲ್ಲಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಳೆದ 12 ವರ್ಷಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಮತ್ತು ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರು ಬಳಿಯ

0: ಹರಪನಹಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಯುಪಿಐ ಡಿಜಿಟಲ್ ಪೇಮೆಂಟ್, ವಂದೇ ಭಾರತ್ ಸೇರಿದಂತೆ ಅಮೃತ್ ರೈಲು ನಿಲ್ದಾಣಗಳು, ವಾಯುಯಾನ ಸೇವೆ ಮತ್ತು ಕೈಗಾರಿಕಾ ಕಾರಿಡಾರ್ಗಳು ಹಾಗೂ ಏಮ್ಸ್ ಮತ್ತು ಐಐಟಿಗಳ ಸ್ಥಾಪನೆ ರಾಷ್ಟ್ರವನ್ನು 2047ರ ವೇಳೆಗೆ ವಿಕಸಿತ ಭಾರತವಾಗಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀಸಾಮಾನ್ಯನಿಗೆ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದಾಗಿದ್ದು, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ಆಡಳಿತ ನ್ಯಾಯಮೂರ್ತಿ ಎಚ್ಪಿ ಸಂದೇಶ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ 4ನೇ ವಲಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಕ್ಷಿದಾರರು ನ್ಯಾಯದ ವಿಶ್ವಾಸದಿಂದ ನ್ಯಾಯಾಲಯಕ್ಕೆ ಬಂದಾಗ ಅವರ ಹಿತರಕ್ಷಣೆ ವಕೀಲರ ಕರ್ತವ್ಯ ಎಂದರು. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯವಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾ ಎವಿ ನಾವಡ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ತುಳು ಭವನದಲ್ಲಿ ಆಯೋಜಿಸಿದ್ದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ 2024ನೇ ಸಾಲಿನ ಅಕಾಡೆಮಿ ರತ್ನ ಪುರಸ್ಕಾರಕ್ಕೆ ನಾಡಿನ ಖ್ಯಾತ ಮೃದಂಗ ವಿದ್ವಾನ್ ಬೆಂಗಳೂರಿನ ಆನೂರು ಅನಂತಕೃಷ್ಣ ಶರ್ಮಾ ಭಾಜನರಾಗಿದ್ದಾರೆ. 28ಕ್ಕೂ ಹೆಚ್ಚು ವಾದ್ಯಗಳನ್ನು ನುಡಿಸಬಲ್ಲ ಅಪರೂಪದ ಕಲಾವಿದ ವಿದ್ವಾನ್ ಶರ್ಮಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಲ್ಲಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದು ಬಹಳ ಸಂತೋಷವಾಗಿದೆ. ನನ್ನ ಸಾಧನೆ ಅಧ್ಯಯನ ಸಂಗೀತದಲ್ಲಿ ಅಷ್ಟು ಯೋಗ್ಯ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಷ್ಟು ದಿನದ ಒಂದು ಶ್ರಮಕ್ಕೆ ಸಿಕ್ಕ ತಕ್ಕಪ್ಪ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮೇಲೆ ಇನ್ನೂ ಹೆಚ್ಚಿನ ಸಂಗೀತದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸಂಗೀತ ಅಥವಾ ಸಾಂಸ್ಕೃತಿಕವಾಗಿ ಯಾವುದೇ ಆಗ್ಲಿ, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಜಾನಪದ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಪರಂಪರೆಯನ್ನ ಮುಂದುವರ್ಕೊಂಡು ಬರಬೇಕು ಅಂದ್ರೆ ಯುವ ಜನರು ಬಹಳ ಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಮುಖ್ಯವಾಗಿ ಎರಡು ರೀತಿಯಾದಂತಹ ಸಂಗೀತ ಬಹಳ ಪ್ರಚಲಿತ, ದಕ್ಷಿಣಾದಿ ಉತ್ತರಾದಿ ಅಂತ. ಇವು ಅಷ್ಟೇ, ಭರತನಾಟ್ಯ, ಕೂಚಿಪುಡಿ, ಕಥಕ್, ಚಾ, ಒಡಿಸಿ, ವೈವಿಧ್ಯಮಯವಾದ ದೇಶ ನಮ್ದು, ವಾದ್ಯಗಳಿರಬಹುದು, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ಕಲೆ ಅಷ್ಟು ಸೀಮಂತವಾಗಿದೆ. ನಮ್ಮ ಪೋಷಕರು ಕೂಡ ಸಾಂಸ್ಕೃತಿಕ ಕಲೆಗಳಲ್ಲಿ ಮಕ್ಕಳನ್ನ ಅರಿವು ಮೂಡಿಸುವಂತೆ ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಗೋರೂರು ಬಳಿ ಹೇಮಾವತಿ ಜಲಾಶಯದ ಹಿನ್ನೀರಿನ ಶೆಟ್ಟಿಹಳ್ಳಿ ಚರ್ಚ್ ಬಳಿ ಈಜಲು ತೆರಳಿದ್ದ ಮೂವರು ಯುವಕರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರಂಭಿಸಿದ ನಮ್ಮ ಕ್ಲಿನಿಕ್ ಅನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಿನ್ನೆಲೆ ಇಂದು ಜನಜಾಗೃತಿ ಜಾಥಾ ಆಯೋಜಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮಗಳನ್ನ 102.6 FM ಕಂಪನಾಂಕಗಳಲ್ಲಿ. ಸಮಯ 7:15:44. ಇದೀಗ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಇದೀಗ ಸಿದ್ದಲಿಂಗ ಪಟ್ಟಣ ಶೆಟ್ಟಿಯವರ ರಚನೆಯ ಭಾವಗೀತೆಯನ್ನ ಕೇಳೋಣ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ ಭಾವಗೀತೆಗೆ ಧ್ವನಿಯಾಗಿದ್ದಾರೆ ಪುಷ್ಪಾ ಜಗದೀಶ್.

0: ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂದಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಇದೀಗ ಸೇವಾ ಮಾಹಿತಿ.
1: ಶಿವಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರಿದ್ದಾರೆ ಮುತ್ತುಗದೂರು ವಂಶಸ್ಥರು ಹಾಗೂ ಮಕ್ಕಳು. ರಿಪಬ್ಲಿಕ್ ಮೋಟಾರ್ ಸರ್ವಿಸ್, ಸಿರಿಗೆರೆ, ಚಿತ್ರದುರ್ಗ.
2: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
0: ಕೇಳುಗರೆ ಗಮನಿಸಿ, ಇನ್ನು ಮುಂದೆ 7:45 ನಮ್ಮ ನಿಲಯದಿಂದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ದಾರ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಶಾಂತಲಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಚಿತ್ರದುರ್ಗ.

ಕೇಳುಗರೆ, ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ದಿನಾಂಕ 3 ಡಿಸೆಂಬರ್ ಅಂದು ಆಚರಿಸಿ

ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆದ್ದರಿಂದ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿಕಲಚೇತನರ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ರಾಷ್ಟ್ರ ಪ್ರಶಸ್ತಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಇವರ ಜಾಲತಾಣ www.deepw.gov.in ಮತ್ತು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ www.awards.gov.in ನಲ್ಲಿ ಆನ್ಲೈನ್ ಮೂಲಕ ಎಲ್ಲ ಪೂರಕ ದಾಖಲಾತಿಗಳೊಂದಿಗೆ ದಿನಾಂಕ 27/2026 ಆಂಗ್ಲ ಭಾಷೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ ದಾಖಲಾತಿಗಳ ಎರಡು ಪ್ರತಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳ ಕಚೇರಿ, ಜಿಲ್ಲಾ ಬಾಲಭವನ, ಒನಕೆ ಓಬವ್ವ ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇಲ್ಲಿ ನೀಡಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08194235284 ಸಂಪರ್ಕಿಸಲು ಕೋರಲಾಗಿದೆ.

ಕೇಳುಗರೇ ಗಮನಿಸಿ, ಇನ್ನು ಮುಂದೆ ನಮ್ಮ ನಿಲಯದಿಂದ 10 ಗಂಟೆಗೆ ಹಲೋ ಕೇಳುಗರೇ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ವಿಷಯ: ವಾಯು ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರ ಪಾತ್ರ. ಈ ಕುರಿತು ಕೇಳುಗರು ಕರೆ ಮಾಡಬೇಕಾದ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕೇಳುಗರೇ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 93, ವಿಷಯ ದ್ವೀಪಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೌಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಕೇಳುಗರೇ, ಇಂದು ಸಂಜೆ 6:15 ಜನಪದ ಸಂಗೀತದಲ್ಲಿ ಚಿನ್ನ ಸಮುದ್ರ ಗ್ರಾಮದ ತಂಬೂರಿ ಉಮಾನಾಯ್ಕ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದವನ್ನ ಕೇಳುವಿರಿ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಸ್ಲೋವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮುಜ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ. ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾದಲ್ಲಿ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೋವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರೇನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಫ್ರಾನ್ಸ್ನ ನೈಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿ ಅವರು ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ರಾತ್ರಿ ಸ್ಲೋವಾಕಿಯಾಕ್ಕೆ ಆಗಮಿಸಿದರು. ಈ ಭೇಟಿಯು ಭಾರತ ಸ್ಲೋವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ

0: ಅಂತ ಹೇಳಿದ್ದಾರೆ ಸ್ಲೋವಾಕಿಯಾ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ 1993ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಸ್ಲೋವಾಕಿಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು 2025ರ ಏಪ್ರಿಲ್ನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಸ್ಲೋವಾಕಿಯಾ ಭೇಟಿ ಮತ್ತು 2026ರ ಫೆಬ್ರವರಿಯಲ್ಲಿ ಸ್ಲೋವಾಕಿಯಾ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರ ಎ ಇಂಪ್ಯಾಕ್ಟ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿದ್ದರು ವ್ಯಾಪಾರ ಹೂಡಿಕೆ ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೋವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ದತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ ಬ್ರಾಟಿಸ್ಲಾವಾಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಬರಮಾಡಿಕೊಂಡಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ರಾನ್ಸ್ ಭೇಟಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗಿನ ಚರ್ಚೆಗಳ ಫಲಿತಾಂಶಗಳ ಕುರಿತು ವಿದೇಶಾಂಗ ಸಚಿವಾಲಯ ನೈಸ್ನಲ್ಲಿ ವಿಶೇಷ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದೆ ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಭಾರತ ಫ್ರಾನ್ಸ್ ನಾವೀನ್ಯತೆ ಮಾರ್ಗಸೂಚಿ 2030ನ್ನು ಭೇಟಿಯ ಪ್ರಮುಖ ಅಂಶವಾಗಿದೆ ಇದು ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು ಕೃತಕ ಬುದ್ದಿಮತ್ತೆ ಸ್ಟಾರ್ಟ್ಅಪ್ಗಳು ಸಂಶೋಧನೆ ಮತ್ತು ಶೈಕ್ಷಣಿಕ ವಿನಿಮಯಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು ಎಐ ಆಡಳಿತದ ಕುರಿತು ಜಂಟಿ ಭಾರತ ಫ್ರಾನ್ಸ್ ಎಐ ಕಾರ್ಯಪಡೆಯ ರಚನೆ ಮತ್ತು ಎನ್ಎಸ್ಟಿಐ ಕಾನ್ಪುರದಲ್ಲಿ ಏರೋನಾಟಿಕ್ಸ್ ಹಾಗೂ ವಿವಿಧ ವಲಯಗಳಲ್ಲಿ ಕೌಶಲ್ಯಕ್ಕಾಗಿ ರಾಷ್ಟೀಯ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ಅವರು ತಿಳಿಸಿದರು 52ನೇ ಜಿ7 ಶೃಂಗಸಭೆ ಇಂದು ಫ್ರಾನ್ಸ್ನ ಎವಿಯನ್ನಲ್ಲಿ ಆರಂಭವಾಗಲಿದೆ ಮೂರು ದಿನಗಳ ಈ ಶೃಂಗಸಭೆಯಲ್ಲಿ ಜಿ7 ಸದಸ್ಯ ರಾಷ್ಟಗಳಾದ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯುಕೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತಿವೆ ಸದಸ್ಯರ ಜೊತೆಗೆ ಭಾರತ ಬ್ರೆಜಿಲ್ ಈಜಿಪ್ಟ್ ಕೀನಿಯಾ ದಕ್ಷಿಣ ಕೊರಿಯಾ ಕತಾರ್ ಸೌದಿ ಅರೇಬಿಯಾ ಸಿರಿಯಾ ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ ಭಾರತ ಪಾಲುದಾರ ರಾಷ್ಟವಾಗಿ ಜಿ7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ ಜಿ7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ ಅಭಿವೃದ್ಧಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ ಜಿ7 ಒಕ್ಕೂಟಕ್ಕೆ ಮುಖ್ಯವಾಗಿದೆ ಇನ್ನೊಂದೆಡೆ ಜಿ7 ಶೃಂಗಸಭೆಯಲ್ಲಿ ಭಾಗವಹಿಸುವಿಕೆಯು ಭಾರತ ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಪ್ರತಿಪಾದಿಸಲು ಸುಧಾರಿತ ತಂತ್ರಜ್ಞಾನಗಳಿಗೆ ಸುರಕ್ಷಿತ ಪ್ರವೇಶವನ್ನು ಪಡೆಯಲು ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ ಜಗತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಆರ್ಥಿಕ ಅನಿಶ್ಚಿತತೆ ಮತ್ತು ಹೊಸ ತಂತ್ರಜ್ಞಾನಗಳ ತ್ವರಿತ ವಿಕಸನದೊಂದಿಗೆ ಸೆಣಸಾಡುತ್ತಿರುವ ಸಮಯದಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನೀಟ್ ಯುಜಿ ಮರುಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ neet.nta.nic.in ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಮರುಪರೀಕ್ಷೆಯು ಈ ತಿಂಗಳ 21ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15
0: ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಈ ಕುರಿತು ಘೋಷಣೆ ಮಾಡಿದರು ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದರು ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಸ್ ಜಲಸಂಧಿ ತೆರೆಯಲಾಗುವುದು ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದರು 60 ದಿನಗಳ ಅವಧಿಯಲ್ಲಿ ಇರಾನ್ನ ಪರಮಾಣು ಪುಷ್ಟೀಕರಣ ಮತ್ತು ಯುರೇನಿಯಂ ವಿಲೇವಾರಿ ಕುರಿತು ಅಮೆರಿಕ ಮತ್ತು ಇರಾನ್ ಮಾತುಕತೆ ನಡೆಸಬೇಕೆಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ ಲೆಬನಾನ್ ಸೇರಿದಂತೆ ಎಲ್ಲ

0: ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಸುಪ್ರೀಂ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ ಶೇಕಡಾ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಶೇಕಡಾ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಟಿಎಂಸಿ ಪಕ್ಷದ ಶಾಸಕರ ಸಹಿ ನಕಲು ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಅಪರಾಧ ತನಿಖಾ ದಳ ಸಿಐಡಿ ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರನ್ನು 9 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿತು. ಮೂಲಗಳ ಪ್ರಕಾರ ಸಿಐಡಿ ಅಧಿಕಾರಿಗಳು ನಿನ್ನೆ ಕೋಲ್ಕತ್ತಾದ ಭಭಾನಿ ಭವನದಲ್ಲಿ ತೃಣಮೂಲ ಕಾಂಗ್ರೆಸ್ ಶಾಸಕ ಕುನಾಲ್ ಘೋಷ್ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿಚಾರಣೆ ನಡೆಸಿದ್ದಾರೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಉದ್ಘಾಟನಾ ಪಂದ್ಯದಲ್ಲಿ ಭಾರತ ತಂಡ ನಿನ್ನೆ ರಾತ್ರಿ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಪರಾಭವಗೊಳಿಸಿದೆ. ಭಾರತ ತಂಡ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನಕ್ಕೆ 171 ರನ್ಗಳ ಗುರಿ ನೀಡಿತು. ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ 17 ಓವರ್ಗಳಲ್ಲಿ 106 ರನ್ಗಳಿಗೆ ಆಲೌಟ್ ಆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 170 ರನ್ ಗಳಿಸಿತು. ಸ್ಮೃತಿ ವಂದನಾ 44 ಎಸೆತಗಳಲ್ಲಿ 68 ರನ್ ಗಳಿಸಿದರು. ಭಾರತದ ಪರ 5 ವಿಕೆಟ್ ಕಬಳಿಸಿದ ದೀಪ್ತಿ ಶರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ದಿನದ ಇನ್ನೊಂದು ಪಂದ್ಯದಲ್ಲಿ ಬಾಂಗ್ಲಾದೇಶ ನೆದರ್ಲ್ಯಾಂಡ್ಸ್ ವಿರುದ್ದ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನೆದರ್ಲ್ಯಾಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 138 ರನ್ ಗಳಿಸಿತು. ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶ 19.1 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 141 ರನ್ ಗಳಿಸುವ ಮೂಲಕ ಗುರಿ ತಲುಪಿತು. ಹೊಸ್ಟನ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಕ್ಯುರಾಕೋ ತಂಡವನ್ನು 7-1 ಅಂತರದಿಂದ ಸೋಲಿಸಿತು. ಮತ್ತೊಂದೆಡೆ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು 2-2 ಗೋಲುಗಳಿಂದ ಡ್ರಾ ಸಾಧಿಸಿದವು. ಇಂದು ಮೆಕ್ಸಿಕೋದ ಮಾಂಟರಿ ಕ್ರೀಡಾಂಗಣದಲ್ಲಿ ನಡೆಯುವ ಎಫ್ ಗುಂಪಿನ ಪಂದ್ಯದಲ್ಲಿ ಟುನೀಷಿಯಾ ಮತ್ತು ಸ್ವೀಡನ್ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಇಂದಿನ ಮತ್ತೊಂದು ಪಂದ್ಯದಲ್ಲಿ ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆಯುವ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಕ್ಯಾಬೋ ವರ್ಡೆ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಉತ್ತರ ಪ್ರದೇಶದ ಗೌತಮ್ ಬುದ್ದ ನಗರದ ಜೇವರ್ನಲ್ಲಿರುವ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ವಾಣಿಜ್ಯ ವಿಮಾನ ಸೇವೆಗಳು ಇಂದು ಆರಂಭವಾಗಿದೆ. ಇಂಡಿಗೋ ಏರ್ಲೈನ್ಸ್ನ ಮೊದಲ ವಿಮಾನವು ಲಕ್ನೋದಿಂದ ಬೆಳಗ್ಗೆ 7:05ಕ್ಕೆ ಪ್ರಯಾಣ ಆರಂಭಿಸಿದ್ದು ಬೆಳಗ್ಗೆ 8:05ಕ್ಕೆ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ. ಇದರ ನಂತರ ನೋಯ್ಡಾದಿಂದ ಬೆಂಗಳೂರಿಗೆ ಮೊದಲ ನಿಯಮಿತ ವಾಣಿಜ್ಯ ವಿಮಾನವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಲೋವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಅವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮೋಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ, ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮಗಳನ್ನು 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಸಮಯ 7:45:20. ಇದೀಗ ಪ್ರಾಯೋಜಿತ ಕಾರ್ಯಕ್ರಮ
2: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಡಾಕ್ಟರ್ ಶಾಂತಲಾ ಹೆಚ್ಕೆ, ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ದೊಡ್ಡತೇಕಲವಟ್ಟಿ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇಂದಿನ ವಿಷಯ ಧಾರಣೀಯ ವೇಗಗಳು. ಸಾಮಾನ್ಯವಾಗಿ ರೋಗಿಗಳು ಚಿಕಿತ್ಸೆಗೆ ಅಂತ ವೈದ್ಯರ ಬಳಿ ಹೋದಾಗ ತಮ್ಮ ಜೊತೆ ಬಂದಿರೋ ಸಂಗಾತಿ ಬಂಧುಗಳು ಅಥವಾ ಸ್ನೇಹಿತರಿಗೆ, ಡಾಕ್ಟ್ರೆ ಇವ್ರದ್ದು ಸ್ವಲ್ಪ ಬಿಪಿ ನೋಡ್ಬಿಡಿ, ಯಾಕೋ ಬಹಳ ಸಿಟ್ಟು ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಬಿಪಿಗೂ ಸಿಟ್ಟಿಗೂ ಏನಾದ್ರು ಸಂಬಂಧ ಇದೆಯಾ? ಹಾಗೆಯೇ ಟೆನ್ಷನ್, ಭಯ ಮತ್ತು ಒತ್ತಡದಲ್ಲಿರೋರು ಪದೇ ಪದೇ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆಗೆ ಹೋಗ್ತಾ ಇರ್ತಾರೆ.

0: ಹಾಗಾದ್ರೆ ಭಯ ಒತ್ತಡಕ್ಕೂ ಪದೇ ಪದೇ ಶೌಚಾಲಯಕ್ಕೆ ಹೋಗೋದಕ್ಕೆ ಏನಾದ್ರು ಸಂಬಂಧ ಇದೆಯಾ? ಹಾಗೇನೆ ಇತ್ತೀಚೆಗೆ ಮಕ್ಕಳು ಕೂಡ ಬಹಳ ಕ್ರೂರವಾಗಿ ವರ್ತಿಸೋದನ್ನ ನೋಡ್ತಾ ಇರ್ತೀವಿ, ಅಥವಾ ಚಿಕ್ಕ ಪುಟ್ಟ ವಿಷಯಗಳಿಗೆ ಬೇಜಾರು ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಿರೋದನ್ನ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ. ಇವುಗಳಿಗೆಲ್ಲ ಏನ್ ಕಾರಣ ಮತ್ತು ಪರಿಹಾರ ಏನು ನೋಡೋಣ. ನಮ್ಮ ಮನಸ್ಸು ಮತ್ತು ದೇಹ ಕೆಲವು ಬಾಹ್ಯ ಕ್ರಿಯೆಗಳಿಗೆ ಪ್ರತಿಕ್ರಿಯಿಸುವುದನ್ನು ಭಾವನೆಗಳು ಅಥವಾ ವೇಗ ಅಂತ ಹೇಳ್ತೀವಿ. ಯಾವ ವೇಗಗಳನ್ನ ಅಥವಾ ಭಾವನೆಗಳನ್ನ ನಿಗ್ರಹಿಸುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೋ ಅಂತಹ ವೇಗಗಳಿಗೆ ಧಾರಣೀಯ ವೇಗಗಳು ಅಂತ ಹೇಳ್ತೀವಿ. ಈ ಧಾರಣೀಯ ವೇಗಗಳನ್ನ ಮೂರು ಭಾಗಗಳಾಗಿ ವಿಂಗಡಿಸಬಹುದು. ಮನಸ್ಸಿಗೆ ಸಂಬಂಧಪಟ್ಟ ಧಾರಣೀಯ ವೇಗಗಳು, ಮಾತಿಗೆ ಸಂಬಂಧಪಟ್ಟಿದ್ದು ಮತ್ತೆ ದೇಹಕ್ಕೆ ಸಂಬಂಧಪಟ್ಟಿದ್ದು. ಮನಸ್ಸಿಗೆ ಸಂಬಂಧಪಟ್ಟ ಧಾರಣೀಯ ವೇಗಗಳು ಯಾವಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅರಿಷಡ್ ವರ್ಗಗಳು ಅಂತ ಏನ್ ಹೇಳ್ತೀವಿ ಅವುಗಳು, ಮತ್ತು ಭಯ, ಶೋಕ, ಚಿಂತೆ ಇತ್ಯಾದಿ. ಇನ್ ಮಾತಿಗೆ ಸಂಬಂಧಪಟ್ಟ ಧಾರಣೀಯ ವೇಗಗಳು ಬೇಡದ ಮಾತುಗಳನ್ನಾಡುವುದು, ಸುಳ್ಳು ಹೇಳುವುದು, ಆಡಬಾರದ ಸಮಯದಲ್ಲಿ ಮಾತನಾಡುವುದು. ಇನ್ನ ದೇಹಕ್ಕೆ ಸಂಬಂಧಪಟ್ಟ ಧಾರಣೀಯ ವೇಗಗಳು ಹಿಂಸೆ, ಕಳ್ಳತನ, ಬೇರೆಯವರ ವಸ್ತುಗಳಿಗೆ ಆಸೆ ಪಡೋದು. ಈ ವೇಗಗಳನ್ನ ನಿಗ್ರಹಿಸಿದ್ರೆ ಏನ್ ಪರಿಣಾಮ ಉಂಟಾಗುತ್ತೆ ಅಂತ ತಿಳ್ಕೊಳ್ಳೋಣ. ಕ್ರೋಧ ಅಂದ್ರೆ ಸಿಟ್ಟು, ಇದನ್ನ ನಿಗ್ರಹಿಸಿದ್ರೆ ತೀವ್ರ ಶಾರೀರಿಕ ಮತ್ತು ಮಾನಸಿಕ ಹಾನಿ, ರಕ್ತಹೀನತೆ, ಬಿಪಿಯನ್ನ ಹೆಚ್ಚು ಮಾಡುವಂತದ್ದು, ಪಾರ್ಶ್ವವಾಯು ಅಂದ್ರೆ ಸ್ಟ್ರೋಕ್ ಉಂಟಾಗಬಹುದು. ಇನ್ನು ಲೋಭ, ಅತಿ ಆಸೆ ಮಾಡೋದ್ರಿಂದ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳನ್ನು, ಅರಿವಿನ ಅಸಮತೋಲನೆಯನ್ನ ಮತ್ತೆ ಅಧರ್ಮಕ್ಕೆ ಪ್ರಚೋದನೆಯನ್ನ ನೀಡೋದನ್ನ ನೋಡಬಹುದು. ಇನ್ನು ಮೋಹವನ್ನು ನಿಗ್ರಹಿಸಿದ್ರೆ ಭ್ರಮೆ, ವ್ಯಾಮೋಹ ಮತ್ತು ಗೊಂದಲವನ್ನ ಉಂಟು ಮಾಡುತ್ತೆ. ಅತಿ ಕಾಮ ಮಾನಸಿಕ ವಿಕಾರ ಮತ್ತು ಭಾವನಾತ್ಮಕ ಅಸ್ಥಿರತೆಯನ್ನ ಉಂಟು ಮಾಡುತ್ತದೆ. ಮಾತ್ಸರ್ಯ, ಇದು ಮನಸ್ಸಿನ ಸಮತೋಲನಕ್ಕೆ ಅಡ್ಡಿ, ಅನೈತಿಕ ನಡವಳಿಕೆ, ಮಾನಸಿಕ ಅಸ್ಥಿರತೆ ಮತ್ತು ಒತ್ತಡವನ್ನ ಉಂಟು ಮಾಡುತ್ತದೆ. ಚಿಂತೆಯಿಂದ ಜೀರ್ಣಕ್ರಿಯೆ ದುರ್ಬಲಗೊಳ್ಳುತ್ತದೆ. ಅಕಾಲಿಕ ಮುಪ್ಪು ಅಂದರೆ ಬೇಗ ಚರ್ಮ ಸುಕ್ಕಾಗುವುದು, ಬೇಗ ತಲೆ ಕೂದಲು ಬೆಳ್ಳಗಾಗುವುದು ಮತ್ತೆ ಜಠರದ ಚಲನಶೀಲತೆ ಕಡಿಮೆ ಮಾಡಿ ಮನೋದೈಹಿಕ ಅಸ್ವಸ್ಥತೆಯನ್ನು ಉಂಟು ಮಾಡುತ್ತದೆ. ಅತಿ ಶೋಕ, ಇದನ್ನ ನಿಗ್ರಹಿಸಿದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡುತ್ತದೆ ಮತ್ತು ಮನಸ್ಸಿನ ಆರೋಗ್ಯವನ್ನು ಕುಂದಿಸುತ್ತದೆ. ಇನ್ನು ಭಯ, ನಡುಕ, ಹೃದಯದ ಬಡಿತ ಹೆಚ್ಚಳ ಮಾಡುವುದು, ಬಾಯಿ ಒಣಗುವುದು, ಬೆವರಿಕೆ, ಆಮೇಲೆ IBS ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಪದೇ ಪದೇ ಮಲವಿಸರ್ಜನೆ ಮಾಡುವಂತದ್ದು ಮತ್ತು ಮಾನಸಿಕ ಕಾಯಿಲೆಗಳನ್ನ ಉಂಟು ಮಾಡುತ್ತದೆ. ಇದಕ್ಕೆ ಏನ್ ಪರಿಹಾರ ಉಪಾಯಗಳು ನೋಡೋಣ. ಈ ವೇಗಗಳನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಸಮಾಜ ಮತ್ತೆ ನಮ್ಮ ಸ್ವಾಸ್ಥ್ಯವು ಕೂಡ ಹಾಳಾಗುತ್ತೆ. ಇವುಗಳನ್ನ ಹತೋಟಿಗೆ ತರಲು ಯಾವ ಕ್ರಮಗಳು ಸಹಕಾರಿ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಿರಂತರ ಪ್ರಯತ್ನದೊಂದಿಗೆ ಯೋಗ ಮತ್ತು ಧ್ಯಾನ ಮಾಡುವುದು, ಇದರಿಂದ ಸತ್ವ ವೃದ್ಧಿಯಾಗಿ ರಜಾ ಮತ್ತು ತಮದ ಸಮತೋಲನೆ ಉಂಟಾಗುತ್ತದೆ. ಇಂದ್ರಿಯಗಳನ್ನ ನಿಯಂತ್ರಿಸಲು ಕಲಿಯುವುದು, ಇದರಿಂದ ಸುಲಭವಾಗಿ ವೇಗ ಮತ್ತೆ ಭಾವನೆಗಳನ್ನ ಹತೋಟಿಯಲ್ಲಿಟ್ಕೋಬಹುದು. ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಇದರಿಂದ ಪೂಜೆ, ಪ್ರಾರ್ಥನೆ, ಭಗವತ್ ಚಿಂತನೆ ಮತ್ತೆ ಜೀವನದ ಉದ್ದೇಶ ಇವುಗಳನ್ನ ಅರಿಯುವುದು. ಸತ್ವಾವಜಯ ಚಿಕಿತ್ಸೆ ಅಂತ ವಿಶೇಷವಾಗಿ ಆಯುರ್ವೇದದಲ್ಲಿ ಹೇಳ್ತಾರೆ. ಇದರಿಂದ ಹಾನಿಕಾರಕ ವಸ್ತುಗಳಿಂದ ಮನಸ್ಸನ್ನು ನಿಗ್ರಹಿಸಲು ತರ್ಕಬದ್ಧ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು. ಆರೋಗ್ಯಕರ ಜೀವನ ಶೈಲಿಯನ್ನ ಪಾಲಿಸುವುದು ಮತ್ತು ಸದ್ವೃತ್ತ ನೈತಿಕ ಆರೋಗ್ಯಕರ ಜೀವನವನ್ನ ನಡೆಸೋದು. ಇನ್ನು ಮೇಧ್ಯ ರಸಾಯನಗಳಾದ ಬ್ರಾಹ್ಮಿ, ಶಂಖಪುಷ್ಪಿ, ಅಶ್ವಗಂಧ, ಎಷ್ಟಿಮದು ಈ ತರದ ಔಷಧಿಗಳನ್ನು ವೈದ್ಯರ ಸಲಹೆಯೊಂದಿಗೆ ಸೇವಿಸುವುದು. ಅವಶ್ಯಕತೆ ಇದ್ದರೆ ವೈದ್ಯರಿಂದ ಆಪ್ತ ಸಮಾಲೋಚನೆ ಅಂದ್ರೆ ಕೌನ್ಸಿಲಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಮತ್ತೆ ಚಿಕಿತ್ಸೆಯನ್ನ ಪಡೆಯುವುದು. ವೇಗಗಳನ್ನು ನಿಯಂತ್ರಿಸುವುದು ಒಂದೇ ಕ್ಷಣಕ್ಕೆ ಬರುವಂತದ್ದಲ್ಲ, ಬದಲಾಗಿ ಅಭ್ಯಾಸ ಬಲದಿಂದ ಬರುವಂತದ್ದು. ಧಾರಣೀಯ ವೇಗಗಳು ನಮ್ಮನ್ನ ಹಿಡಿತದಲ್ಲಿ ಇಟ್ಕೋಬಾರದು, ನಾವು ಅವುಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಇದರ ಅರಿವಿನೊಂದಿಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಹಾಗೂ ಸದೃಢ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸೋಣ. ಧನ್ಯವಾದಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಪ್ರಸಾರವಾಯಿತು. ಮಾಹಿತಿಯನ್ನ ನೀಡಿದವರು ಡಾಕ್ಟರ್ ಶಾಂತಲಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ನಿಮಗೊಂದು ಪ್ರಶ್ನೆ ಇದೆ. ಭಾರತದ ಮೊದಲ ಗಾಜಿ

ಸೇತುವೆಯನ್ನ ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ? ಪ್ರಶ್ನೆ ಮತ್ತೊಮ್ಮೆ ಕೇಳ್ತೇನೆ, ಭಾರತದ ಮೊದಲ ಗಾಜಿನ ಸೇತುವೆಯನ್ನ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ? ಈ ಪ್ರಶ್ನೆಗೆ ಉತ್ತರವನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273ಕ್ಕೆ ಕಳುಹಿಸಿ. ಉತ್ತರ ನೀಡಲು ನಿಮಗೆ ಎರಡು ಗೀತೆಗಳ ಅವಕಾಶವಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಪರಮಶಿವ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಕೈಲಾಶ್ ಕೇರ್. ಸಾಹಿತ್ಯ ಡಾ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ಎಪಿ ಅರ್ಜುನ್ ಜನ್ಯಾ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು

0: ಸೈಬಾಲ್ 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
1: ಸ್ನೇಹಿತರೆ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಪ್ರಶ್ನೆಯೊಂದನ್ನು ಕೇಳಿದೆ. ಭಾರತದ ಮೊದಲ ಗಾಜಿನ ಸೇತುವೆನ ಯಾವ ರಾಜ್ಯದಲ್ಲಿ ಸಾಕಷ್ಟು ಕೇಳುಗರು ಉತ್ತರದ ಮೂಲಕ ಸಂದೇಶವನ್ನ ಕಳಿಸಿದ್ದೀರಿ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ಯಶೋಧ ಎರಳನಾಯಕ ಚಿರತಗುಂಡುವಿನಿಂದ, ಮೌನಿಕಾ ಭೂಮಿಕ ವಿಷ್ಣು ನಾಯಕ ಚಿರತಗುಂಡುವಿನಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರದಿಂದ, ಹೊನ್ನೂರಾಲಿ ಹನುಮಂತಾಪುರ ಜಗಳೂರಿನಿಂದ, ಇನ್ನು ಹರಿಹರದಿಂದ ಸುರೇಶ್ ಬೆಣ್ಣಿಯವರು, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಪೂರ್ಣಿಮಾ ಮಹಂತೇಶ್ ಅನುರಾಗ್ ಕಾನುಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ ದೊಡ್ಡವಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಪ್ರಾಣಿರಾಣಿ ಪ್ರೇಮ ಆಂಜನೇಯ ತುರುವನೂರು ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ, ಯುವರಾಜ್ ಮತ್ತು ನಿಖಿಲ್ ರಾಜ್ ಉಮಾಮಹೇಶ್ವರಿ ದೇವಸ್ಥಾನ ಎದುರು ಕರುವಿನ ಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ, ಇನ್ನು ಹೊಸದುರ್ಗದ ದಯಾನಂದ್ ಡಾಕ್ಟರ್ ರವಿ ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಬಿವಿಕೆಎಸ್ ಲೇಔಟ್ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಅಶ್ವಿನಿ ರಾಜು ಕೆಬಿ ರಾಜು ಮತ್ತು ಮನೆಯವರು ಕಲಾವತ್ ಇವರು ಸಂದೇಶವನ್ನ ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಸೋಮ ಸುಶೀಲ್ ಎಳೆಹೊಳೆ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕೂಡ್ಲಿಗಿ ತಾಲೂಕು ಹುಡೇವ್ನಿಂದ ಶಾಂತಕುಮಾರಿ ಮಂಜುನಾಥ್ ಅವರು, ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಇನ್ನು ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಯು ಡಿ ಪಿ ಲೇಔಟ್ ಆಂಟನೇ ಕ್ರಾಸ್ನಿಂದ, ಡಿ ವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು, ಇನ್ನು ಷಡಾಕ್ಷರಪ್ಪ ಪಿ ಉಪನ್ಯಾಸಕರು ಇವರು ಸಂದೇಶವನ್ನ ಕಳಿಸಿದ್ದಾರೆ. ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಇನ್ನು ಶೀಲಾ ಗಿರೀಶ್ ರತ್ನಮ್ಮ ವಿ ಪಾಳ್ಯದಿಂದ, ವೀಣಾ ಟೀಚರ್ ನಾರಾಯಣ ಸ್ವಾಮಿ ಲೇಔಟ್ನಿಂದ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕನ್ಯಾಕುಮಾರಿ ಇವರು ಹಿರೇಹಳ್ಳಿ ಶಿವು ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆ ಇಲ್ಲಿಂದ, ಇನ್ನು ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ಸುಧಾಶೇಖರ್ ಚಂದ್ರವಳ್ಳಿ ನಗರ ಇಲ್ಲಿಂದ, ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು, ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ, ಆದಿಂತ್ ಮತ್ತು ಹರ್ಷಿತಾ ಬಾಪೂಜಿ ನಗರದಿಂದ, ವೇದ ರಮೇಶ್ ಮೈತ್ರಿ ಈಶ್ವರ ಬಡಾವಣೆಯಿಂದ, ಲಕ್ಷ್ಮೀ ಮಂಜುನಾಥ್ ನಾಗರಭಾವಿ ಬೆಂಗಳೂರಿನಿಂದ, ಹೇಮಾ ಸ್ಮಿತಾ ದೀಕ್ಷಿತ್ ಪಾಟೀಲ್ ಇವರು ಶ್ರೀನಿವಾಸ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಭಾನ್ ಕೌರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಭಾನು ಪ್ರಕಾಶ್ ಭಾಗೀರಥಿ ಶ್ರೇಯಸ್ ಮತ್ತು ಮನೆಯವರು ಅರಸೀಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಮುಂದಿನ ಸಂದೇಶವನ್ನ ನೋಡೋದಾದ್ರೆ, ವೀಣಾ ವಿಜಯಕುಮಾರ್ ವಿಪಿ ಬಡಾವಣೆ ಚಿತ್ರದುರ್ಗದಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಒನಕೆ ಒಬವ್ವನ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಮತ್ತು ಮನೆಯವರು, ನಾಗಲಕ್ಷ್ಮಿ ಪ್ರಕಾಶ್ ಪ್ರತೀಕ್ ಮತ್ತು ಮನೆಯವರು ಜಯಲಕ್ಷ್ಮಿ ಬಡಾವಣೆಯಿಂದ, ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಅವರು, ಚಿಕ್ಕಪ್ಪ ಶಾರದಾ ರಮೇಶ್ವರ ಶಿವಮೊಗ್ಗದಿಂದ. ಸ್ನೇಹಿತರೆ, ಮುಂದಿನ ಸಂದೇಶವನ್ನು ತಿಳಿಸ್ತೇನೆ. ಇದೀಗ ಕೇಳಿ ಒಂದು ಪ್ರಕಟಣೆಯನ್ನು.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಓಕೆ ಸ್ನೇಹಿತರೆ, ಮುಂದಿನ ಸಂದೇಶವನ್ನು ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ. ಇನ್ನು ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು, ಉಮಾ ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ, ಅಪ್ಪಜಿಎ ಮುಸ್ಟೂರು ಸುಧಾರಾಣಿ ಮತ್ತು ಮನೆಯವರು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿಯಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಮತ್ತು ಮನೆಯವರು, ಮೀರಾ ಅಮರನಾಥ ಜಯಲಕ್ಷ್ಮಿ ಬಡಾವಣೆಯಿಂದ, ಪಾರಿಜಾತ ರಾಮಪ್ಪ ಮತ್ತು ಮನೆಯವರು, ಇವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿಸಿಹೆಚ್ ಗೊಂಚಗಾರ್ ಭರಮಸಾಗರದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಸಂಧ್ಯಾ ಪ್ರಸನ್ನ ಕುಮಾರ್ ಇವರು ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ತುಳಸಿ ರಂಗನಾಥ್ ತರಳಬಾಳು ನಗರ, ಇನ್ನು ಸಲ್ಮಾ ಟೀಚರ್ ತರೀಕೆರೆಯಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳು ಸಿದ್ದೇಶ್ವರ ಬಡಾವಣೆಯಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಇನ್ನು ಅದಿತಿ ಅಥರ್ವ ಸೀಮಾ ಮತ್ತು ಇವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯಲ್ಲದಂಗಡಿ ಗ್ರಾಮದಿಂದ ಸಂದೇಶ

0: ಕಲಿಸಿದ್ದಾರೆ. ಮೀನಾಕ್ಷಿ ಮಲ್ಲಿಕಾರ್ಜುನ್ ಮತ್ತು ಸ್ವರ್ಣ ಇವರು ಬಾಪೂಜಿನಗರ ಚಿತ್ರದುರ್ಗದಿಂದ, ಡಾಕ್ಟರ್ ನಾಗಭೂಷಣ ಡಿಎಂ ಚಿತ್ರದುರ್ಗದಿಂದ, ಕೃಷ್ಣ ಡಿಆರ್ ಮದ್ದನಕುಂಟ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕೆ ರುದ್ರೇಶ್ ನಾಯ್ಕ್ ಮತ್ತು ಯಶವಂತ್ IUDP ಲೇಔಟ್ 6ನೇ ಕ್ರಾಸ್ನಿಂದ, ಶಿಲ್ಪ ವಿದ್ಯಾನಗರ ಇಲ್ಲಿಂದ, ನಿರ್ಮಲಾ ಬಸವರಾಜ್ ಲಕ್ಷ್ಮೀ ಬಜಾರ್ ಚಿತ್ರದುರ್ಗದಿಂದ, ಸ್ವರೂಪೇಂದರಣಿ ಚಿತ್ರದುರ್ಗದಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಸಂತೋಷ್ ಪಾಟೀಲ್ ಗಲಗಿನ ಕಟ್ಟೆ ಇಲ್ಲಿಂದ, GM ಸಿದ್ದಲಿಂಗಸ್ವಾಮಿ ಮತ್ತು ಶಾಂತ ಚಿರಾಗ್ ಮತ್ತು ಮನೆಯವರು ಇವರು ಕೂಡ್ಲಿಗಿ ತಾಲೂಕಿನಿಂದ, ವಾಣಿ ಶಾಂತಕುಮಾರ್ ಸೃಜನ್ ಮತ್ತು ಸಾರಿಕಾ ಅವರು ಹಳೆ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ಚಳ್ಳಕೆರೆ ಇಲ್ಲಿಂದ ಕಳಿಸಿದ್ದಾರೆ. ಬೀನಾ ವಸಂತರಾವ್ ಬೆಂಗಳೂರಿನಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಮೇನಕ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಶಾಂತ ಚರಬಡಗೇರೆ ಕೊಕ್ಕನೂರು ಹರಿಹರದಿಂದ, ಸ್ಫೂರ್ತಿ RY ರಾಘವೇಂದ್ರ ಎಳೆಹೊಳೆಯಿಂದ, ಮಾದಪ್ಪ ಹಾಗೂ ಕೃಷ್ಣ KM ಅವರು ಕಮಂಡಲಗೊಂದೆಯಿಂದ, ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ಚಳ್ಳಕೆರೆ ತಾಲೂಕು ಮೀರಸಾಬಿ ಹಳ್ಳಿಯಿಂದ ಅನುಜಾಕ್ಷಿಯವರು ಕಳಿಸಿದ್ದಾರೆ. ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ಇನ್ನು ಶರಣಪ್ಪ ಬಿ ಅನಸೂಯ M ಮತ್ತು ಮನೆಯವರು ಬಿಹಾರ ಇವರು ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. KV ಪಾಲಯ್ಯ ಚಿರತಗುಂಡು ಕೂಡ್ಲಿಗಿ ತಾಲೂಕಿನಿಂದ, ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗದಿಂದ, ವಿನಯ್ ಲೇಖನ ವಿನೋಬನಗರ ದಾವಣಗೆರೆಯಿಂದ, ಕಾವಾಡಿಗರಹಟ್ಟಿ ಮುತ್ತುರಾಜ್ ಅನಿತಾ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮೀರನಾಡಿಗ್ ಚಿತ್ರದುರ್ಗದಿಂದ, GS ಭೋಜರಾಜ್ ಸುಧಾ ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ಇಲ್ಲಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ರತ್ನಾ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಇವರು, ವಿಜಯಲಕ್ಷ್ಮಿ ವಾಸುದೇವ ಇವರು KHB ಕಾಲೋನಿ 3ನೇ ಹಂತ ಚಿತ್ರದುರ್ಗದಿಂದ, ಪ್ರತಿಭಾ ರಾಘವೇಂದ್ರ ಅವರು ಚೋರನೂರಿನಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೆಂಚಿನ ಗೌಡರ ರಮೇಶ್ ಅವರು, ಓ ರಾಜಪ್ಪ ನಿದ್ವಿತ್ ರಾಜ್ ಕುಶಾಂತ್ ನಗರಂಗೆರೆ ಚಳ್ಳಕೆರೆಯಿಂದ, ನಾಗೇಗೌಡ CK ಉಪನ್ಯಾಸಕರು ಇವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಡಾಕ್ಟರ್ ಕಾವೇರಿ SK ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಅನಂತರಾಜು ಗೊರ್ಲಡಕು ಹಿರಿಯೂರಿನಿಂದ, ರಾಯಭಾಗ ತಾಲೂಕು ಮುಗುಳಖೋಡದಿಂದ, ಶಿವಲಿಂಗಯ್ಯ ಹಿರೇಮಠ್ ಮತ್ತು ಮನೆಯವರು, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಮತ್ತು ಮನೆಯವರು, GHR ಲೇಔಟ್ ಚಿತ್ರದುರ್ಗದಿಂದ, ಪ್ರಥಮ್ ಪ್ರೀತಮ್ ತರಳಬಾಳು ನಗರದಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ಚಿಕ್ಕನಾಯಕನ ಹಳ್ಳಿಯಿಂದ, ಎನ್ ಮಾರಣ ಶಿಕ್ಷಕರು ತಳುಕು ಚಳ್ಳಕೆರೆಯಿಂದ, ಶ್ರೀಕಂಠಮೂರ್ತಿ ಸ್ಕಾಂತನ್ ಭಾಸ್ಕರ್ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಜೆ ಪ್ರಸನ್ನಕುಮಾರ್ ಗೊರ್ಲಡ್ಕು ಹಿರಿಯೂರಿನಿಂದ, ವಿಜಯಪುರ ಸುದರ್ಶನ್ ಭರತ್ಕುಮಾರ್ ಬಂದೇನವಜ್ ಅವರು, ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹುಲಿಬೆಂಚೆಯಿಂದ ವಿರೂಪಾಕ್ಷಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ SG ಶಿವಪ್ರಸಾದ್ ಅವರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರೋಡ್ ಚಿತ್ರದುರ್ಗದಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ವಿಭಾ ದೀಪಕ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಭಾಗ್ಯಜ್ಯೋತಿ ಮತ್ತು ಮನೆಯವರು. ಮುಂದಿನ ಸಂದೇಶವನ್ನು ನೋಡುವುದಾದರೆ CT ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ.
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ
4: ಜಾಣರಾಗಿರಿ ಜಾಗರೂಕರಾಗಿರಿ.
0: ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಮಂಜುಳಾ MC ರವಿ ಓಬವ್ವನ ಗತಿಹಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರಪ್ಪ ಉಡಿವು ಮೊಳಕಾಲ್ಮೂರಿನಿಂದ, ಓಬಣ್ಣ ಹನುಮಂತಾಪುರದಿಂದ GM ಸಿದ್ದಲಿಂಗಸ್ವಾಮಿ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಇನ್ನು ಸುರೇಖ ಶಿಕ್ಷಕಿ ಮಠದ ಸಿರಿಗೆರೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಸ್ನೇಹಿತರೆ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿತ್ತು ತಮಿಳುನಾಡು. ತಮಿಳುನಾಡಲ್ಲಿ ಕನ್ಯಾಕುಮಾರಿ ಇರುವುದು ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಕನ್ಯಾಕುಮಾರಿಯ ದಕ್ಷಿಣ ತುದಿಯಲ್ಲಿ ಬಂಡೆಗಳಿವೆ, ಅದನ್ನು ವಿವೇಕಾನಂದ ಬಂಡೆ ಅಥವಾ ವಿವೇಕಾನಂದ ರಾಕ್ ಅಂತಲೂ ಸಹ ಕರಿತೀವಿ. ಈ ಸ್ಥಳದಲ್ಲಿ ವಿವೇಕಾನಂದರ ಆಲಯ ಕೂಡ ಇದೆ. ಇದಕ್ಕೆ ಹತ್ತಿರವಿರುವ ಇನ್ನೊಂದು ಬಂಡೆಯ ಮೇಲೆ ತಿರುವಳ್ಳುವರ್ ಅವರ ಬೃಹತ್ ವಿಗ್ರಹವನ್ನು ಅಲ್ಲಿ ಸ್ಥಾಪಿಸಿದ್ದಾರೆ. ವಿವೇಕಾನಂದ ಶಿಲೆ ಹಾಗೂ ತಿರುವಳ್ಳುವರ್ ಪ್ರತಿಮೆ ನಡುವೆ ಸಮುದ್ರವಿದೆ. ಹೋಗಬೇಕಾದ್ರೆ ಬೋಟ್ನಲ್ಲಿ ಹೋಗಬೇಕಿತ್ತು, ಸಾಕಷ್ಟು ಸಮಯ ಕೂಡ ಬೇಕಿತ್ತು. ಆದ ಕಾರಣ ವಿವೇಕಾನಂದ ರಾಕ್ನಿಂದ ಹಿಡಿದು ತಿರುವಳ್ಳುವರ್ ಪ್ರತಿಮೆಯ ತನಕ ಒಂದು ಗಾಜಿನ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಡಿಸೆಂಬರ್ 30, 2024 ಈ ಗಾಜಿನ ಸೇತುವೆಯನ್ನು ಉದ್ಘಾಟನೆ ಮಾಡಲಾಯಿತು. ಸಮುದ್ರದ ಮೇಲೆ ನಿರ್ಮಿಸಲಾದ ಭಾರತ

ಇದ ಮೊದಲ ಗಾಜುವೆ ಸೇತುವೆ ಗಾಜಿನ ಸೇತುವೆ ಇದಾಗಿದೆ. ಉಪ್ಪು ನೀರಿನ ಗಾಳಿಯನ್ನ ತಡೆದುಕೊಳ್ಳುವಂತೆ ವಿಶೇಷವಾಗಿ ಈ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಜೀವನ ಚಕ್ರ ಚಿತ್ರದ ಗೀತೆಯನ್ನ.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:15 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳ ಜೊತೆಯಲ್ಲಿ ವಿಶ್ವ ವಾಯು ದಿನದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಒಂದು ಗೀತೆಯ ನಂತರ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಜೋಗಿ ಚಿತ್ರದ ಗೀತೆಯನ್ನ.

0: ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
0: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸ್ನೇಹಿತರೆ, ಪ್ರತಿ ವರ್ಷ ಜೂನ್ 15 ಅಂದರೆ ಇಂದು ವಿಶ್ವ ಪವನ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಜನರಿಗೆ ಗಾಳಿಯ ಶಕ್ತಿ ಮತ್ತು ಗಾಳಿಯ ವಿವಿಧ ಉಪಯೋಗಗಳ ಬಗ್ಗೆ ಜಾಗೃತಿಯ ಮೂಡಿಸುವಲ್ಲಿ ವಿಶ್ವ ಗಾಳಿ ದಿನ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜಾಗತಿಕ ತಾಪಮಾನ ಏರಿಕೆ, ಇಂಗಾಲದ ಹೊರಸೂಸುವಿಕೆ ಮತ್ತು ಹಸಿರುಮನೆ ಅನಿಲಗಳ ದುಷ್ಪರಿಣಾಮಗಳೊಂದಿಗೆ ಹಲವಾರು ತೊಂದರೆಗಳನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಶುದ್ಧ ಇಂಧನವನ್ನು ಉತ್ತೇಜಿಸಲು ಪ್ರತಿ ವರ್ಷ ಜೂನ್ 15 ಪವನ ದಿನವನ್ನು

ಆಚರಣೆ ಮಾಡಲಾಗುತ್ತೆ. ಶುದ್ಧ ಪವನ ಶಕ್ತಿಯನ್ನ ಮರುರೂಪಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಸ್ನೇಹಿತರೆ, ಇದೀಗ ಕೇಳೋಣ ಬಿಂದಾಸ್ ಚಿತ್ರದ ಗೀತೆಯನ್ನ. ಹಾಡಿದರೆ ಉದಿತ್ ನಾರಾಯಣ್ ಮತ್ತು ಸೌಮ್ಯ ರಾವ್.

ವಿಶ್ವ ಪವನ ದಿನ ಅಥವಾ ವಿಶ್ವ ಗಾಳಿ ದಿನದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ, ಈ ಸಂಪನ್ಮೂಲದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವ ಗಾಳಿ ದಿನ ಪ್ರಾರಂಭ ಆಯಿತು. 2007 ವಿಂಡ್ ಡೇ ಅನ್ನು ಮೊದಲ ಬಾರಿಗೆ ಯುರೋಪಿಯನ್ ವಿಂಡ್ ಎನರ್ಜಿ ಅಸೋಸಿಯೇಷನ್ ಆರಂಭ ಮಾಡುತ್ತೆ. ನಂತರ 2009 ಇಡಬ್ಲ್ಯೂಇಎ ಸಂಸ್ಥೆಯು ಜಿಡಬ್ಲ್ಯೂಇಸಿನೊಂದಿಗೆ ಕೈಯನ್ನು ಜೋಡಿಸುತ್ತೆ. ಆ ಬಳಿಕ ಜೂನ್ 15 ವಿಶ್ವ ಗಾಳಿ ದಿನವನ್ನು ಪ್ರಾರಂಭ ಮಾಡ್ತಾರೆ. ಗಾಳಿಯ ಶಕ್ತಿ ಬಗ್ಗೆ ವಿಶ್ವದಾದ್ಯಂತ ಜಾಗೃತಿಯನ್ನ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಸ್ನೇಹಿತರೆ, ಈಗ ಕೇಳಿ ಬರೋಣ ಅಂಬಾರಿ ಚಿತ್ರದ ಗೀತೆಯನ್ನ.

ಓಕೆ ಕೇಳುಗರೆ, ಇನ್ನು ಪವನ ಶಕ್ತಿಯು ನವೀಕರಿಸಬಹುದಾದ ಶಕ್ತಿಯ ಒಂದು ರೂಪವಾಗಿದೆ. ಇದು ವಿದ್ಯುತ್ ಉತ್ಪಾದಿಸಲು ಗಾಳಿಯ ಚಲನ ಶಕ್ತಿಯನ್ನ ಬಳಸುತ್ತೆ. ವಿಶ್ವದಲ್ಲಿ ಭಾರತವು ಪವನ ಶಕ್ತಿ ಸಾಮರ್ಥ್ಯದಲ್ಲಿ 4ನೇ ಸ್ಥಾನದಲ್ಲಿದೆ. ಪವನ ಶಕ್ತಿಯು ವಿಶ್ವದಾದ್ಯಂತ ವಿದ್ಯುತ್ ಉತ್ಪಾದನೆಯಲ್ಲಿ ವೇಗವಾಗಿ ಬೆಳೆಯುತ್ತಿರುವ ವಿಧಾನವಾಗಿ ಹೊರಹೊಮ್ಮಿದೆ. ಇಂಧನ ಕ್ಷೇತ್ರದಲ್ಲಿ ಪವನ ಶಕ್ತಿಯು ಗಮನಾರ್ಹವಾದ ವೇಗವನ್ನು ಪಡೆದುಕೊಂಡಿದೆ. ಸ್ನೇಹಿತರೆ, ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೇನೆ ಒಂದು ಗೀತೆಯ ನಂತರ. ಇದೀಗ ಕೇಳಿ ಮಸ್ತಿ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಉದಿತ್ ನಾರಾಯಣ್ ಮತ್ತು ಶಮಿತಾ ಮಲ್ಲಾಟ್.

ಓಕೆ ಸ್ನೇಹಿತರೆ, ಪವನ ಶಕ್ತಿಯು ಸುಸ್ಥಿರವಾಗಿದೆ, ಮರು ನವೀಕರಣ ಮಾಡಬಹುದಾಗಿದೆ. ಜಾಗತಿಕ ಗಾಳಿ ದಿನವಾದ ಇಂದು ನಿರ್ಮಲ ಆರೋಗ್ಯಯುತ ಜಗತ್ತನ್ನ ನಿರ್ಮಾಣ ಮಾಡಲು ಪವನ ಶಕ್ತಿ ವೃದ್ಧಿ ಕುರಿತು ಜಾಗೃತಿಯನ್ನ ಮೂಡಿಸುವ ನಿರ್ಣಯವನ್ನ ನಾವೆಲ್ಲರೂ ಮಾಡೋಣ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಚಿಗುರಿದ ಕನಸು ಚಿತ್ರದಿಂದಾಯ್ದ ಗೀತೆಯನ್ನ. ಹಾಡಿದ್ದಾರೆ ಉದಿತ್ ನಾರಾಯಣ್. ಸಾಹಿತ್ಯ

ಕೇಳುಗರೆ, ಗ್ಲೋಬಲ್ ವಿಂಡ್ ಡೇ ಕುರಿತಾದ ಕೆಲವು ಮಾಹಿತಿಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡ್ರಿ ಅಲ್ವಾ? ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂದಿತ್ತು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಕೆಲವು ಪ್ರಕಟಣೆಗಳು.
1: ಮಂಗಲ ಭವನ ಮಂಗಲಹಾರಿ ಪ್ರಭು ಸುದರ್ಶನ.
2: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಕೇಳುಗರೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲವು ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಗಲಿದೆ. ವಿಷಯ ವಾಯು ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರ ಪಾತ್ರ. ಈ ಕುರಿತು ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ತಪ್ಪದೇ ಕೇಳಿ, ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಲವು ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ.
5: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ.

0: ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ಕೇಳಿದರೆ ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ನಮ್ಮ ನಿಲಯದಿಂದ ಯುವ ತರಂಗದಲ್ಲಿ ಹಿರಿಯೂರು ತಾಲೂಕು ಬುರುಜನ ರೂಪದ ಬಹುಮುಖ ಪ್ರತಿಭೆ ಶ್ರೀಹರಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇಂದು ಸಂಜೆ 6:15 ಜನಪದ ಸಂಗೀತದಲ್ಲಿ ಚಿನ್ನ ಸಮುದ್ರ ಗ್ರಾಮದ ತಂಬೂರಿ ಉಮಾನಾಯ್ಕ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದವನ್ನು ಕೇಳುವಿರಿ.

ಕೇಳುವರೆ ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 93 ಪ್ರಸಾರವಾಗಲಿದೆ. ವಿಷಯ ದ್ವೀಪಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ.

ಕೇಳುಗರೇ, ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 8 ಗಂಟೆಗೆ ಜನರಂಜನಿ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ ನಲ್ನುಡಿ ಬದುಕಿಗೊಂದು ಹಿತನುಡಿ ಮೈಕಲ್ ಅವರಿಂದ.
1: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತನುಡಿ, ಅದುವೇ ನಲ್ನುಡಿ.
2: ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅತ್ಯದ್ಭುತ ಪ್ರಗತಿಯನ್ನು ಸಾಧಿಸಿರುವ ನಾವು ಹೆಮ್ಮೆಯಿಂದ ಬೀಗುತ್ತಿದ್ದೇವೆ. ನಮ್ಮ ಭೌತಿಕ ಬದುಕನ್ನು ಬೇಕು ಬೇಕಾದ ಸೌಕರ್ಯಗಳನ್ನು ಒದಗಿಸುತ್ತಲೇ ಸುಖಮಯಗೊಳಿಸಲು ಹಗಲಿರುಳು ಶ್ರಮಿಸುತ್ತಿದ್ದೇವೆ. ಯಶಸ್ಸು ದೊರೆತಿದೆ. ಆದರೆ ಈ ಎಲ್ಲದರ ನಡುವೆ ಜೀವನದ ಮೂಲಭೂತ ಅವಶ್ಯಕತೆಗಳಾದ ಅಶನ ವಸನ ವಸತಿಗಳಿಂದ ವಂಚಿತರಾಗಿ ಬದುಕುತ್ತಿರುವ ಕೋಟಿಗಟ್ಟಲೆ ಜನರು 21ನೇ ಶತಮಾನದ ವಿಡಂಬನೆಯಾಗಿದ್ದಾರೆ. ಸಾವಿರಾರು ಜನರು ಹೊಟ್ಟೆಯ ಹಸಿವನ್ನು ನೀಗಿಸಲಾಗದೆ ದಿನಂಪ್ರತಿ ಸಾಯುತ್ತಿದ್ದಾರೆ. ನೂರಾರು ಮಂದಿ ಬಾಳನ್ನು ಎದುರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಒಂದೆಡೆ ಹೆಚ್ಚುತ್ತಿರುವ ಐಶ್ವರ್ಯ ಮತ್ತು ಸಂಪತ್ತು, ಇನ್ನೊಂದೆಡೆ ಕಿತ್ತು ತಿನ್ನುವ ಬಡತನ. ಎಂತಹ ವಿಪರ್ಯಾಸ, ಇದೇಕೆ ಹೀಗೆ ಎನ್ನುವ ಪ್ರಶ್ನೆಗೆ ಹಲವು ಬಗೆಯ ಉತ್ತರಗಳನ್ನು ನೀಡಬಹುದಾದರೂ ಪ್ರೇಮರಾಹಿತ್ಯವೇ ಇದರ ಮೂಲ ಕಾರಣ. ಪ್ರೀತಿಯಿಲ್ಲದ ಹೃದಯಗಳು ಇತರರ ಕಷ್ಟ ನಷ್ಟ ಸುಖ ಸಂತೋಷಗಳಿಗೆ ಸ್ಪಂದಿಸಲಾರವು. ಮಾತ್ರವಲ್ಲ, ಅಲ್ಲಿ ಸ್ವಾರ್ಥ ತುಂಬಿ ಅನ್ಯಾಯ ಅಸತ್ಯ ದ್ವೇಷ ಶೋಷಣೆ ಅಹಂಕಾರ ಮಮಕಾರ ವ್ಯಾಮೋಹಗಳು ಮೊಳಕೆಯೊಡೆದು ಬೆಳೆದು ಹೆಮ್ಮರಗಳಾಗುತ್ತವೆ. ತಾನು ತನ್ನದೆಂಬುದ ಬಿಟ್ಟು ಬೇರೆ ಏನನ್ನೂ ಚಿಂತಿಸಲಾಗದ ಶೋಚನೀಯ ಹಾಗೂ ಭಯಾನಕ ಸ್ಥಿತಿಯನ್ನು ಹೊಂದುತ್ತದೆ. ಉದಾಹರಣೆಗೆ, ನಮ್ಮ ಮಗುವನ್ನು ಅಪ್ಪಿ ಮುದ್ದಾಡಿ ಅದಕ್ಕೆ ಬೇಕು ಬೇಕಾದದ್ದನ್ನೆಲ್ಲ ಕೊಟ್ಟು ಸಂತೋಷದಲ್ಲಿಡುವ ನಾವು, ಹೊಟ್ಟೆಯ ಹಸಿವಿಗಾಗಿ ದೀನಭಾವದಿಂದ ಬೇರೆ ಮಗುವೊಂದು ನಮ್ಮ ಮುಂದೆ ಕೈಚಾಚಿದಾಗ ಬೈಯುತ್ತ ಅದನ್ನು ಒದ್ದು ಕೆಡವಿ ಹಾಕುತ್ತ ಕೇಕೆ ಹಾಕಿ ಅಟ್ಟಹಾಸಗೆಯುವ ಕ್ರೌರ್ಯದ ಪರಾಕಾಷ್ಠೆಯನ್ನು ತೋರುವವರೂ ನಮ್ಮ ಮಂದಿ ಇದ್ದಾರೆ. ಮಾತ್ರವಲ್ಲ, ಈತರನ ಘನಘೋರ ಕೃತ್ಯವನ್ನು ಕಂಡೂ ಕಾಣದಂತೆ ಇರುವವರು ನಮ್ಮ ಮಧ್ಯೆ ಇದ್ದಾರೆ. ಇದಕ್ಕೆಲ್ಲ ಕಾರಣ ಪ್ರೀತಿಯ ಬಡತನ.

0: ಇತರೆಲ್ಲ ಬಡತನಕ್ಕಿಂತ ಪ್ರೀತಿಯ ಬಡತನ ಭಯಾನಕವಾದುದು. ಉಳಿದವುಗಳನ್ನು ಧನದ ಸಹಾಯದಿಂದ ನೀಗಿಸಬಹುದು, ಆದರೆ ಪ್ರೀತಿಯನ್ನು ಕೊಂಡುಕೊಳ್ಳಲು ಧನಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಪ್ರೀತಿ ನಮ್ಮ ಒಳಗಿರುವ ಸಂಪತ್ತು, ಅದನ್ನು ನಾವು ಮೊದಲು ಸ್ವತಃ ಅನುಭವಿಸಬೇಕು. ಪ್ರೇಮ ನಮ್ಮಲ್ಲಿ ಒರತೆಯ ಬುಗ್ಗೆಯಾಗಿ ಉಕ್ಕಿ ಹರಿಯಬೇಕು. ಹೀಗಾಗಲು ನಾವು ಆ ಪ್ರೀತಿಯ ಸೆಲೆ ನೆಲೆಗಳನ್ನು ಅರಿಯಬೇಕು. ಈ ವಿಶ್ವವೆಲ್ಲವನ್ನೂ ವ್ಯಾಪಿಸಿರುವ ಪ್ರೇಮರೂಪಿಯಾದ ಪರಮಾತ್ಮನೇ ಅದರ ಸೆಲೆ ನೆಲೆಗಳೆರಡೂ. ಅವನನ್ನು ನಮ್ಮ ಹೃದಯ ಕಮಲದಲ್ಲಿ ಕಂಡು, ಅವನ ಪ್ರೇಮ ಸಾಗರದಲ್ಲಿ ಮಿಂದು, ಆ ಪ್ರೀತಿಯ ಸವಿಯನ್ನು ಸವಿದು ಬದುಕಲ್ಲಿ ಅದು ಉಕ್ಕಿ ಹರಿದಾಗ ಮಾತ್ರ ನಾವು ಪ್ರೀತಿಯ ಧಾರಕರಾಗುತ್ತೇವೆ, ವಾಹಕರಾಗುತ್ತೇವೆ, ದಾತಾರರಾಗುತ್ತೇವೆ. ಆಗಲೇ ನಮ್ಮಲ್ಲಿ ತುಂಬಿ ಹರಿಯುತ್ತಿರುವ ಸ್ವಾರ್ಥ, ಮೋಹ, ಅಹಂಕಾರ, ಮಮಕಾರಗಳು, ಕಾಮಕ್ರೋಧಾದಿಗಳು ನಾಶವಾಗಿ ನಮ್ಮಂತೆ ಇತರರನ್ನು, ನಮ್ಮ ಮಗುವಿನಂತೆ ಬೇರೆ ಮಗುವನ್ನು ಪ್ರೀತಿಸಲು ಸಾಧ್ಯವಾಗುತ್ತದೆ. ನಮ್ಮ ಬದುಕನ್ನು ನಿರಂತರ ಅರಳಿಸುವ, ಸುಗಂಧ ಬೀರಿಸುವ ಶಕ್ತಿ ಇರುವುದು ಈ ಪ್ರೀತಿಗೆ ಮಾತ್ರ. ಬದುಕು ಸಾರ್ಥಕತೆಯನ್ನು ಹೊಂದುವುದು ಇದರಿಂದಲೇ. ವಸ್ತುಗಳು, ಸೌಕರ್ಯಗಳು, ಸವಲತ್ತುಗಳು, ಸ್ಥಾನಮಾನಗಳು ಕೊಡುವ ಸುಖ ಸಂತೋಷಗಳು ಸಾಪೇಕ್ಷ ಮತ್ತು ಕ್ಷಣಿಕ. ಆದರೆ ಪ್ರೀತಿ ತುಂಬಿದ ಹೃದಯದಲ್ಲಿ ಆನಂದ ಸದಾ ನೆಲೆಗೊಂಡಿರುತ್ತದೆ, ಅಲ್ಲದೆ ಅದು ನಿರಪೇಕ್ಷ ಮತ್ತು ಶಾಶ್ವತವಾಗಿರುತ್ತದೆ. ಆದುದರಿಂದ ಅಪರಿಮಿತವಾದ ಭೌತಿಕ ಸಾಧನೆಯನ್ನು ಗೈದು ಬೀಗುತ್ತಿರುವ ಇಂದಿನ ಜಗತ್ತಿಗೆ ಪ್ರೇಮದ ಸಿರಿವಂತಿಕೆಯ ಅರಿವಾಗಬೇಕಾಗಿರುವುದು ಅತ್ಯವಶ್ಯಕವಾಗಿದೆ. ಮನುಕುಲದ ಅಸ್ತಿತ್ವಕ್ಕೆ ಇದು ತುರ್ತಾಗಿ ಬೇಕಾಗಿದೆ. ಆಧುನಿಕ ಮಾನವ ಯಂತ್ರವಾಗದೆ ಪ್ರೇಮಮೂರ್ತಿಯಾಗಬೇಕಾಗಿದೆ. ಆಗಲೇ ಅವನು ತನ್ನ ಮತ್ತು ಇತರರ ಯೋಗಕ್ಷೇಮವನ್ನು ಸಾಧಿಸಬಲ್ಲವನಾಗಿದ್ದಾನೆ, ತನ್ನಂತೆ ಪರರ ಬಗೆಯಬಲ್ಲವನಾಗುತ್ತಾನೆ. ವಸುಧೈವ ಕುಟುಂಬಕಂ, ಈ ಜಗತ್ತೆಲ್ಲ ತನ್ನ ಕುಟುಂಬ ಎಂಬ ಭಾವಿಸಬಲ್ಲವನಾಗುತ್ತಾನೆ. ಇದಕ್ಕಿರುವ ಮಾರ್ಗ ಒಂದೇ, ಹೊರಗೆ ಸುಖವನ್ನು ಅರಸುವುದ ನಿಲ್ಲಿಸಿ ನಮ್ಮೊಳಗಿನ ಒಳಗನ್ನು ಅರಿಯುವುದು, ಸಚ್ಚಿದಾನಂದ ಸ್ವರೂಪನಾದ ಆತ್ಮನಲ್ಲಿ ನೆಲೆಸುವುದು. ಹೀಗಾಗಲು ನಮ್ಮ ಬದುಕು ಈ ದೇಹದ ಪೋಷಣೆ ತೋಷಣೆಗಳಿಗೆ ಸೀಮಿತವಾಗದೆ ದೇಹವು ಸಾಧನ, ದೇಹದೊಳಿರುವ ದೇಹಿಯೇ ಸಾಧ್ಯವೆನ್ನುವ ಅರಿವು ಅಗತ್ಯ ಆಗಬೇಕಾಗಿದೆ. ಆಗಲೇ ಭೌತಿಕ ವಸ್ತುಗಳ ಹಿಂದೆ ಓಡುವ ಓಟದ ವೇಗ ತಗ್ಗಿ ಆತ್ಮಸಾಕ್ಷಾತ್ಕಾರದ ದಾರಿಯತ್ತ ದಾಪುಗಾಲಿಡಲು ಸಾಧ್ಯವಾಗುತ್ತದೆ. ತತ್ಫಲವಾಗಿ ಸ್ವಾರ್ಥ ಮೋಹಾದಿ ಕತ್ತಲು ಸರಿದು ಪ್ರೇಮ ಜ್ಯೋತಿಯ ಬೆಳಕು ಪಸರಿಸತೊಡಗುತ್ತದೆ. ನಿಜವಾದ ಶಾಶ್ವತವಾದ ಶ್ರೀಮಂತಿಕೆ ನಮ್ಮದಾಗುತ್ತದೆ. ಯಾವುದೇ ಬಗೆಯ ಬಡತನಕ್ಕೆ ಆಗ ಆಸ್ಪದವಿರುವುದಿಲ್ಲ. ಸಮೃದ್ಧಿ ತುಂಬಿ ತುಳುಕುತ್ತದೆ, ಶಾಂತಿ ಎಲ್ಲೆಡೆ ಪಸರಿಸುತ್ತದೆ. ಈ ಧರೆ ಸ್ವರ್ಗವಾಗುತ್ತದೆ.
1: ಈ ದಿನದ ನಲ್ಲುಡಿಯನ್ನ ಪ್ರಸ್ತುತಪಡಿಸಿದವರು ಮೈಕಲ್. ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ರಿ ನಿಲಯದ ಕಾರ್ಯಕ್ರಮಗಳನ್ನ 102.6 FM ಕಂಪನಾಂಕಗಳಲ್ಲಿ. ಇದೀಗ ಕೇಳಿ ಹಿಂದೂಸ್ತಾನಿ ಸಂಗೀತ, ಪಂಡಿತ್ ಕಾರ್ತಿಕ್ ಕುಮಾರ್ ಅವರಿಂದ ಸಿತಾರ್ ವಾದನ, ಅಹಿರ್ ಭೈರವರಾಗದಲ್ಲಿ.

ಆಕಾಶವಾಣಿ ಚಿತ್ರದುರ್ಗ 102.6 FM ಸಮಯ 9:30 ಸೆಕೆಂಡುಗಳು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ದುರ್ಗೋದಿತ ಪ್ರಸಾರವನ್ನ ಕೇಳ್ತಾ ಇರುವಂತಹ ಒಂದಿಷ್ಟು ಕೇಳುಗರು ನಮಗೆ ಪ್ರಸಾರವಾದ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸಂದೇಶದ ಮೂಲಕ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ ಅಂತ ಹೇಳ್ತಾ ಇದ್ರೆ, ನಿಮಗೂ ಕೂಡ ಶುಭೋದಯ. ಈ ದಿನದ ದುರ್ಗೋದಯದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮನದಲ್ಲಿ ಸಿಂಗಟಗೆರೆಯ ಕಲೇಶ್ವರ ಶಿವನ ದೇವಾಲಯದ ಬಗ್ಗೆ ಮಾಹಿತಿ ತುಂಬಾ ಉತ್ತಮವಾಗಿತ್ತು. ಹಾಗೆ ವಿಶ್ವ ಗಾಳಿ ದಿನದ ಮಹತ್ವ ಹಾಗೂ ಅದರ ಜೊತೆಗೆ ಸುಂದರವಾದ ಕನ್ನಡ ಚಿತ್ರಗೀತೆಗಳು, ಚಿಂತನದಲ್ಲಿ ಓದುವಿಕೆಯ ಮಹತ್ವ, ಒಟ್ಟಾರೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶವನ್ನು ನೋಡೋದಾದ್ರೆ, ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರ ಆಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಅವರು BVKS ಲೇಔಟ್ ಶುಭೋದಯ ಸುಷ್ಮಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಿಂಗಟಗೆರೆಯ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಶ್ರೀ ಪ್ರಸನ್ನ ಕಲೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ನೀವು ನೀಡಿದ ವಿವರಗಳು, ಐತಿಹಾಸಿಕ ಮಾಹಿತಿ ಹಿನ್ನೆಲೆ ತುಂಬಾ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು. ಭಕ್ತಿಗೀತೆಗಳು 7:50 ಚಿತ್ರಗೀತೆಗಳು 8:30 ಚಿತ್ರಗೀತೆಗಳು ತುಂಬಾ ಮಧುರವಾಗಿ ಮೂಡಿಬಂತು ಹಾಗೂ ವಿಶ್ವ ಗಾಳಿಯ ದಿನದ ಅಂಗವಾಗಿ ನೀವು ನೀಡಿದ ಮಾಹಿತಿ ತುಂಬಾ ಉಪಯುಕ್ತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಸಾರವಾದ ಶಾಸ್ತ್ರೀಯ ಸಂಗೀತ ತುಂಬಾ ಮಧುರವಾಗಿ ಮೂಡಿಬಂತು, ಅದಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ. ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಅವನಲ್ಲಿ ಇವಳಲ್ಲಿ ಚಿತ್ರದಿಂದಾಯ್ದ ಗೀತೆಗೆ ಧ್ವನಿಯಾಗಿದ್ದಾರೆ ವಾಸುಕಿ ವೈಭವ್.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶವನ್ನ ನೋಡೋದಾದ್ರೆ, ಚಿತ್ರದುರ್ಗದಿಂದ ಪಣ್ಣರಹಳ್ಳಿ ರವಿಯವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ HLK ರೋಡ್. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿ ಗೀತೆಗಳ ಜೊತೆಗೆ ನಮನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಶ್ರೀ ಕಲ್ಲೇಶ್ವರ ಸ್ವಾಮಿಯ ಮಾಹಿತಿಯನ್ನ ನೀಡಿ ಚಿಂತನದಲ್ಲಿ ಮನುಷ್ಯನ ಸ್ವಾಭಾವಿಕ ಜೀವನದ ಕುರಿತು ಮಾಹಿತಿ ತಿಳಿದು ರೈತರ ಸಲಹೆಯಲ್ಲಿ ಅಡಿಕೆಯಲ್ಲಿ ಉಂಟಾಗುವ ಕೆಂಪು ಬಣ್ಣದ ಮತ್ತು ಆರೋಗ್ಯ ಬಿಂದುವಿನಲ್ಲಿ ಅಲರ್ಜಿ ಬಗ್ಗೆ ತಿಳಿದು ಸುಮಧುರ ಭಾವಗೀತೆಗಳನ್ನ ಕೇಳಿಸ್ತಾ, ಜೊತೆಗೆ ಚಿತ್ರಗೀತೆಗಳ ಮೂಲಕ ಹಲವಾರು ವಿಷಯಗಳ ಮಾಹಿತಿಯನ್ನ ನೀಡಿ, ನಲ್ನುಡಿಯಲ್ಲಿ ಮೈಕಲ್ ಅವರಿಂದ ಭೌತಿಕ ತಂತ್ರಜ್ಞಾನದಲ್ಲಿ ಹಲವಾರು ವಿಪರ್ಯಾಸಗಳ ಸಲಹೆಗಳನ್ನ ಕೇಳುತ್ತಾ, ಹಿಂದೂಸ್ತಾನಿ ಸಂಗೀತದ ಸಿತಾರ್ ವಾದನದ ಗಾಯನವನ್ನ ಕೇಳಿಸ್ತಾ, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಬಂದಿರುತ್ತೆ. ತುಂಬ ಹೃದಯದ ಧನ್ಯವಾದ ಮೇಡಮ್, ಶುಭ ದಿನ ಅಂತ ಹೇಳ್ತಾ ಇದ್ರೆ, ನಿಮಗೂ ಕೂಡ ಶುಭ ದಿನ ಸಂದೇಶವನ್ನ ಕಳಿಸಿದ್ದಕ್ಕಾಗಿ ಹಾಗೆಯೇ ಧನ್ಯವಾದಗಳು. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು ಆತ್ಮೀಯ ನಿರೂಪಕರಾದ ಸುಷ್ಮಾ ಮೇಡಮ್ ಅವರಿಗೆ ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಮುಂಜಾನೆ. ಬೆಳಗಿನ ಭಕ್ತಿ ಹಾಡು, ಹಾಗೆ ಭಾವಗೀತೆ, ಪ್ರಶ್ನೆ, ಮಾಹಿತಿ, 8:30 ಚಿತ್ರಗೀತೆಗಳ ಮಾಹಿತಿ ಎಲ್ಲ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸಂದೇಶ, ಬೆಳಗಿನ ಶುಭೋದಯ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾರೆ. ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ಗಾಳಿಯ ದಿನದ ಮಾಹಿತಿ ತುಂಬ ಅರ್ಥಪೂರ್ಣವಾಗಿತ್ತು. ನಮಗೆ ಒಳ್ಳೆಯ ಗಾಳಿ ಸಿಗಬೇಕಂದ್ರೆ ಮೊದಲು ನಾವು ಮಾಡಬೇಕಾದದ್ದು ಗಿಡ ಮರಗಳನ್ನು ಬೆಳೆಸಬೇಕು. ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಟೈರು ಸುಡುವುದನ್ನು ಬಿಡಬೇಕು. ಹೊಗೆ ಸೂಸುವಂತಹ ವಾಹನಗಳನ್ನು ನಿಷೇಧ ಮಾಡಬೇಕು. ಇಷ್ಟೆಲ್ಲ ನಾವು ಪಾಲಿಸಿದರೆ ನಮಗೆ ಉತ್ತಮವಾದ ಗಾಳಿ ಸಿಗುತ್ತದೆ, ಆರೋಗ್ಯದಿಂದಿರಲು ಸಾಧ್ಯ, ನಮ್ಮ ಆಯಸ್ಸನ್ನು ಹೆಚ್ಚಿಸ್ಕೊಳ್ಬಹುದು. ಮತ್ತು ಮೈಕಲ್ ಸರ್ ಅವರ ನಲ್ನುಡಿ ಮಾತು ತುಂಬ ಅರ್ಥಪೂರ್ಣವಾಗಿತ್ತು. ಚಿತ್ರಗೀತೆಗಳು ನಿಮ್ಮ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇದೀಗ ಕೇಳೋಣ ಮದಗಜ ಚಿತ್ರದಿಂದಾದ ಗೀತೆಯನ್ನು.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಬಂದಿದೆ. ಪ್ರತಿಭಾ ರಾಘವೇಂದ್ರ ಅವರು ಚೋರನೂರಿನಿಂದ ಕಳಿಸಿದ್ದಾರೆ. ಚಿಂತನ ಬೆಳಗಿನ ಭಾವಗೀತೆಗಳು ಚೆನ್ನಾಗಿದ್ವು. 8:30ರಲ್ಲಿ ಈ ದಿನದ ವಿಶೇಷ ಗಾಳಿಯ ಬಗ್ಗೆ ಮಾಹಿತಿ ಚೆನ್ನಾಗಿ ತಿಳಿಸಿದ್ರಿ. ಚಿತ್ರಗೀತೆಗಳು ಇಂಪಾಗಿತ್ತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವರು ಗಾದೆ ಕೂಡ ಕಳಿಸಿದ್ದಾರೆ, ಸ್ವಧರ್ಮ ತಪ್ಪಿದರೂ ಅಧರ್ಮ ಕೂಡದು ಅಂತ. ಈಗ ಹಾಗೇನೆ ಕನ್ನಡ ವಿಚಾರ ಅಂತ ಕೂಡ ಕಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತವು 829 ಅಡಿಗಳ ಎತ್ತರದಿಂದ ಧುಮುಕುತ್ತೆ. ಇದು ರಾಜಾರಾಣಿ ರೋರ ರಾಕೆಟ್ ಎಂಬ 4 ಜರಿಗಳನ್ನ ಹೊಂದಿದೆ. ಶುಭ ದಿನ ಎಲ್ರಿಗೂ ಅಂತ ಹೇಳ್ತಾ ಇದ್ರೆ, ನಿಮಗೂ ಕೂಡ ಶುಭ ದಿನ. ಹಾಗೆ ಸಂದೇಶವನ್ನ ಕಳಿಸಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಟಾಮ್ ಅಂಡ್ ಜೆರ್ರಿ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಸಿದ್ ಶ್ರೀರಾಮ್.

ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಕೊನೆಯ ಸಂದೇಶ ಬಂದಿದೆ. ಎಂದಿನಂತೆ ಬೆಳ್ಳಂಬೆಳಗ್ಗೆ ನಮ್ಮ ರೇಡಿಯೋ ಕೇಳುಗರಿಗೆ ಸ್ಫೂರ್ತಿಯಾಗುವಂತಹ ವಿಶೇಷ ಶುಭ ನುಡಿಗಳು ಕೇಳುಗರಾದ ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಸಾರ್ಥಕವಾಗುತ್ತೆ. ಜೊತೆಗೆ ಇತ್ತೀಚೆಗೆ ಪ್ರತಿದಿನ ಬೆಳಗ್ಗೆ ಪ್ರಸಾರವಾಗುವ ನಲ್ನುಡಿ ಕಾರ್ಯಕ್ರಮದಲ್ಲಿ ನೀಡುವ ಹೃದಯ ಸ್ಪರ್ಶಿ ಮನಮುಟ್ಟುವ ಮಾಹಿತಿಗಳು ನಮ್ಮ ಕೇಳುಗರಿಗೆ ಸ್ಫೂರ್ತಿಯಾಗುವುದರ ಜೊತೆಗೆ ಕೇಳುಗರಿಗೆ ಮನೋರಂಜನೆ ಒದಗಿಸುವಂತಹ ಸುಮಧುರ ಹಾಡುಗಳ ಜ್ಞಾನಮಟ್ಟ ಹೆಚ್ಚಿಸುವಂತಹ ಪ್ರಶ್ನೋತ್ತರಗಳು ನಮ್ಮನ್ನ ಚಿತ್ರದುರ್ಗ ಆಕಾಶವಾಣಿ ತನ್ನ ಬಂಧನದಲ್ಲಿ ಇಟ್ಟುಕೊಂಡಿರುವಂತೆ ಭಾಸವಾಗುತ್ತೆ ಮೇಡಮ್ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಉಮೇಶ್ ಸಿರಿಗೆರೆ ಅವರು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರಾಜಧಾನಿ ಚಿತ್ರದಿಂದಾಯ್ದ ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಸಾಹಿತ್ಯ ಜಯಂತ್ ಕಾಯ್ಕಣಿ ಅವರದು, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯಾ.

0: ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ನೀವು ಕೇಳ್ತಾ ಇದ್ರಿ ನಿಲಯದ ಕಾರ್ಯಕ್ರಮಗಳನ್ನ 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಸಮಯ 10:36. ಇದೀಗ ಹಲವು ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದ ವಿಷಯ ವಾಯುಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರ ಪಾತ್ರ. ಈ ಕುರಿತು ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆಯಾಗಿರೋದು ಸುಷ್ಮಾ, ಹಾಗೆ
1: ನಾನು ದ್ಯಾಮಲಂಬಿಕಾ ಎಂ ಎಸ್. ಹಾಗೆ ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ,
0: ನಮಸ್ತೆ. ಶುಭೋದಯ ಅಂಬಿಕಾ ಅವರೇ, ನಿಮಗೂ ಕೂಡ
1: ಶುಭೋದಯ. ಓಕೆ, ಹಾಗೆ ವಾಯು ಮಾಲಿನ್ಯ ಅನ್ನುವಂಥ ವಿಷಯವನ್ನು ನಾವು ಮಾತಾಡ್ತಾ ಇರೋದು.
0: ಹೌದು,
1: ಗಾಳಿ ಅನ್ನುವಂಥದ್ದು ಏನಿದೆ, ತುಂಬ ಉಸಿರಾಟ ಅನ್ನುವಂಥದ್ದು ನಾವು ಮಾಡುವಂಥದ್ದು ತುಂಬ ಮುಖ್ಯವಾದಂಥ ಒಂದು ಅಂಶ ನಮಗೆ ಆ ಗಾಳಿ ಅನ್ನುವಂಥದ್ದು. ಇತ್ತೀಚೆಗೆ ಅದು ತುಂಬ ಮಾಲಿನ್ಯಗೊಳ್ತಾ ಇದೆ ಬೇರೆ ಬೇರೆ ಕಾರಣಗಳಿಂದ ಅಂತ. ಅದರಲ್ಲಿ ನಮ್ಮ ಪಾತ್ರ ಇದೆ.
0: ಹೌದು, ಅಂದ್ರೆ ನಮ್ಮೆಲ್ಲರ ಪಾತ್ರ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಈ ವಾಯು ಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ. ಹಾಗೆ ನಾವೆಲ್ಲರೂ ದಿನನಿತ್ಯ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ, ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಈ ವಾಯು ಮಾಲಿನ್ಯವನ್ನ ಒಂದಿಷ್ಟು ಮಟ್ಟಿಗಾದ್ರೂ ತಡೆಗಟ್ಟಬಹುದು ಅಲ್ವಾ?
1: ಹೌದು, ಖಂಡಿತ. ಹಾಗೆ ಏನೆಲ್ಲ ಮಾಡ್ಕೊಳ್ಬಹುದು ಅನ್ನುವಂಥದ್ದು, ಈ ಒಂದು ಬದಲಾವಣೆ ಅನ್ನುವಂಥದ್ದು ನಮ್ಮ ಬದುಕಿನಲ್ಲಿ ಮಾಡಿಕೊಂಡ್ರೆ ನಾವು ಇರುವಂತ ಒಂದು ಪ್ರಪಂಚಕ್ಕೆ ನಮ್ಮ ಒಂದು ಕಾಣಿಕೆ ಅಂತಾನೆ ಹೇಳ್ಬಹುದು, ಒಂದು ಪುಟ್ಟ ಕಾಣಿಕೆ ಅಂತೀವಲ್ವಾ ಹಾಗೆ. ಓಕೆ, ಕರೆ ಬರ್ತಾ ಇದೆಯಾ ಸುಷ್ಮಾ?
0: ಓಕೆ, ಮೊದಲನೇ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ.
1: ತೋಳೋಣ.
0: ಹಲೋ,
1: ನಮಸ್ತೆ. ಏಕೋ ಬರ್ತಾ ಇದೆ, ರೇಡಿಯೋದಿಂದ ದೂರ ಬನ್ನಿ. ನಮಸ್ತೆ, ಹೆಸರು ಹೇಳಿ. ಓಕೆ, ಲೈನ್ ಸರಿಯಾಗಿ ಕನೆಕ್ಟ್ ಆಗ್ತಾ ಇಲ್ಲ ಸುಷ್ಮಾ, ಮುಂದಿನ ಕರೆ ತಗೊಳ್ಳೋಣ.
0: ಓಕೆ, ಇನ್ನು ಸಸಿಗಳನ್ನು ನೆಡೆಯೋದಾಗಿರ್ಬೋದು, ಹಸಿರೀಕರಣ ಮಾಡೋದಾಗಿರ್ಬೋದು, ಇವನ್ನೆಲ್ಲ ಮಾಡ್ತಾ ಹೋದ್ರೆ ಒಂದಿಷ್ಟು ವಾಯು ಮಾಲಿನ್ಯವನ್ನು ನಾವೆಲ್ಲರೂ ಸಹ ತಡೆಗಟ್ಟಬಹುದು. ಕೇಳುಗರಿಗೆ ಮತ್ತೊಮ್ಮೆ ನಾನು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತೀನಿ.
1: ಓಕೆ,
0: 9448640273, ಮತ್ತೊಂದು ಸಂಖ್ಯೆ 9141970272.

0: Hello.
1: हेलो,
0: हेलो,
1: नमस्ते। ओके,
0: नमस्ते. नलिनी संगमेश्वर लेआउट.
1: ಹೇಳಿ ನಳಿನಿ ಅವರೇ. ವಾಯು ಮಾಲಿನ್ಯ ಅನ್ನುವಂಥದ್ದು ಬಹುಶಃ ಎಲ್ಲ ಜೀವಿಗಳಿಗೂ ಹಾನಿಯನ್ನುಂಟು ಮಾಡ್ತಾ ಇರುವಂಥ ಒಂದು ಸಂದರ್ಭ ಇದು. ಹಾಗಾಗಿ ನಾವೇನು ಮಾಡ್ಬೋದು? ಅದರಲ್ಲಿ ಹೆಚ್ಚಿನ ಪಾತ್ರ ಇರೋದೇ ನಮ್ಮ ಮನುಷ್ಯರ ಪಾತ್ರ, ವಾಯು ಮಾಲಿನ್ಯ ಆಗೋದಕ್ಕೆ. ಹೇಳಿ.
0: ಹೌದು, ಯಾಕೆ ಹಿಂದೆಲ್ಲ ಇಷ್ಟೆಲ್ಲ ಮಾಲಿನ್ಯ ಇರ್ಲೇ ಇರ್ಲಿಲ್ಲ. ನಾವು ನೋಡೋದ್ರ ಹಾಗೆ ಚಿಕ್ಕ ಮಕ್ಕಳು ಇದ್ದಾಗ ಈ ತರ ಎಲ್ಲ ಇಷ್ಟು ವರ್ಸ್ಟ್ ಆಗಿ ಇರ್ಲೇ ಇರ್ಲಿಲ್ಲ. ಪೊಲ್ಯೂಷನ್ ಅನ್ನೋದೇ ಇರ್ಲಿಲ್ಲ. ಅಂಡ್ ನಮ್ಗೇನಂದ್ರೆ ಅದ್ರ ಬಗ್ಗೆ ನಮ್ಗೆ ಏನು ಮೀನಿಂಗ್ ಗೊತ್ತಿರಲಿಲ್ಲ. ಪೊಲ್ಯೂಷನ್ ಅಂದ್ರೆ ಏನು ಅನ್ನೋದು ಗೊತ್ತಿರಲಿಲ್ಲ, ಯಾಕಂದ್ರೆ ಅಷ್ಟು ಕ್ಲಿಯರ್ ಆಗಿರ್ತಿತ್ತು ಗಾಳಿ ಬೆಳಕು ಎಲ್ಲ. ಆದ್ರೆ ಇತ್ತೀಚೆಗೆ ಪಾಪ್ಯುಲೇಷನ್ ಎಲ್ಲ ಜಾಸ್ತಿ ಆಗ್ಬಿಟ್ಟು, ವೆಹಿಕಲ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟು, ಮತ್ತೆ ಕಸ ಕಡ್ಡಿ ಎಲ್ಲ ಎಲ್ಲಂದ್ರಲ್ಲಿ ಡಂಪ್ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಸಾಮಾನ್ಯವಾಗಿ ಸಾರ್ವಜನಿಕರು ಮಾಡೋದನ್ನ ನಾನು ನೋಡಿದ್ವಿ ಕೂಡ. ಸೊ ಎಲ್ಲಂದ್ರಲ್ಲಿ ಡಂಪ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಏನಾದ್ರೂ ಜೋರಾಗಿ ಗಾಳಿ ಬಂದಾಗ್ಲೂ ಕೂಡ ಅದರಿಂದ ನಮಗೆ ಧೂಳು ಬರುತ್ತಲ್ವಾ, ಆ ಧೂಳು ಬರುತ್ತೆ, ಅದು ನಮಗೆ ಒಳಗಡೆ ಹೋಗುತ್ತೆ. ಧೂಳು ಒಳಗಡೆಗೆ ಹೋದಾಗ ಅಲ್ಲಿ ಲಂಗ್ಸ್ ಅಲ್ಲೇ ಇನ್ಫೆಕ್ಷನ್ ಆಗುತ್ತಂತೆ ಅದು. ಆಮೇಲೆ ಇನ್ನೂ ಒಂದ್ ಹೇಳಿದ್ರು, ಅದು ಗಂಡ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ನನಗೆ ತಿಳಿದ ಮಟ್ಟಿಗೆ ಹೇಳಿದ್ರು ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಫ್ಲೂಯಿಡ್ ಇದಾಗುತ್ತೆ, ಫೇಫಿಲ್ ಆಗುತ್ತೆ. ಮತ್ತೆ ಹಾಗಾಗಿ ಸ್ವಲ್ಪ ಗಂಡ ಮಕ್ಕಳು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು ಅಂತಂದು ಹೇಳಿದ್ರು. ಹೆಣ್ಮಕ್ಳಿಗಂತ ಗಂಡ್ ಮಕ್ಳು ಸ್ವಲ್ಪ ವೀಕ್ನೆಸ್, ಅವ್ರು ಇವ್ರ ಹೆಣ್ಮಕ್ಳು ಸ್ವಲ್ಪ ಗಟ್ಟಿ ಇರ್ತಾರೆ, ಗಂಡ್ ಮಕ್ಳು ಸ್ವಲ್ಪ ಏ ಮೆದು ಇರ್ತಾರೆ, ಹಾಗಾಗಿ ಅವ್ರಿಗೆ ಮೊದ್ಲು ತಟ್ಟುತ್ತಂತೆ ಅದು.
1: ಓಕೆ ಓಕೆ, ಅಂದ್ರೆ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದೇನಿದೆ.
0: ಹೌದು, ರೋಡ್ ಸೈಡ್ ಅಲ್ಲಿ ಎಲ್ಲಿ ಹೋಗ್ತಾ ಇರ್ತಾರೆ ಅವ್ರಿಗೆ ಏನಾದ್ರು ಹೆವಿ ಆಗಿ ಗಾಳಿ ಬಂದ್ಬಿಡ್ತು ಅಂತಂದ್ರೆ ಅದ್ರಲ್ಲಿ ಏನಾದ್ರು ಡಸ್ಟ್ ಪಾರ್ಟಿಕಲ್ಸ್ ಏನಾದ್ರು ಬ್ಯಾಡ್ ಪಾರ್ಟಿಕಲ್ಸ್ ಇತ್ತು ಅಂತಂದ್ರೆ ಅದ್ರ ಒಳಗಡೆ ಹೋಯ್ತು ಅಂದ್ರೆ ಲಂಗ್ಸ್ ಗೆ ಎಫೆಕ್ಟ್ ಆಗುತ್ತೆ ಅಂತಂದು ನಾನು ಕೇಳಲ್ಪಟ್ಟೆ. ಕೆಲವರು ಅಡ್ಮಿಟ್ ಆಗಿದೀವಿ ಅಂತಂದನು ಕೂಡ ಹೇಳಿದ್ರು. ಒಂದು ವಾರ ಏನೋ ಇದ್ರಂತೆ ಅವರು ಆ ಹಾಸ್ಪಿಟಲ್ ಅಲ್ಲಿ. ಸೊ ಈ ರೀತಿ ಎಲ್ಲ ಹೇಳ್ತಾರೆ, ಭಯ ಆಗುತ್ತೆ ಕೆಲವು ಸಲ ನಮ್ಗೆ. ಆದಷ್ಟು ನಾವು ಎಚ್ಚರಿಕೆಯಿಂದ ಏನಪ್ಪಾ ಅಂತಂದ್ರೆ ನಮ್ಮ ಮನೆ ಹತ್ರ ಸುತ್ತಮುತ್ತಲೂ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಒಂದು, ಮತ್ತೆ ಕಸ ಕಡ್ಡಿ ಎಲ್ಲ ಎಲ್ಲಂದ್ರಲ್ಲಿ ಡಂಪ್ ಮಾಡಬಾರ್ದು ಮತ್ತೊಂದು. ಬಿಕಾಸ್ ವ್ಯಾನ್ ಬರ್ತದೆ, ಮನೆ ಮುಂದೆನೆ ವ್ಯಾನ್ ಬರುತ್ತೆ, ಹಸಿ ಕಸ ಒಣ ಕಸ ಅನ್ಕೊಂಡು ಬರುತ್ತೆ. ಸೊ ಅದ್ರಿಂದ ಅದಕ್ಕೂ ಹಾಕ್ಬೋದು. ಇನ್ನು ವಾಯು ಮಾಲಿನ್ಯ ಇನ್ನೂ ಒಂಥರ ಯಾವ ರೀತಿ ಅಂದ್ರೆ ಸಿಗರೇಟ್ ಸೇರ್ತಾರೆ ಬಸ್ ಅಲ್ಲಿ ಇಲ್ಲಲ್ವೇ. ಸೊ ಅದ್ರಿಂದಲೂ ನಮ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ರೀತಿ ಇದನ್ನೆಲ್ಲ ಏನು ಕಡಿತ ಮಾಡ್ಕೊಂತ ಬಂದ್ರೆ, ಸಮಾಜದಲ್ಲಿ ಜನಗಳು ಕಡಿತ ಮಾಡ್ಕೊಂತ ಬಂದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದು. ಇಲ್ಲ ಖಂಡಿತ ಡಿಸೀಸ್ ಸುತ್ತಾಗ್ಬಿಟ್ಟು ತುಂಬಾ ಜನಕ್ಕೆ ತೊಂದರೆ ಆಗಂತ ಚಾನ್ಸಸ್ ಕೂಡ ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ಗಂಡ್ ಮಕ್ಳೆ ಆಗುತ್ತೆ ಅಂತ ನಾವು ಕೇಳಲ್ಪಟ್ವಿ, ಈ ರೀತಿ ಆಗುತ್ತೆ ಅಂತ ಕೇಳಲ್ಪಟ್ವಿ. ಸೊ ಎಲ್ಲಾರು ಒಂಥರ ಹುಷಾರಾಗಿರ್ಬೇಕು ಅನ್ನೋದು ನನ್ನ ಅನಿಸಿಕೆ.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ ಮಾತನಾಡಿ ಮಾಡಿ.
0: ಥ್ಯಾಂಕ್ ಯು,
1: ಥ್ಯಾಂಕ್ ಯು. ಓಕೆ,
2: ಮತ್ತೊಂದು ಕರೆ ಬರ್ತಾ ಇದೆ. ಹಲೋ,
3: ಹಲೋ ಮೇಡಮ್ ಅವರೇ, ನಮಸ್ಕಾರ. ಇಬ್ರು ಮೇಡಮ್ ಅವರಿಗೂ ಬೆಳಗಿನ ಶುಭೋದಯ.
2: ನಮಸ್ತೆ.
1: ನಿಮ್ಗೂ ಕೂಡ.
3: ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಮೇಡಮ್ ಅವರೇ. ಹೇಗಿದ್ದೀರಾ?
1: ತುಂಬಾ ಚೆನ್ನಾಗಿದ್ದೀವಿ, ತುಂಬಾ ಖುಷಿಯಾಗಿದ್ದೀರಿ ಅಂತ ಗೊತ್ತಾಗ್ತಾ ಇದೆ ನನಗೆ.
3: ಹೌದ್ರಿ ಮೇಡಮ್ ಅವರೇ, ಜೀವನದಲ್ಲಿ ಇಲ್ಲಿ ಏನಿದೆ ಖುಷಿಯಾಗಿರ್ಬೇಕು.
2: ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ ನಿಮ್ಗೆ
3: ಮೇಡಮ್ ಅವರೇ, ಗೊತ್ತಾಯ್ತು ಮಾಲಿನ್ಯ ನಾವು ಹೇಗೆ ತಡೆಗಟ್ಬೇಕು ಅನ್ನೋದು.
2: ಹೌದು,
3: ಮೊದಲನೇದಾಗಿ ಗಾಳಿ ದಿನದ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮಗೆ ಏನಪ್ಪಾ ಅಂದ್ರೆ ಒಳ್ಳೆ ಗಾಳಿ ಸಿಗಬೇಕು ಅಂದ್ರೆ ನಾವು ಮಾಡ್ಬೇಕಾಗಿರೋದು ಇಷ್ಟೇ ಮೇಡಮ್ ಅವರೇ. ನಾವು ಆದಷ್ಟು ಈ ಗಿಡ ಮರಗಳನ್ನು ಕಡಿಯೋದ್ರ ಬದಲು ಬೆಳೆಸ್ಬೇಕು. ಆಮೇಲೆ ನೋಡ್ರಿ, ಈಗ ಈ ಪ್ಲಾಸ್ಟಿಕ್ ಆಗ್ಲಿ, ಈ ಟೈರ್ ಆಗ್ಲಿ, ಎಲ್ಲೆಂದರಲ್ಲಿ ಅದನ್ನ ಬೆಂಕಿ ಹಚ್ಚೋದಾಗ್ಲಿ, ಈ ಕಾಡಿಗೆ ಬೆಂಕಿ ಹಚ್ಚೋದಾಗ್ಲಿ, ಇವನ್ನೆಲ್ಲ ನಾವು ತಡೆಗಟ್ಟಿದ್ರೆ ನಮಗೆ ಒಂದು ಪರಿಶುದ್ಧವಾದ ಗಾಳಿ ಸಿಗುತ್ತೆ, ನಾವು ಕೂಡ ಆರೋಗ್ಯವಾಗಿರ್ಬೋದು. ಮತ್ತೆ ಈ ಹೊಗೆ ಸೂಸುವಂತ ವಾಹನಗಳು ಏನಾದ್ರೆ ಅವನು ಕೂಡ ಸ್ವಲ್ಪ ಆದಷ್ಟು ನಿಷೇಧ ಮಾಡಿ, ನಾವು ಎಲೆಕ್ಟ್ರಿಕ್ ವಾಹನಗಳು ಆ ತರಕ್ಕೆ ನಾವು ಸ್ವಲ್ಪ ಮರೆ ಹೋದ್ರೆ ನಮ್ಮ ಪರಿಸರ ಚೆನ್ನಾಗಿಟ್ಕೋಬಹುದು, ನಮ್ಮ ಒಂದು ಆರೋಗ್ಯನೇ ಚೆನ್ನಾಗಿರುತ್ತೆ. ಎಷ್ಟು ಮಾಡ್ಬೇಕು ಅಂತ ಅನ್ಸುತ್ತೆ ಮೇಡಮ್ ಅವರೇ? ನಾವು
1: ಖಂಡಿತ ಒಳ್ಳೆ ಮಾಹಿತಿಯನ್ನ ಹೇಳಿದ್ರಿ
3: ಮೇಡಮ್ ಅವರೇ.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
3: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
2: ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ.
4: ಮೇಡಮ್ ಕಾವ್ಯ ಮೇಡಮ್ಗೂ ಮತ್ತೆ ನಮ್ಮ ದ್ಯಾಮಲೇಖ ಮೇಡಮ್ ನನ್ನ ಕಡೆಯಿಂದ ನಮಸ್ಕಾರ.
1: ನಮಸ್ತೆ ದ್ಯಾಮಲಾಂಬಿಕ.

0: ಹೌದು, ಸುಷ್ಮಾ ಇದಾರೆ ಜೊತೆಗೆ ಇವತ್ತು.
1: ಸುಷ್ಮಾನಾ? ಹೌದಾ, ಸರಿ ಸರಿ, ಅವ್ರ ಹೆಸರು ಗೊತ್ತಾಗ್ಲಿಲ್ಲ.
2: ನಿಮ್ಮ ಹೆಸರು?
1: ಮೇಡಮ್ ನನ್ನ ಹೆಸರು ಶಾಂತಿರಪ್ಪ ಅಂತೇಳಿ, ಬ್ಲೇಡ್ ಪರ್ಸನ್ ಎರಡು ಕಣ್ಣು ಕಾಣಲ್ಲ. ಮಧ್ಯ ಹೋಗಿರೋ ನನ್ನ ಕಣ್ಣು.
0: ಯಾವ ಊರಿಂದ ಬರ್ತಾ ಇದ್ದೀರಿ?
1: ನಾವು ಚಿತ್ರದುರ್ಗ ಹಿರೇಕಟ್ಟಿಗೆರೆ ಗ್ರಾಮದಿಂದ ನಾವು ಸಿಟಿಯಲ್ಲಿ ಇಲ್ಲಿ ಚಿತ್ರದುರ್ಗದಲ್ಲಿ ಇದೀವಿ. ಈಗ ನಮ್ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ, 24 hours ಕೇಳ್ತಾ ಇರ್ತೀನಿ. ಇವತ್ತು ವಾಯು ಮಾಲಿನ್ಯದ ಬಗ್ಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಫೋನೆ ಮಾತಾಡ್ತೀನಿ ಒಂದ್ ನಿಮಿಷ. ಮೇಡಮ್ ಇವತ್ತಿನ ಕಾರ್ಯಕ್ರಮ ಏನಂದ್ರೆ, ವಾಯು ಮಾಲಿನ್ಯ ಅಂದ್ರೆ ಇವು ಹೊಗೆ ಬರ್ತಕ್ಕಂತ ವಾಹನಗಳು ಹೆಚ್ಚಾಗ್ಬಿಟ್ಟು ಎಲ್ಲೋ ಬರ್ರಂತ ಹೋಗ್ತಿರ್ತಾರೆ. ಅದು ಹೊಗೆ ಎಲ್ಲ ಮನುಷ್ಯರಿಗೆ ಪ್ರಾಣಿಗಳಿಗೆ ಎಲ್ಲ ಹರಡ್ಬಿಟ್ಟು ಎಷ್ಟೋ ಜನ ಹಾನಿಕರ ಆಗ್ತೈತಿ. ಮನುಷ್ಯ ಕೂಡ ಅದು ಕಡ್ಡಾಯವಾಗ ಮಾಸ್ಕ್ ಹಾಕ್ಬೇಕು, ಮೂಗಿಗೆ ಬಾಯಿಗೆ ಎಲ್ಲ ಮಾಸ್ಕ್ ಹಾಕೊಂಡು ಓಡಾಡ್ಬೇಕು. ಆಮೇಲೆ ಎಲ್ಲೋ ಎಷ್ಟೋ ಜನ ಈ ಹೊಗೆ ಹೋದ್ಬಿಟ್ಟು ಎಷ್ಟೋ ಜನಕ್ಕೆ ಆಸ್ಪತ್ರೆ ಈ ತರ ದುರ್ಗಂಟುಗಳು ನಡೆದಿದಾವೆ. ಹಂಗಾಗಿ ನಮ್ಗೆ ಶುದ್ಧವಾದ ಗಾಳಿ ಬೇಕು ಅಂದ್ರೆ ನಾವು ಮರ ಗಿಡಗಳನ್ನ ಬೆಳೆಸ್ಬೇಕು,
0: ನೆಡಬೇಕು, ಬೆಳೆಸ್ಬೇಕು ಅಲ್ವಾ?
1: ಬೆಳೆಸ್ಬೇಕು, ಬೆಳೆಸ್ಬೇಕು. ಕಾಡೆಲ್ಲ ನಾಶ ಆಗಿದೆ,
2: ಅದನ್ನು ಕೂಡ ನಾವೇಲ್ವಾ ನಾಶ ಮಾಡ್ತಾ ಇರೋದು? ನಗರೀಕರಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು.
1: ಹೌದು ಹೌದು, ಈಗ ಶುದ್ಧವಾದ ಗಾಳಿ ಎಲ್ಲ ಎಲ್ಲ ಬಯಲ್ ಆಗೈತಿ. ಎಲ್ಲ ವೆಹಿಕಲ್ ಗಾಳಿನೇ ಹೋಗ್ತಾ ಇತ್ತು ಎಲ್ಲ ಕಡೆಗೂ. ಹಂಗಾಗಿ ಮನುಷ್ಯರ್ಗೆ ಬಹಳ ಹಾನಿಕರ ಆಗ್ತೈತೆ. ಪ್ರತಿಯೊಬ್ರು ಶಾಲೆ ಕಾಲೇಜ್ಗಳೆಲ್ಲ ಇದನ್ನ ಅರ್ಥ ಆಗಂಗೆ ಎಲ್ಲ ಪ್ರಚಾರ ಮಾಡ್ಬೇಕು. ಬಳೆ ಗಿಡಗಳನ್ನ ಬೆಳೆಸಿ
0: ಚಿಕ್ಕ ವಯಸ್ಸಿಂದಾನೇ ಮಕ್ಕಳಿಗೆ ಇದನ್ ಬಗ್ಗೆ ಹೆಚ್ಚು ಅರಿವು ಮೂಡಿಸಿದ್ರೆ ಒಳ್ಳೇದು ಅಲ್ವಾ?
1: ಒಳ್ಳೇದು. ಆಮೇಲೆ ಈ ಎಲೆಕ್ಟ್ರಿಷನ್ ಗಾಡಿ ಬಂದ್ಬಿಟ್ಟು ಅವು ಕೂಡ ಡೇಂಜರ್ ಆಗಿಬಿಡುದು. ಅವು ಕೂಡ ಎಲ್ಲಿ ಬೇಕಾದ್ರೆ ಬರಸ್ಟ್ ಆಗ್ತದೆ ಗಾಡಿ.
0: ಎಲ್ಲವೂ ಅಲ್ಲ, ಒಳ್ಳೆದು ಇದೆ, ಎಲ್ಲಾದ್ರು ಒಂದೊಂದು ಲೋಪಗಳು ಇರುತ್ತಲ್ಲ, ಹಾಗಾಗಿದೆ ಅಷ್ಟೇ.
1: ಆಗುತ್ತೆ. ಹಂಗಾಗಿ ವಾಹನಗಳನ್ನ ಬಹಳ ಒಂದ್ ಸ್ವಲ್ಪ ನಿಧಾನ ಓಡಿಸ್ಬೇಕು, ಬರ್ರಂತ ಓಡಿಸ್ಬಾರ್ದು. ಅದು ಹೊಗೆ ಎಲ್ಲ ಹರಡ್ಬಿಟ್ಟು ನನಗೆ ಐತೆ. ನಾನು ಹೇಳೋದು ಮರಗಳನ್ನು ಬೆಳೆಸಿ ಕಾಡನ್ನು ಉಳಿಸಿ ಪರಿಸರ ನಮ್ಮ ಜನರನ್ನ ಕಾಪಾಡುವಂತ ಸ್ಥಿತಿ ತರ್ಬೋದು ನಾವು.
2: ನಿಮ್ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಕರೆ ಇದೆಯಾ ಸುಷ್ಮಾ? ಓಕೆ ಸುಷ್ಮಾ, ಹೌದು, ವೆಹಿಕಲ್ ಗಳನ್ನ ಹೆಚ್ಚು ಬಳಸ್ತಾ ಇದೀವಿ, ಹಾಗಾಗಿ ಅದರಿಂದ ಕೂಡ ಸಾಕಷ್ಟು ಹೊಗೆ ಬರ್ತಾ ಇದೆ.
2: ಇನ್ನ ಈ ವಾಹನಗಳಿಗೆ ನಿಯಮಿತವಾಗಿ ನಾವು ಮಾಲಿನ್ಯ ತಪಾಸಣೆ ಎಮಿಷನ್ ಟೆಸ್ಟ್ ಅಂತ ಮಾಡಿಸ್ಬೇಕು. ಮತ್ತೆ ಇಂಜಿನ್ ಅನ್ನ ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಅದು ಶಬ್ದ ಮಾಲಿನ್ಯನೂ ಆಗಲ್ಲ, ಹಾಗೆ ವಾಯು ಮಾಲಿನ್ಯ ಕೂಡ ಆಗಲ್ಲ
0: ಆಗಲ್ಲ ಅನ್ನುವಂಥದ್ದು.
2: ಇನ್ನ ಪ್ರಕೃತಿ ನಮಗೆ ಎಷ್ಟೊಂದು ಸುಂದರವಾದ ಬದುಕನ್ನು ಕೊಟ್ಟಿದೆ, ಬಟ್ ನಾವು ಪ್ರಕೃತಿಗೆ ಏನ್ ಕೊಟ್ಟಿದ್ದೀವಪ್ಪ ಅಂದ್ರೆ ಬರೀ ಪ್ರಕೃತಿಗೆ ಹಾನಿಯಾಗುವಂತ ಅಂಶಗಳನ್ನೇ ಪ್ರಕೃತಿಗೆ ಕೊಡುಗೆಯಾಗಿ ಕಾಣಿಕೆಯಾಗಿ ನೀಡ್ತಾ ಇದೆ. ಓಕೆ, ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ರೇಡಿಯೋದಿಂದ ದೂರ ಬಂದು ಮಾತಾಡಿ. ನಮಸ್ತೆ, ಹೆಸರೇಳಿ.
3: ಮೇಡಮ್ ನನ್ನ ಹೆಸರು ತಿಪ್ಪೇಸ್ವಾಮಿ ಎಚ್ ಅಂತ ಹೇಳಿ, ನಮ್ದು ಚಳಕೆರೆ ಹತ್ರ ದುರ್ಗಾವರ.
2: ಓಕೆ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ರ ತಿಪ್ಪೇಸ್ವಾಮಿ ಅವರೇ?
3: ಮೇಡಮ್ ನಾವು ಪ್ರಮೋಟು ಮಾಡ್ತೀವಿ ಮೇಡಮ್, ನಾವ್ ಯಾರ್ಗಾನ ಮದುವೆಗೆ ಮತ್ತೆ ಯಾವ್ದೋ ಶುಭ ಕಾರ್ಯ ಯಾವ್ದಾದ್ರು ವಿಶ್ವಾಸ ಮಾಡ್ಬೇಕಂತಂದ್ರೆ ನಾವು ರೇಡಿಯೋನ ಗಿಫ್ಟ್ ಕೊಡ್ತೀವಿ. ಮೇಡಮ್ ನಾವು ಉಪನ್ಯಾಸಕ ಮೇಡಮ್, ಅತಿಥಿ ಉಪನ್ಯಾಸಕರಾಗಿ ಜಂಬೂರು ಪದವಿ ಕಾಲೇಜಲ್ಲಿ ವರ್ಕ್ ಮಾಡ್ತೀವಿ.
0: ಓಕೆ, ಖುಷಿ ಆಯ್ತು. ಓಕೆ, ನೀವು ಉಪನ್ಯಾಸಕರಾದ್ರೆ ನಿಮ್ಗೆ ಒಂದು ಮಕ್ಕಳು ಹೆಚ್ಚು ಸಂಖ್ಯೆಯಲ್ಲಿ ಸಿಗ್ತಾರೆ, ಅರಿವು ಮೂಡಿಸುವಂತ ನಿಟ್ಟಿನಲ್ಲಿ ತುಂಬಾ ಕೆಲಸ ಮಾಡಬಹುದು.
3: ಅದ್ರ ವಿಚಾರದಲ್ಲಿ ಹೇಳ್ಬೇಕಂತಂದ್ರೆ 2003 ಪರಿಸರ ಅಧ್ಯಯನ ಮತ್ತೆ ಸಂವಿಧಾನ ಅದೆರಡೂ ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಡಿಗ್ರಿ ಮಾಡಿರೋದ್ರಿಂದ ಅದು ನಮ್ದು ಫಸ್ಟ್ ಬ್ಯಾಚ್. ಆಕ್ಚುಲಿ ಆ ಫಸ್ಟ್ ಬ್ಯಾಚ್ ಅಲ್ಲಿ ಫಸ್ಟ್ ನಮ್ ಕಾಲೇಜಲ್ಲಿ ಹೈಯೆಸ್ಟ್ ಪರಿಸರ ಅಧ್ಯಯನದಲ್ಲಿ ತಗೊಂಡಿದ್ದೆ ಮೇಡಮ್ ನಾನು ಆ ಟೈಮಲ್ಲಿ 79 ಫಸ್ಟ್ ಬ್ಯಾಚ್ ಅಲ್ಲೇನೆ. ನಾ ಪರಿಸರ ಅಂತಂದ್ರೆ ನಮ್ಗೆ ಎಷ್ಟು ಅದು ಪರಿಸರ ಅಧ್ಯಯನ ಮಾಡಿದ್ಮೇಲೆ ಧರ್ಮಕ್ಕಿಂತನೂ ಹೆಚ್ಚಿನದಾದಂತ ಧರ್ಮ ಗ್ರಂಥಕ್ಕಿಂತನೂ ಹೆಚ್ಚಿನ ಸ್ಥಾನಮಾನ ಕೊಟ್ಟಿದ್ದೀವಿ ಮೇಡಮ್ ನಾವು ಪರಿಸರ ಅಧ್ಯಯನಕ್ಕೆ. ಯಾಕಂತಂದ್ರೆ ನಾ ಧರ್ಮ ಅನ್ನೋದು ಒಂದು ಭಾಷೆಗೆ ಅಥವಾ ಒಂದು ದೇಶಕ್ಕೆ ಸೀಮಿತ ಆಗಿರುತ್ತೆ, ಬಟ್ ಪರಿಸರ ಅನ್ನೋದು ಇಡೀ ಭೂಮಂಡಲಕ್ಕೆ ಸೀಮಿತ ಆಗಿರೋದ್ರಿಂದ ಇದು ಎಲ್ಲವನ್ನು ಮೀರಿದ ಒಂದು ಧರ್ಮ ಗ್ರಂಥ ಅಂತಾನೆ ಹೇಳ್ಬೋದು ಪರಿಸರ ಅಧ್ಯಯನ. ಮತ್ತೆ ಇವಾಗ ವಿಶ್ವ ಮಾನವತೆ ಸಾರಿರುವಂತಹ ಕುವೆಂಪುರವರು ಸಹ ಈ ಪ್ರಕೃತಿ

0: ಮಾನವ ಪ್ರಕೃತಿ ಧರ್ಮಕ್ಕೆನೆ ಹೆಚ್ಚಿನ ಆದ್ಯತೆ ಕೊಟ್ಟು ಅದನ್ನೇ ಅವ್ರು ಕಾಪಾಡ್ಕೊಂಡು ಹೋಗುವಂತ ಗೈಡೆನ್ಸ್ ಮಾಡಿರೋದನ್ನ ನೋಡ್ಬೋದು ಮೇಡಮ್.
1: ಅವ್ರು ಬೆಳೆದ ವಾತಾವರಣ ಹೇಗಿತ್ತಲ್ವಾ, ಕುವೆಂಪು ಅವರು ಬೆಳೆದ ವಾತಾವರಣ, ಕವಿಶೈಲ ಅವೆಲ್ಲ ನೆನೆಸ್ಕೊಂಡ್ರೆ
0: ಮೇಡಮ್ ವಾತಾವರಣ ತುಂಬಾ ಪ್ರಕೃತಿ ಸಂಪತ್ತು ಇತ್ತು. ಬಟ್ ಅದರ ಸಂಪತ್ತು ಹೆಚ್ಚಿದ್ದಾಗ ಅದರೂ ಆಗೋದಿಲ್ಲ. ಅವ್ರ ಗುರುಗಳು ಬರೋ ಬಯಲ್ಸೀಮರ್ ಆಗಿರೋದ್ರಿಂದ ಆ ಪ್ರಕೃತಿ ಮೌಲ್ಯ ಏನು ಅದು ನಮ್ಗೆ ಮಳೆನ ಯಾವ ರೀತಿ ತಂದ್ಕೊಡುತ್ತೆ, ಬರಗಾಲ ಹೋಗ್ಬೇಕಂತಂದ್ರೆ ನಾವು ಏನೆಲ್ಲ ಮಾಡ್ಬೇಕಂತ ಹೇಳಿ ಟಿ ಎಸ್ ವೆಂಕಣ್ಣಯ್ಯ ಅವರ ಮಾರ್ಗದರ್ಶನದಲ್ಲಿ ಅವ್ರ ಪ್ರಕೃತಿ ಅವ್ರ ಮಡಿಲಲ್ಲಿ ಇದ್ರು ಇವ್ರ ಮೂಲಕ ಅವ್ರಿಗೆ ಅದು ದರ್ಶನ ಆಯ್ತು ಅಂತ ಹೇಳ್ಬೋದು ಮೇಡಮ್.
1: ಓಕೆ, ಖುಷಿ ಆಯ್ತು. ಈಗ ನೀವು ಮಕ್ಕಳಿಗೆಲ್ಲ ಪರಿಸರ ಅಧ್ಯಯನ ಇದೆ, ಹೇಗೆ ಅರಿವು ಮೂಡಿಸ್ತೀರಿ?
0: ಮೇಡಮ್ ಅದ್ರ ಬಗ್ಗೆ ನಾನು ಆಕ್ಚುಲಿ ಯೂಟ್ಯೂಬರ್ ಆಗಿ ಕೆಲಸ ಮಾಡ್ತೀನಿ ನಾನು. ಅದ್ರಲ್ಲಿ ತುಂಬಾ ಪರಿಸರ ಸಂಬಂಧಪಟ್ಟಂತೆ ಮತ್ತೆ ಕಾಡ್ಗಿಚ್ಚಿ ಸಂಬಂಧಪಟ್ಟಂತೆ ಮತ್ತೆ ಯಾವ್ದೇ ಒಂದು ನಮ್ದು ಹುಟ್ಟಹಬ್ಬ ಇರ್ಬೋದು, ಒಂದು ರಿಸಲ್ಟ್ ಬಂದಿರೋದಿರ್ಬೋದು, ಅಥವಾ ಯಾರೋ ಒಬ್ರು ಮದುವೆ ಇರ್ಬೋದು, ಅಥವಾ ಆರತಿ ಫಂಕ್ಷನ್ ಇರ್ಬೋದು, ಯಾವ್ದೇ ಒಂದು ಶುಭ ಕಾರ್ಯಕ್ರಮ ಇರ್ಬೋದು, ಶುಭ ಖುಷಿ ಆಯ್ತಾ ಅಂತಂದ್ರೆ ನಾವೊಂದು ಸಸಿಯನ್ನ ಕಾಣಿಕೆ ಕೊಡೋದ್ರ ಮೂಲಕ ಅದನ್ನ ಅಥವಾ ಆ ಟೈಮಲ್ಲಿ ನಾವು ತಗೊಂಡಾಗ ಅದನ್ನ ಹಾಳಾಗ್ದಂಗ್ ನೋಡ್ಕೋಬೇಕು ಅನ್ನೋಂತ ಮನಸ್ಥಿತಿ ನಮ್ಗಿರುತ್ತೆ ಆ ಟೈಮಲ್ಲಿ. ಅದನ್ನ ಹಾಳಾಗ್ದಂಗೆ ನಾವು ಕಾಪಾಡ್ಕೊಂಡು ಬೆಳೆಸ್ತೀವಿ, ಅದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಅದ್ರ ಜೊತೆಗೆ ನಮ್ಮ ಆಮ್ಲಜನಕನ್ನ ನಾವ್ ಇನ್ನೊಬ್ಬರಿಂದ ದತ್ತು ಪಡ್ಕೊಳ್ಳೋದ್ಕಿಂತ ನಾವೇನೆ ಬಳಸ್ಕೊಂಡು ಇನ್ನೊಬ್ರಿಗೂ ದಾನ ಕೊಡುವಷ್ಟು ಶಕ್ತಿ ನಮ್ಗೆ ಬರುತ್ತೆ ಪರಿಸರನ ನಾವು ಬೆಳೆಸೋದ್ರಿಂದ ಅಂತ ಹೇಳ್ಬೋದು. ಮತ್ತೆ ನಾವು ಹುಟ್ಟಿ ಸಾಯೋದು ಒಂದ್ ಸುಮ್ನೆ ನಾವೇನು ಉಳ್ಕಾಕಾಗೋದಿಲ್ಲ, ಎಷ್ಟೇ ವಿಚಾರ ಅವೆಲ್ಲ ಮಾಡಿದ್ರು ಒಂದಲ್ಲ ಒಂದಿನ ಅದು ವಿನಾಶ ಆಗ್ಬೋದು. ಬಟ್ ನಾವು ಹುಟ್ಟಿದೀವಿ ಬದುಕಿದೀವಿ ಅನ್ನೋ ಇತಿಹಾಸನ ಸಸಿಗಳನ್ನ ಬೆಳೆಸೋದ್ರ ಮೂಲಕ ಅವುಗಳನ್ನ ಪೋಷಣೆ ಮಾಡೋದ್ರ ಮೂಲಕ ನಾವು ನಮ್ಮನ್ನ
1: ಇರಿಸ್ಕೊಳ್ಬಹುದು ಅಂತ ಅಲ್ವಾ?
0: ಹೌದು
1: ಖಂಡಿತ.
0: ಮತ್ತೆ ಇನ್ನೊಂದ್ ಹೇಳ್ತೀನಿ ಮೇಡಮ್, ನಮ್ಮ ವಿದ್ಯಾರ್ಥಿಗಳು ಏನ್ ಹೇಳ್ತೀನಿ ಅಂತಂದ್ರೆ ಪರಿಸರ ಅಧ್ಯಯನ ಏನು ವಿಚಾರಗಳಿದಾವೆ, ಅದರ ಹಕ್ಕುಗಳೇನಿದಾವೆ, ಅದರ ಕಾನೂನುಗಳೇನಿದಾವೆ, ಏನ್ ನಿಯಮಗಳಿದಾವೆ, ಇವೆಲ್ಲ ತಾಯಿ ನುಡಿ ಇದ್ದಂತೆ ಅದನ್ನ ನಾವು ಪಾಲನೆ ಮಾಡಿದ್ರೆ, ಅದನ್ನ ರಕ್ಷಣೆ ಮಾಡಿದ್ರೆ, ತಾಯಿ ನುಡಿ ಪಾಲಿಸ್ದಂಗೆ ತಾಯಿಯನ್ನ ರಕ್ಷಣೆ ಮಾಡದಂತೆ ಅನ್ನೋಂತ ಆಗುತ್ತೆ. ಮತ್ತೆ ಸಂವಿಧಾನವನ್ನ ನಾವು ಸಂವಿಧಾನ ನಿಯಮಗಳನ್ನ ಪಾಲನೆ ಮಾಡಿದ್ರೆ ನಮ್ಮ ತಂದೆಯ ನುಡಿ ಇದ್ದಂತೆ, ತಂದೆಯ ಮಾತುಗಳನ್ನ ನಾವು ಪಾಲನೆ ಮಾಡದಂತೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ವಿಶೇಷವಾಗಿ ನಾವು ಬೋಧನೆ ಮಾಡೋದ ಟೈಮಲ್ಲಿ ತಿಳಿಸ್ತೀವಿ ಮೇಡಮ್. ಮತ್ತೆ ಸರ್ಕಾರ ಕೆಲವು ಕ್ರಮ ಕೈಗೊಳ್ಬಹುದು ಮೇಡಮ್. ಇವಾಗ ನಮ್ಗೆ ಒಂದ್ 4 acres ಐತೆ ನಮ್ದು ಅಲ್ಲ, 4 acres ಐತೆ ಅಂತಂದ್ರೆ ಮೂರನೇ ಒಂದು ಭಾಗ ಅಂದ್ರೆ 33% ನಮ್ ದೇಶಕ್ಕೆ ಪ್ರಕೃತಿ ಪರಿಸರ ಅವಶ್ಯಕತೆ ಇರುತ್ತೆ ಯಾವ್ದೇ ಒಂದು ದೇಶ ಆದ್ರೂ. ನಾವು ಮೂರನೇ ಒಂದು ಭಾಗ ಅರಣ್ಯ ಕೃಷಿ ಮಾಡಿ ಇನ್ ಮಿಕ್ಕಿದ್ದನ್ನ ನಾವು ಮಾಮೂಲು ದವಸ ಧಾನ್ಯ ಅಥವಾ ಕಮರ್ಷಿಯಲ್ ಬೆಳೆಯನ್ನ ಬೆಳೆಯೋದಕ್ಕೆ ಸರ್ಕಾರ ಒಂದು ಕಾನೂನು ಮಾಡ್ಬೇಕು. ಆ ಕಾನೂನು ಪಾಲನೆ ಮಾಡ್ಲಿಲ್ಲ ಅಂತ ಅಂದ್ರೆ ಹಂತ ಹಂತವಾಗಿ ಸರ್ಕಾರದ ಯಾವ್ದೇ ಒಂದು ಕಾರ್ಯಕ್ರಮಗಳನ್ನ ಸೌಕರ್ಯಗಳನ್ನ ಹಂತ ಹಂತವಾಗಿ ಅವ್ರಿಗೆ ಕಡಿಮೆ
1: ಮಾಡ್ಕೊಂಡ್ಬಾರ್ದು.
0: ಅನಿವಾರ್ಯ ಆಗುತ್ತೆ, ಅವರು ಕಡ್ಡಾಯವಾಗಿ ಬೆಳೆಸ್ತಾರೆ. 33% ನಮ್ಮ ದೇಶಕ್ಕೆ ಬೇಕಾದಂತ ಪರಿಸರ ಸಂಪತ್ತು ಎಲ್ಲಾರು ಕೈಗೊಂಡು ಜೋಡಿಸೋದ್ರ ಮೂಲಕನೂ ಆಗುತ್ತೆ ಅಂತ ಹೇಳ್ಬೋದು.
1: ಓಕೆ, ಖುಷಿ ಆಯ್ತು. ಒಂದಷ್ಟು ಯೋಜನೆಗಳು ಕೂಡ ಜಾರಿ ಆಗ್ಬೇಕು ಅನ್ನೋ ಆಶಯ ನಿಮ್ದಿದೆ,
2: ಹಾಗೆ ಒಂದಷ್ಟು ಒಳ್ಳೆ ಮಾಹಿತಿಯನ್ನ ಕೂಡ.
0: ಮೈಸೂರು ಯೂನಿವರ್ಸಿಟಿನಲ್ಲಿ ಅಲ್ಲಿ PG ಡಿಪ್ಲೊಮಾ ಇನ್ ಮಲ್ಟಿಮೀಡಿಯಾ ಟೆಕ್ನಾಲಜಿ ಅಂತ ಹೇಳಿ ಕೋರ್ಸ್ ಮಾಡಿದ್ದೆ ನಾನು 2019. ಅವಾಗ ಒಂದ್ ಪ್ರಾಜೆಕ್ಟ್ ಮಾಡಿದ್ದೆ ಅಂಡರ್ ಮಾರ್ಕ್ಸ್ ಇಂದು. ಅದು ಏನಪ್ಪ ಅಂತಂದ್ರೆ ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ಅಂಡ್ ಡಿಸ್ಟ್ರಾಯ್ ದ ಡ್ರಾಟ್ ಅಂತ ಹೇಳಿ ಅದು ಚಳ್ಳಕೆರೆ ತಾಲೂಕಿಗೆ ಸಂಬಂಧಪಟ್ಟಂತೆ ಮಾಡಿದ್ದದು.
1: ಬರ ಪೀಡಿತ ಪ್ರದೇಶ ಅಲ್ವಾ ಚಳ್ಳಕೆರೆ?
0: ಮೇಡಮ್ ಹೌದು. ಅದಕ್ಕೆ ನಾವು ಪರಿಸರ ಸಂರಕ್ಷಣೆ ಮಾಡೋದ್ರ ಮೂಲಕ ಡ್ರಾಟ್ ಬರಗಾಲವನ್ನ ಹೆಂಗೆ ಹೋಗಲಾಡಿಸಬಹುದು ಅಂತ ಹೇಳಿ ಸುಮಾರು ಒಂದು 100 marks 100 pages ಒಂದು ಬುಕ್ಸ್ ಏನೇ ಬರ್ದೀನಿ ಮೇಡಮ್, ಬಹಳ ಚೆನ್ನಾಗಿದೆ. ಅದು ಒಂದು ಶಾರ್ಟ್ ಮೂವಿನೂ ಸಹ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿನೂ ಮಾಡಿದ್ವಿ. ಅದರಲ್ಲಿ ಕೆಲವು ಪರಿಸರನ ನಾವು ತಡಿಬೇಕು, ಪ್ಲಾಸ್ಟಿಕ್ ಬಳಸಬಾರ್ದು ಅಂತೇಳಿ ಎಲ್ಲಾ ಸರ್ಕಾರದ ನಿಯಮಗಳೆಲ್ಲ ಬರ್ತವೆ. ಬಟ್ ಅದಕ್ಕೆ ಪರ್ಯಾಯವಾಗಿ ಏನ್ ಮಾಡ್ಬೇಕಂತ ಹೇಳಿ ವ್ಯಕ್ತಿಗತವಾಗಿ ಬಿಟ್ಬಿಡ್ತವೆ ಸರ್ಕಾರ. ಅದಕ್ಕೆ ಸರ್ಕಾರನ ಯಾವ ರೀತಿ ನಾವು ಕ್ರಮ ಕೈಗೊಂಡು ಪರ್ಯಾಯವಾಗಿ ಅವ್ರಿಗೆ ಮಾರ್ಗನ ನಾವು ತೋರಿಸಿದ್ರೆ ಅದನ್ನ ಫಾಲೋ ಮಾಡ್ತಾರೆ. ಅದನ್ನ ಫಾಲೋ ಮಾಡದಿದ್ದಾಗ ಯಾವ ರೀತಿ ನಾವು ಹಂತ ಹಂತವಾಗಿ ರೇಷನ್ನ 1 kg 3 ಚಾಯ್ಸ್ ಅವ್ರಿಗೆ ಟೈಮ್ ಕೊಡೋದಿಲ್ಲ, 1 year ಟೈಮ್ ಕೊಡೋದು, 1 year ನಂತರ 2 kg ಅಕ್ಕಿ ಕಮ್ಮಿ ಮಾಡೋದು, ಮತ್ತೆ ಇನ್ನ 1.5 years ಆದ್ಮೇಲೆ 4 kg ಅಕ್ಕಿ ಕಡಿಮೆ ಮಾಡೋದು, ಹಿಂಗೆ 3 years ಅವ್ರಿಗೆ ಅಕ್ಕಿನೇ ಕೊಡಲ್ಲ ಬೆಳೆಸಿಲ್ಲ ಅಂತ ಅಂದ್ರೆ ರೂಲ್ಸ್ ಈ ತರ
1: ಮಾಡಬಹುದು.
0: ಪ್ರತಿ ತಿಂಗಳು ಒಂದು ಖಾದಿ ಬ್ಯಾಗು ಪರಿಸರ ಸ್ನೇಹಿ ಬ್ಯಾಗ್ ಅನ್ನ 10 rupees ಸರ್ಕಾರನೇ

0: ಐಟಮ್ ಕೊಡೋರ್ ಜೊತೆಗೆ ಕೊಟ್ರೆ ಅವ್ರ ಸಂತೆ ಮಾಡೋದಕ್ಕೆ ಬೇರೆ ಯಾವ್ದೋ ಪರ್ಯಾಯ ಇದು ಬಳಸೋದಕ್ಕೆ ಪ್ಲಾಸ್ಟಿಕ್ ಬದಲು ಅದೊಂದು ಮಾರ್ಗ ಆಗುತ್ತೆ. ಅದು ಅವ್ರಿಗೆ ಸಿಗದೇ ಇಲ್ಲ, ಅವ್ರ ಅದ್ ನೋಡೇ ಇರಲ್ಲ, ಶಾಪಿಂಗ್ ಮಾಡಿರಲ್ಲ ಹಳ್ಳಿ ಜನ, ಮತ್ತೆ ಪ್ಲಾಸ್ಟಿಕ್ ತಗೊಂಡ್ ಬಳಸ್ತಾರೆ ಮೇಡಮ್.
1: ಓಕೆ, ಥ್ಯಾಂಕ್ ಯು, ಖಂಡಿತ ಒಳ್ಳೊಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಏನೋ ಒಂದು ಕೈ ಚೀಲ ಅನ್ನುವಂಥದ್ದು ಹಳ್ಳಿ ಜನ ಮಾತ್ರ ಅಲ್ಲ, ಎಲ್ಲರೂ ಬಳಸ್ಬೇಕಾಗಿರೋದು. ನಿಜ ಹೇಳ್ಬೇಕು ಅಂದ್ರೆ ಹಳ್ಳಿ ಜನ ಒಂದ್ ಬ್ಯಾಗ್ ಹಿಡ್ಕೊಂಡು ಹೋಗುವಂತ ಪದ್ಧತಿ ಇತ್ತು, ಈಗ್ಲೂ ಇದೆ ಸ್ವಲ್ಪ. ಒಂದ್ ಬ್ಯಾಗ್ ಅಂತೂ ಅವ್ರ ಕೈಯಲ್ಲಿ ಇರುತ್ತೆ.
0: ಪ್ರತಿ ತಿಂಗಳು ಕಡ್ಡಾಯ 10 ರೂಪಾಯಿ ನೀವು ಬ್ಯಾಗ್ ತಗೊಂಡ್ಲೇಬೇಕಂತಂದ್ರೆ, ಒಂದು ಮಿಸ್ ಆದ್ರು, ಒಬ್ರು ನೆಂಟರ್ ಕಟ್ ಕಳ್ಸಿದ್ರು ಅಥವಾ ಎಲ್ಲ ಕೊಳೆ ಆದ್ರು ಇನ್ನೊಂದು ಹೊಸದ್ ಬರುತ್ತಲ್ಲ,
1: ಬರುತ್ತೆ. ಜೊತೆಗೆ 10 ರೂಪಾಯಿ ದುಡ್ಡು ಕೊಟ್ಟಿದೀವಿ ಅಂದ್ರೆ ಬ್ಯಾಗ್ ನ ಜೋಪಾನ ಕಾಪಾಡ್ತೀವಿ ಕೂಡ ಅಲ್ವಾ?
0: ಹೌದು ಮೇಡಮ್.
1: ಓಕೆ, ಥ್ಯಾಂಕ್ ಯು
0: ಎಲ್ಲರಿಗೂ, ಮೇಡಮ್
1: ಥ್ಯಾಂಕ್ ಯು ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಓಕೆ, ಸುಷ್ಮಾ ಅವರು ಸಾಕಷ್ಟು ಮಾಹಿತಿಯನ್ನ ಹೇಳಿದ್ರು. ಈ ಬ್ಯಾಗ್ ಅನ್ನ ಬಳಸುವಂತದ್ದು ತುಂಬಾ ಸುಲಭ. ಒಂದು ಬ್ಯಾಗ್ ನಾವು ಮನೆಗಳಲ್ಲಿ ಬಟ್ಟೆ ಎಷ್ಟೊಂದು ವೇಸ್ಟ್ ಬಟ್ಟೆ ಇರುತ್ತೆ ಗೊತ್ತಾ, ನಾವು ಬಳಸಿ ಬಿಸಾಕುವಂತ ಬಟ್ಟೆಗಳನ್ನೇ ಅವು ಮತ್ತೆ ಒಂದ್ ಬ್ಯಾಗ್ ಆಗಿಯೂ ಹೊಲ್ದು ಬಳಸಬಹುದು.
2: ಸಾಕಷ್ಟು ಹಳೆಯ ಬಟ್ಟೆಗಳು ಕೂಡ ಇರ್ತವೆ, ಅವನ್ನೆಲ್ಲ ನಾವೆಲ್ಲ ಉಪಯೋಗಿಸೋದಿಲ್ಲ. ಅಂತಹ ಬಟ್ಟೆಗಳನ್ನ ಒಂದಿಷ್ಟು
1: ಬ್ಯಾಗ್ ಆಗಿ ಹೊಲಿಯುವಂತದ್ದು ನಾನು ರೂಢಿ ಇಟ್ಕೊಂಡಿದ್ದೀನಿ ಸುಷ್ಮಾ, ಬ್ಯಾಗ್ ತಗೊಂಡು.
2: ಹಾಗಾದ್ರೆ ನೀವು ಪರಿಸರ ಸ್ನೇಹಿ ಬ್ಯಾಗ್ಗಳನ್ನು ಉಪಯೋಗಿಸ್ತೀರಾ?
1: ತುಂಬಾ ನಾವು ಹೇಳುವಂತ ಸುಲಭ, ನಾವೆಲ್ಲ ಮಾಡ್ಬಿಡ್ತೀವಿ ಅಂತ ಖಂಡಿತ ಹೇಳಲ್ಲ. ಎಷ್ಟು ಸಾಧ್ಯನ ಅಷ್ಟು ಮಾಡಬಹುದು,
2: ಒಂದಿಷ್ಟು ಮಟ್ಟಿಗಾದ್ರೂ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೋಬಹುದು.
1: ಈಗ ಎಲ್ಲ ವೆಹಿಕಲ್ ಬಳಸೋದ್ರ ಬಗ್ಗೆನೆ ಮಾತಾಡ್ತೀವಿ, ಅದ್ರ ಬಗ್ಗೆ ಮಾತಾಡೋಣ. ಒಂದು ಹಾಡನ್ನ ಕೇಳ್ಕೊಂಡು ಬರೋಣ.
2: ಓಕೆ
1: ಓಕೆ.

ಓಕೆ ಸುಷ್ಮಾ, ನಾವು ಇವತ್ತೇನು ವಾಯು ಮಾಲಿನ್ಯದ ಬಗ್ಗೆ ಮಾತಾಡ್ತಿರುವಂತದ್ದು ನಮ್ಮ ಒಂದು ಸಾರ್ವಜನಿಕರ ಜವಾಬ್ದಾರಿ ಏನಾಗಿದೆ ಅಂತ, ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳೋದ್ರ ಮೂಲಕ ಒಂದಷ್ಟು ದೊಡ್ಡದಾಗಿನೇ ಪರಿಣಾಮವನ್ನು ಕಾಣಬಹುದು. ಒಬ್ಬೊಬ್ರೆ ಒಬ್ಬೊಬ್ರೆ ಹನಿ ಹನಿಗೂಡಿದ್ರೆ ಹಳ್ಳ ಅಂತ ಹೇಳ್ತೀವಲ್ವಾ, ಹಾಗೆ

0: ಈಗ ವೆಹಿಕಲ್ ವಿಷಯಗಳು ಅನಿವಾರ್ಯ. ನಾವು ಗ್ಲೋಬಲೈಸೇಷನ್ ಅನ್ನುವಂಥದ್ದು ಏನು ಮಾತಾಡ್ತೀವಿ, ಹೌದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು, ನಿಧಾನವಾಗಿ ಹೋಗುವಷ್ಟು ಸಮಯಗಳಿಗೆ ಇಲ್ಲ, ಇದ್ರೂ ಕೂಡ
1: ಮೊದಲೆಲ್ಲ ಎತ್ತಿನ ಬಂಡಿಗಳ ಮೂಲಕ ಹೋಗ್ತಾ ಇದ್ರು,
0: ನಡ್ಕೊಂಡು ಹೋಗೋರು, ಎಷ್ಟೋ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗೋರು, ವೆಹಿಕಲ್ ಬಳಸ್ತಾ ಇದ್ದೀವಿ. ಏನ್ ಮಾಡಬಹುದು ವೆಹಿಕಲ್ ಬಳಸಿದಾಗ ಸ್ವಲ್ಪ ಮಟ್ಟಿಗೆ ಅಂದ್ರೆ ಸಾರ್ವಜನಿಕ ಸಾರಿಗೆ ಅದನ್ನ ಬಳಸಬಹುದು. ಈಗ ನಾವು ಒಬ್ಬೊಬ್ಬರಿಗೆ ಒಂದೊಂದು ಒಬ್ಬರೇ ಇರ್ತಾರೆ, ಒಂದೊಂದು ಕಾರ್ ತಗೊಂಡು ಎಷ್ಟೋ ದೂರ ಗಟ್ಟಲೆ ಹೋಗೋದು, ಬೈಕ್ಗಳು ಹೆಚ್ಚು ಬಳಸುವಂತದ್ದು ಅಂತದನ್ನ

0: ಮಾಡ್ತೀವಿ ಅಂದ್ರೆ ಸಾರ್ವಜನಿಕ ಸಾರಿಗೆ ಅದನ್ನ ಬಳಸಬಹುದು. ಈಗ ನಾವು ಒಬ್ಬೊಬ್ಬರಿಗೆ ಒಂದೊಂದು ಒಬ್ಬರೇ ಇರ್ತಾರೆ, ಒಂದೊಂದು ಕಾರ್ ತಗೊಂಡು ಎಷ್ಟು ದೂರಗಟ್ಟಲೆ ಹೋಗೋದು, ಬೈಕ್ಗಳು ಹೆಚ್ಚು ಬಳಸುವಂತದ್ದು ಅಂತದನ್ನ ಕೂಡ ಅವಾಯ್ಡ್ ಮಾಡಬಹುದು. ನಾವಲ್ಲಿ ಇಂಧನವನ್ನು ಉಳಿಸ್ತೇವೆ, ವಾಯುಮಾಲಿನ್ಯವನ್ನ ತಡೀತೇವೆ, ಈ ಮೂಲಕ ಕೂಡ ನಮ್ಮದೊಂದು ಕಾಣಿಕೆ. ಹೌದು, ಸಾರ್ವಜನಿಕ ಸಾರಿಗೆಗೂ ಸಾಕಷ್ಟು ಇದೆ.
1: ಹಾಗೆ ನಾವು ವಾರದಲ್ಲಿ ಒಂದು ದಿನ ಆದ್ರೂ ಕೂಡ ಸಾಧ್ಯವಾದ್ರೆ, ಅದೇ ನೀವು ಏನು ಹೇಳಿದ್ರಲ್ಲ, ಸಾರಿಗೆ ಸಂಪರ್ಕವನ್ನ ಬಳಸ, ಸಾರ್ವಜನಿಕ ಸಂಪರ್ಕ ಸಾರಿಗೆಯನ್ನ ಬಳಸೋದಾಗಿರ್ಬೋದು, ಆ ತರ ಎಲ್ಲ ಮಾಡಿದ್ರೆ ವಾಯುಮಾಲಿನ್ಯವನ್ನ ಒಂದಿಷ್ಟು ಮಟ್ಟಿಗಾದ್ರೂ ತಡೆಗಟ್ಬಹುದು. ಹಾಗೇನೆ ಸೈಕಲ್ ತುಳಿಯುವಂತ ಅಭ್ಯಾಸ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಸೈಕಲ್ ತಗೊಂಡೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ವಿ. ಈಗ ಸಾಕಷ್ಟು ಜನ ಎಲ್ಲರೂ ಸ್ಕೂಟಿ ಮೂಲಕನೇ ಹೋಗ್ತಾರೆ ಅಲ್ವಾ. ಅದನ್ನೆಲ್ಲ ಮಾಡೋದ್ರಿಂದ, ಸೈಕಲ್ ತುಳಿಯೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು, ಹಾಗೇನೆ ವಾಯು ಮಾಲಿನ್ಯ ಕೂಡ ತಡೆಗಟ್ಟಬಹುದಲ್ವಾ.
0: ಖಂಡಿತ, ಮೊನ್ನೆ ತಾನೇನು ಸೈಕಲ್ ಡೇ ಆಚರಿಸಿದ್ವಿ, ಅವತ್ತೆಲ್ಲ ನೆನಪಾಯ್ತು ಸೈಕಲ್ ಗಳನ್ನ ಬಳಸ್ತಾ ಇರುವಂತದ್ದು. ಆಮೇಲೆ ಈಗ ಸೈಕಲ್ ಗಳು ಕೂಡ ಒಳ್ಳೊಳ್ಳೆ ಚೆನ್ನಾಗಿರುವಂತದ್ದು ಬಂದಿದೆ.
1: ಹೌದು,
0: ಅವುಗಳನ್ನ ಕೂಡ.
1: ಮತ್ತೆ ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಯಾವ್ದಾದ್ರು ವಾಹನ ಗೊತ್ತು ನಮಗೆ ಅಂತಂದ್ರೆ ಅದು ಸೈಕಲ್ನೆ. ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಕೇಳ್ತಾ ಇದ್ದಿದ್ದು ಅದನ್ನೇ ಸೈಕಲ್ ಕೊಡಿಸ್ರಿ ಅಂತ. ಆದ್ರೆ ಈಗಿನ ಮಕ್ಕಳಿಗೆ ಬೇರೆ ಎಲ್ಲಾ ಆಟಿಕೆಗಳು ಬಂದಿದಾವೆ.
0: ಮಕ್ಕಳ ಆಟ ಆಡೋದಕ್ಕೂ ಕೂಡ ಈಗಾಗ್ಲೇ ಕಾರು ಅಥವಾ ರಿಮೋಟ್ ಕಾರ್ಗಳು,
1: ಚಿಕ್ಕ ಚಿಕ್ಕ ಪುಟ್ಟ ಬೈಕ್ ಗಳು ಕೂಡ ಬಂದಿದ್ದಾವೆ.
0: ಹೌದು, ಇದಾವೆ ಅನ್ನುವಂಥದ್ದು. ಹಾಗೆ ಪ್ಲಾಸ್ಟಿಕ್ ಸುಡುವಂತದ್ರ ಬಗ್ಗೆ ನಳಿನಿ ಸತೀಶ್ ಅವರು ಹೇಳಿದ್ರು, ಮಾತನ್ನ ಹೇಳಿದ್ರು. ಕಾಲ್ ಬರ್ತಾ ಇದೆಯಾ, ತಗೊಳ್ಳೋಣ.
1: ಹಲೋ,
2: ನಮಸ್ತೆ.
3: ನಮಸ್ತೆ ಮೇಡಮ್, ಅರೆ ವೀರೇಶ್ ಅಂತ ಚಿತ್ರದುರ್ಗದಿಂದ.
0: ಹೇಳಿ ವೀರೇಶ್, ಹೇಗಿದ್ದೀರಿ?
3: ಆರಾಮಿದೀವಿ ಮೇಡಮ್, ಅರೆ ಆರಾಮಿದೀವಿ.
0: ಹೇಳಿ, ವಾಯು ಮಾಲಿನ್ಯವನ್ನ ತಡೆಗಟ್ಟುವಲ್ಲಿ ನೀವೇನ್ ಮಾಡ್ತೀರಿ
3: ಮೇಡಮ್? ಅರೆ ನಮಗೆ ತಿಳಿದಿದ್ದು ವನ ದೊಡ್ಡದಾಗ್ಬೇಕು, ಮನೆ ಚಿಕ್ಕದಾಗ್ಬೇಕು. ಇವಾಗ ಒಬ್ರು ಸ್ನೇಹಿತರು ದಿನನಿತ್ಯ ಪಾರ್ಕಿಗೆ ಹೋಗಿ ತನ್ನ ಸ್ನೇಹಿತರನ್ ಕಂಡು ಬರ್ತೀನಿ ಅಂತಂದೇಳಿ ತನ್ನ ಮನೆ ಒಳಗೆ ಎಲ್ಲ ಹೇಳೋಗ್ತಿರ್ತಾರೆ ಮೇಡಮ್. ಅರೆ ಅವ್ರ ಮನೆ ಒಳಗೆ ಅವ್ರು ಕೇಳ್ತಾರೆ, ಎಲ್ಲ ದಿವಸ ಹೋಗ್ತೀರಾ, ಯಾರನ್ನ ಕಂಡು ಬರ್ತೀರಾ ಅಂತಂದ್ರೆ, ಅವ್ರು ಫಾಲೋ ಮಾಡಿದಾಗ ಅವ್ರು ಹೋಗಿ ಮರಗಳ ಹತ್ರ ಮಾತಾಡ್ತಿರ್ತಾರಂತೆ, ಮರಗಳನ್ನ ಅಂಬ್ಕೊಂಡ್ ಬರ್ತಿರ್ತಾರಂತೆ, ಮರಗಳನ್ನ ಗೌರವಿಸ್ತಿರ್ತಾರಂತೆ. ಅವಾಗ ಅನಿಸ್ತಾ, ಅವ್ರಿಗೆ ಅನಿಸ್ತಂತೆ ಮನೆಗಳಿಗೆ, ಎಂತ ಸ್ನೇಹಿತರನ್ನ ನೀನ್ ಪರಿಚಯ ಮಾಡ್ಕೊಂಡಿದ್ವಿ, ಒಳ್ಳೆ ಗಾಳಿ ಒಳ್ಳೆ ನೆರಳು ಕೂಡ ಅಂತಾರನ, ಹಣ್ಣುಗಳು ಕೂಡ ಅಂತಾರನ, ಒಳ್ಳೆ ಸ್ನೇಹಿತರು ಮಾಡ್ಕೊಂಡಿವಿ ಅಂತಂದೇಳಿ ಸಂತೋಷ ಪಡ್ತಾರೆ ಮೇಡಮ್ ಅವ್ರೆ, ಅವರು ಮನೆಗಳವರು.
0: ತುಂಬಾ ಒಳ್ಳೆಯ ಒಂದು ಉದಾಹರಣೆ ಕೊಟ್ರಿ.
3: ಇನ್ನೊಂದು ಮೇಡಮ್ ಅವರೇ, ಇವಾಗ ನಾವು ಗಿಡಗಳು ಕೊಡರಕ್ಕಿನ್ನ ನೆಡರಾಗಬೇಕು ಅನ್ನೋದು ನಮ್ದು ಒಂದು ಅನಿಸಿಕೆ ಮೇಡಮ್. ಕೊಟ್ಟು ಸುಮ್ಮನಿರೋದಕ್ಕಿನ್ನ ನಾವು ಗಿಡ ಕೊಟ್ಟೆ ಅನ್ನೋದಕ್ಕಿನ್ನ ಗಿಡ ನೆಟ್ಟೆ ಅನ್ನೋದು ಒಂದು ನನ್ನ ಮನಸ್ಸಿನ ಒಂದು
0: ಗಿಡ ನೆಡಬೇಕು, ನಂತರ ಅದನ್ನ ಪೋಷಿಸಬೇಕು ಅಲ್ವಾ. ಗಿಡ ನೆಟ್ಟ ಮೇಲೆ ಪೋಷಿಸೋದು ಕೂಡ ಜವಾಬ್ದಾರಿ ಇದೆ. ತುಂಬಾ ಒಳ್ಳೆ ಮಾತು,
3: ಒಳ್ಳೆ ಒಂದು ಇದನ್ನ ತಗೊಂಡಿದ್ರ ಮ್ಯಾಟ್ರು, ಒಳ್ಳೆ ಸಂತೋಷ ಆಗ್ಲಿ.
0: ಖಂಡಿತ,
3: ಅದು ಆಕಾಶವಾಣಿಗೂ ಗಿಡ ಮರಗಳಿಗೂ ಈ ಪ್ರಕೃತಿಗೂ ಎಲ್ಲ ಆಕಾಶವಾಣಿ ಮೀಸಲಾಗತ್ ಮೇಡಮ್.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ ಓಕೆ, ಹೌದು, ನಾವು ಈ ಪ್ಲಾಸ್ಟಿಕ್ ಸುಡೋದ್ರ ಬಗ್ಗೆ ಹೇಳ್ತಾ ಇದ್ರು. ತುಂಬಾ ಸರಿ ಹಾಗೆ ಮಾಡ್ತೀವಿ, ಮನೆಯಲ್ಲಿ ಪ್ಲಾಸ್ಟಿಕ್ ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅದನ್ನೆಲ್ಲ ಕೂಡಿಟ್ಟು ಈ ನೀರ್ ಕಾಯಿಸುವಂತ ಒಲೆಗೆ ಹಾಕ್ಬಿಟ್ಟು ಸುಡುವಂತದ್ದು,
1: ಮತ್ತೆ ಅದ್ರ ಮುಂದೆನೆ ಕೂತಿರ್ತಾರೆ, ಅದ್ರದ್ದು ಗಾಳಿಯನ್ನ ಸೇವನೆ ಮಾಡ್ತಾರೆ, ಅದರಿಂದ ಎಷ್ಟೊಂದು ನಮಗೆ ಕಾಯಿಲೆಗಳು ಕೂಡ ಬರುತ್ತೆ.
0: ಹೌದು, ತುಂಬಾ ಒಳ್ಳೇದಲ್ಲ ಈ ಪ್ಲಾಸ್ಟಿಕ್ ಸುಟ್ಟಿರುವಂತ ಹೊಗೆ ಬರುತ್ತಲ್ವಾ, ಅದನ್ನ ಉಸಿರಾಡುವಂತದ್ದು. ಕರೆ ಇದೆ ಅಲ್ಲ,
1: ಓಕೆ, ಮುಂದಿನ ಕರೆ
0: ತಗೊಳ್ಳೋಣ.
1: ಹಲೋ,
4: ಮೇಡಮ್
1: ನಮಸ್ತೆ.
4: ನಮಸ್ತೆ, ಸುಜಾತ ಹಿರಮಿಟ್ ಅಂತ ಮಾತಾಡ್ತಾ ಇರೋದು.
0: ಎಲ್ಲಿಂದ ಸುಜಾತ ಅವರು?
4: ಚಿತ್ರದುರ್ಗದಿಂದ.
0: ಹೇಳಿ ಸುಜಾತ ಅವರೇ, ಇವತ್ತಿನ ವಾಯು ಮಾಲಿನ್ಯ ಅಂತದ್ರಲ್ಲಿ ನೀವೇನ್ ಕೆಲಸ ಮಾಡ್ತೀರಿ?
4: ನಾನು ಹೋಮ್ ಮೇಕರ್.
0: ಓಕೆ, ಮನೆಯಲ್ಲೇ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು ಅಲ್ಲ?
4: ಖಂಡಿತ ಖಂಡಿತ ಖಂಡಿತ, ನನಗೆ ಪರಿಸರದ ಬಗ್ಗೆ ತುಂಬಾನೇ ಕಾಳಜಿ ಇದೆ.
0: ಓಕೆ,
4: ನಾನು ಈವನ್ ಫಸ್ಟ್ ಕಸದೆ ಬೆಳಗ್ಗೆ ಕಸದಿಂದ ನಾನು ವೇಸ್ಟ್ ಕಿಚನ್ ವೇಸ್ಟ್ ಎಲ್ಲೂ ಹೊರಗ್ ಕೊಡಲ್ಲ.
0: ಓಕೆ, ನೀವೇ? ಓಕೆ, ಗೊಬ್ಬರ ಮಾಡ್ಕೊಳ್ತೀರಾ?
4: ಗೊಬ್ಬರ ಮಾಡ್ಕೊತೀನಿ. ಆಮೇಲೆ ನಮ್ಮನೆ ಸುತ್ತಲೂ ದಾಸವಾಳದ ಗಿಡ, ನಂದ್ಬಟ್ಲು ಗಿಡ, ಕರಿಬೇವು, ನಿಂಬೆ ಹಣ್ಣು, ಆಮೇಲೆ ನನ್ ಕೊಡುಗೆ ಅಂತ ನಾ ರೋಡ್ ಅಲ್ಲಿ ನೇರಳೆ ಹಣ್ಣಿನ ಗಿಡ ಹಾಕಿದೀನಿ. ಯಾಕೆಂದ್ರೆ ಒಂದು ಹಣ್ಣಿನ ಗಿಡ ಹಾಕಿದ್ರೆ,
0: ಅಲ್ಲ ನೀವು ಯಾವ ಏರಿಯಾದಲ್ಲಿ ಇದ್ದೀರಿ ಹೇಳಿ, ಒಂದ್ಸರಿ ಬಂದ್ ಹೋಗ್ಬೇಕು, ನಾವು ಅಷ್ಟು ಹೇಳ್ತಾ ಇದ್ದೀರಿ, ಖುಷಿ.

0: ನೋಡ್ಬೇಕು ನಿಮ್ಮ ಏರಿಯಾ ಹೇಳಿದ್ರೆ ಒಂದ್ಸರಿ ನೋಡ್ಬೇಕು ಅನ್ನೋ ಖುಷಿ ಆಗ್ತಾ ಇದೆ, ಆ ರೀತಿ ಅನ್ನಿಸ್ತಾ ಇದೆ.
1: ಖಂಡಿತ ಬನ್ನಿ ಮೇಡಮ್, ನಮ್ಮನೆ ಹಿಂದ್ಗಡೆ ಬೇವಿನ ಮರ ಇದೆ, ಮುಂದ್ಗಡೆ ನೆರಳೆಣ್ಣಿನ ಮರ ಇದೆ, ಹಿಂದ್ಗಡೆ
2: ನಿಂಬೆಹಣ್ಣಿನ
1: ಗಿಡ ಇದೆ. ಮೊನ್ನೆ ಯಾರೋ ಇನ್ಸ್ಪೆಕ್ಟರ್ ಬಂದಿದ್ದು ಮೇಡಮ್, ನಿಜವಾಗ್ಲು ಒಂಥರ ಆಯುರ್ವೇದಿಕ್ ಇದ್ದಿದ್ದಂಗಿದೆ ನಿಮ್ದೆಲ್ಲ
0: ಅಂತ
1: ಅಂದ್ರು
0: ಖುಷಿ ಆಗುತ್ತೆ ಅಲ್ವಾ.
1: ತುಂಬಾ ಖುಷಿ ಆಗುತ್ತೆ. ಆಮೇಲೆ ಅರಳಿ ಮರ ಅಲ್ಲಲ್ಲಲ್ಲಿ ಹುಟ್ಟುತ್ತೆ ಅಲ್ವಾ, ಅದನ್ನ ಒಂದು ಸಣ್ಣ ಪಾಟಲ್ ತಗೊಂಡೋಗ್ಬಿಟ್ಟು ತುಂಬಾ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಕೊಟ್ರೆ ಹಾಕ್ತಾರೆ ಅವರು. ಮೊನ್ನೆ ಬರ್ಗೇರಮ್ಮನ್ ದೇವಸ್ಥಾನಕ್ ತಗೊಂಡೋಗಿ ಒಂದ್ ಅರಳಿ ಮರ ಕೊಟ್ಟಿದ್ದೀನಿ. ಆಮೇಲೆ ಮನೆ ಮುಂದೆ ನಾನು ಸಣ್ಣ ಸಣ್ಣ ಗಿಡಗಳನ್ನ ಹಂಗೆ ಬೆಳೆಸ್ಬಿಡ್ತೀನಿ, ಯಾರಾದ್ರು ಬೇಕು ಕೇಳಿದ್ರೆ ಕೊಟ್ಬಿಡ್ತೀನಿ. ಈಗ ಫುಡ್ ತರಿಸ್ತಾರಲ್ಲ ಮೇಡಮ್, ಫುಡ್ ಪ್ಲಾಸ್ಟಿಕ್ ಅಲ್ಲಿ, ಅದ್ರೊಳಗೆ ಎಲ್ಲ ಬಳಸಿರ್ತೀನಿ ಅವನ್ನ, ಅದಕ್ಕೆ ಮಣ್ಣು ತುಂಬಿ ಇಟ್ಟಿರ್ತೀನಿ. ಯಾರ್ಯಾರು ಕೇಳಿದ್ರು ಅಂದ್ರೆ ಅವ್ರಿಗೆ ಅವ್ರಿಗೆ ನಿಜವಾಗ್ಲು ಇಂಟ್ರೆಸ್ಟ್ ಇದ್ರೆ.
0: ಹೌದೌದು, ಅದು ಮುಖ್ಯ ಆಗುತ್ತೆ.
1: ಅದು ಮುಖ್ಯ ಆಗುತ್ತೆ. ಸುಮ್ನೆ ನಾನು ಕೊಟ್ಟಿದ್ದಂಕ್ಲೆ ಅವ್ರು ತಗೊಂಡೋಗಿ ಎಲ್ಲ ಇಡೋದಾದ್ರೆ ಒಂದ್ಸರಿ ಕೊಡೋದ್ಕಿಂತ ಸುಮ್ನೆ ನಾನ್ ಇಟ್ಕೊಳ್ಳೋದೇ ವಾಸಿ.
2: ಪೋಷಣೆ ಮಾಡ್ಲಿಲ್ಲ ಅಂದ್ರೆ ಅದು ಏನ್ ಉಪಯೋಗ ಅಲ್ವಾ.
0: ಹೌದು
1: ಹೌದು, ನನ್ನ ನೆರಳೆಣ್ಣಿನ ಮರ ಎಷ್ಟು ಚೆನ್ನಾಗ್ ಬಂದಿದೆ ಅಂದ್ರೆ ಅಷ್ಟು ಚೆನ್ನಾಗ್ ಬಂದಿದೆ. ಆದ್ರೆ ನಮ್ಮ ಸಾರ್ವಜನಿಕರು ಎಷ್ಟು ದುರುಪಯೋಗ ಪಡಿಸ್ಕೋತಾರೆ ನಮ್ಮ ಮನೆ ಮುಂದಿರೋ ಗಿಡನ ಅಂದ್ರೆ, ಅದಕ್ಕೆ ಬಂದು ಗುದ್ದಿ ಅದ್ರ ರೆಂಬೆ ಗಿಂಬೆ ಸಾಧ್ಯದಷ್ಟು ಮುರಿತಾರೆ. ನಾನು ಒಳಗಿದ್ದಾಗ ಅದೇ ಬೇಜಾರಾಗುತ್ತೆ. ಇಲ್ಲೆಲ್ಲ ನನ್ಗೆ ಎಷ್ಟು ಸಾಧ್ಯನ ಅಷ್ಟು, ಈವನ್ ಕಿಚನ್ ಟಾಯ್ಲೆಟ್ ಎಲ್ಲದರಲ್ಲೂ ಸ್ನೇಕ್ ಪ್ಲಾಂಟ್ ಇಟ್ಟಿದ್ದೀನಿ, ಸೊ ಅದಕ್ಕೆ ಒಳ್ಳೆ ಆಕ್ಸಿಜನ್ ತಗೋಬಹುದು ಅಂತ
0: ಹೇಳ್ತಾರಲ್ವಾ. ಸ್ನೇಕ್ ಪ್ಲಾಂಟ್ ಇಟ್ಟರೆ ಅದು ಒಳ್ಳೆ ಗಾಳಿ ಬರುತ್ತೆ ಅದರಿಂದ ಅಂತ ಕೂಡ ಹೇಳ್ತಾರೆ.
1: ಬರುತ್ತೆ ಅಂತ ಒಳಗ ಮನೆ ಒಳಗೂ ಇಟ್ಟಿದ್ದೀನಿ ಬಾತ್ರೂಮ್ ಅಲ್ಲಿ ಇದರಲ್ಲಿ ಅಂತ ಎಲ್ಲ ಕಡೆ ಎಷ್ಟು ಸಾಧ್ಯನೋ ಅಷ್ಟು ಮನೆ ಒಳಗೆಲ್ಲ ಗಿಡ ಇಟ್ಟಿದ್ದೀನಿ. ನನ್ ಮಗಳು ಅಂತಿರ್ತಾಳೆ, ಕಾಡ ಮಾಡ್ಬಿಡು ಮನೆ ಎಲ್ಲ ಸುಮ್ನೆ.
0: ಖಂಡಿತ ಅಲ್ಲ, ನಮ್ಗೆ ಸಿಕ್ಬೇಕು ಇಂತ ಒಂದು ನಗರದಲ್ಲಿ ನಾವು ಹಂಗೆ ಆ ರೀತಿ ಬದುಕ್ತಿವಿ ಅನ್ನೋದು ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯನೇ ಅದು ಅಲ್ವಾ.
1: ಅಲ್ವಾ, ತುಳಸಿ ಗಿಡ ಸಾಕಷ್ಟು ಬೆಳೆಸಿದೀನಿ, ಸಾಕಷ್ಟು ಮನೆ ಸುತ್ತಲು ತುಳಸಿ ಗಿಡ ಇದಾವೆ.
0: ಜಾಗ ಇತ್ತ ಅಷ್ಟೊಂದು ಸುಜಾತ ಅವ್ರೆ, ಯಾಕೆಂದ್ರೆ ಇವಾಗ ಒಂದ್ ಮನೆ ಕಟ್ಕೊಳ್ತೀವಿ ಅಂದ್ರೆ ನಾವು ಎಲ್ಲೆಲ್ಲಿ ಒಂದು ಚೂರು ಜಾಗ ಬಿಡೋದಿಲ್ಲ ನಾವು, ಅಷ್ಟೊಂದು ಸಿಮೆಂಟ್ ಇಂದ ಎಲ್ಲ
1: ದೇವರಿಂದ. ನಮ್ಮ ಯಜಮಾನ್ರು ಹಿಂದೆ ಒಂದ್ 26 ಅಡಿ ಬಿಟ್ಟಿದ್ದಾರೆ, ಮುಂದೊಂದ್ 24 ಅಡಿ ಬಿಟ್ಟಿದ್ದಾರೆ. ಒಂದ್ ತೆಂಗಿನ ಮರ ಇದೆ, ಗಂಧದ ಮರ ಇದೆ, ಆಮೇಲೆ ಸಪೋಟ ಗಿಡ ಹಾಕಿದ್ದೀನಿ.
0: ಖುಷಿ ಆಯ್ತು ಸುಜಾತ ಅವ್ರೆ, ಎಷ್ಟೊಂದ್ ಸಮಯ ಬಹುಶಃ ನೀವು ಅದೇ ಗಿಡಗಳ ಜೊತೆನೆ ಕಳಿತೀರಿ ಅನ್ಸುತ್ತೆ.
1: ತುಂಬಾನೇ ತುಂಬಾನೇ, ಅದಕ್ಕೆ ಅವ್ರ ಇನ್ಸ್ಪೆಕ್ಟರ್ ಬಂದವ್ರು ಮೊನ್ನೆ ಹೇಳ್ತಾ ಇದ್ರು, ಮೇಡಮ್ ನಿಮಗೆ ಅದಕ್ಕೆ ಒಳ್ಳೆ ಆಕ್ಸಿಜನ್ ಸಿಕ್ಕಿ ಸಿಕ್ಕಿ ನಿಮ್ ಫೇಸ್ ಗ್ಲೋ ಕಾಣಿಸ್ತಾ ಇದೆ ನೋಡ್ರಿ, ನಾವು ಪೊಲ್ಯೂಷನ್ ಕುಡಿದು ಕುಡಿದು ನಮ್ಮ ಮುಖಗಳು ಹೆಂಗಾಗಿದೆ ಅಂತ. ನಮ್ಮ ಈವನ್ ಈಗ ಏನ್ ಮಾಡ್ಬೋದು ಮೇಡಮ್ ಅರೆ, ಈಗಿನ ಜನರೇಷನ್ ನಾನು ಕೇಳ್ತಾ ಇದ್ದೀನಿ, ಈಗ ಮಾವಿನಹಣ್ಣು ನೆರಳೆಣ್ಣಿನ ಸೀಸನ್, ಬೇಕಾದಷ್ಟು ಮಾವಿನಹಣ್ಣು, ನೀವೇನ್ ಕಷ್ಟ ಪಡೋದ್ ಬೇಡ. ಆ ಮಾವಿನಹಣ್ಣಿನ ತಿಂದಿದ್ದು ಓಟೆನ ನೆರಳೆಣ್ಣಿನ ಬೀಜನ ಒಂದು ಮಣ್ಣೊಳಗ ಹಾಕೋದು ಸಾಕು ಮೇಡಮ್, ಬೇಕಾದಷ್ಟು ಸಸಿಗಳು ಚೆನ್ನಾಗ್ ಬರುತ್ತೆ. ಅದನ್ನ ನಿಜವಾಗ್ಲು ಒಂದ್ ಹಣ್ಣಿನ ಸಸಿ ನೆಟ್ಟರೆ ಎಷ್ಟು ಪ್ರಾಣಿ, ಇವತ್ತು ಮಂಗಗಳು ಏನನ್ನ ಶೇಂಗಾ ಬೀಜ ಕೊಡೋದ ಇದು ಕೊಡೋದು ಅವ್ ಬೇಡ. ನಾವು ಹಣ್ಣಿನ ಸಸಿಗಳು ನೆಟ್ಟು ಪ್ರಾಣಿ ಪಕ್ಷಿಗಳನ್ನ ಕಾಪಾಡ್ಬೇಕಲ್ವಾ, ಅಂದ್ರೆ ಪರಿಸರನ ಕಾಪಾಡ್ಬೇಕು ಅಂತ ನಾನು ಹೇಳೋದು.
0: ಖಂಡಿತ ಒಳ್ಳೆ ಮಾತು ಹೇಳಿದ್ರೆ, ಯಾಕಂದ್ರೆ ಹಣ್ಣುಗಳು ಇರೋದೇ ನಮ್ಮ ನಾವು ತಿನ್ನಕ್ಕೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಪ್ರಾಣಿಗಳಿಗೂ ಒಂದಷ್ಟು ಗಿಡಗಳು ಮಾಡಿ ಕೊಟ್ರೆ ಹಣ್ಣಿನ ಗಿಡಗಳನ್ನ ಅವು ತಿನ್ಕೊಂಡು ಆರಾಮಾಗಿರ್ತವೆ.
1: ಅಲ್ಲ ನಾವ್ ಏನು ಅದಕ್ಕೆ ಕಷ್ಟ ಪಡೋದ್ ಬೇಡ ಮೇಡಮ್, ನಮ್ಮನೆಲ್ಲ ಎಷ್ಟು ಸಸಿಗಳು ನಾನು ಎಲ್ಲರಿಗೂ ಕೇಳ್ತಾ ಇರ್ತೀನಿ, ಕೇಳಿದ್ರೆ ಅವರು ಅಡಿಕೆ ಹಾಕಿರೋ ತೋಟಗಳಲ್ಲೆಲ್ಲ ಕೇಳಿದ್ರೆ ಅಯ್ಯೋ ಅಯ್ಯೋ ಬೇಡ ಬೇಡ ಅಡಿಕೆ ಕೇಳಕ್ ಕರ್ಕೊಂಡ್ ಬಿಡ್ತಾರೆ ಅಂತ. ಅಲ್ಲ ಒಟ್ಟು ಅವ್ರಿಗೆ ಅಡಿಕೆದೇ ಆದಾಯ ಕಣ್ಣಿಗೆ ಬೀಳ್ತೀವಿ, ಬೇರೆ ಹಣ್ಣಿನ ಗಿಡಗಳ್ದು ಕಣ್ಣಿಗೆ ಬೀಳದೇ ಇಲ್ಲ.
0: ಒಂದಿಷ್ಟು ಅದೇ ಇವಾಗೆಲ್ಲ ಕಮರ್ಷಿಯಲ್ ಕ್ರಾಪ್ ಜಾಸ್ತಿ ಆಗಿರೋದ್ರಿಂದ ಈ ರೀತಿಯಾಗಿ ಯೋಚನೆಗಳು ಬರ್ತವೆ.
1: ಅವ್ರು ಹಂಗೆ ಯೋಚನೆ ಮಾಡ್ತಾರೆ, ಒಂದ್ ನಿಂಬೆಹಣ್ಣಿನ ಗಿಡ ಕೊಡ್ತೀನಿ ಅಂದ್ರೆ ಬೇಡ ಅಂತಾರೆ, ಇರೋದ ಗಿಡನ ಕಡಿಸ್ತಾ ಇದೀವಿ ನಾವು ಬೇಡ ಅಂತ.
0: ಏನು ಮಾಡಕ್ಕಾಗಲ್ಲ ಕೆಲವೊಂದ್ಸರಿ ಅಲ್ವಾ ಸುಜಾತ ಅವ್ರೆ.
1: ಹೌದು ಹೌದು, ಅದಕ್ಕೆ ನನಗೆ ಎಷ್ಟು ಸಾಧ್ಯನೋ ನೀವ್ ಹೇಳ್ದಂಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ನಮ್ಮಿಂದ ಏನ್ ಸಾಧ್ಯನೋ ಪರಿಸರಕ್ಕೆ ಕೊಡುಗೆ ಕೊಡೋಣ ಅಂತ.

0: ತುಂಬಾ ಒಳ್ಳೆಯ ಕಾರ್ಯ ಮಾಡ್ತಾ
1: ಪ್ರಕೃತಿ ಕೂಡ ಖುಷಿ ಪಡುತ್ತೆ ಅಲ್ವಾ?
2: ಹೌದು ಪಡುತ್ತೆ ಅಲ್ವಾ? ಅದರಲ್ಲೂ ಹಣ್ಣಿನ ಸಸಿ ನೆಡ್ಲಿ ಅಂತ, ಸುಮ್ನೆ ಬರೀ ಶೋ ಗಿಡಗಳಿಗಿಂತ ಹಣ್ಣಿನ ಸಸಿಗಳು, ಹೊಂಗೆ ಮರ, ತೇಗ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸುಜಾತಾರ. ಓಕೆ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ.
2: ಧನ್ಯವಾದಗಳು.
1: ಅಂಬಿಕಾ, ಒಂದು ಹಾಡನ್ನ ಕೇಳ್ಕೊಂಡ್ ಬರೋಣವಾ?
0: ಓಕೆ.

0: ಓಕೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಸೋಮನಾಥ್ ಅಂತ ಮಾತಾಡ್ತಾ ಇದ್ದೀನಿ, ಮಡ್ರಲ್ಲಿ ಗ್ರಾಮ, ಜಗಲೂರು ತಾಲೂಕಿಂದ.
2: ಓಕೆ, ಹೇಳಿ ಸೋಮನಾಥ್.
1: ಹಾ ಮೇಡಮ್, ದಾಮಲಾಂಬಿಕವರಿಗೂ ಮತ್ತು ಸುಷ್ಮಾ ಅವರಿಗೂ ನಮಸ್ಕಾರ.
2: ನಮಸ್ತೆ.
1: ಒಳ್ಳೆ ಒಂದು ವಿಚಾರವನ್ನ
2: ಮಾತಾಡ್ತಾ ಇದೀವಿ
1: ಡಿಸ್ಕಶನ್ಗೆ. ಈಗ ಹಳ್ಳಿಯಲ್ಲಿ ಅಂತೂ ಅಲ್ಲಿನದ ಬಗ್ಗೆ ಅರಿವಿಯೇ ಇಲ್ಲ ಮೇಡಮ್, ಆ ತರ ಆಗಿದೆ. ಇದಕ್ಕೆ ನಾನು ಕಾರಣ ಕೊಡ್ಬೇಕು. ಒಂದು ಮದುವೆ ಅಂತ ಮನೆಯಲ್ಲಿ

0: ಮತ್ತೆ ಆದ್ರೆ ಇಲ್ಲೆಲ್ಲ ಹುಡುಗನ ಕಡೆಯವರು ಮದುವೆ ಮಾಡ್ಕೋತಾರೆ, ಹುಡುಗನ ಮನೆ ಮುಂದೆ ಮದುವೆ ಆಗುತ್ತೆ ಮೆರವಣಿಗೆ ಅಂತ ಮಾಡ್ತಾರೆ ಊರಲ್ಲಿ. ಆ ಮೆರವಣಿಗೆ ಅಂತ ಮಾಡ್ತಾರಲ್ಲ, ಅದನ್ನ ಶುರು ಮಾಡೋದೆ ಅವರು ರಾತ್ರಿ 10-11 ಗಂಟೆಗೆ ರಾತ್ರಿ 10-11 ಗಂಟೆಗೆ ಶುರು ಮಾಡಿ ಒಂದೊಂದ್ ಹತ್ರ 1/2 ಗಂಟೆ
1: ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ಹಲೋ,
0: ಈಗ ಕೇಳಿಸ್ತಿದ್ಯಾ?
1: ಹೇಳಿ.
0: ಸೌಂಡ್ ಇಟ್ಕೊಂಡ್ಬಿಟ್ಟು ವಿಪರೀತವಾಗಿ ಶಬ್ದ ಮಾಲಿನ್ಯ ಮಾಡ್ತಾರೆ ಮೇಡಮ್ ಅವರೇ.
1: ಓಕೆ,
0: ಅದು ಮನೆ ಒಳಗಡೆ ದಡ್ ಅಂತ ಇರುತ್ತೆ.
1: ಡಿಜೆ
0: ಅನ್ನೋದೇ ಬ್ಯಾನ್ ಆಗಿದೆ ಈಗ.
1: ಓಕೆ, ಅವರ ಕರೆ ಸ್ವಲ್ಪ ಮತ್ತೆ ಟ್ರೈ ಮಾಡಿ ಸೋಮನಾಥ್ ಅವರೇ, ನಿಮ್ಮ ವಾಯ್ಸ್ ಸರಿಯಾಗಿ ನಮಗೆ ಕೇಳಿಸ್ತಾ ಇಲ್ಲ, ಮತ್ತೊಂದ್ಸರಿ ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
2: ಮುಂದಿನ ಕರೆ. ಹಲೋ
3: ಹಲೋ, ನಮಸ್ತೆ.
1: ನಮಸ್ತೆ,
2: ಹೆಸರೇಳಿ.
3: ಈ ವಾಯು ಮಾಲಿನ್ಯ ಎಂಬುದು ಒಂದು ಬಹಳ ವಿಚಿತ್ರವಾದ ಒಂದು ಇನ್ನೇನಪ್ಪ ಅಂದ್ರೆ ನಾವು ಕಾಪಾಡ್ಕೊಂತ ಹೋಗ್ಬೇಕು. ಈಗ ಟೂರ್ ಸ್ಟ್ರೋಕ್ ಗಾಡಿಗಳನ್ನ ಮೊದಲೆಲ್ಲ ಇದ್ವು ಮೇಡಮ್ ಅವ್ರೆ, ಸುಮ್ನೆ ಒಬ್ಬರು ಹಂಚ್ಕೊಂಡು ಮುಂದೆ ಹೋಗ ಹಿಂದೆ ಹೋಗ್ತಾ ಇದ್ದಾಗ ಹೊಗೆ ಸಿಕ್ಕಾಬಟ್ಟೆ ಬರೋದು. ಆಮೇಲೆ ವಾಯು ಮಾಲಿನ್ಯನ ನಾವ್ ಹೆಂಗೆ ತಡೆಗಟ್ಟಬೇಕು ಅಂದ್ರೆ, ಈ ಗಿಡ ಮರಗಳು ಬಹಳ ಸಾಕಷ್ಟು ಶ್ರೋತೃಗಳೆಲ್ಲ ಸಾಕಷ್ಟು ಮಾತಾಡಿದ್ವಿ ಮೇಡಮ್ ಅವ್ರೆ. ಇನ್ನ ಶ್ರೋತೃಗಳು ಬಹಳಷ್ಟು ಜನ ಇದಾರೆ ಮಾತಾಡೋರು, ಅವ್ರಿಗೆ ಕಾಲಾವಕಾಶ ಕೊಡ್ಬೇಕು ನಾವು, ಜಾಸ್ತಿ ಮಾತಾಡಲ್ಲ. ಈಗ ಆನೆ ಅಂತಂದಾಗ ಆನೆ ಆರೋಗ್ಯ ನೆಮ್ಮದಿ ಅಂತ ಮೇಡಮ್. ಆನೆ ಸಾಕದಾಗಲ್ಲ ನಮಗೆ, ಆರೋಗ್ಯನಾದ್ರೂ ಸಾಕಿರ್ಬೇಕಲ್ವಾ. ಆನೆ ನೆಮ್ಮದಿ ಎರಡು ಸಿಗಬೇಕು ನಮಗೆ. ಈಗ ಅಲ್ಲಿ FM ಕೇಂದ್ರದ ಮುಂಭಾಗ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಹಿಂದೆ ಒಳ್ಳೆ ಗಿಡಗಳು ಎಲ್ಲ, ನಿಮ್ಗೆ ಆರೋಗ್ಯ ನೆಮ್ಮದಿ ಎರಡು ಇದೆ ಮೇಡಮ್ ಅವರಲ್ಲಿ.
1: ಆಕಾಶವಾಣಿ ಕೂಡ ಸುಮಾರು ಸುತ್ತ ಎಲ್ಲ ಗಿಡಗಳೆಲ್ಲ ತುಂಬಾ ಇದೆ.
3: ಹೌದು, ಸುತ್ತ ಸುತ್ತ ಅಲ್ಲೆಲ್ಲ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಮೇಡಮ್. ಅಲ್ಲಿ ಸುರಿತಾ ನರ್ಸಿಂಗ್ಹೋಮಿಗೆ ಪೇಷಂಟ್ ಗಳು ಬಂದಾಗ ಅಲ್ಲಿ ಎಲ್ಲ ಇದ್ ಮೇಡಮ್ ಅವ್ರೆ, ನಾವೆಲ್ಲ ಊಟಕ್ಕೆ ಅದಕ್ಕೆ ತಾಣಿರ್ತೀವಲ್ಲ ಪೇಷಂಟ್ ಬಿಟ್ಟು, ಅಲ್ಲಿ ಎಲ್ಲ ಆಹಾರನ ತಾಂಡ್ ಬಂದು ಅಲ್ಲಿ ಊಟ ಮಾಡ್ತೀವ, ಅಲ್ಲಿ ಅಷ್ಟೋ ಒಂದು ಆನಂದ ಆಗುತ್ತೆ ಮೇಡಮ್ ಅವ್ರೆ, ಅಲ್ಲೆಲ್ಲ ಪರಿಸರ ನೋಡಿ. ಹೌದು ಮೇಡಮ್, ಇನ್ನೊಂದು ಹೇಳ್ಬೇಕು ಅಂದ್ರೆ ನಮ್ಮ ನಾಯಕನಹಟ್ಟಿಯಲ್ಲಿ ಶ್ರೀ ತಿಪ್ಪೇರುದ್ರ ಸ್ವಾಮಿಯ ದೇವಸ್ಥಾನದ ಅಕ್ಕಪಕ್ಕ ಮುಂದ್ಗಡೆ ಎಲ್ಲಾ ಜಾಗ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲ ಗಿಡ ಮರಗಳನ್ನ ನೆಟ್ಟಿದ್ದಾರೆ ಮೇಡಮ್ ಅವ್ರೆ. ಹಾಗೆ ನಮ್ಮ ವೀರಶೈವ ರುದ್ರಭೂಮಿಯಲ್ಲಿ ಅಲ್ಲಿ ಸಾಕಷ್ಟು ಬಿಲ್ಪತ್ರೆ ವನಂತರ ಅನ್ನಂಗೆ ಮಾಡ್ಬಿಟ್ಟಿದ್ದಾರೆ ಮೇಡಮ್ ಅವ್ರೆ, ಬಹಳ ಬಹಳ ಚೆನ್ನಾಗಿದೆ ಅದೆಲ್ಲ ನೋಡ್ಬೇಕು ಮೇಡಮ್ ಅವ್ರೆ. ಒಂದು ಗಿಡ ನೆಟ್ಟಿದ್ರೆ ಬಹಳ ಒಂದು ಹೆಲ್ಪ್ ಆಗುತ್ತೆ. ಆರೋಗ್ಯ ನಮ್ಗೆ ಏನ್ ಬೇಕಪ್ಪ ಅಂದ್ರೆ, ಆಕ್ಸಿಜನ್ ಕೊಂಡ್ಕೊಂತಾ ಇದೀವಿ ನಾವು, ಆಸ್ಪತ್ರೆಗೆ ಹೋದ್ರೆ ಆರೋಗ್ಯ ಬೇಕಪ್ಪ ಅಂದ್ರೆ ಗಾಳಿ ಕೊಂಡ್ಕೊಳ್ತಾ ಇದೀವಿ. ಈಗ ಮನೆಗೆ ನೋಡಿದ್ರು ಬೇಸಿಗೆ, ಈಗ ಫ್ಯಾನ್ ಇಲ್ಲದಲ್ಲಿ ಇಲ್ಲ, ಗೀಸರ್ ಇದ್ಯಾವ್ದು ಇಲ್ಲದಲ್ಲಿ ಇಲ್ಲೇ ಇಲ್ಲ ಮೇಡಮ್ ಅವ್ರೆ, ಕೂಲರ್ ಅದು ಇದು. ಈಗ ಮನೆ ಅಕ್ಕ ಪಕ್ಕ ಒಂದೊಂದು ಗಿಡಗಳನ್ನ ಈಗ ಹೇಳಿದ್ರೆ ನಮ್ಮ ಮೇಡಮ್ ಅವರೆಲ್ಲ ಬಹಳ ಚೆನ್ನಾಗಿ ಮಾತಾಡಿದ್ರು.
1: ಖುಷಿ ಆಯ್ತು ಸುಜಾತ.
3: ಹೌದು ಮೇಡಮ್ ಅವ್ರೆ, ಅವರೆಲ್ಲ ಕರಿಬೇವಿನ ಗಿಡ ಆಗಿರ್ಬೋದು, ನುಗ್ಗಿ ಗಿಡ ಆಗಿರ್ಬೋದು, ಯಾವ್ದೇ ಒಂದು ಮನೆಯಲ್ಲಿ ಬಳಕೆ ವಸ್ತುಗಳನ್ನ ಅದನ್ನ ನಮ್ಗೆ ಬಂದ್ ಬಿಡುತ್ತೆ. ಆಮೇಲೆ ಆರೋಗ್ಯ ನಾವು ತಾಂತೀವಲ್ಲ ಮೇಡಮ್ ಅವ್ರೆ, ಆರೋಗ್ಯ ನಮ್ಗೆ ಅಲ್ಲಿ ಇದ್ಬಿಡುತ್ತೆ. ನಮ್ಗೆ ಏನು ಬೇಡ, ನಮ್ಗೆ ಮಾತ್ರೆಗಳೇ ಕಮ್ಮಿ ಮಾಡ್ತೀವಿ ನಾವು, ಇವೆಲ್ಲ ಇದ್ಬಿಡ್ಲಿ ಗಿಡಗಳು ಮರಗಳು, ಸ್ವಲ್ಪ ಆದಷ್ಟು ಗಿಡ ಮರ ನೆಮ್ಮದಿ ಅವನ್ನ ಬೆಳೆಸ್ಬಿಟ್ರೆ ಅಷ್ಟೇ ಸಾಕು ಅನ್ನೋ ಒಂದು ಅಭಿಪ್ರಾಯ ನಮ್ಮಲ್ಲಿದೆ.
1: ಖಂಡಿತ ಒಳ್ಳೆ ಮಾತು ಹೇಳಿದ್ರೆ, ಎಷ್ಟು ಸಾಧ್ಯ ಗಿಡ ಮರಗಳನ್ನ ಬೆಳೆಸಬೇಕು ಅಂತ.
2: ಹಾಗೆ ಆನೆ ಬಗ್ಗೆ ಕೂಡ ಹೇಳಿದ್ರು, ಆರೋಗ್ಯ ಮತ್ತೆ ನೆಮ್ಮದಿ
3: ನೆಮ್ಮದಿ. ಈಗ ನಮ್ ಕೈಲೇ ಗಿಡ ಮರ ಮೆರ್ಸಕ್ ಆಗಲ್ಲ ಅಂದ್ರು ಮೇಡಮ್ ಅವ್ರೆ, ನಮ್ ಕೈಲ ಅಷ್ಟು ಒಂದೇ ಒಂದು 100 ರೂಪಾಯಿ ಕೊಟ್ರು ಸಾಕು ಮೇಡಮ್ ಅವ್ರೆ, ಅವ್ರಿಗೆ ಹೆಲ್ಪಿಂಗ್ ಆಗುತ್ತೆ. ನೀರಿಗೆ ಇಲ್ಲ ಗೊಬ್ಬರಕ್ಕೆ ಬೀಜದ ಉಂಡೆಗಳು ಮಾಡ್ತಾರಲ್ಲ ಮೇಡಮ್ ಅವ್ರೆ, ಶಾಲಾ ಮಕ್ಕಳುಗಳು ಬಹಳ ಚೆನ್ನಾಗಿ ಅವರಷ್ಟು ಶ್ರಮ ಇನ್ಯಾರಿಗಿಲ್ಲ ಅನ್ಕೊಳ್ತೀನಿ ಮೇಡಮ್ ಅವ್ರೆ. ಅವರೆಲ್ಲ ಒಂದು ರಜಾ ಬಿಟ್ಟ ಅಡಿಗೆ ಅಲ್ಲಿ ಕೋಡಿ ವೃಕ್ಷ ಅಭಿಯಾನ ಅಂತ ಒಬ್ರು ಯಾರು ಮಾಡ್ತಾರೆ ಅಂದಾಗ ಬೀಜ ಉಂಡೆಗಳನ್ನೆಲ್ಲ ಹಾಕಿಬಿಟ್ಟು ಮೇಡಮ್ ಅವರು ಈಗ ತಳಿಕ ಹತ್ರ ಇದು ನರ್ಸರಿ ಇದೆ ಮೇಡಮ್ ಅವ್ರೆ, ತೋಟಗಾರಿಕಾ ಇದು ಫ್ರೀ ಕೊಡ್ತಾರೆ ಮೇಡಮ್ ಅವ್ರೆ ಗಿಡಗಳನ್ನೆಲ್ಲ. ಇದಕ್ಕೆ ಕಾಸ್ಟ್ ಕೊಡೋದು ಬೇಕಿಲ್ಲ ಅವ್ರಿಗೆ, ಸುಮಾರು ಅಂದ್ರೆ ಒಂದು 3-6 ತಿಂಗಳು ತಗೊಂಡು ಬೆಳೆಸಿರ್ತಾರೆ ಮೇಡಮ್ ಅವ್ರೆ, ಅವ್ರ ಶ್ರಮ ಇರುತ್ತೆ. ಅದನ್ನ ಗಿಡನ ನಮಗೆ ಕೊಟ್ಟಾಗ ನಾವು ಅದನ್ನ ಬೆಳೆಸೋದು ಪ್ರತಿಫಲ ನಮ್ದಿರುತ್ತೆ. ಅದನ್ನ ಬೆಳೆಸ್ಬೇಕು ಮೇಡಮ್ ಅವ್ರೆ, ಪುಗಟೆ ಪುಕ್ಷತೆ ಸಿಗುತ್ತೆ ಮೇಡಮ್ ಅವ್ರೆ. ಅದೊಂದು
1: ಗಿಡಗಳು ಕೊಡ್ತಾರೆ, ನಾವೇ ತಂದು ಬೆಳೆಸಿ ಅದನ್ನ ಸಾಕು.
3: ಹೌದು ಮೇಡಮ್ ಅವ್ರೆ,
1: ಹೌದು. ತುಂಬಾ ಕಡೆ ನರ್ಸರಿಗಳು ಈ ರೀತಿಯಾಗಿ ಒಂದು ಸೇವೆ ಸಲ್ಲಿಸ್ತಾ ಇದಾವೆ.

0: ನಾವು ಬಳಸ್ಕೋಬೇಕು, ತೋಟಗಾರಿಕೆ ಇಲಾಖೆಯವ್ರ ಕಡೆಯಿಂದ ಕೂಡ ಸಿಗ್ತಾ ಇರುತ್ತವೆ ಅಲ್ವಾ?
1: ಓಕೆ,
0: ಥ್ಯಾಂಕ್ ಯು ಪಂಚಾಕ್ಷರ ಸ್ವಾಮಿ ಅವರೇ.
1: ನಮಸ್ತೆ.
0: ಓಕೆ, ಒಂದು ತಮಾಷೆ ಮಾತಿದೆ, ಹೆಂಗ್ ಗೊತ್ತಾ, ಪ್ರತಿ ವರ್ಷ ಒಂದೇ ಜಾಗದಲ್ಲಿ ಗಿಡವನ್ನ ನೆಡೋದು ಅಂತ. ನೆಡೋದಷ್ಟೇ ನಮ್ ಮಾಡಿರ್ತೀವಿ, ಆದ್ರೆ ಅದ್ ಮುಂದೆ ದೊಡ್ಡದಾಯ್ತಾ, ಅದಕ್ಕೆ ನಾವೇನಾದ್ರೂ ಪೋಷಣೆ ಮಾಡಿದ್ವಿ ಅದನ್ನ ನೋಡಲ್ಲ. ಯಾಕಂದ್ರೆ ಅದೇ ನೆಡ್ತಾ ಇದೀವಿ ಅಂದ್ರೆ ಅದನ್ನ ಮತ್ತೆ ಮುಂದುವರಿಸಿಲ್ಲ, ಅದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಅಂತ ಹೇಳಿ. ಹಾಗಾಗಿ ಇಂಥದ್ ಇದು ಬೇಡ ಅಂತ. ಪ್ರತಿ ವರ್ಷ ಬೇರೆ ಬೇರೆ ಭಾಗಗಳಲ್ಲಿ ಗಿಡಗಳನ್ನ ನೆಡುವಂಥದ್ದು, ಅವುಗಳನ್ನ
2: ಖಂಡಿತ ಜಾಗದಲ್ಲಿ ಬೇಡ, ಬೇರೆ ಬೇರೆ ಜಾಗದಲ್ಲಿ ಗಿಡಗಳನ್ನ ನೆಡುವಂತ ಪ್ರಯತ್ನವನ್ನ ಮಾಡೋಣ. ಓಕೆ, ಮುಂದಿನ ಕರೆ ಇದೆ,
0: ತೋಳೋಣ.
2: ಹಲೋ,
1: ಹಲೋ, ನಮಸ್ತೆ ಮೇಡಮ್.
2: ಇಬ್ಬರಿಗೂ ಪ್ರತಿಭಾ ರಾಘವೇಂದ್ರ ಅವರು, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ?
1: ಕೇಳ್ತಾ ಇದ್ದೆ ಮೇಡಮ್, ವಾಯುಮಾಲಿನ್ಯದ ಬಗ್ಗೆ ಹೇಗೆ ಜಾಗೃತಿ ವಹಿಸಬೇಕು ಅನ್ನೋದು ಇವತ್ತು ವಿಚಾರ.
0: ಹೌದು,
1: ವಾಯುಮಾಲಿನ್ಯದ ಬಗ್ಗೆ ನಮ್ಮ ಒಂದು ಹೇಳಿಕೆ ಮೇಡಮ್. ವಾ ಅಂದಾಗ ವಾಕರಿಕೆಯಾಗಿದೆ ಪರಿಸರ, ಈಗ
0: ಏನಾಗಿದೆ ಹೇಳಿ, ವಾ ಅಂದ್ರೆ
1: ವಾಕರಿಕೆಯಾಗಿದೆ, ವಾಕರಿಕೆಯಾಗಿದೆ ಅಂದ್ರೆ ಅಷ್ಟು ತಲಮಸಗೊಂಡಿದೆ ಪರಿಸರ. ಯುವ ಅಂದಾಗ ಯುವ ಜನತೆಯ ಗಮನ ಹರಿಸಲು ಇತ್ತ. ಮಾ ಅಂದ್ರೆ ಮಾರಕ ರೋಗಗಳು ಬರುತ್ತೆ, ವಾಯುಮಾಲಿನ್ಯ ಜಾಸ್ತಿ ಆದಂತೆ ಮಾರಕ ರೋಗಗಳು ಬರ್ತವೆ ನಮಗೆ. ಲಿ ಅಂದಾಗ ಲಿಪಿಗಳಲ್ಲಿ ಇರದೆ, ಕೇವಲ ಮಾತಲ್ಲಿ, ಕೆಲವು ಸರ್ಕಾರಿ ಕಚೇರಿ ಕಡತಗಳಲ್ಲಿ ಮಾತ್ರ ಇರದೆ ಜೀವನದಲ್ಲಿ ಜಾರಿಯಾಗಲಿ. ಇನ್ನು ನ್ಯಾಯ ಅಂದಾಗ ಅನ್ಯ ಮಾರ್ಗ ಬಳಸಲಿ, ಅನ್ಯ ಮಾರ್ಗ ಬಳಸಲಿ ಅಂದಾಗ ನಾವು ಒಂದು ಆಫೀಸರ್ ಇರ್ತೀವಿ, ಒಂದು ಮನೆಯಿಂದ ಆಫೀಸ್ ಹೋಗುವಾಗ ನಮ್ಮ ಬೈಕ್ ಗಳನ್ನು ಮಾತ್ರ ಬಳಸದೆ, ಇವೇನು ಹೇಳಿದ್ರೆ ಸಾರ್ವಜನಿಕ ಸಾರಿಗೆಗಳನ್ನು ಬಳಸೋದ್ರ ಮುಖಾಂತರ, ಈ ರೀತಿಯಾದ ಮಾರ್ಗಗಳನ್ನು ಬಳಸೋದ್ರ ಮುಖಾಂತರ ಪರಿಸರವನ್ನ ನಾವು ಶುಚಿಗೊಳಿಸಬಹುದು,
0: ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬಹುದು,
1: ವಾಯುಮಾಲಿನ್ಯವನ್ನು ತಡೆಗಟ್ಟಬಹುದು. ಯುವಜನತೆ ಗಮನ ಹರಿಸಲಿ ಅಂದಾಗ ಅವ್ರು ಕೂಡ ಏನು ಮೊಬೈಲ್ ಶೋಕಿ ಮತ್ತೆ ಬೈಕ್ ಶೋಕಿ ಇದೆ ಇತ್ತೀಚಿನ ಯುವಕ ಪೀಳಿಗೆಗೆ, ಆ ಬೈಕ್ ಗಳ ಶೋಕೆ ಮಾಡಿದೆ, ಮನೇಲಿ ಇರ್ತಕ್ಕಂಥ ತಂದೆ ಒಂದು ಬೈಕ್ ಅನ್ನೇ ಹೊಡ್ಕೊಂಡು ಹೋಗ್ಲಿ, ಅವ್ರಿಗೆ ಇಲ್ಲದ ಕಾಲೇಜ್ಗೆ ಹೋಗುವಾಗ ಅಥವಾ ವಿಹಾರ ಹೋಗುವಾಗ ತಂದೆಯವರ ವಾಹನ ಬಳಸಿದ್ರೆ ಸಾಕು, ತಂದೆ ಒಂದು, ಮಗ ಒಂದು, ಮತ್ತೊಂದು, ಈ ಸರಿ ಒಂದು, ಇನ್ನೊಂದು, ಈ ರೀತಿ ಬೈಕ್ ಗಳನ್ನ ಮನೆಯಿಂದ ನಾಲ್ಕು ಬೈಕ್ ನಿಲ್ಸಿದ್ರೆ ಇಬ್ರಿ ಇದ್ರೆ ನಾಲ್ಕು ಬೈಕ್ ಇರ್ತವೆ, ಯಾಕಂದ್ರೆ ಹಳೆ ಮಾಡ್ಲಾಯ್ತು, ಇದಕ್ಕೆ ನೆಕ್ಸ್ಟ್ ಹೊಸ ಮಾಡ್ಲಬೇಕು. ಆ ರೀತಿಯಾಗಿ ಎರಡಿಗೆ ಇಬ್ರು ಮನೇಲಿ ಒಂದು ಗಾಡಿ ಬೇಡ ಇರುತ್ತೆ, ನಾಲ್ಕು ಬೈಕ್ ಗಳು ತಂದಾಗ ವಾಯುಮಾಲಿನ್ಯ ಆಗತ್ತೆ ಹೊರತಾಗಿ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಕಾರ್ಖಾನೆಗಳನ್ನು ನಮ್ಮ ಪ್ರಕಾರ ಸರ್ಕಾರ ಕಾರ್ಖಾನೆಗಳಿಗೆ ಆದೇಶ ಸ್ಥಾಪನೆ ಮಾಡಲಿ ಅಂತ ಹೇಳಿ ಒಂದು ಆದೇಶ ಕೊಡ್ತಾರೆ, ಆ ಸರ್ಕಾರದ ಕೊಡುವಾಗ ಅವರು ಕೂಡ ಇಷ್ಟ ಗಮನ ಹರಿಸ್ತಾರೆ, ಬಯಲು ಪ್ರದೇಶಗಳಲ್ಲಿ ಕಾರ್ಖಾನೆಗಳ ನಿರ್ಮಾಣ ಮಾಡಿದ್ರೆ ಏನ್ ಅವರು ಕಚ್ಚಾ ವಸ್ತುಗಳನ್ನ ಬೇಕಿರ್ತಕ್ಕಂಥ ವಸ್ತುಗಳನ್ನ ತಗೊಂಡು ಹೋಗ್ಲಿಕ್ಕೆ ಸ್ವಲ್ಪ ದೂರ ಆಗುತ್ತೆ ವಿನಃ ಪರಿಸರ ಮಾಲಿನ್ಯ ಆಗಲ್ಲ. ಹಂಗಾಗಿ ಅವರು ಬಯಲು ಪ್ರದೇಶಗಳಲ್ಲಿ ಗಿಡ ಮರಗಳಿರ್ತಕ್ಕಂಥ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಇದಕ್ಕೆ ಯಾವ್ದೋ ಒಂದು ಉದ್ದೇಶಕ್ಕೋಸ್ಕರ, ಒಂದು ಯಾವ್ದೋ ಒಂದು ಲಾಭಾಂಶಕ್ಕೋಸ್ಕರ ಗಿಡ ಮರಗಳನ್ನು ಕರೆದ್ಬಿಟ್ಟು ಜನವಸತಿಯನ್ನು ನಿರ್ಮಾಣ ತೆಗೆದ್ಬಿಟ್ಟು ಅಲ್ಲೇ ಕಾರ್ಖಾನೆ ಮಾಡೋದು, ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಇಷ್ಟ ಗಮನ ಹರಿಸಬೇಕಾಗುತ್ತೆ. ಇದು ಒಂದು ಗಮನ ಹರಿಸೋದು ಒಬ್ಬರಿಗೆ, ಯಾಕಂದ್ರೆ ಒಂದು ಸರ್ಕಾರ ಬಂದ್ರೆ ಮತ್ತೊಂದು ಸರ್ಕಾರ ಬಂದ್ರೆ ಅದೇ ರೀತಿಯ ಮುಂದುವರಿಯೋದ್ರಿಂದ ನಾನು ಇನ್ನೊಂದು ಮಾತು ಹೇಳೋದಾದ್ರೆ, ನ್ಯಾಯಾಲಯಗಳು ಇದನ್ನ ಮಧ್ಯ ಪ್ರವೇಶ ಮಾಡಿಬಿಟ್ಟು ನ್ಯಾಯಾಲಯಗಳು ಅದನ್ನ ಒಂದು ಅವರು ಕಡಿವಾಣ ಹಾಕ್ಬೇಕಾಗುತ್ತೆ, ಯಾವುದೇ ಒಂದು ಸರ್ಕಾರಗಳಿಗೆ, ರಾಜ್ಯ ಅಥವಾ ಕೇಂದ್ರ ಯಾವುದೇ ಸರ್ಕಾರಗಳಿಗೆ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ನ್ಯಾಯಾಲಯಗಳು ಕೂಡ ಚೆನ್ನಾಗಾಗುತ್ತೆ ಮೇಡಮ್. ಈ ರೀತಿಯಾದ ಒಂದು ಜಾಗೃತಿ ತಗೋಬೇಕಾಗತ್ತೆ. ನೋಡಿ, ವಾಯುವಿಹಾರ ಹೋಗಿದ್ರಿ ನೀವು ಅಂತ, ನೀವು ಸಾಮಾನ್ಯವಾಗಿ ನೀವು ಮೇಡಮ್ ಅವ್ರು ಹೋಗಿದ್ರಿ ಅಂತ, 5 ಗಂಟೆಯಿಂದ 7 ಗಂಟೆ ತನಕ ಮಾತ್ರ ವಾಯುವಿಹಾರ ಹೋಗ್ಲಿಕ್ಕೆ ಯೋಗ್ಯವಾದ ಸಮಯ
0: ಅಲ್ವಾ?
1: ದಿನದ 24 ಗಂಟೆ ಆ 2 ಗಂಟೆಗಳ ಬಗ್ಗೆ ಮಾತ್ರ ವಾಯು ಇದೆ ಅಂತ ಹೇಳಿ ಅಲ್ಲೇ ಹೋಗಿ ಆ ಸಮಯದಲ್ಲಿ ಮಾತ್ರ ಹೋಗಿ ಬಂದ್ರೆ ಸಾಲದು, ಆ 22 ಗಂಟೆ ಇನ್ನು ಉಳಿದಿರ್ತಕ್ಕಂಥ 22 ಗಂಟೆ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ಗಿಡಗಳದ್ದು ಕಡೆ ನಾವು ವಾಯುವಿಹಾರ ಹೋಗ್ತೀವಿ, 2 ಗಂಟೆ ಆದ ನಂತರ ವಾಪಸ್ ಬಂದು ಮನೆ ಸೇರ್ಕೋತೀವಿ. ಅದ್ರ ಬಗ್ಗೆ ವಾಯುವಿಹಾರ ಹೋಗುವಾಗ ತನ್ನ ಸಮಯದಲ್ಲಿ ನಾವೇನು ಯೋಚನೆ ಮಾಡಬೇಕು, 22 ಗಂಟೆ ಎಲ್ಲ ಇರುತ್ತೆ ಮನೆಯಲ್ಲಿ, ಮತ್ತೆ ಆಫೀಸ್ ಹೋಗ್ತಿರ್ತೀವಿ, ಆದ್ರೂ ಕೂಡ ಒಂದೆರಡು ಗಿಡ ನೆಟ್ಟರೆ ಮನೆಯಲ್ಲಿ ಜಾಗ ಇತ್ತಂದ್ರೆ, ಕಂಪೌಂಡ್ ಹತ್ರ ಮನೆ ಹತ್ರ ಜಾಗ ಇತ್ತು, ಗಿಡ ನೆಟ್ಟರೆ ಏನೋ ವಿಹಾರ ಹೋಗಿ ಬರಲಿ, ಬೆಳಗ್ಗೆ ಅಥವಾ ಸಾಯಂಕಾಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಪೋಷಣೆ ಮಾಡಿಬಿಟ್ರೆ 10 ವರ್ಷ ಅಥವಾ 15 ವರ್ಷ ನಂತರ ಮರ ಸಿಗುತ್ತೆ, ಮರ ಸಿಕ್ಕಾಗ ಮತ್ತೆ ತನಗೆ ಬರುತ್ತೆ ವಾಯು ಅಥವಾ ತನ್ನ ಕುಟುಂಬದಲ್ಲಿಗಾದ್ರೂ ಗಾಳಿ ಸಿಗ್ತಾ ಇರುತ್ತಲ್ವಾ.
0: ಸುತ್ತಮುತ್ತ ಯಾರೆಲ್ಲ ವಾಸ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯ ಗಾಳಿ ಸಿಗುತ್ತೆ,
1: ಗಾಳಿ ಸಿಗುತ್ತೆ. ನಾವು 2 ಗಂಟೆ ವಾಯುವಿಹಾರ ಹೋಗಿ ಬರೋದಲ್ಲ, ಇನ್ನು ದಿನದ 22 ಗಂಟೆ ಟೈಮ್ ಕೂಡ ಇರುತ್ತೆ, ಅದ್ರ ಬಗ್ಗೆ ಕೂಡ ನಾವು ಜಾಗೃತಿ ವಹಿಸಬೇಕಾಗುತ್ತೆ ಅಂತ ನಮ್ಮ.
0: ಖಂಡಿತ, ನಾವು 2 ಗಂಟೆ ಹೊರಗಡೆ ಹೋದಾಗ ಆ ಒಂದು ವಾತಾವರಣ ಇದೆಯಲ್ಲ, ಎಷ್ಟು ಖುಷಿ ಕೊಡುತ್ತೆ, ಒಂಥರ ಎಷ್ಟು ಆಹ್ಲಾದಕರವಾಗಿರುತ್ತೆ ಅದು, ಪ್ರತಿ ಕ್ಷಣನು ನಮ್ಗೆ ಆದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅನ್ನುವಂಥದ್ದು ನಾವು ಯೋಚನೆ ಮಾಡಬಹುದು ಅಲ್ವಾ?
1: 22 ಗಂಟೆ ಇದೇ ರೀತಿಯಾಗಿರಲಿ, 24 ಗಂಟೆ ದಿನದ 24 ಗಂಟೆ ಹೀಗೆ ಇರಲಿ ಅಂತ ಯೋಚನೆ ಮಾಡಿಬಿಟ್ಟು ನಾವು ಒಂದು ಕ್ರಮಗಳನ್ನ ಜಾರಿಗೊಳಿಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಮುಂದೆ ಒಂದು ದಿನ ಹೇಗಾಗುತ್ತೆ ಅಂದ್ರೆ ಚಂದ್ರಯಾನಕ್ಕೆ ಹೋಗ್ತಿದ್ರೆ ಗಾಳಿಯ ಚೀಲವನ್ನು ಕಟ್ಟಿಕೊಂಡು

0: ಸಮುದ್ರ ದಾಳದಲ್ಲಿ ಏನಾದ್ರು ಒಂದು ಶೋಧನೆ ಮಾಡಿದ್ರೆ ಕೂಡ ಗಾಳಿ ಚೀಲನ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ನಾವು ಭೂಮಿಯ ಮೇಲೆ ಮುಂದಿನ ದಿನಗಳಲ್ಲಿ ನೋಡೋದು ಬಹಳ ದಿನ ಇಲ್ಲ ಅಂತ.
1: ಕೆಲವೊಂದು ಕಡೆ ಈ ರೀತಿಯಾಗಿ ನಡೀತಾ ಇದೆ ಅಂತ ಕೂಡ ಹೇಳ್ತಾರೆ. ದುಡ್ಡು ಕೊಟ್ಟು
0: ನೋಡ್ಬೇಕಾಗತ್ತೆ ಅಂತ ದಿನಗಳು ಕೂಡ ದೂರ ಇಲ್ಲ. ಸ್ವಲ್ಪ ಎಲ್ಲರೂ ಜಾಗೃತಿ ವಹಿಸಿದೆ, ಸರ್ಕಾರಗಳು ನ್ಯಾಯಾಲಯಗಳು ಸಾಮಾನ್ಯ ವ್ಯಕ್ತಿ ಕೂಡ ಇತ್ತ ಗಮನ ಹರಿಸಿದ್ರೆ ಯಾವ್ದು ಬೆಲೆ ಕಟ್ಟಲಾರದಂತಹ ಒಂದು ಏನೋ ಕೊಡುಗೆಯನ್ನ ಪರಿಸರಕ್ಕೆ ನೀಡಿ ಸಮಾಜಕ್ಕೆ ನೀಡಿದಂಗೆ ಆಗುತ್ತೆ ಮೇಡಮ್.
1: ಖಂಡಿತ ಅವರ ಜವಾಬ್ದಾರಿ ಅವ್ರದ್ದಿದೆ. ನಮ್ಮ ಸಾರ್ವಜನಿಕರಾಗಿ ನಮ್ಮ ಒಬ್ಬೊಬ್ಬರ ಒಂದೊಂದು ವೈಯಕ್ತಿಕ ಜವಾಬ್ದಾರಿಗಳೇನಿದೆ ಆ ನಿಟ್ಟಿನಲ್ಲಿ ಕೂಡ ನಾವು ಯೋಚನೆ ಮಾಡೋಣಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು ರಾಘವೇಂದ್ರ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಹೌದು. ಈಗ ಏನು ಫ್ಯಾಕ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಬರುವಂತ ಹೊಗೆ ಬಗ್ಗೆ ಹೇಳ್ತಾ ಇದ್ರು. ಅಲ್ಲೂ ಕೂಡ ಕೆಲವೊಂದು ಇರುತ್ತೆ, ಕಾನೂನು ಎಲ್ಲ ಕಡೆ ಇದೆ, ನಾವು ಪಾಲಿಸ್ತಾ ಇದೀವ ಅನ್ನುವಂಥದ್ದು. ಗಿಡ ಮರಗಳನ್ನ ನೆಡಿಸ್ಬೇಕು. ಈಗ ನಾವು ನೀವು ನೋಡಬಹುದು ಪೆಟ್ರೋಲ್ಗೆ ಹಾಕ್ಸೋಕೋದೆ ಬಂಕ್ಗಳಲ್ಲಿ ಸುತ್ತ ಗಿಡಗಳನ್ನ ನೆಟ್ಟಿರ್ತಾರೆ, ಅದು ಕಂಪಲ್ಸರಿ ಆಗಿದೆ, ನೆಡ್ಲೇಬೇಕು ಅನ್ನುವಂಥದ್ದು. ಗಿಡ ಮರ ಬೆಳೆಸ್ಬೇಕು ಬಂಕ್ ಸುತ್ತ ಅನ್ನುವಂಥದ್ದು ಗಮನಿಸಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಾವು ಹೋದ್ವಿ ನಮ್ಗೆ ಏನ್ ಬೇಕು ಫ್ಯೂಯಲ್ ಹಾಕ್ಸ್ಕೊಂಡ್ವಿ ಬಂದ್ವಿ ಅಂದ್ರೆ ಗೊತ್ತಾಗಲ್ಲ.
2: ಹಾಗೆ ಮತ್ತೆ ಇದು ನಾವೇನು ಮರಗಳನ್ನು ಒಂದ್ ಸ್ವಲ್ಪ ಪೂಜನೀಯ ಭಾವನೆಯಿಂದ ನೋಡ್ತಾ ಇರ್ತೀವಿ.
1: ನಮ್ಮಲ್ಲಿ ತುಂಬಾ ಪೂಜನೀಯ ಭಾವನೆಯಿಂದ ಒಂದಷ್ಟು ಗಿಡಗಳನ್ನ ಮರಗಳನ್ನ ಬೆಳೆಸಿ ತುಳಸಿಯಿಂದ ಹಿಡಿದು ತುಳಸಿ ತುಂಬೆ ಇರಬಹುದು, ತುಳಸಿ ಇರಬಹುದು, ಪುಟ್ಟ ಸಸಿಯಿಂದ ಹಿಡಿದು ದೊಡ್ಡ ದೊಡ್ಡ ಆಲದ ಮರ, ಅರಳಿ ಮರ, ಬೇವಿನ ಮರ, ಇವಕ್ಕೆಲ್ಲ ತುಂಬಾ ಪ್ರಾಶಸ್ತಿ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಕೇವಲ ಪೂಜೆಗಲ್ಲ, ಅದ್ರಿಂದ ನಮ್ಗೆ ಏನ್ ಉಪಯೋಗ ಇದೆ ಅನ್ನೋದು ಕಂಡ್ಕೊಂಡಿದ್ರು ನಮ್ಮ ಹಿರಿಯರು.
2: ಮತ್ತೆ ಈ ಚಿಕ್ಕ ಮಕ್ಕಳಿಗೆಲ್ಲ ನಾವು ಹೇಳ್ಕೊಡ್ಬೇಕು ಅಂದ್ರೆ ಹೋಗ್ತಾ ಬರ್ತಾ ಎಲ್ಲಾದ್ರೂ ಗಿಡಗಳು ಪುಟಾಣಿ ಗಿಡಗಳಿದ್ರೆ ಅವುಗಳನ್ನ ಕೇಳ್ತಾರೆ, ಕೂಡ ನೋವಾಗುತ್ತೆ ಅಲ್ವಾ? ನಮಗ್ ಚೀಟಿದ್ರೆ ಎಷ್ಟು ನೋವಾಗುತ್ತೆ ಮಕ್ಕಳಿಗೆ, ಅದನ್ನ ಹೇಳ್ಬೇಕು ಪೋಷಕರು. ಅವಕ್ಕೂ ಕೂಡ ನೋವಾಗುತ್ತೆ, ಗಿಡಗಳನ್ನ ಬೆಳೆಸ್ಬೇಕೇ ಹೊರತು ಕೀಳ್ಬಾರ್ದು ಅಂತ ಚಿಕ್ಕ ಮಕ್ಕಳಿಂದ ಹೇಳ್ಕೊಟ್ರೆ ಅವರು ಮುಂದೆ ಕೂಡ ಅದನ್ನೇ ಕಲಿತಾರೆ. ಅದನ್ ಬಿಟ್ಟು ಪೋಷಕರು, ಕೆಲವೊಂದಿಷ್ಟು ಪೋಷಕರು ಏನ್ ಮಾಡ್ತಾ ಇರ್ತಾರೆ, ಎದರು ಚಿಕ್ಕ ಪುಟ್ಟ ಗಿಡಗಳು ಮನೆ ಮುಂದೆ ಇದ್ರೆ ಅದನ್ನೆಲ್ಲ ಕೇಳ್ತಾ ಇರ್ತಾರೆ, ನಾವೆಲ್ಲ ನೋಡಿರ್ತೀವಿ ಅಲ್ವಾ? ಆತರ ಎಲ್ಲ ಮಾಡಿದ್ರೆ ಗಿಡಗಳನ್ನ ಬೆಳೆಸುವಂತ ಆಲೋಚನೆ ಮಕ್ಕಳಲ್ಲಿ ಬರೋದೇ ಇಲ್ಲ. ಮತ್ತೆ ಪೋಷಕರು ಕೂಡ ಏನ್ ಮಾಡ್ಬೇಕು ಅಂದ್ರೆ ಮನೆ ಮುಂದೆ ಗಾರ್ಡನ್ ತರ ಚಿಕ್ಕ ಚಿಕ್ಕ, ನಮಗ್ ಸ್ಥಳ ಇಲ್ಲ ಅಂದ್ರೂ ಪರವಾಗಿಲ್ಲ, ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಗಿಡಗಳನ್ನ ಬೆಳೆಸುವಂತಹ
1: ಅಭ್ಯಾಸವನ್ನ ಇಟ್ಕೊಳ್ಬಹುದು. ಈಗೆಲ್ಲ ಟೆರೆಸ್ ಗಾರ್ಡನ್ ಅನ್ನುವಂತ ಕಾನ್ಸೆಪ್ಟ್ ತುಂಬಾ ಚಾಲ್ತಿಯಲ್ಲಿದೆ. ಎಷ್ಟು ಜನ ನೋಡಿದೀವಿ ಟೆರೆಸ್ ಮೇಲೆ ಎಷ್ಟೆಲ್ಲಾ ಗಿಡಗಳು, ಹಣ್ಣಿನ ಗಿಡ, ತರಕಾರಿ ಗಿಡ, ಹೂವಿನ ಗಿಡ, ಡ್ರಮ್ ಟಬ್ಗಳಲ್ಲೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಂಡು ಮನೆಗೂ ಹಾನಿ ಆಗಿರೋದು
2: ಸಾವಯವ ಕೃಷಿಯಾಗಿ ಬೆಳ್ಕೊಳ್ತಾರೆ.
1: ಖಂಡಿತ ನಾವು ಬೆಳೆದಿದ್ ತಿಂತೀವಲ್ವಾ, ಎಷ್ಟು ಖುಷಿ ಆಗುತ್ತೆ. ಮತ್ತೆ ಅದಕ್ಕೆ ನಾವೇನು ಹಾಕಿಲ್ಲ, ಕೆಮಿಕಲ್ಸ್ ಅನ್ನುವಂಥದ್ದೊಂದು ಭರವಸೆ ಇರುತ್ತಲ್ವಾ, ತಿನ್ಬೇಕಾದ್ರೂ ಕೂಡ ನಮ್ಗೆ ಏನು ಆಗಲ್ಲ ಅನ್ನೋ ಇದಿರುತ್ತೆ.
2: ಮತ್ತೆ ಯಾರಾದ್ರೂ ಸ್ನೇಹಿತರು ಇಲ್ಲ ಬಂಧು ಮಿತ್ರರು ಬಂದ್ರೆ ಹೇಳ್ಬೋದು, ಈ ನಾನು ಬೆಳೆಸಿದ್ದೆ ಗಿಡ ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟು ಚೆನ್ನಾಗಿ ಬಂದಿದೆ, ನಿನ್ಗೂ ಬೇಕಾ ಅಂತ ಕೇಳ್ತೀವಿ. ಮತ್ತೆ ಚಿಕ್ಕ ಮಕ್ಕಳಲ್ಲಿ ಆ ಗುಣವನ್ನ ಬೆಳೆಸ್ಬೇಕು. ಅವರು ಕೂಡ ಅವ್ರ ಫ್ರೆಂಡ್ಸ್ ಗೆ ಹೇಳ್ತಾರೆ, ಏ ನನ್ನ ಮನೆ ಹತ್ರ ಈ ಗಿಡನ್ ಬೆಳೆಸ್ದೆ, ಈ ಪಾಟಲ್ಲಿ ನಾನು ಹಾಕಿರೋ ಗಿಡ. ಅವ್ರಿಗೂ ಕೂಡ ಖುಷಿ ಇರುತ್ತೆ. ಮತ್ತೆ ದಿನನಿತ್ಯ ಅದನ್ನ ಪೋಷಣೆ ಮಾಡುವಂತಹ ಮನಸ್ಥಿತಿ ಕೂಡ ಅವರಿಗೆ ಮಕ್ಕಳಲ್ಲಿ ಬೆಳೆಸ್ಬೇಕು.
1: ಆಮೇಲೆ ಶಾಲೆ ಕರೆ ಏನಾದ್ರು ಇದೆಯಾ ಸುಷ್ಮಾ? ಓಕೆ, ಶಾಲೆಗಳಲ್ಲೂ ಕೂಡ ನನ್ಗೆ ನೆನಪಿದೆ, ನಾವು ಚಿಕ್ಕವರಿದ್ದಾಗ ನಮ್ಗೆಲ್ರಿಗೂ ಒಂದು ಎರಡು ನಾಲ್ಕೈದು ಜನಕ್ಕೆ ಸೇರಿ ಒಂದೊಂದು ಗಿಡ ಕೊಟ್ಬಿಟ್ಟಿದ್ರು. ಆ ಗಿಡ ಸಸಿ ಹಾಕಿದಾಗ್ಲಿಂದ ಅದಕ್ಕೆ ನೀರ್ ತಂದು ಹಾಕೋದು ಎಲ್ಲದು ನಮ್ದೇ ಜವಾಬ್ದಾರಿ. ಅದಕ್ಕಿಂತ ಒಂದು ಸಮಯ ಇಟ್ಟಿದ್ರು, ಅಂದ್ರೆ ನಾವು ಈಗ ಅಂದ್ಕೊಳ್ಬಿಡುವುದು ಪಾಠ ಟೈಮಲ್ಲಿ ಹಿಂಗೆ ಮಾಡಿಸಿದ್ರ ಅಂತ ಅಲ್ಲ, ಅದಕ್ಕಿಂತ ಒಂದು ಸಮಯ ಇರ್ತಾ ಇತ್ತು ಆ ಸಮಯದಲ್ಲಿ. ಓಕೆ, ಕರೆ ಇದ್ರೆ ತಗೊಳ್ಳೋಣ, ನಂತರ ಮಾತಾಡೋಣ.
2: ಓಕೆ, ಹಲೋ, ಹಲೋ, ನಮಸ್ತೆ,
1: ಹಲೋ, ಮಾತಾಡಿ. ಓಕೆ, ತೊಂದರೆ ಆಗಿದೆ. ಓಕೆ ಸುಷ್ಮಾ, ನಮ್ಗೆ ಆ ರೀತಿಯಾಗಿ ಒಂದು ಗಿಡ ಕೊಟ್ಟಿದ್ರು. ಏನ್ ಗೊತ್ತಾ, ಇವತ್ತಿಗೂ ನಾವು ಆ ಶಾಲೆ ಹತ್ರ ಹೋದಾಗ ನಾನು ನಾವೆಲ್ಲ ಸೇರಿ ಬೆಳೆಸಿದ ಗಿಡ ಅಂತ ಹೇಳಿ ಇವತ್ತು ನೋಡುವಂತದ್ದು ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ಅವಾಗೆಲ್ಲ ನೀರು ಇಷ್ಟು ಮಟ್ಟಿಗೆ ಸಿಗ್ತಾ ಇರ್ಲಿಲ್ಲ, ಬೇರೆ ಎಲ್ಲಿಂದನೋ ತರುವಂತದ್ದು ಅದೆಲ್ಲ ಮಾಡಿ ಬೆಳೆಸ್ತಾ ಇದ್ವಿ. ಹಂಗ ಮಕ್ಳಿಗೆ ಅಲ್ಲಿಂದನು ಕೂಡ ಕಲಿಸ್ಬಹುದು. ಇದೆ ಬೇರೆ ಬೇರೆ ಶಾಲೆಗಳಲ್ಲಿ ಈ ರೀತಿಯಾಗಿ ವನವನ್ನ ಸೃಷ್ಟಿ ಮಾಡಿರುವಂತ ಶಾಲೆಗಳಿದಾವೆ, ಎಲ್ಲ ಎಲ್ಲ ಕಡೆನು ಆಗ್ಲಿ ಅನ್ನುವಂಥದ್ದು ಒಂದು ಆಶಯ.
2: ಓಕೆ, ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ.
1: ಹೇಳಿ ಉಮೇಶ್.
3: ಮೇಡಮ್, ಬೆಜ್ಜೆಯಿಂದ ನಾನು ಮಾತಾಡಿದ್ದೆ ಕೇಳಿದ್ರಲ್ಲಿ ಈ ವೀರಶಣ್ಣರ್ ಒಂದು ಉದಾಹರಣೆ ಹೇಳಿದ್ರು, ಮರಗಳ ಸ್ನೇಹಿತರ ಜೊತೆ ಮಾತಾಡ್ತೀನಿ ಅಂತೇಳಿ ಮರಗಳ ಹಾಕೊಂಡು ಅದ್ರ ಬಗ್ಗೆ ಕಳಕಳಿ ಪ್ರೀತಿ ಇರುತ್ತೆ. ಆ ಉದಾಹರಣೆ ಇತ್ತೀಚೆಗೆ ಪತ್ರಿಕೆಯನ್ನು ನೋಡ್ತೇನೆ ನಾನು ಹೇಳುವಂತ ಮಾಡಿದ್ರೆ ಅವ್ರು ಹೇಳಿದ್ರು ಇಲ್ಲಿ. ಆಮೇಲೆ ಈಗ

0: ನನ್ನ ಆತ್ಮೀಯ ಜೂನಿಯರ್ಗಳಿಗೆ ಪ್ರತಿಭಾರಾಗುವಂತರು. ಆ ವಾಷಿಂಗ್ ವಾಲಿನೇ ಒಂದು ವಿಶೇಷವಾಗಿ ಗಮನಿಸಿದ್ರು ಖಂಡಿತ. ಅದು ಅವರ ಪ್ರತಿಭೆಯಿಂದ ಇದೊಂದಕ್ಕೆ ಬಹಳ ಸಂತೋಷ ಆಗ್ತಿದೆ ಮೇಡಮ್. ಆಮೇಲೆ ನಾನು ಹೇಳೋದು ಇಷ್ಟೇ ಮೇಡಮ್, ಕೇವಲ ನಾವು ಮಾತಾಡಿ ಕೇವಲ ಮಾತಾಡಿಸ್ತೀನಿ, ನಮ್ಮ ನಿಜ ಜೀವನದಲ್ಲಿ ನಾವು ಹಿಂದೆ ಏನಾದ್ರು ಕೆಲಸ ಮಾಡಿರ್ಬೇಕು ಅಥವಾ ಮಾಡ್ಬೇಕು ಮುಂದಾರು ಮಾಡ್ಬೇಕು ಬೇರೆಯವ್ರಿಗೆ ಪ್ರೇರಣೆ ಆಗಿ. ನನಗೆ ತಾಲೂ ಮತ್ತು ತಿಮ್ಮಕ್ಕ ಮರುಗಳು ನೆಟ್ಟಿದ್ರಲ್ಲ ಮೇಡಮ್, ಅದ್ರ ಬಗ್ಗೆ ನಾನು ಅವಾಗಲೇ ಪತ್ರಿಕೆಯಲ್ಲೆಲ್ಲ ಓದಾಗ, ನಾವೊಂದು ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಮೆಂಬರ್ ಮೇಡಮ್. ನಾವು ಕೆಲವು ಶಾಲೆಗಳಿಗೆ ಹೋಗಿ ಒಂದೊಂದು ಸಾರಿ ಒಂದೊಂದು ಶಾಲೆಗಳಿಗೆ ಹೋಗಿ ಮಳೆಗಾಲದಲ್ಲಿ ಅದು ಕೆಲವೊಂದ ಸಸಿಗಳು ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ಕೆಲವೊಂದು ಇದರಿಂದ ಸಿಗೋ ಮೇಡಮ್, ಅರಣ್ಯ ಇಲಾಖೆಯಿಂದ ನಮ್ಮ ಆಫೀಸಿಂದ ನಮಗೆ ಪರಿಚಯ ಇತ್ತು, ಅವರಿಂದ ತಗೊಂಡೋಗಿ ಕೆಲವು ಶಾಲೆಗಳ ಮೂಲಕ ನಾವು ನಡೆಸಿದ್ವಿ ಮೇಡಮ್. ಅದೊಂದು ಬಹಳ ಸಂತೋಷ ಆಗ್ತಿದೆ. ಅದು ಪ್ರಾಮಾಣಿಕವಾಗಿ ನಾವು ಇವಾಗ ಏನಿದೆ ಅಷ್ಟು ರೇಡಿಯೋ ಕರೆಕ್ಷನ್ ಕೇಳಿ ಅವಾಗ ಹೋಗುತ್ತಿದ್ವಿ ಅಷ್ಟೇ ಹೋಗ್ತಿತ್ತು. ಇವಾಗ ನಾವು ಏನೇ ಕಾರ್ಯಕ್ರಮ ಕೇಳಿದ್ರು ಅದು ಕಾರ್ಯಗತ ಮಾಡಿ ಅದನ್ನ ಹಂಚಿಕೊಂಡಾಗ ಸಿಗ್ತಲ್ಲ ಆತ್ಮತೃಪ್ತಿ ಸಂತೋಷ, ತುಂಬಾ ಸಂತೋಷ ಆಗ್ತದೆ. ಆಮೇಲೆ ಪ್ರತಿಯೊಬ್ಬ ಕೇಳಿದ್ರು ಒಬ್ಬೊಬ್ರು ಒಂದೊಂದರ ಉದಾಹರಣೆ ಕೊಟ್ಟರು. ಆಮೇಲೆ ಈ ಹಳೆ ವಾಹನಗಳಿಂದ ಬರೋ ಹೊಗೆ ಆಗಿರ್ಬೋದು ಅಥವಾ ಮನೆ ಹತ್ರ ಇರೋದು ಕೆಲವರು ಪ್ಲಾಸ್ಟಿಕ್ ಅನ್ನ ಕೆಲವರು ಸುಡ್ತಾರೆ ಅದು ಹೊಗೆ ಆಗಿರ್ಬೋದು. ಆಮೇಲೆ ಇತ್ತೀಚೆಗೆ ಕೆಲವು ಯುವಕರು ಹೆಚ್ಚೆ ಸಿಗರೇಟ್ ಇದೆಲ್ಲ ಸಿಗ್ತಾರೆ, ಅದು ಬಿಡಿ ಫೋನ್ ದಂಡ ಹಾಕ್ತಂತ ಕತ್ತು ಮುಚ್ಚಿಸಿರ್ತಾರೆ ಅವೆಲ್ಲ, ಅದರಿಂದ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಸಾಕು ನಾನು ಇಷ್ಟ ಅನಿಸಿಕೆ ಹಂಚ್ಕೊಡ್ತೀನಿ. ಥ್ಯಾಂಕ್ ಯು.
1: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಚಿಕ್ಕದಾಗಿ ಚೊಕ್ಕವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕೆಲವೊಂದು ಸಾರಿ ಕಸ ಹಾಕುವಂತ ಗಾಡಿಗಳು ಬಂದ್ರು ಕೂಡ ನಾವು ನೋಡ್ತೀವಿ, ತುಂಬಾ ಹೊರಗಡೆ ಹೋಗಿ ಹಾಕುವಂತದ್ದು. ಏನ್ ಮಾಡ್ತಾರೆ
2: ಪಕ್ಕದಲ್ಲಿ ಖಾಲಿ ಸೈಟ್ ಮಾತ್ರ ಇರಬಾರ್ದು,
1: ಅದು ಒಂದು. ಆಮೇಲೆ ಇನ್ನು ಯಾರಾದ್ರೂ ಬರ್ತಾರೆ ಇನ್ನು ಬೆಳಿಗ್ಗೆ ಬೆಳಕಾಗ್ಬಿಡ್ತು ಅಂದ್ರೆ ಅಷ್ಟು ಒಳಗಡೆ ಹೋಗ್ಬಿಟ್ಟು ಒಂದ್ ಕಡೆ ಎಸ್ತು ಬಂದ್ಬಿಡೋದು, ಕವರ್ ಸಮೇತ ಕಸವನ್ನ ಎಸ್ತು ಬಂದ್ಬಿಡ್ಬೋದು, ಎಸ್ತು ಬರುವಂತದ್ದನ್ನ ನಾವು ನೋಡ್ತೇವೆ. ಒಂದ್ ಸ್ವಲ್ಪ ದಿವಸಕ್ಕಲ್ಲಿ ಎಷ್ಟು ಗಲೀಜಾಗುತ್ತೆ, ಎಷ್ಟು ವಾಸನೆ ಬರುತ್ತೆ. ಅದ್ರ ಜೊತೆಗೆ ಏನಾದ್ರು ಪ್ರಾಣಿಗಳು ಸಾಯ್ತಾವಲ್ವಾ, ತಂದು ಅವನ್ನು ಅದ್ರೊಳಗಡೆ ಹಾಕ್ಬಿಡ್ತಾರೆ. ಓ, ತುಂಬಾ ಭಯಂಕರ ಸ್ಮೆಲ್ಗಳು ಅವೆಲ್ಲ ವಾಸನೆ ಬರ್ತಾ ಇರುತ್ತೆ. ನಾವೇನು ಹಿಂಗ್ ವಾಕ್ ಹೋಗುವಂತದ್ದೇ ಇರ್ಬೋದು ಆ ಸಮಯದ ಅದೇ ಜಾಗದಲ್ಲಿ ಹೋಗ್ಬೇಕಾಗಿರುತ್ತೆ. ಹಾಗಾಗಿ ಸಾರ್ವಜನಿಕರು ಇಂಥವುಗಳ ಬಗ್ಗೆ ಎಲ್ಲ ತುಂಬಾ ಗಮನ ಹರಿಸ್ಬೇಕು. ನನ್ನ ಮನೆಯಿಂದ ಹೊರಗಡೆ ಹೋಯ್ತು ಅಷ್ಟೇ ಅಲ್ಲ, ನಾವಿರೋದು ಈ ನನ್ನ ಮನೆ ಇಷ್ಟಿದೆ, ಆದ್ರೆ ಈ ಪ್ರಪಂಚನೇ ನನ್ನ ಮನೆ ಅಂದ್ರೆ ಅದನ್ನ ನಾವು ಹೇಗ್ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು ಅನ್ನುವಂತ ಒಂದು
2: ಅಲ್ಲೇ ಬದುಕ್ತಿರಬೇಕು, ನಾವು ಕೂಡ ಅದಕ್ಕೆ ಅದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಕೋಬೇಕು. ಮತ್ತೆ ಕಸವನ್ನ ಎಲ್ಲೆಂದ್ರಲ್ಲಿ ಬಿಸಾಕ್ಬಾರ್ದು. ಮತ್ತೆ ಹಸಿ ಕಸ ಒಣ ಕಸ ಅಂತ ಮಾಡ್ತಾರೆ, ಹಸಿ ಕಸದಲ್ಲಿ ಒಣ ಕಸ ಹಾಕೋದು, ಒಣ ಕಸದಲ್ಲಿ ಹಸಿ ಕಸ ಹಾಕೋದು, ಅದೆಲ್ಲ ಮಾಡಬಾರ್ದು. ಯಾಕೆಂದ್ರೆ ಇದು ಪ್ಲಾಸ್ಟಿಕ್ ಗೊತ್ತಿದೆ ಅದು ಕರಗೋದಿಲ್ಲ, ಅದನ್ನ ಏನ್ ಮಾಡ್ಬೇಕಂದ್ರೆ ಮತ್ತೆ ರೀಸೈಕಲ್ ಎಲ್ಲ ಮಾಡ್ತಾರೆ. ಆದ್ರಿಂದ ನಾವು ಒಣ ಕಸದಲ್ಲಿ ಪ್ಲಾಸ್ಟಿಕ್
1: ಬೇರೆ ಕೊಟ್ರೆ ಅವ್ರಿಗೂ ವಿಂಗಡಿಸೋದಕ್ಕೆ ತುಂಬಾ ಸುಲಭ ಆಗುತ್ತೆ, ಅನುಕೂಲ ಆಗುತ್ತೆ.
2: ಮತ್ತೆ ಇನ್ನ ಹಸಿ ಕಸ ಗೊಬ್ಬರಕ್ಕೆಲ್ಲ ಉಪಯೋಗಿಸ್ತಾರಲ್ಲ, ಆತರ ಎಲ್ಲ ಮಾಡ್ಬೋದು. ಇಲ್ಲ ಹಸಿ ಕಸವನ್ನ ನಾವೇ ನಮ್ಮ ಗಿಡಗಳಿಗೆ ಗೊಬ್ಬರ ಮಾಡಿ ಹಾಕೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ಕೋಬೋದಲ್ವಾ. ಓಕೆ, ಒಂದು ಹಾಡನ್ನ ಕೇಳ್ಕೊಂಬರೋಣ.

0: ಓಕೆ ಸುಷ್ಮಾ, ನಾವು ಏನು ವಾಯುಮಾಲಿನ್ಯದ ಬಗ್ಗೆ ಮಾತಾಡ್ತೇವೆ, ನಮ್ಮ ಕೇಳುಗರು ಕೂಡ ತುಂಬಾ ಒಳ್ಳೊಳ್ಳೆಯ ಮಾತುಗಳನ್ನೇ ಹೇಳಿದ್ದಾರೆ, ಅವರ ಒಂದು ಅನುಭವವನ್ನ ಹೇಳ್ಕೊಂಡಿದ್ದಾರೆ,
1: ಒಂದಷ್ಟು ಯೋಜನೆಗಳನ್ನ ಕೂಡ ನಮಗೆ
0: ತಿಳಿಸಿದ್ದಾರೆ. ನಾವೇನು ಮಾಡ್ಬೇಕು ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡೋಣ. ಹಾಗೆ ತುಂಬಾ ಸುಲಭ ಸಣ್ಣ ಸಣ್ಣ ಬದಲಾವಣೆಗಳೇ ಹೆಚ್ಚು, ನಾನು ಆರಂಭದಲ್ಲಿಯೇ ಹೇಳಿದೆ, ದೊಡ್ಡ ದೊಡ್ಡ ಪರಿಣಾಮಗಳನ್ನ ಬೀರುತ್ತೆ ಅಂತ. ಹಾಗಾಗಿ ನಮ್ಮಿಂದ ಏನ್ ಸಾಧ್ಯ ಇದೆ,
1: ನಮ್ಮಿಂದ ಆ ಬದಲಾವಣೆ ಶುರು
0: ಆಗ್ಲಿ ಅನ್ನುವಂಥದ್ದು ಬಹುಶಃ ಹೀಗೆ ಹೇಳ್ಬೋದಲ್ಲ. ಇವತ್ತು ಕಾರ್ಯಕ್ರಮ ಕೇಳಿದ ನಂತರ ನೀವೆಲ್ಲರೂ ಒಂದಷ್ಟು ಅಳವಡಿಸ್ಕೊಳ್ಳಿ ಸಾಧ್ಯ ಆದ್ರೆ ಅನ್ನುವಂಥದ್ದು, ಸಾಧ್ಯ ಮಾಡ್ಕೊಳ್ಳಿ ಅಂತ ಕೂಡ ಹೇಳೋಣ. ಸಂಕಲ್ಪವನ್ನ ಮಾಡ್ಲಿ ಇವತ್ತಿಂದ ನಮ್ಮ ಕೇಳುಗರು, ಕನಿಷ್ಠ ಒಂದು ಕೈ ಚೀಲವನ್ನಾದ್ರೂ ಇಟ್ಕೊಂಡು ಹೋಗ್ಲಿ ಹೊರಗಡೆ ಹೋಗ್ಬೇಕಾದ್ರೆ,
1: ಅಂದ್ರೆ ಬಟ್ಟೆ ಚೀಲನೇ ಆಗ್ಲಿ, ಅದು ಪರಿಸರ ಸ್ನೇಹಿ ಆಗಿರ್ಲಿ.
0: ಹೌದು, ಬಟ್ಟೆ, ಹೌದು, ಕಾಟನ್ ಬಟ್ಟೆ ಅಂತಷ್ಟು ಪರಿಸರ ಸ್ನೇಹಿ ಆಗಿರುತ್ತೆ ಚೀಲಗಳು, ಅದ್ ಮತ್ತೆ ಮತ್ತೆ ಬಳಕೆ ಮಾಡ್ತೀವಲ್ವಾ, ಹಾಗಾಗಿ ಇಂಥದ್ದು. ಆಮೇಲೆ ಹಾಗೆ ವೆಹಿಕಲ್ ಬಳಸುವಾಗ ಆದಷ್ಟು ಹೆಚ್ಚು ನೀವು ಈಗ ಮಕ್ಕಳನ್ನ ಸ್ಕೂಲಿಗೆ ಬಿಡುವಾಗ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಕಾರು ಬೈಕುಗಳಲ್ಲಿ ಹೋಗುವಂತದ್ದು, ಅಥವಾ ಸ್ಕೂಲಿಂದಾನೇ ವೆಹಿಕಲ್ ಇತ್ತು ಅಂದ್ರೆ ಅದರಲ್ಲೇ ಮಕ್ಕಳನ್ನ ಕಳಿಸಬಹುದು. ಇಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಸಣ್ಣ ಪುಟ್ಟ ಬದಲಾವಣೆಗಳ ಮೂಲಕ ದೊಡ್ಡ ಪರಿಣಾಮವನ್ನ ಕಾಣೋಣ ಅಂತ ಆಶಯದೊಂದಿಗೆ ಕಾರ್ಯಕ್ರಮ ಮುಗಿಸೋಣ ಅಲ್ವಾ.
1: ಓಕೆ, ಇದುವರೆಗೂ ಹಲವು ಕೇಳುಗರೇ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು, ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ಇದುವರೆಗೆ ನಾವು ನಿಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದು ಸುಷ್ಮಾ, ಹಾಗೆ
0: ನಾನು ದ್ಯಾಮಲಾಂಬಿಕಾ MS.
1: ತಾಂತ್ರಿಕ ಸಹಕಾರ ತ್ಯಾಗರಾಜ್ DP. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
0: ಸ್ನೇಹಿತರೆ, ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ, ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ. ಹಾಗೆ ಇನ್ನು ಮುಂದೆ ಸ್ಟುಡಿಯೋದಿಂದ ನಾನು ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ದ್ಯಾಮಲಂಬಿಕಾ MS. ಇದೀಗ ಸಮಯ 11 ಗಂಟೆ ಆಗಿದೆ. ಹೌದು, ಜನಪದ ಗೀತೆಗಳನ್ನು ಕೇಳುವಂತಹ ಸಮಯ ಜನಪದ ಗೀತೆಗಳು.

0: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಮುಂದಿನ ಗೀತೆ ಬೆಂಗಳೂರು ಲತಾವರ ಸ್ವರದಲ್ಲಿದೆ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಸಿದ್ದಮ್ಮ ಎನ್ನುವ 30 ವರ್ಷದ ಮಹಿಳೆ 2024 ಮೇ 23ರಿಂದ ಕೂಡ್ಲಿಗಿ ತಾಲೂಕು ಸಿದ್ದಾಪುರ ಗೊಲ್ಲರಹಟ್ಟಿಯಿಂದ ಕಾಣೆಯಾಗಿರುತ್ತಾರೆ. ಕಾಣೆಯಾಗಿರುವ ಸಿದ್ದಮ್ಮ ಅವರ ಚಹರೆ ಹೀಗಿದೆ. ಸುಮಾರು 5.4 ಅಡಿ ಎತ್ತರ, ತೆಳುವಾದ ಮೈಕಟ್ಟು, ಗೋಧಿ ಮೈಬಣ್ಣದವರಾಗಿದ್ದು ಕೋಲು ಮುಖ ಹೊಂದಿರುತ್ತಾರೆ. ಕನ್ನಡ ಭಾಷೆ ಬಲ್ಲವರಾಗಿದ್ದಾರೆ. ಕಾಣೆಯಾದಾಗ ಹಸಿರು ಬಣ್ಣದ ಸೀರೆ ಮತ್ತು ಕುಪ್ಪಸ ತೊಟ್ಟಿರುತ್ತಾರೆ. ಈಗ ಹೇಳಿದ ಚಹರೆಯುಳ್ಳ ಸಿದ್ದಮ್ಮ ಎನ್ನುವ ಮಹಿಳೆಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಲು ಕೋರಲಾಗಿದೆ ಅಥವಾ ಕೂಡ್ಲಿಗಿ ತಾಲೂಕು ಹೊಸಹಳ್ಳಿ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಲು ಕೋರಲಾಗಿದೆ. ದಿವ್ಯಾ ಎನ್ನುವ 30 ವರ್ಷದ ಮಹಿಳೆ 2025 ಅಕ್ಟೋಬರ್ 27ರಿಂದ ಕೂಡ್ಲಿಗಿ ತಾಲೂಕು ಪೂಜಾರಹಳ್ಳಿ ತಾಂಡದಿಂದ ಕಾಣೆಯಾಗಿರುತ್ತಾರೆ. ಕಾಣೆಯಾಗಿರುವ ದಿವ್ಯಾ ಬಾಯಿ ಅವರ ಚಹರೆ ಹೀಗಿದೆ. ಸುಮಾರು 5.3 ಅಡಿ ಎತ್ತರ, ತೆಳುವಾದ ಮೈಕಟ್ಟು, ಎಣ್ಣೆಗೆಂಪು ಬಣ್ಣ, ದುಂಡು ಮುಖದವರಾಗಿದ್ದು ಕನ್ನಡ ಮತ್ತು ಲಂಬಾಣಿ ಭಾಷೆ ಮಾತನಾಡುತ್ತಾರೆ. ಕಾಣೆಯಾದಾಗ ಬ್ರೌನ್ ಕಲರ್ ಸ್ಯಾರಿ ಮತ್ತು ಚೋಲಿ ಧರಿಸಿರುತ್ತಾರೆ. ಈಗ ಹೇಳಿದ ಚಹರೆಯುಳ್ಳ ದಿವ್ಯಾ ಬಾಯಿ ಎನ್ನುವ ಮಹಿಳೆಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ಇಲ್ಲವೇ ಹೊಸಹಳ್ಳಿ ಪೊಲೀಸ್ ಠಾಣೆ ಹೊಸಹಳ್ಳಿ ಇಲ್ಲಿಗೆ ಮಾಹಿತಿ ಕೊಡಲು ಕೋರಲಾಗಿದೆ. ತಿಮ್ಮಪ್ಪ ಎನ್ನುವ 45 ವರ್ಷದ ವ್ಯಕ್ತಿ 2026 ಏಪ್ರಿಲ್ 29ರಿಂದ ಹೊಸದುರ್ಗ ತಾಲೂಕು ತಂಡಗ ಗ್ರಾಮದಿಂದ ಕಾಣೆಯಾಗಿರುತ್ತಾರೆ. ತಿಮ್ಮಪ್ಪ ಅವರ ಚಹರೆ ಹೀಗಿದೆ. 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು. ಇವರಿಗೆ ಹುಟ್ಟಿನಿಂದಲೇ ಮಾತು ಬರೋದಿಲ್ಲ, ಹಾಗೆ ಕಿವಿ ಕೂಡ ಕೇಳಿಸೋದಿಲ್ಲ. ಕೋಲು ಮುಖ, ಎಣ್ಣೆಗೆಂಪು ಬಣ್ಣ. ಕಾಣೆಯಾಗುವ ಮುನ್ನ ಬಿಳಿ ಬಣ್ಣದ ನೀಲಿ ಬಣ್ಣ ಚುಕ್ಕೆ ಇರುವ ತುಂಬು ತೋಳಿನ ಶರ್ಟ್ ಮತ್ತು ನೀಲಿ ಬಣ್ಣದ ಪಂಚೆ ಧರಿಸಿರುತ್ತಾರೆ. ಈಗ ಹೇಳಿದ ಚಹರೆಯುಳ್ಳ ತಿಮ್ಮಪ್ಪ ಎನ್ನುವ ವ್ಯಕ್ತಿಯ ಸುಳಿವು ಸಿಕ್ಕವರು ಶ್ರೀರಾಮ್ಪುರ ಪೊಲೀಸ್ ಠಾಣೆ ಹೊಸದುರ್ಗ ತಾಲೂಕು ಇಲ್ಲಿಗೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಲು ಕೋರಲಾಗಿದೆ. ಕರಿಯಪ್ಪ ಎನ್ನುವ 65 ವರ್ಷದ ವ್ಯಕ್ತಿ ಹೊಸದುರ್ಗ ತಾಲೂಕು ರಾಮಜ್ಜನಹಳ್ಳಿಯಿಂದ 2026 ಮೇ 3ರಿಂದ ಕಾಣೆಯಾಗಿರುತ್ತಾರೆ. ಕಾಣೆಯಾಗಿರುವ ಕರಿಯಪ್ಪ ಅವರ ಚಹರೆ ಹೀಗಿದೆ. 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಎಣ್ಣೆಗೆಂಪು ಮೈಬಣ್ಣದವರಾಗಿದ್ದು ಕನ್ನಡ ಭಾಷೆ ಮಾತನಾಡುತ್ತಾರೆ. ಕಾಣೆಯಾಗುವ ಮುನ್ನ ಕೆಂಪು ಬಣ್ಣದ ಪಂಚೆ ಮತ್ತು ನೀಲಿ ಬಣ್ಣದ ಟವಲ್ ಹಾಗೂ ಕೆಂಪು ಬಿಳಿ ಅಂಗಿ ಧರಿಸಿರುತ್ತಾರೆ. ಈಗ ಹೇಳಿದ ಚಹರೆಯುಳ್ಳ ಕರಿಯಪ್ಪ ಎನ್ನುವ ವ್ಯಕ್ತಿಯ ಸುಳಿವು ಸಿಕ್ಕವರು ಹೊಸದುರ್ಗ ತಾಲೂಕು ಶ್ರೀರಾಮ್ಪುರ ಪೊಲೀಸ್ ಠಾಣೆಗೆ ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಲು ಕೋರಲಾಗಿದೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ.

ಸ್ನೇಹಿತರೆ, ಇಂದಿನ ಮಾಹಿತಿ ಕಣಜದಲ್ಲಿ ನಾವು ಒಂದು ಜಲಪಾತದ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿರುವ ಒಂದು ಸುಂದರವಾದ ಜಲಪಾತ ಯಾವುದು ಅಂತೀರಾ? ವಜ್ರಪೋಹ ಜಲಪಾತ. ಇದು ಜಂಬೋಟಿ ಗ್ರಾಮದಲ್ಲಿದ್ದು ಆಕರ್ಷಕ ಪರಿಸರದಿಂದ ಸುತ್ತುವರ್ಕೊಂಡಿದೆ. ಭೇಟಿ ನೀಡೋದಕ್ಕೆ ಅದ್ಭುತ ಸ್ಥಳ ಆಗಿರುವಂಥದ್ದು. ಈ ಜಲಪಾತವು 660 ಎತ್ತರವನ್ನು ಹೊಂದಿದ್ದು ಮಾಂಡೋವಿ ನದಿಯ ಮೂಲವಾಗಿದೆ. ವಜ್ರಪೋಹ ಜಲಪಾತವು ತನ್ನ ಆಕರ್ಷಕ ಪರಿಸರಕ್ಕೆ ಹೆಸರಾಗಿದೆ. ಹಾಗೆ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಮತ್ತೆ ಮತ್ತೆ ಭೇಟಿ ನೀಡಬೇಕು ಅನ್ನುವಂಥ ಶಾಂತವಾಗಿರುವಂಥ ಒಂದು ವಾತಾವರಣದಿಂದ ಕೂಡಿದೆ. ಆಗಾಗ್ಗೆ ಭೇಟಿ ನೀಡಬೇಕು ಎನಿಸುವ ಒಂದು ಸ್ಥಳ ಈ ಒಂದು ವಜ್ರಪೋಹ ಜಲಪಾತ. ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಮಾಹಿತಿ ಒಂದು ಹಾಡಿನ ನಂತರ.

ವಜ್ರಪೋಹ ಜಲಪಾತ. ಇದು ಬಂಡೆಗಳ ಮೂಲಕ 660 ಅಡಿ ಎತ್ತರದಿಂದ ನೀರು ಕೆಳಗೆ ಸುರಿಯುತ್ತೆ ಮತ್ತು ಒಂದು ರೀತಿಯ ಲಯವನ್ನು ಸೃಷ್ಟಿ ಮಾಡುತ್ತೆ. ಇದು ಹತ್ತಿರದ ದೂರ ಪ್ರದೇಶಗಳಿಗೆ ನೀರಾವರಿ ಉದ್ದೇಶವನ್ನು ಪೂರೈಸುವ ವಿವಿಧ ಸಣ್ಣ ತೊರೆಗಳ ಮೂಲ ಆಗಿದೆ. ಹಾಗೆ ವಜ್ರಪೋಹ ಜಲಪಾತವು ಋತುಮಾನದ ಜಲಪಾತವಾಗಿದ್ದು ಮಳೆಗಾಲದಲ್ಲಿ ಭೇಟಿ ನೀಡೋದಕ್ಕೆ ಸೂಕ್ತ ಸಮಯ ಆಗಿರುತ್ತೆ. ಈ ಜಲಪಾತದ ಬಿಳಿ ನೀರಿನ ಭೋರ್ಗರೆಯುವ ಹರಿವನ್ನು ವೀಕ್ಷಿಸುವುದಕ್ಕೆ ಸರಿಯಾದ ಸಮಯ ಮಳೆಗಾಲ. ಹಾಗಾಗಿ ಮಳೆಗಾಲದಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಬಹುದು.

ಸ್ನೇಹಿತರೆ, ವಜ್ರಪೋಹ ಜಲಪಾತಕ್ಕೆ ಭೇಟಿ ನೀಡೋದಕ್ಕೆ ಜಂಬೋಟಿ ಅರಣ್ಯ ಇಲಾಖೆಯಿಂದ ಅನುಮತಿಯನ್ನು ಪಡೆಯಬೇಕಾಗುತ್ತೆ. ನೇರವಾಗಿ ಜಲಪಾತಕ್ಕೆ ಹೋಗುವ ಮೊದಲು ಅರಣ್ಯ ಅಧಿಕಾರಿಗಳಿಗೆ ಗುರುತಿನ ಚೀಟಿಗಳ ಪ್ರತಿ ಅಗತ್ಯವಿರುತ್ತೆ. ಇಲ್ಲಿ ನಿರ್ದಿಷ್ಟ ನಿರ್ದೇಶನಗಳನ್ನು ಕೂಡ ನೀಡಲಾಗುತ್ತೆ. ಹಾಗೆ ಇದು ಮಳೆಯಾಶ್ರಿತ ಜಲಪಾತವಾಗಿದ್ದು ಮಳೆಗಾಲದಲ್ಲಿ ಇಲ್ಲಿಗೆ ಭೇಟಿ ನೀಡೋದು ಉತ್ತಮ. ಮಳೆಗಾಲದಲ್ಲಿ ಇಡೀ ಕಣಿವೆಯು ಬಣ್ಣಗಳಿಂದ ಜೀವಂತವಾಗಿರುತ್ತೆ. ಹೂಗಳು ಹಸಿರು ಮರಗಳಿಂದ ಅರಳಿರುತ್ತವೆ ಮತ್ತು ಝರಿ ನೀರು ಬಂಡೆಗಳ ಕೆಳಗೆ ಬೀಳೋದು ಪ್ರಾರಂಭ ಆಗುತ್ತೆ. ಹಾಗಾಗಿ ಮಳೆಯ ಸಮಯ ಸಹಜವಾಗಿಯೇ ಜಲಪಾತಗಳನ್ನು ನೋಡೋದಕ್ಕೆ ಮಳೆಗಾಲ ಹೆಚ್ಚು ಸೂಕ್ತ. ಅದರಲ್ಲೂ ಕೂಡ ವಜ್ರಪೋಹ ಜಲಪಾತ ವಿಭಿನ್ನವೇನಲ್ಲ.

ಸ್ನೇಹಿತರೆ, ವಜ್ರಪೋಹ ಜಲಪಾತವು ಜಂಬೋಟಿ ಕಾಡುಗಳ ದಟ್ಟವಾದ ಪ್ರದೇಶದಲ್ಲಿದ್ದು ಇದು ಅಷ್ಟಾಗಿ ಹೊರ ಪ್ರಪಂಚಕ್ಕೆ ಪರಿಚಯ ಇಲ್ಲ, ಅಂದರೆ ಒಂದು ಸೃಷ್ಟಿಯಿಂದ ಮರೆಯಾಗಿದೆ ಅಂತಲೇ ಹೇಳಬಹುದು. ಆದರೆ ಈ ಸ್ಥಳಕ್ಕೆ ಚಾರಣ ಮಾಡಬಹುದು. ಹಾಗಾಗಿ ಚಾಪೋಲಿ ಎಂಬ ಸ್ಥಳಕ್ಕೆ ಹತ್ತಿ ನಂತರ ಎರಡು ಬಾರಿ ಮಹದಾಯಿ ನದಿಯನ್ನು ದಾಟಬೇಕು. ಮಾಂಡೋವಿ, ಮಹದಾಯಿ ಎರಡು ಒಂದೇ ನದಿಯ ಹೆಸರು ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಅಲ್ವಾ? ಹಾಗೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಸಮತಟ್ಟಾದ ಗುಡ್ಡ ಇರುತ್ತೆ, ಅಲ್ಲಿಂದ ಮುಂದೆ ಸಾಗುವಂಥದ್ದು. ಸ್ನೇಹಿತರೆ, ಹಾಗಾದರೆ ಇದು ವಜ್ರಪೋಹ ಅಂದರೆ ಏನು ಅನ್ನುವಂಥದ್ದು ಕೂಡ ನಮಗಿಲ್ಲಿ ಕಾಣಬಹುದು ಪ್ರಶ್ನೆಯಾಗಿ ಅಂತ. ಹೌದು, ವಜ್ರಪೋಹ ಅಂದರೆ ವಜ್ರ ಅಂದರೆ ವಜ್ರ ಅನ್ನುವಂಥದ್ದು, ಮರಾಠಿಯಲ್ಲಿ ಪೋಹ ಅಂದರೆ ಅವಲಕ್ಕಿ ಅಂತ ಹೇಳಿ ಅರ್ಥ. ಹಾಗೆ ಇಲ್ಲಿನ ನೀರಿನ ಹನಿಗಳ ಒಂದು ಮುಸುಕಿನ ಮೇಲೆ ಬೀಳುವಂಥ ಸೂರ್ಯನ ಬೆಳಕು ವಜ್ರದಂತೆ ಹೊಳೆಯುತ್ತೆ, ಮತ್ತು ಮಧ್ಯಾಹ್ನ ಮಳೆ ಬಿಲ್ಲನ್ನು ರೂಪಿಸುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ವಜ್ರದಂತೆ ಒಂದು ಅವಲಕ್ಕಿ, ಪೋಹ ಅಂದರೆ ಅವಲಕ್ಕಿ ಅನ್ನುವಂಥದ್ದು ಈ ರೀತಿಯಾಗಿ ಕಾಣುತ್ತೆ ನೀರು ಅಂತ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ವಜ್ರಪೋಹ ಅನ್ನುವಂಥ ಹೆಸರು ಬಳಸಲಾಗಿದೆ ಅಂತ. ಓಕೆ ಸ್ನೇಹಿತರೆ, ಮತ್ತಷ್ಟು ಮಾಹಿತಿ ಮತ್ತೊಂದು ಹಾಡನ್ನು ಕೇಳೋಣ.

ಸ್ನೇಹಿತರೆ, ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿರುವ ವಜ್ರಪೋಹ ಜಲಪಾತ ನೋಡಲೇಬೇಕಾದ ಸ್ಥಳ ಆಗಿದ್ರೂ ಸಹ ಒಂದಷ್ಟು ಜಾಗ್ರತೆ ವಹಿಸಬೇಕಾದಂಥದ್ದು ಕೂಡ ಅವಶ್ಯಕತೆ. ಭಾರೀ ಮಳೆಯ ಸಮಯದಲ್ಲಿ ಭೋರ್ಗರೆಯುವ ನೀರಿನ ಹತ್ರ ಹೋಗೋದಕ್ಕೆ ಆದಷ್ಟು ತಪ್ಪಿಸೋದೇ ಒಳ್ಳೆಯದು ಅಂತ ಕೂಡ ಅನುಭವಸ್ಥರು ಹೇಳ್ತಾರೆ. ಇನ್ನು ಬೆಳಗಾವಿ ಜಿಲ್ಲೆಯ ಈ ಜಿಲ್ಲೆ ಏನಿದೆ, ಕರ್ನಾಟಕದ ಎಲ್ಲ ಪ್ರಮುಖ ನಗರಗಳೊಂದಿಗೆ ರಸ್ತೆ, ರೈಲು ಮತ್ತು ವಾಯುಮಾರ್ಗಗಳ ಮೂಲಕ ಉತ್ತಮ ಸಾರಿಗೆ ಸಂಪರ್ಕ ಕೂಡ ಹೊಂದಿರೋದು. ಹಾಗಾಗಿ ವಜ್ರಪೋಹ ಜಲಪಾತ ನೋಡಬೇಕು ಅಂತ ಅಂದ್ಕೊಂಡವ್ರಿಗೆ ಏನು ತೊಂದರೆ ಆಗಲ್ಲ, ಆರಾಮಾಗಿ ಹೋಗ್ಬರ್ಬೋದು. ಒಂದಷ್ಟು ಜಾಗ್ರತೆಯನ್ನು ವಹಿಸೋದ್ರ ಜೊತೆಗೆ ಕೂಡ ಇದನ್ನು ಸೇರಿಸುತ್ತಾ. ಓಕೆ ಸಿಂಧೆ, ಹಾಗೆ ಈ ಒಂದು ಜಲಪಾತದ ಬಗ್ಗೆ ಏನು ತಿಳಿಸ್ತಾ ಇದೆ, ಅದು ಕಾರ್ಯಕ್ರಮ ಹೇಗಿತ್ತು ಅನ್ನುವಂಥದ್ದು, ಹಾಗೆ ಜನಪದ ಗೀತೆಗಳ ಬಗ್ಗೆ ಕೂಡ ಒಂದಷ್ಟು ಸಂದೇಶಗಳು ಬಂದಿದೆ, ಅವುಗಳನ್ನು ಕೂಡ ನೋಡೋಣ. ನಮಸ್ತೆ, ಜನಪದ ಹಾಡುಗಳು, ಒಳ್ಳೆ ಮಾಹಿತಿ ಹಾಡುಗಳು ಇದೆ ಅಂತ ಹೇಳಿ ಅಮೃತ ರಮೇಶ್ ಚಿತ್ರದುರ್ಗದಿಂದ ಕಳುಹಿಸಿದ್ರು ಸಂದೇಶವನ್ನು. ಹಾಗೆ ನಮಸ್ಕಾರ ಮೇಡಮ್ ಅವರೇ, ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ಎಲ್ಲ ಕೇಳುಗರು ಮಾಲಿನ್ಯ ತಡೆಗಟ್ಟುವ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ, ಧನ್ಯವಾದಗಳು, ನಮಸ್ಕಾರ ಅಂತ ಹೇಳಿ ಚಿಕ್ಕಪ್ಪ ಶಾರದಾ ರಾಮೇಶ್ವರದಿಂದ ಕಳುಹಿಸಿರುವಂಥ ಈ ಒಂದು ಸಂದೇಶ ಅವರು ಹೌದು 10 ಗಂಟೆಯಿಂದ 11 ಗಂಟೆಗೆ ಬಂದಂಥ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ, ಧನ್ಯವಾದಗಳು. ಹಾಗೆ ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ, ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ವಜ್ರಪೋಹ ಜಲಪಾತ ಇದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ದಟ್ಟವಾದ ಪಶ್ಚಿಮ ಘಟ್ಟಗಳ ಅರಣ್ಯದಲ್ಲಿರುವ ಸುಂದರವಾದ ಜಲಪಾತ ಆಗಿದೆ. ಮಹದಾಯಿ ನದಿಯಿಂದ ರೂಪುಗೊಂಡಿರುವ ಈ ಜಲಪಾತ ಸುಮಾರು 200 ಮೀಟರ್ ಎತ್ತರದಿಂದ ಧುಮುಕುತ್ತೆ. ಹೌದು, 200 ಮೀಟರ್ ಅಲ್ಲಿ ಹೇಳಿದರೆ 200 ಮೀಟರ್ ಅಡಿಗಳಲ್ಲಿ ಹೇಳಿದರೆ 660 ಅಡಿ ಅನ್ನುವಂಥದ್ದು. ಇದು ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ಟ್ರೆಕ್ಕಿಂಗ್ ಮಾಡೋದಕ್ಕೆ ಹೇಳಿ ಮಾಡಿಸಿದ ಹಾಗೂ ಸುತ್ತಮುತ್ತಲಿನ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ ಅಂತ ವಿಸ್ತಾರವಾಗಿ ತಿಳಿಸಿದ ಜಲಪಾತಗಳ ಸಾಹಿತ್ಯ ಇರುವ ಹಾಡುಗಳು ಪ್ರಸಾರ ಮಾಡ್ತಾ ಇರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಶುಭ ದಿನ ಅಂತ ಹೇಳಿ ಕಳುಹಿಸಿರುವಂಥದ್ದು ರವಿಯವರು. ಥ್ಯಾಂಕ್ ಯು ರವಿಯವರೇ, ನಿಮಗೂ ಕೂಡ ಶುಭ ದಿನ, ನಮಸ್ಕಾರ ಅಂತ ಹೇಳ್ತಾ. ಇನ್ನು ಮುಂದಿನ ಸಂದೇಶ, ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಈ ಒಂದು ಸಂದೇಶ ಬಂದಿದೆ. ಆತ್ಮೀಯ ನಿರೂಪಕರಾದ ದ್ಯಾಮಲಾಂಬಿಕಾ ಮೇಡಮ್ ಅವರಿಗೆ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ, ಮತ್ತು ವಂದನೆಗಳು ಅಂತ ಕೂಡ ಹೇಳಿದ್ದಾರೆ, ನಿಮಗೂ ಕೂಡ ಶುಭೋದಯ. ಹಾಗೆ ಇವರು, ನೀವು ಮತ್ತು ಸುಷ್ಮಾ ಮೇಡಮ್ ನಡೆಸಿಕೊಟ್ಟ ಪರಿಸರಕ್ಕೆ ಮಾನವರ ಕೊಡುಗೆ ಬಗ್ಗೆ ಕಾರ್ಯಕ್ರಮ ಸೂಪರ್ ಆಗಿ ಇತ್ತು. ಅದೇ ರೀತಿ 11 ಗಂಟೆ ಜನಪದ ಗೀತೆಗಳು ಬಹಳ ಚೆನ್ನಾಗಿ ಮೂಡಿಬಂತು, ಮತ್ತು ನಿಮ್ಮ ನಿರೂಪಣೆ ಅಂತೂ ಸೂಪರ್. 11:30ಕ್ಕೆ ಮಾಹಿತಿ, ಓಕೆ, ಈ ಮಾಹಿತಿ ಕಣಜದಲ್ಲಿ ಅವರು ಹೇಳ್ತಾ ಇದ್ದಾರೆ, ಜಲಪಾತಗಳ ಬಗ್ಗೆ ಮಾಹಿತಿ ಚೆನ್ನಾಗಿ ತಿಳಿಸಿಕೊಟ್ರಿ, ನಿರೂಪಣೆ ಮಾಡಿದ ನಿಮಗೂ ಹಾಗೆ, ಓಕೆ, ಪ್ರಸಾರ ಮಾಡಿದಂಥ ಆಕಾಶವಾಣಿ, ಓಕೆ, ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸಂದೇಶ ಕಳುಹಿಸಿದ್ದಕ್ಕಾಗಿ ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ, ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಸ್ಥಳೀಯ ಪರಿಚಯದಲ್ಲಿ, ಓಕೆ, ಇದು ಜಲಪಾತದ ಬಗ್ಗೆ ತಿಳಿಸ್ತಾ ಇರುವಂಥದ್ದು. ವಜ್ರ ಜಲಪಾತ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ, ಪ್ರಭಾಕರಯ್ಯ ಚೈತ್ರ ಎನ್ ಮಠದ್, ಹಂಪನೂರು ಗ್ರಾಮ, ಚಿತ್ರದುರ್ಗ ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ಇಂದಿನ ಜಾನಪದ ಗೀತೆಗಳು ಅರ್ಥಪೂರ್ಣ ಆಯ್ಕೆಗೆ ಮತ್ತು ಮಾಹಿತಿ ಕಣಜದಲ್ಲಿ ಜಲಪಾತದ ಪರಿಚಯದಲ್ಲಿ ಇಂದಿನ ವಜ್ರಪೋಹ ಜಲಪಾತದ ಮಾಹಿತಿ ಚೆನ್ನಾಗಿ ತಿಳಿಸಿಕೊಟ್ಟು ಮತ್ತು ಅರ್ಥಪೂರ್ಣ ಗೀತೆಗಳನ್ನು ಚೆನ್ನಾಗಿವೆ ಮೇಡಮ್, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಸಂದೇಶವನ್ನು ಕಳುಹಿಸಿದ್ದಕ್ಕೆ, ಕಾರ್ಯಕ್ರಮ ಕೇಳ್ತಾ ಇರೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ. ಇನ್ನು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರು ಕಳುಹಿಸಿದ್ದಾರೆ. 11 ಗಂಟೆಯಲ್ಲಿ ಪ್ರಸಾರವಾದ ಜಾನಪದ ಗೀತೆಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ವು, ಕೇಳಿ ತುಂಬ ಖುಷಿ ಆಯಿತು ಮೇಡಮ್ ಅಂತಿದ್ದಾರೆ. ಹಾಗೆ 11:30ರ ಮಾಹಿತಿ ಕಣಜದಲ್ಲಿ ವಜ್ರಪೋಹ ಜಲಪಾತದ ಬಗ್ಗೆ ವಿಸ್ತಾರವಾಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಜೊತೆಗೆ ಚಿತ್ರಗೀತೆಗಳು ಕೇಳಿ ತುಂಬ ಖುಷಿ ಆಯಿತು, ಧನ್ಯವಾದಗಳು ಅಂತ ಮತ್ತೊಂದು ಸಾರಿ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಇನ್ನು ಶಾಂತಾಚಾರ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಕಳುಹಿಸಿರುವಂಥದ್ದು, FM ಚಿತ್ರದುರ್ಗದಲ್ಲಿ ಪ್ರಸಾರ ಆಗ್ತಾ ಇರುವ ಮಾಹಿತಿ ಕಣಜ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಿಸಿಕೊಟ್ಟಿರುವ ನಿರೂಪಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ವಜ್ರಪೋಹ ಜಲಪಾತದ ಕುರಿತು ನೀಡಿದ ಮಾಹಿತಿ ಬಹಳ ಆಸಕ್ತಿದಾಯಕವಾಗಿತ್ತು. ಬಂಡೆಗಳ ನಡುವೆ ಸುಮಾರು 660 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ನೀರು ಪ್ರಕೃತಿಯ ಅದ್ಭುತ ಲಯವನ್ನು ಸೃಷ್ಟಿಸುವ ರೀತಿಯ ವಿವರಣೆ ಮನಸೆಳೆಯಿತು. ಇಂತಹ ಅಪರೂಪದ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ಕಲ್ಪಿಸಿದ್ದಕ್ಕಾಗಿ ವಿಶೇಷ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜೊತೆಗೆ ಪ್ರಸಾರವಾದ ಮನರಂಜನಾತ್ಮಕ ಹಾಡುಗಳು ಕಾರ್ಯಕ್ರಮ ಮೆರುಗು ಮತ್ತಷ್ಟು ಹೆಚ್ಚಿಸಿವೆ. ಮಾಹಿತಿ ಮತ್ತು ಮನರಂಜನೆಯ ಸುಂದರ ಸಮನ್ವಯದೊಂದಿಗೆ ಮೂಡಿಬಂದ ಕಾರ್ಯಕ್ರಮ ಶ್ರೋತೃಗಳ ಮನಸ್ಸಿಗೆ ಸಂತೋಷ ಮತ್ತು ಹೊಸ ಜ್ಞಾನವನ್ನು ನೀಡಿತು, ಧನ್ಯವಾದಗಳು ಅಂತ

0: ಇದ್ದಾರೆ, ನಿಮಗೂ ಕೂಡ ಧನ್ಯವಾದಗಳು. ಮತ್ತೊಂದು ಮೆಸೇಜ್ ಇಲ್ಲಿ ಯಾರೋ ಡಿಲೀಟ್ ಮಾಡಿದ್ದೀರಿ. ಇನ್ನೊಂದು ಸಂದೇಶ ಬಂದಿದೆ, ಮನುಷ್ಯ ವೈಜ್ಞಾನಿಕವಾಗಿ ಮುಂದುವರೆದು ಎಲ್ಲ ತನ್ನ ಸುತ್ತಮುತ್ತಲ ಇರುವ ಪರಿಸರ ಹಾಗೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲೋ ಸೋಲ್ತಾ ಇದ್ದಾನೆ ಎಂದೆನಿಸಿತು. ಉದಾಹರಣೆಗೆ ನಾವು ಉಸಿರಾಡುವ ಗಾಳಿಯನ್ನ ಬಹಳ ಕಲುಷಿತ ಮಾಡಿದ್ದೇವೆ, ಒಂದು ಜೈವಿಕ ಇಂಧನವನ್ನ ಅತಿಯಾಗಿ ಬಳಸ್ತಾ ಇದ್ರು, ಇಂದು ವಾಯುಮಾಲಿನ್ಯ. ಓಕೆ, ಇದು ಯಾರು ಕಳುಹಿಸಿದ್ದಾರೆ ಅಂತ ಅನ್ನೋದಾದ್ರೆ ಸಂದೇಶವನ್ನ ಓಕೆ ಎರಡು ತುಳಸಿ ತರಂಗನಾಥ ಅರಳಬಾಳು ನಗರ ಚಿತ್ರದುರ್ಗದಿಂದ ಕಳಿಸಿರುವಂತ ಸಂದೇಶ ಇನ್ನೂ ದೊಡ್ಡದಾಗಿದೆ, ಸಮಯ ಮುಗಿತಾ ಇದೆ. ಹಾಗಾಗಿ ಇನ್ನೂ 12 ಗಂಟೆ ಆಗ್ತಾ ಇದೆ ಪ್ರದೇಶ ಸಮಾಚಾರ. ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಕಸಿತ ಭಾರತ 2047 ಗುರಿ ತಲುಪಲು ಕೃಷಿ, ಆಹಾರ, ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ಪಾತ್ರ ಅತಿ ಮುಖ್ಯವಾಗಿದೆ. ಪ್ರಯೋಗ ಶಾಲೆಗಳಲ್ಲಿ ಸಿದ್ಧವಾಗುವ ತಂತ್ರಜ್ಞಾನ ಮಾರುಕಟ್ಟೆ ತಲುಪಿ ಜನಸಾಮಾನ್ಯರ ಜೀವನವನ್ನು ಸುಗಮಗೊಳಿಸುತ್ತದೆ. ಈ ನಿಟ್ಟಿನಲ್ಲಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ CSIR ಸಂಸ್ಥೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ರೈಸ್ ಕಾಂಕ್ಲೇವ್ 2026 ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದ ಆಹಾರ ಸುರಕ್ಷತೆ ಮತ್ತು ತಂತ್ರಜ್ಞಾನದ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತಿರುವ ಯುವ ಉದ್ಯಮಿಗಳ ಉತ್ಸಾಹ ಹಾಗೂ ನವೋದ್ಯಮಗಳ ಪಾತ್ರ ಹೆಮ್ಮೆಯ ವಿಷಯವಾಗಿದೆ ಎಂದರು. ಬೆಂಗಳೂರಿನಲ್ಲಿ ಜರುಗಿದ 6ನೇ CSIR ರೈಸ್ ಕಾಂಕ್ಲೇವ್ನಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳ ಸಹಯೋಗಕ್ಕಾಗಿ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಒಡಂಬಡಿಕೆಗೆ ಸಹಿ ಹಾಕಿದೆ. ತಮ್ಮ ಸರ್ಕಾರದ ಹೆಮ್ಮೆಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಗ್ಯಾರಂಟಿ ಯೋಜನೆಗಳು 100% ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಮತ್ತೆ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಎಂದಿದ್ದಾರೆ. ಸ್ವಚ್ಛತೆಯೇ ಸೇವೆ ಎಂಬ ಧ್ಯೇಯದೊಂದಿಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಜರುಗಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಸ್ವಚ್ಛ ಭಾರತ ಅಭಿಯಾನದ ಸಂದೇಶವನ್ನು ಜನರಿಗೆ ತಲುಪಿಸಲು ಈ ಸ್ವಚ್ಛತಾ ಅಭಿಯಾನ ನಡೆಯಿತು. ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡು ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕಾಪಾಡುವಂತೆ ಜನಜಾಗೃತಿ ಮೂಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ರೈತರ ಸಹಭಾಗಿತ್ವದಲ್ಲಿ ಮೂಲದಲ್ಲಿಯೇ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗುಂಡ್ಲವದ್ದಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಅವರ ಹೊಲದಲ್ಲಿ ಹೊಯ್ಸಳ ಕಾಲದ ಅಪ್ರಕಟಿತ ದಾನಶಾಸನ ಪತ್ತೆ ಮಾಡಲಾಗಿದೆ. ತುಮಕೂರಿನ ಶಶಿಕುಮಾರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಸದಸ್ಯರು ಈ ಶಾಸನ ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಹಿರಿಯ ಸಹಾಯಕ ಪ್ರಾಧ್ಯಾಪಕ ಡಾ ಗೋವಿಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಗುಂಡ್ಲೋದ್ಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಮತ್ತು ಮಲ್ಲನಗೌಡರವರ ಹೊಲದಲ್ಲಿ ಹೊಯ್ಸಳರ ಕಾಲದ ಅಪ್ರಕಟಿತ ದಾನಶಾಸನವನ್ನು ಪತ್ತೆ ಮಾಡಲಾಗಿದೆ. ಗುಂಡ್ಲೋದ್ಗೇರಿ ಗ್ರಾಮದ ಶಿಕ್ಷಕ ಮಂಕಾಳಪ್ಪ ಗಂಗಾಧರ ಅವರ ಸಹಕಾರದಿಂದ ವಿಜಯನಗರ ತಿರುಗಾಟ ಸಂಶೋಧನಾ ತಂಡ ಅವರು ಪತ್ತೆ ಹಚ್ಚಿದ್ದಾರೆ. ಈ ಶಾಸನವು ಗ್ರಾನೈಟ್ ಕಲ್ಲಿನಲ್ಲಿದ್ದು 15 ಸಾಲುಗಳನ್ನು ಒಳಗೊಂಡಿದೆ. 8 ಅಡಿ ಎತ್ತರ, 1.5 ಅಡಿ ಅಗಲವಾಗಿದ್ದು ವಿಶೇಷವಾಗಿ ಶಾಸನದ ಮೊದಲ ಸಾಲಿನಲ್ಲೇ ಹೊಯ್ಸಳರ ನಾರಸಿಂಹ ಚಕ್ರವರ್ತಿ ಎಂದು ಉಲ್ಲೇಖವಾಗಿದೆ. ಇದರಿಂದ ಹೊಯ್ಸಳರ ನಾರಸಿಂಹನ ಆಡಳಿತಾವಧಿಯಲ್ಲಿ ಗುಂಡ್ಲವದ್ದಿಗೇರಿಯನ್ನು ಕಾಸಿಗೌಡ ಎಂಬ ಪಾಳೆಯಗಾರನು ಆಳ್ವಿಕೆ ನಡೆಸುತ್ತಿದ್ದನು. ಆತನು ಆ ಊರಲ್ಲಿ ಕೆರೆ ಕಟ್ಟಿಸಿರುವುದಲ್ಲದೆ ದೇಗುಲಕ್ಕೆ ಗಂಟೆ ಜಾಗಟಿಯನ್ನು ದಾನ ನೀಡಿದ ವಿವರವು ಶಾಸನದಲ್ಲಿದೆ.
1: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಪೂರ್ವಭಾವಿ

0: ಆಯುಷ್ ಇಲಾಖೆಯಿಂದ ಆಯೋಜಿಸಲಾಗುತ್ತಿರುವ ಆನ್ಲೈನ್ ಯೋಗಥಾನ್ನ ಎರಡನೇ ದಿನವಾದ ಇಂದು ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಪಾಲ್ಗೊಂಡಿದ್ದರು. ಗಿನಿಸ್ ದಾಖಲೆಗಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ ಸಪ್ತಾಹದ ಪ್ರಥಮ ದಿನ ಒಟ್ಟು 435,831 ಜನ ಯೋಗಾಸಕ್ತರು ಯೋಗಾಭ್ಯಾಸದಲ್ಲಿ ತೊಡಗಿದರು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಪರಿಕಲ್ಪನೆಯಡಿ ಜೂನ್ 21 ಬೆಳಿಗ್ಗೆ 6 ದಾವಣಗೆರೆ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿತವಾಗಿದೆ. ಖ್ಯಾತ ಯೋಗಪಟು ಮುರಳಿ ಮಾರ್ಗದರ್ಶನ ಮಾಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಭಾರತರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಸಂಘರ್ಷ ಹಾಗೂ ಮೌಲ್ಯಾದರ್ಶಗಳನ್ನು ಯುವ ಪೀಳಿಗೆಗೆ ಪರಿಚಯಿಸಲು ಕೋಲಾರ ಜಿಲ್ಲೆಯಲ್ಲಿ ಭವ್ಯ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಪೂರ್ವ ಅನುಮೋದನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ.

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗ ಹಿರೇಮಠ ಅವರು. ನಂತರ ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ ಅವರು.
1: ಶಬ್ದಗಾರುಡಿಗ ವರಕವಿ ಶ್ರಾವಣ ಪ್ರತಿಭೆಯ ಕವಿ ಎಂದೆಲ್ಲಾ ಪ್ರಸಿದ್ದರಾದ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನೇ ದತ್ತ. ಇವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬವ್ವ ಬೇಂದ್ರೆ. ಇವರ ಮನೆತನದ ಮೂಲ ಹೆಸರು ಬೇಂದ್ರೆ ಎಂದಿತ್ತು. ಕಾರಣ ಇದೇ ಮುಂದೆ ಬೇಂದ್ರೆ ಎಂದಾಯಿತು. ದರಾ ಬೇಂದ್ರೆ ಅವರು ತಮ್ಮ ಜೀವದುದ್ದಕ್ಕೂ ನೋವನ್ನೇ ಉಂಡವರು. ತುಂಬಾ ಕಷ್ಟದಲ್ಲೇ ಬೆಳೆದು ವಿದ್ಯಾವಂತರಾದ ಇವರು 1924 ತಾಯಿಯನ್ನು ಕಳೆದುಕೊಂಡರು. ಹೀಗಾಗಿ ಬೇಂದ್ರೆಯವರಿಗೆ ಸಾವು ನೋವುಗಳು ಜೀವನದುದ್ದಕ್ಕೂ ನೆರಳಾಗಿದ್ದುಕೊಂಡು ಅವರ ಕಾವ್ಯದಲ್ಲಿ ನಲಿವು ಲಯವಾಗಿ ಬೆರಗಾಗಿ ವಿಡಂಬನೆಯಾಗಿ ಒಡಮೂಡಿರುವುದನ್ನು ಕಾಣುತ್ತೇವೆ. ಎನ್ನ ಪಾಡಿನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆ ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯು ಹನಿಸು ಎನಗೆ ಎಂಬ ಸಾಲುಗಳ ಮೂಲಕ ಬೇಂದ್ರೆ ತಮ್ಮ ನೋವನ್ನು ವಾಚಕರಿಗೆ ತಿಳಿಸಲು ಬಯಸಿದ್ದಾರೆ. 1921 ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿತು. 1922 1981 ತನಕ ಸಾಹಿತ್ಯ ಕೃಷಿ ನಡೆಸಿದ ವರಕವಿ ಬೇಂದ್ರೆಯವರಿಗೆ 1974 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು.

ತಮ್ಮ ಅಮೂಲ್ಯವಾದ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಲೋಕವನ್ನು ಅತಿ ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಬೇಂದ್ರೆಯವರದು. ಬೇಂದ್ರೆಯವರು ಚಿಕ್ಕಂದಿನಲ್ಲಿಯೇ ತಮ್ಮ ತಂದೆಯನ್ನು ಕಳೆದುಕೊಂಡಿದ್ದರಿಂದ ತಮ್ಮ ಅಜ್ಜಿ ಗೋದುಬಾಯಿ ಮತ್ತು ತಾಯಿ ಅಂಬಿಕೆ ಇವರುಗಳ ಮಮತೆ ವಾತ್ಸಲ್ಯಗಳಲ್ಲೇ ಬೆಳೆದರು. ತಾಯಿಯ ಪ್ರೀತಿ ವಾತ್ಸಲ್ಯಗಳು ಈ ಕಾವ್ಯಧಾರೆಯ ಮೂಲವಾಯಿತು. ಬಡತನದ ಬೇಗೆಯನ್ನು ಮಗನಿಗೆ ತಟ್ಟದಂತೆ ಇವರ ತಾಯಿ ಇವರ ಬದುಕಿಗೆ ಆಸರೆಯಾಗಿ ಇವರ ಕವನಗಳಿಗೆ ಸ್ಫೂರ್ತಿಯಾಗಿ ನಿಂತರು. ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರ ದೀಜಗ ಎನ್ನುವ ಸಾಲುಗಳು ಮಾತೃತ್ವದ ಬಿಂಬವಾಗಿವೆ. ತಾಯಿ ಪಾರ್ವತಿ ಅಂಬಿಕೆ ಎಂಬ ಕವನದಲ್ಲಿ ಆ ತಾಯಿ ಮಾತಾಯಿ ಈ ಬಾಯಿಯ ತುತ್ತಲ್ಲ, ಅವಳನ್ನು ಸ್ತುತಿಸಲು ಎದೆ ಸಾಲದು ಎನ್ನುತ್ತ ತಾಯಿಯನ್ನು ಬಾಯಿ ತುಂಬ ಹೊಗಳಿದ್ದಾರೆ. ಹೆಣ್ಣು ಎನ್ನುವ ಮಾತು ತಾಯಿ ಎನ್ನುವ ಮಾತು ಎರಡಲ್ಲ, ಒಂದೆಂದು ತಿಳಿಸಿದಳು ಎಂಬ ಸಾಲುಗಳ ಮೂಲಕ ಪಂಚದ ಪ್ರತಿ ಹೆಣ್ಣಿನಲ್ಲೂ ಮಾತೃಭಾವವನ್ನು ಕಾಣಲು ಅನುಕೂಲ ಮಾಡಿಕೊಟ್ಟವಳು ಎಂದು ಅಂಬಿಕೆಯನ್ನು ನೆನೆದಿದ್ದಾರೆ. ಮುದ್ದಿನೊಡನೆ ಮುದ್ದು ಮಾತು ಕಲಿಸಿ ಉಲಿಸಿ ನಲಸಿದೆ, ನಿನ್ನ ತಿಳಿ ಸಲಿಸಿದೆ ಎಂದು ತಾಯಿ ಎಂಬ ಕವನದಲ್ಲಿ ತಾಯಿಯ ಎದೆ ಹಾಲಿನೊಂದಿಗೆ ತಮ್ಮ ಜ್ಞಾನವನ್ನು ಧಾರೆಯರೆದ ಸ್ಮರಣೆ ಇದೆ. ನೀ ಮೈಯನ್ನೊಂದೇ ರೂಪಿಸಿದೆಯೇನು, ಬಸಿರಲ್ಲಿ ರಕ್ತ ಸುರಿದು ಹಸಿದಿರುವ ಆಯ್ಗೆ ನೀ ತಾಯಿಯ ಬಂದೆ, ಹಾಲಾಗಿ ಎದೆಗೆ ಹರಿದು ಹಸು ಕರುವಿಗಾಗಿ ನಡೆ

ಮುದ್ದಾಗುವಂತೆ ದುಡಿದೆ, ನಡೆಗಳಿಸಲೆಂದು ದುಡಿಸಿ ಮುದ್ದಿಟ್ಟು ತುಟಿಗೆ ಮುದ್ದಾದ ಮಾತ ಮುದ್ರಿಸಿದೆ ಮನವ ನುಡಿಸಿ ಎಂಬ ಸಾಲುಗಳು ತಾಯಿಯ ಕೃಪೆಯನ್ನು ಸ್ಮರಿಸುವ ಇವು ತಾಯಿಗೆ ಪ್ರಾರ್ಥನೆ ಎಂಬ ಕವನದ ಸಾಲುಗಳಾಗಿವೆ. ನವಮಾಸಗಳನ್ನು ಹೊತ್ತು ಹೆತ್ತ ತಾಯಿಯನ್ನು ತಾಯಿಗಿಂತ ಯಾರು ಹೆಚ್ಚು, ಬಸಿ ಹುತ್ತ ಹೊತ್ತುಕೊಂಡು ಬಯಕೆಗಾಗಿ ಕಾಡಿಬೇಡಿ ಬೇನೆ ತಿಂದು ಬಳಲಿ ಹೊತ್ತು ನಕ್ಕರಾರು ನನ್ನ ಚಿನ್ನ ಹೀಗೆ ಸ್ಮರಿಸುತ್ತಾ ತಾಯಿಗಿಂತ ಯಾರು ಹೆಚ್ಚು ಎಂದು ಪ್ರಶ್ನಿಸಿದ್ದಾರೆ. ಹಾಗೆ ನಮ್ಮ ಕಾವ್ಯ ಸೃಷ್ಟಿ ಎಲ್ಲವೂ ತಾಯಿಯ ಕೃಪೆ ಎನ್ನುವುದನ್ನು ಅಂಬಿಕಾತನೇ ದತ್ತ ಎಂಬ ಕವನದ ಸಾಲುಗಳಾದ ತಾಯೇ ಮಾಯೇ ಅಂಬಿಕೆಯೇ ನಿನ್ನ ತನೆಯ ದತ್ತನು ನೀನು ಇತ್ತು ದಿತ್ತನು ಜನುಮದೊಂದು ಪಾಡು ಹಾಡು ಆಗಿ ಮೂಡಿತು ನನ್ನ ಕೊರಳು ಹಾಡಿತು ಇವುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸಾವಿರದ ಮನೆಗಳಲ್ಲಿ ನನಗೆ ಮನೆಯ ಮಾಡಿದೆ ತಾಯಿ ಆಟ ಇದೆ ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ ಕಾಣಲಾರೆ ದೀಜಗ ಎಂದು ಹಾಡುವುದರ ಮೂಲಕ ತಾವು ಕವಿಯಾಗಲು ತಮ್ಮ ಮಾತೆಯೇ ಕಾರಣ ಎಂದಿದ್ದಾರೆ. ಕಾವ್ಯರಸಲು ಕೂಡ ಜ್ಞಾನದ ಬೆಳಕನ್ನು ಪಡೆದುಕೊಂಡಿದ್ದು ಮಾತೆ ಅಂಬಿಕೆಯಿಂದಲೇ ಎನ್ನುವುದನ್ನು ಅಂಬಿಕೆಯ ಗರ್ಭ ತುಂಬಿದ ಬೆಳಕ ಸೂರ್ಯನ ಝಳಕ ದತ್ತಮಿಂದ ಎಂದು ಹಾಡಿದ್ದೆ. ಒಮ್ಮೆ ಬೇಂದ್ರೆಯವರು ಬಾಲ್ಯದಲ್ಲಿ ಹಾಲಗೇರಿ ಕೆರೆಯಲ್ಲಿ ಮುಳುಗಿದಾಗ ಇವರ ತಾಯಿ ಅಂಬಿಕೆಯವರು ತಮ್ಮ ಪ್ರಾಣವನ್ನೇ ಇಟ್ಟು ಇವರನ್ನು ರಕ್ಷಿಸಿದರು. ಆ ಕ್ಷಣಗಳನ್ನು ಮುಟುಗಿಯೊಳಗ ಹಿಡಿದ ಅರಿವಿ ತಾಯಿಗಿತ್ತು ಗಾಳಿಯ ಪರಿವಿ ಹಿಗ್ಗು ಹರವಿ ಹರವಿ ತೋರಿತಿತ್ತು ಭಿನ್ನಾಣದ ಬೆಡಗು ಎಂದು ನೆನಪಿಸಿಕೊಳ್ಳುತ್ತಾರೆ. ತಮ್ಮ ಅಸ್ತಿತ್ವ ವ್ಯಕ್ತಿತ್ವ ಮತ್ತು ಕಾವ್ಯಗಳು ತಮ್ಮ ತಾಯಿಯಿಂದಲೇ ಬಂದವುಗಳಾಗಿವೆ ಎನ್ನುವುದು ಬೇಂದ್ರೆಯವರ ನಂಬಿಕೆಯಾಗಿತ್ತು. ನೀನೇ ನನ್ನ ಪಡದಿ ನೀನೇ ನನ್ನ ಹಡದಿ ಕ್ಷೀರಸಾಗರ ಕಡದಿ ಬೆಣ್ಣೆಯಾಗಿ ಎದ್ದಾರೆ. ಬೇಂದ್ರೆಯವರಿಗಿದ್ದ ಕಡುಬಡತನದಿಂದ ತಮಗೆ ಬೇಕಾದ ಗ್ರಂಥಗಳನ್ನು ಕೊಂಡುಕೊಳ್ಳೋದಕ್ಕೆ ಆಗಲಿಲ್ಲ. ಆಗ ಇವರ ತಾಯಿಯವರು ತಮ್ಮ ಚಿನ್ನದ ಉಂಗುರವನ್ನೇ ಕೊಟ್ಟರು. ಇದು ಬೇಂದ್ರೆಯವರು ತಮ್ಮ ಬಾಳಿನಲ್ಲಿ ಎಂದೂ ಮರೆಯಲಾಗದ ಘಟನೆಯಾಗಿ ಪರಿಣಮಿಸಿತು. ಕಾರಣ ತಾಯಿಯ ಬಗೆಗಿನ ಪ್ರೀತಿ ಭಕ್ತಿ ಇನ್ನೂ ಹೆಚ್ಚಿತು. ತಾಯಿಯ ಅಂತರಾಳ ಏನು ಎನ್ನುವುದನ್ನು ಅಯ್ಯಯ್ಯ ತಾಯಿನೊಂದೇ ಕೈಯೆಯೇ ಸತ್ತೇ ಎಂದೇ ಚಿಂತ್ಯಾಕೋ ನನ್ನ ಬಾಳ ಅಂತಾವ ಅಂತರಾಳ ಎಂದು ತೇಲಾಡುವಾಗ ಎನ್ನುವ ಕವನದಲ್ಲಿ ಹಾಡಿದ್ದಾರೆ. ಯಾವ ವ್ಯಕ್ತಿಯೇ ಆಗಲಿ ತನಗೆ ನೋವು ದುಃಖವಾದಾಗ ತನ್ನ ಹೆತ್ತ ತಾಯಿಯನ್ನೇ ನೆನೆಯುತ್ತಾನೆ, ಅವಳಿಂದ ಸಾಂತ್ವನವನ್ನು ಬಯಸುತ್ತಾನೆ, ಅವಳು ಕಾಪಾಡಿಯೇ ಕಾಪಾಡುತ್ತಾಳೆ ಎಂದು ಬಲವಾಗಿ ನಂಬುತ್ತಾನೆ ಎನ್ನುವುದನ್ನು ಆ ತಾಳ ಕಂಡರೇನು, ಆ ತಾಯಿ ಬಿಡುವಳೇನು, ಕಾಯವನು ಹೆತ್ತ ಕರಳು, ಕಾಯುವುದು ಹಗಲು ಇರುಳು ಎನ್ನುವ ಸಾಲುಗಳು ಹೇಳುತ್ತವೆ. ತಮ್ಮ ಬಾಲ್ಯ ಕಂಡ ಕವನದಲ್ಲಿ ತಾಯಿ ಅಂಬಿಕೆಯನ್ನು ಸಂತೋಷವಾಗಿರಿಸಲು ತಾವು ಪಡುತ್ತಿದ್ದ ಶ್ರಮವನ್ನು ಹೀಗೆ ಹೇಳಿದ್ದಾರೆ. ಗೀತ ಗೋವಿಂದವ ಹಾಡಿ ಹುಚ್ಚಾದೆನು, ಶಂಕರರ ಸ್ತೋತ್ರಕ್ಕೆ ಮರುಳಾದೆನು, ಗಂಗಾಲಹರಿಯ ಮೆಚ್ಚಿ ಏನೋ ದಾಟಿಯ ಹಚ್ಚಿ ತಾಯಿಗೆ ಸಂತೋಷ ತರುತ್ತಿದ್ದನು ಎಂದು ತಿಳಿಸಿದ್ದಾರೆ. ಬೇಂದ್ರೆಯವರು ಕೇವಲ ತಮ್ಮ ತಾಯಿಯನ್ನು ಮಾತ್ರ ನೆನೆಯದೆ ಇಡೀ ಸ್ತ್ರೀ ಕುಲವನ್ನೇ ತಾಯಿ ಎಂದು ಕರೆದಿದ್ದಾರೆ. ತಾಯಿ ಕನಿಮುನಿಯೋ ನೀ ಅಕ್ಕ ಅಕ್ಕರತೆಯೋ ಬಾ ಎನ್ನ ತಂಗಿ ಬಾ ಮುದ್ದು ಬಂಗಾರವೇ, ನೀ ಎನ್ನ ಹೆಂಡತಿಯೋ ಮೈಗೊಂಡ ನನ್ನಿಯೋ ಮಗಳೋ ನನ್ನದೆಯ ಮುಗುಳು, ಈ ಇರುವಿಂಗೆ ಜೀವನದ ಬಾಳ್ವಿಕೆಗೆ ಈ ಯುತ್ತ ಕೈ ಮೈಗಳಂ ಜೀವ ಭಾವದಿಂ ಸ್ತ್ರೀಯೇ ಕಾಪಾಡಿ ದೌಪಾಡಾಗಿ ಮೂಡನನು ತಕ್ಕೈಸಿ ನೂರು ತರದಿ ಎಂದು ಹೆಣ್ಣಿನ ಎಲ್ಲಾ ರೂಪಗಳಲ್ಲಿ ತಾಯಿಯನ್ನು ಕಂಡು ಅವಳು ತಮ್ಮನ್ನು ತಮ್ಮ ಬದುಕನ್ನು ತಿದ್ದುತ್ತಾಳೆ ಎಂದು ಹಾಡಿದ್ದಾರೆ. ಇವರ ಕವನಗಳಲ್ಲಿ ಮಾತೃತ್ವದ ಅನ್ವೇಷಣೆ ನಿರಂತರವಾದ ಪ್ರಕ್ರಿಯೆಯಾಗಿದೆ. ಅಳುವ ಕೂಸನ್ನು ಲಾಲಿ ಎಂದು ಮಲಗಿಸುವಂತೆ ಬಳಲಿದಂತಹ ಬಗೆಯ ಸಂತವಿಸಿದೌ ಶಾಂತೆ ಮುನ್ನ ಬಗೆಯಲ್ಲಿ ಹಾಡನಿ ನೀನೇ ಹೆತ್ತಿ ನನ್ನ ನಾಲಿಗೆ ನಿನ್ನ ಬರಿಸೂಲಗಿತ್ತಿ ಇಲ್ಲದಿರೆ ಹಾಡುವುದು ನನ್ನ ಪಾಡೆ ಓ ಹಾಡೆ ಓ ಹಾಡೆ ಓ ಹಾಡೆ ಎಂದು ತಮ್ಮ ಓ ಹಾಡೆ ಎನ್ನುವ ಕವನದಲ್ಲಿ ತೋರುತ್ತಾರೆ. ಯಾವ ಯುಗ ನಿದ್ದೆಯಲ್ಲಿ ಏನು ಕನಸ ಕಂಡೆನು, ಯಾರ ಹಾಲನುಂಡೆನು, ಈ ವಿಶ್ವ ಜಾಲದಲ್ಲಿ ಬಂದೆ ಅದಕ್ಕೆ ಮಿಡುಕುತ್ತಾ ಅದರ ಧಾರೆ ಹುಡುಕುತ್ತಾ ಎಂದು ತಮ್ಮ ಅಂಬಿಕಾತನದತ್ತ ಎನ್ನುವ ಕವಿತೆಯ ಮೂಲಕ ತಮ್ಮ ತಾಯಿಯ ಹುಡುಕಾಟ ತಾವು ಹುಟ್ಟುವುದಕ್ಕಿಂತ ಮೊದಲೇ ಪ್ರಾರಂಭವಾದದ್ದು ಎಂದು ಭಾವಿಸಿ ಹೀಗೆ ಹೇಳಿದ್ದಾರೆ. ಎದ್ದಾಗ ಏನು ನಿನ್ನ ನಿದ್ದ ಕೂಡ ನಿನ್ನ ಮಿಡಿಕಾಡಿ ಬಗೆಯ ಬಾಯಿ ಹುಡುಕಾಡತಾವ ತಾಯಿ ಎನ್ನುವ ಸಾಲುಗಳು ಕೂಡ ಇವರ ಕನಸು ಕವನದ್ದಾಗಿದೆ. ಇಲ್ಲಿ ಕೇವಲ ತಾಯಿಯ ಕೃಪೆಯಿಂದ ಮಾತ್ರ ಕಾವ್ಯ ಸೃಷ್ಟಿಯಾಗುತ್ತದೆ ಎಂಬ ಸವಿಯಾದ ಭಾವವಿದೆ. ಈ ತಲೆಯೂ ಇರಲಿ ಬರುಡೆ ಆ ತಾಯಿ ಏನು ಕುರುಡೆ, ತಾಕಿದರೆ ಸಾಕು ತೊಡೆಯು ನೂಗೀತು ಹಾಡ ಹಿಡೆಯು ಎನ್ನ ಕೂಸು ಕವನದ ಸಾಲುಗಳಲ್ಲಿ ಪುನಃ ಮಾತೃಪ್ರಜ್ಞೆಯ ಬಹುಮಾನುಭೂತಿಯ ಎದುರಿಗೆ ಕವಿಯ ವ್ಯಕ್ತಿತ್ವ ನಿರಸನಗೊಳ್ಳುವುದನ್ನು ಕಾಣುತ್ತೇವೆ. ಇಷ್ಟೇ ಅಲ್ಲದೆ ಭಾರತ ಮಾತೆಯೇ ಬೇಂದ್ರೆಯವರ ಕಣ್ಣಿಗೆ ದೇವಿಯಾಗುತ್ತಾಳೆ. ಈ ಮಾತೆಗಾಗಿ ಮನೆಯನ್ನು ಕಟ್ಟುವ ಶ್ರೇಷ್ಠ ಕೆಲಸಕ್ಕೆ ತೊಡಗಿಸಿಕೊಳ್ಳಲು ತಮ್ಮ ಸ್ವಾತಂತ್ರ್ಯ ದೇವಿಗೆ ಎನ್ನುವ ಕವನದ ಮೂಲಕ ಬಾರೆ ತಾಯಿ ಬಾರೆ ದೇವಿ ಓ ಗರೆವರು ಭಕ್ತರು ನಿನ್ನ ಮಕ್ಕಳೆಂದು ನಿನಗೆ

ಒಲಿವಜ್ಞಾನ ಶಕ್ತರು, ನಿನ್ನ ಮನೆಯ ಕಟ್ಟಲಿಹರು, ದಿವ್ಯ ಕರ್ಮಯುಕ್ತರು ಎಂದು ಭಾರತೀಯರನ್ನು ಹುರಿದುಂಬಿಸಿದ್ದಾರೆ. ಭಾರತ ಮಾತೆಯನ್ನು ರಕ್ಷಿಸಲು ಯುದ್ಧ ಭೂಮಿಗೆ ನುಗ್ಗುವುದಕ್ಕೆ ನುಗ್ಗೀರಣ್ಣ ರಣದ ಕಣಕ್ಕೆ ಅಸುರದಿಂದ ಬಿಡಿಸಿರಿ, ತಾಯಸರಿಯ ಎಲ್ಲರಿಂದ ಗೆಲುವಿನ ಗುಡಿ ಹಿಡಿಸಿರಿ, ಭೂತಾಯಿ ನಲಿಯುವಂತೆ ವಿಜಯಗೀತ ನುಡಿಸಿರಿ ಎಂದು ಪ್ರೇರೇಪಿಸಿದ್ದಾರೆ. ಒಟ್ಟು ಭಾರತೀಯರನ್ನು ಆನಂದ ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡು ಎಂದು ಬೇಂದ್ರೆಯವರು ಭಾರತ ಮಾತೆಯನ್ನು ಹೀಗೆ ಪ್ರಾರ್ಥಿಸುತ್ತಾರೆ. ಬೇಕಾಗಿ ನೂರಾಗಿ ದೆಸೆ ದೆಸೆಗೆ ತಾಗಿ ತೊಂಗೆ ತೊಂಗೆಗೆ ಹೂವ ಸಲಿಸವ್ವ, ಕಣ್ಣು ಕಾವಲಾಗಲಿ ಮರವೆ ನವಿಲಾಗಲಿ ಚಿಗುರಿನ ಪಲ್ಲವಿ ಉಲಿಸವ್ವ, ಬೆಳೆ ಪ್ರಜೆಗೆ ಬೆಳೆಬೇಕು ಬಹಳ ದುಡಿಮೆಯ ಬಾಳಿನಲ್ಲಿ ನಿಲ್ಲಿಸವ್ವ, ಋಣಗೂಳ ನುಣುವ ಋಣಿಗೇಡಿ ಬಾಳು ಸಾಕೆಂದು ಜನತೆಗೆ ಕಲಿಸವ್ವ ಎಂದು ಕೋರಿದ್ದಾರೆ. ಬಡತನದ ಬವಣೆಯಲ್ಲಿಯೂ ಬೇಂದ್ರೆಯವರನ್ನು ಒಬ್ಬ ಧೀಮಂತ ಕವಿಯಾಗಿಸಿದ ಊರೆಂದರೆ ಅದು ಧಾರವಾಡ ಮಾತ್ರ. 1899 1981 ತಾವು ಕಂಡ ಧಾರವಾಡ ಬೇಂದ್ರೆಯವರು ಕೂಡ ಒಬ್ಬ ತಾಯಿಯಂತೆ ಕಂಡಿದ್ದಾರೆ. ತಾಯಿ ದುರ್ಗಾದೇವಿ ಧಾರವಾಡದ ರಕ್ಷಕ ದೇವಿ. ಕಾರಣ ಇವಳನ್ನೂ ಕೂಡ ಬಿಡದಂತೆ ಧಾರವಾಡದ ತಾಯಿ, ನನಗಾದ ನಿನ್ನದಲ್ಲದಿಲ್ಲ, ಭಾರ ನಿನ್ನ ಮೇಲೆ ಇರಲು ಯಾರಿಗಾರು ಎಂಬರೇನೆ, ಕಾಮ ಮೆತ್ತಿ ಬತ್ತಿದ ಮನಕ್ಕೆ ನೇಮ ನಿತ್ಯ ಬಂತೆಯಲ್ಲಿಂದ ಪ್ರೇಮವಾಹಿನಿ ನೀ ಹರಿಯದ ತಾಮಸ ತಾ ಹರಿಯದೀತೇನೆ ಎಂದು ಬೇಡಿಕೊಂಡಿದ್ದಾರೆ. ಅಲ್ಲದೆ ನಿನ್ನ ಕಣ್ಣ ಕಡಗೋಲಿಂದ ನನ್ನ ಹೃದಯ ಕಡೆಯೇ ತಾಯಿ, ಎನ್ನ ಹೃದಯ ಕಡಿ ಬೆಣ್ಣೆ ಮೇಲೆ ತೇರಿ ತಂದು ನಿನ್ನ ಬಾಯಿಗೆ ಹಿಡಿಯೇ ತಾಯಿ, ನಿನ್ನ ಬಾಯಿಗೆ ಹಿಡಿ ಎಂದು ಆ ದೇವಿಯಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಇಷ್ಟೇ ಅಲ್ಲದೆ ಮಹಾಲಕ್ಷ್ಮಿಯನ್ನು ಕೂಡ ನಿಮ್ಮ ಕಂದ ನಿಮ್ಮ ಅಂದ ಆಟಪಾಠವಾಡಲಿ, ನವೀನ ಚಂದ ನೋಡಲಿ, ಬನ್ನೀರವ್ವ ಬಯಸಿ ಕರಿವೆ, ನಾನು ನಿಮ್ಮ ನೆಂದು ಮರೆವೆ, ತನು ಮನವು ನಿಮ್ಮ ಮನೆ, ನಾನೂ ಕೂಡ ನಿಮ್ಮವನೇ ಎಂದು ರಕ್ಷೆಂದು ಬೇಡುತ್ತಾರೆ. ಇನ್ನು ಸರಸ್ವತಿ ದೇವತೆಯನ್ನು ನಾಲಗೆಯಲ್ಲಿ ನಾಳದಲ್ಲಿ ಜೀವಭಾವದಾಳದಲ್ಲಿ ನೀವು ಜಗವಾಳುವಲ್ಲಿ ನಿಮ್ಮುಸಿರೆ ಬಾಳುವಲ್ಲಿ ಅಂಬಿಕಾತನೆಯನ ನಿಲ್ಲಿಸಿರವ್ವ ದಿನ ದಿನ ಎಂದು ಆರಾಧಿಸಿದ್ದಾರೆ. ತಾಯಿ ಪಾರ್ವತಿ ದೇವಿಯನ್ನು ಕೂಡ ಕೂಸು ತಾನು ಹೇಳಿ ಕೇಳಿ ನೀವೇ ನನಗಹುದು ಹಸಿಯು, ಬೆಳದೀತೆ ಒಣಕೆ ಸಸಿ, ನಿಲ್ಲಿರವ್ವ ನಿಲ್ಲಿರಿ, ಕೃಪಾದೃಷ್ಟಿ ಚೆಲ್ಲಿರಿ ಎಂದು ತಾಯಿಯ ಮಮತೆಯನ್ನು ವಿನಂತಿಸಿಕೊಂಡಿದ್ದಾರೆ. ನೀವೇ ಬಲ, ನೀವೇ ಹೊಲ, ನೀವೇ ಜಲ, ಕಲಿಸಿರಿ ಹಸುಹರಣವ ಬಲಿರಿ ಎಂದು ಶಕ್ತಿದಾಯಕಳಾದ ಮಹಾಕಾಳಿಯನ್ನು ಕೂಡ ಕೇಳಿಕೊಂಡಿದ್ದಾರೆ. ಹಾಗೂ ನಾವು ವಾಸಿಸುವ ಈ ಭೂಮಿಯನ್ನು ತಾಯಿ ಎಂದೇ ಭಾವಿಸಿ ಮಾತೃತ್ವದ ಪರಿಕಲ್ಪನೆಗೆ ಭೂಮಿ ಬಗೆಗಿನ ಗ್ರಹಿಕೆಗಳಿಗೆ ಒಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾದ ಅರ್ಥವನ್ನು ಕೊಟ್ಟವರು ದರಾ ಬೇಂದ್ರೆಯವರು. ಅರಿವಿನ ಆನಂದ ಪಡೆಯಲು, ಆ ಆನಂದದಲ್ಲಿ ನಡೆಯಲು ಈ ಜೀವ ನಿರಂತರವಾಗಿ ಉನ್ಮುಖವಾಗಿದೆ, ಸರ್ವತೋಮುಖವಾಗಿದೆ. ನಿನ್ನ ಬೆಳಕಿನಲ್ಲಿ ನನ್ನನ್ನು ಬದುಕಿಸು ತಾಯಿ. ನಿನ್ನ ಮಗುವೊಂದು ತನ್ನ ಜೀವವನ್ನೇ ಕಣ್ಣಾಗಿ ಮೂಡಿ ನಿನ್ನನ್ನು ನೋಡುತ್ತೆ, ನಿನ್ನನ್ನೇ ಬೇಡುತ್ತಿದೆ. ಈ ವಿಕಲ ಪ್ರಾಣಿಯನ್ನು ಸಕಲ ಜೀವಕ್ಕಾಗಿ ಸಿದ್ಧ ಮಾಡು ಎಂದು ತಮ್ಮ ಭೂಮಿಯ ಅನಂತ ಸೌಂದರ್ಯ ಶಾಲಿನಿ ಎಂಬ ಕವನದಲ್ಲಿ ಭೂಮಿ ತಾಯಿಯನ್ನು ಕೂಡ ಕೂರಿದ್ದಾರೆ. ಇನ್ನು ಬೇಂದ್ರೆಯವರು ತಮ್ಮನ್ನು ವಿಶ್ವಮಾತೆಯ ಮಗನೆಂದೇ ಗುರುತಿಸಿಕೊಳ್ಳುತ್ತಾರೆ. ಇಳೆಯ ಮಕ್ಕಳೆಲ್ಲ ಒಂದು, ವಿಶ್ವಮಾತೆ ಎಲ್ಲರ ತಾಯಿ ಎಂಬುದು ಬೇಂದ್ರೆಯವರ ಅಭೂತಪೂರ್ವದ ಭೂಮಾನುಭೂತಿ. ತಮ್ಮ ಶ್ರೀ ವಿಶ್ವನಲ್ಲಿ ಯಜಮಾನನಾಗಿ ಎನ್ನುವ ಕವನದಲ್ಲಿ ಮೊಗವೆತ್ತಿ ನನ್ನ ಮುತ್ತಿಟ್ಟು ನಿನ್ನ ಮೊಗದೋರು ಬೇಗ ಚೆನ್ನ, ನೀ ಬಿಂಬವಿರಲು ಪ್ರತಿಬಿಂಬವೇಕೆ, ಬಾ ತುಂಬ ತುಂಬು ನನ್ನ, ನಿನ್ನ ಕೃಪೆಯ ಇಳಿ ಬೆಳಕಿನಲ್ಲಿ ಸುಳಿಯೇರಿ ಬಂತು ಪ್ರೀತಿ, ಜನರ ನೀತಿಯಲ್ಲಿ ಹೂತು ಬಂತು ಹೊಸದೊಂದು ಜೀವ ರೀತಿ, ಸಾಕು ತಾಯಿ ಹೂವುಗಳನ್ನು ಫಲಪಕ್ವವಾಗುವಂತೆ, ಅಣ್ಣ ತಮ್ಮಂದಿರ ಕಾಯಬೇಕು ಹುಲದೃಷ್ಟಿ ತಾಕದಂತೆ ಎಂದು ಆ ಮಾತೃಮೂರ್ತಿಯ ಸ್ಪಷ್ಟ ದರ್ಶನಕ್ಕಾಗಿ ಹಾತೊರೆಯುತ್ತಾರೆ, ಅವಳ ಪ್ರೀತಿಯ ವಾತ್ಸಲ್ಯಕ್ಕಾಗಿ ಹಂಬಲಿಸುತ್ತಾರೆ. ಹಾಗೆಯೇ ಇದೇ ಕವನದಲ್ಲಿ ಮುಂದೆ ಇಗೋ ನನ್ನ ಹರಣ, ಅಗೋ ನಿನ್ನ ಚರಣಕ್ಕಾಗಿ ಎಲೆ ತಂದೆ ಬಂತು, ಎದೆ ಗೊರಗಿಂತು ತಾಯಿದರೆಗ ಸೇರಲಾಗಿ ಮನವನ್ನೊಪ್ಪಿಸಿದೆ, ನಿನ್ನ ನಾಲಿಗೆಗೆ ಆಗು ನನ್ನ ಬಾಯಿ, ಮನೆಯನ್ನೊಪ್ಪಿಸಿದೆ ಪಾದದಲ್ಲಿ ತಿಳಿದಂತೆ ಮಾತು ತಾಯಿ ಎಂದು ಹಾಡುತ್ತಾ ತಮ್ಮ ತನು ಮನ ಮನೆಯ ಮಾತು ಎಲ್ಲವನ್ನೂ ವಿಶ್ವ ಮಾತೆಯ ತಾಯಿಸರೆಗ ರಕ್ಷಣೆಗಾಗಿ ಅರ್ಪಿಸುತ್ತಾ ತಾವೂ ಕೂಡ ಅವಳ ತಾಯಿಸರೆಗಿನಲ್ಲಿ ಬದುಕನ್ನು ನಿಶ್ಚಿಂತೆಯಾಗಿರಬಹುದೆಂದು ಎಣಿಸು, ತಮ್ಮನ್ನು ರಕ್ಷಿಸು ಎಂದು ವಿನಂತಿಸಿಕೊಂಡಿದ್ದಾರೆ. ಪ್ರೇಮ ಬೀಜ ಮೂಲ ನನಗೆ, ಪ್ರೇಮ ಬೀಜ ಫಲದ ಕೊನೆಗೆ ಎಂದು ತಮ್ಮ ಪ್ರೇಮ ಬೀಜ ಕವನದ ಮೂಲಕ ತಮಗೆ ವಿಶ್ವ ಮಾತೆಯ ಪ್ರೀತಿ ಕೊನೆಯ ವಾತ್ಸಲ್ಯ ಅವಶ್ಯವಾಗಿ ಬೇಕೆಂದು ಪ್ರಾರ್ಥಿಸುತ್ತಾರೆ. ಹೀಗೆ ವರಕವಿ ಬೇಂದ್ರೆಯವರು ನಿಸರ್ಗದ ಪ್ರತಿಯೊಂದರಲ್ಲೂ ಕೂಡ ಮಾತೆಯನ್ನು ಕಂಡವರು. ತಮ್ಮ ಹೆತ್ತ ತಾಯಿ ಅಂಬಿಕೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಇವರು ಅವಳೇ ತಮ್ಮ ಸರ್ವಸ್ವವೆಂದು ಭಾವಿಸಿದ್ದರು. ತಮ್ಮ ಪ್ರತಿಭೆ ಕಾವ್ಯ ಎಲ್ಲವೂ ತಾಯಿಯ ಕೃಪೆ ಎಂದು ಬಲವಾಗಿ ನಂಬಿದ್ದ ಬೇಂದ್ರೆ ನಿಜವಾಗಿಯೂ ತಬ್ಬಲಿಯಾದದ್ದು ದಿಕ್ಕುಗಿರದು ತಮ್ಮ ನಲುಮೆಯ ತಾಯಿಯನ್ನು ಕಳೆದು

0: ಕೊಂಡಾಗ ಇದ್ದಾಗ ತಿಳಿಯಲಿಲ್ಲೆನ್ನ ತಿಳಿವು ಮುದ್ದಾಡಿಕೊಳ್ಳುವಷ್ಟರಲ್ಲಿ ಬಂದಿತು ಅಳಿವು. ಯಾವ ಜನ್ಮದಲ್ಲಿ ಋಣವ ತೀರಿಸಲಿ, ಯಾವ ಸ್ವಯ ಮಾಡಿ ಹೆಸರು ಬೀರಿಸಲಿ ಎಂದು ತಮ್ಮ ನಲ್ತಾಯಿ ಎಂಬ ಕವನದಲ್ಲಿ ತಾಯಿಯ ಅಗಲಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಕವನದಲ್ಲಿ ನೂರಿಂತ ಕಾಯ ಧರಿಸಿದರೂ ನಿನ್ನಂತ ತಾಯಿ ಸಿಗಳೆ, ಹರಸನ್ನ ಬಾ ಮಗುವೆ ಎಂದು ನಕ್ಕಾಳೆ ಎಂದು ಅಗಲಿದ ತಮ್ಮ ಮಾತೆಯ ಪ್ರೀತಿಯನ್ನು, ವಾತ್ಸಲ್ಯವನ್ನು, ಮಮತೆಯನ್ನು ನೆನೆಯುತ್ತಲೇ ದುಃಖಿಸುತ್ತಾರೆ. ತಾಯಿಯ ಕನಸಂತೆ ಕಾವ್ಯರಚಿ ತಾಯಿ ಅಂಬಿಕೆ ಋಣವನ್ನು ತೀರಿಸಿದ್ದಾರೆ. ಈ ಮೂಲಕ ಎಲ್ಲಾ ಕನ್ನಡಿಗರ ಮನಗಳಲ್ಲಿ ಇಂದಿಗೂ ಕೂಡ ಸ್ಥಿರವಾಗಿದ್ದಾರೆ.
1: ಬೇಂದ್ರೆಯವರ ಕವಿತೆಗಳಲ್ಲಿ ಮಹತ್ವದ ಕಲ್ಪನೆ, ಈ ಕುರಿತು ಇದುವರೆಗೂ ಮಾತನಾಡಿದವರು ಸಿದ್ದಲಿಂಗಮ್ಮ ಹಿರೇಮಠ್ ಅವರು. ಈಗ ಕೇಳೋಣ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಎನರ್ಜಿ ಬೂಸ್ಟ್.
2: ಆರೋಗ್ಯವೇ ಭಾಗ್ಯ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವ ಹಿತೋಕ್ತಿಗಳನ್ನು ನಾವು ಚಿಕ್ಕವರಿದ್ದಾಗಿನಿಂದ ಓದುತ್ತಾ ಕೇಳುತ್ತಲೇ ಬಂದಿದ್ದೇವೆ. ಈಗಲೂ ಕೂಡ ನಮಗಿಂತ ಚಿಕ್ಕವರಿಗೆ ಇದೇ ಮಾತುಗಳನ್ನು ಹೇಳುತ್ತಲೇ ನಮ್ಮ ಬಾಯಿ ಛಲವನ್ನು ತೀರಿಸಿಕೊಳ್ಳುತ್ತಲೇ ಇದ್ದೇವೆ. ಹಾಗಂತ ನಾವೇನು ದಡ್ಡರಲ್ಲ. ನಮ್ಮ ಮನಸ್ಸಿಗೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದು ತಿಳಿದೇ ಇರುತ್ತದೆ. ಆದರೆ ನಾವೇನ್ ಮಾಡುವುದು, ಬಾಯಿ ಕೇಳುವುದಿಲ್ಲವಲ್ಲ. ಅದರಲ್ಲಿ ಅಡಗಿರುವ ಜಿಹ್ವೆ ಇದೆಯಲ್ಲ, ಅದಕ್ಕೆ ಬೇರೆ ಕೆಲಸವೇ ಇಲ್ಲ. ತನಗೆ ರುಚಿ ಎನಿಸಿದ್ದೆಲ್ಲವನ್ನು ಕೇಳುತ್ತದೆ. ಬೇಡ ಬೇಡವೆಂದು ನಮ್ಮ ಮನಸ್ಸು ಎಚ್ಚರಿಸುತ್ತಿದ್ದರೂ ನಾಲಿಗೆಯ ಆಸೆ ಪೂರೈಸುವುದಕ್ಕಾಗಿ ತಿನ್ನುವುದು ಅನಿವಾರ್ಯ. ಅದು ನಮ್ಮ ಕರ್ತವ್ಯ ಕೂಡ. ಅದಕ್ಕಾಗಿ ನಾವು ಎಂತಹ ಸಾಹಸದ ಕೆಲಸಕ್ಕಾದರೂ ಕೈ ಹಾಕಿ ನಮ್ಮ ಜಿಹ್ವೆಯ ಆಸೆಯನ್ನು ಪೂರೈಸುತ್ತೇವೆ. ಹಿಂದೆಲ್ಲ ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಅವರು ತಿನ್ನುವ ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ತಾಜಾ ಬೆಳೆಯುವ ಹಣ್ಣುಗಳು, ತರಕಾರಿಗಳು, ಅವುಗಳಿಂದ ತಯಾರಾದ ಪದಾರ್ಥಗಳಲ್ಲೇ ಎಲ್ಲಾ ವಿಟಮಿನ್ಗಳು ಇರುತ್ತಿದ್ದರಿಂದ ಅವರಿಗೆ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳು ಬೇಕಾಗಲೇ ಇರಲಿಲ್ಲ. ಒಮ್ಮೆ ಹಾಗೇನಾದರೂ ತಿನ್ನುವುದೋ ಕುಡಿಯುವುದೋ ಇದ್ದರೆ ಮನೆಯಲ್ಲೇ ಮಾಡಿರುತ್ತಿದ್ದ ಬೇರು ತೊಗಟೆಗಳ ಕಷಾಯಗಳು, ಬೇರೆ ಬೇರೆ ರೀತಿಯ ಲೇಹ್ಯಗಳು ಇರುತ್ತಿದ್ದವು. ಆದರೆ ಈಗ ಹಾಗಿಲ್ಲ. ಎನರ್ಜಿ ಬೂಸ್ಟ್ ಎಂದು ಹತ್ತು ಹಲವು ಬಗೆಯಲ್ಲಿ ಟಾನಿಕ್ಗಳು, ಪೌಡರ್ಗಳು ಬಾಟಲಿ ಡಬ್ಬಗಳಲ್ಲಿ ಸಿಗುತ್ತವೆ. ಇನ್ನೂ ಕೆಲವು ಗುಳಿಗೆಗಳು, ಇಂಜೆಕ್ಷನ್ಗಳು ಬರುತ್ತವೆ. ಇವೆಲ್ಲವೂ ತಕ್ಷಣಕ್ಕೆ ಯುದ್ಧಕ್ಕೆ ಹೋಗುವಷ್ಟು ಶಕ್ತಿ ಅಥವಾ ಎನರ್ಜಿಯನ್ನು ಕೊಡುತ್ತವೆ. ಅದನ್ನು ಕುಡಿದು ಕ್ವಿಂಟಲ್ ಗಟ್ಟಲೆ ಭಾರದ ವಸ್ತುಗಳನ್ನು ಎತ್ತಬಹುದು, ಎಂತೆಂಥ ಬಾಡಿ ಬಿಲ್ಡರ್ಗಳನ್ನು ಸೋಲಿಸಬಹುದು ಎಂದು ನಮ್ಮ ಟಿವಿಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ದಿನವೂ ಹೇಳುತ್ತಾ ಚಿತ್ರಗಳನ್ನು ತೋರಿಸಿ ಆಸೆ ಹುಟ್ಟಿಸುವಾಗ ಪೇಪರ್ಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ರಾಗ ತಾಳದ ಜೊತೆ ಸಂಗೀತಮಯವಾಗಿ ಹೇಳುವಾಗ ಈ ಚಂಚಲ ಮನಸ್ಸು ಕೇಳುವುದಿಲ್ಲ. ಅದಕ್ಕೆ ಆಸೆ ಹುಟ್ಟಿ ಹಠ ಮಾಡುವುದಕ್ಕೆ ಶುರು ಮಾಡುತ್ತದೆ. ಒಂದು ಮನೆಯಲ್ಲಿ ಹೆಣ್ಣೊಬ್ಬಳು ಪ್ರೆಗ್ನೆಂಟ್ ಆದಾಗಿನಿಂದ ಈ ಟಾನಿಕ್ಗಳು ಅಥವಾ ಎನರ್ಜಿ ಬೂಸ್ಟ್ಗಳನ್ನು ಕೊಡುವುದಕ್ಕೆ ಶುರು ಮಾಡಿದರೆ ಅವಳು ಹಡೆದು ಮಗು ಬೆಳೆದು ದೊಡ್ಡದಾದರೂ ಮುಗಿಯುವುದಿಲ್ಲ. ಹೊಟ್ಟೆಯಲ್ಲಿರುವ ಮಗು ದಷ್ಟಪುಷ್ಟವಾಗಿ ಬೆಳೆಯಬೇಕು, ಆರೋಗ್ಯವಾಗಿರಬೇಕು, ಹಾಲು ಬಣ್ಣದಲ್ಲಿ ಗುಲಾಬಿ ಕೆನ್ನೆ ಹೊಂದಿ ನೋಡುವುದಕ್ಕೆ ಸುಂದರಾಂಗನಂತೆ ಕಾಣಬೇಕು ಅಂತ ಎಲ್ಲರಿಗೂ ಆಸೆ ಇರೋದಿಲ್ವೇ? ಆಮೇಲೆ ಚೆನ್ನಾಗಿ ಬೆಳೆದ ಮಗುವನ್ನು ಹೆರೋದಕ್ಕೆ ಶಕ್ತಿ ಬೇಕಲ್ವೇ? ಅದಕ್ಕೆ ಮಗುವಿಗೆ ತಾಯಿಗೆ ಇಬ್ಬರಿಗೂ ಅನುಕೂಲವಾಗುವಂತೆ ಡಾಕ್ಟರ್ಗಳು ಉದ್ದವಾದ ಲಿಸ್ಟ್ ಅನ್ನು ಮಾಡಿಯೇ ಕೊಡುತ್ತಾರೆ. ಅದನ್ನು ಮೆಡಿಕಲ್ ಶಾಪ್ನಲ್ಲಿ ಪ್ಯಾಕ್ ಮಾಡಿಸಿದರೆ ಮುಗಿಯಿತು. ನಂತರ ಅದನ್ನು ತರುವುದಕ್ಕೆ ನಾವು ತೆಗೆದುಕೊಂಡು ಹೋದ ಬ್ಯಾಗ್ ಹಿಡಿಯದೆ ಬೇರೆ ಚೀಲವನ್ನು ಖರೀದಿಸುವಂತಾಗುತ್ತದೆ. ಹುಟ್ಟುವ ಮಗು ಗುಂಡಣ್ಣನಂತೆ ಇದು ಹಾಲು ಬೆಳ್ಳಗೆ ಸೇಬಿನ ಕೆನ್ನೆ ಹೊಂದಿ ನೋಡಿದವರಿಗೆ ಒಮ್ಮೆಯಾದರೂ ಎತ್ತಿ ಮುದ್ದಿಸಬೇಕು ಎನ್ನುವ ಆಸೆ ಎಲ್ಲರದ್ದು. ನಂತರವಂತೂ ಮಗುವಿನ ಬೆಳವಣಿಗೆಗೆಂದು ಬೇರೆ ಬೇರೆ ರೀತಿಯ ಇಂಜೆಕ್ಷನ್ಗಳು, ಟಾನಿಕ್ಗಳು ಎಂದು ವೈದ್ಯರುಗಳು ಒಂದು ಲಿಸ್ಟ್ ಬರೆದ ಪುಸ್ತಕವನ್ನೇ ಕೊಟ್ಟಿರುತ್ತಾರೆ. ಬರೆಯುವುದು ಅವರ ಧರ್ಮ, ಬರೆದಿದ್ದನ್ನು ತಂದು ತಿನ್ನುವುದು ನಮ್ಮ ಕರ್ಮ ಅಲ್ವೇ? ನಂತರದ ದಿನಗಳಲ್ಲಿ ತಾಯಿ ಹಾಲಿನ ಜೊತೆ ಎನರ್ಜಿ ಬೂಸ್ಟ್ ಎಂದು ವಿವಿಧ ರೀತಿಯ ಕಾಳುಗಳಿಂದ ತಯಾರಾದ ಪುಡಿಗಳು, ಸಿರಿಧಾನ್ಯದ ಪೌಡರ್ಗಳು, ಹಾಲು, ಗಿಣ್ಣು, ಒಂದೆಲಗ, ನೆಲ್ಲಿಕಾಯಿ, ತೆಂಗಿನ ಹೂವುಗಳ ಲೇಹ್ಯದಂತಹ ಪದಾರ್ಥಗಳು ಶಕ್ತಿವರ್ಧಕಗಳಾಗಿ ಮಗುವಿನ ಆಹಾರದ ಜೊತೆ ಸೇರಿಕೊಳ್ಳುತ್ತವೆ. ಇಷ್ಟು ಕೊಟ್ಟ ಮೇಲೂ ಮಗುವಿನ ಆರೋಗ್ಯ ಏರುಪೇರಾಗಿ ಪುನಃ ಡಾಕ್ಟರು ಬರೆದುಕೊಡುವ ಟಾನಿಕ್ಗಳು ಬೇರೆಯದೇ ಇರುತ್ತವೆ ಬಿಡಿ. ಇನ್ನು ಮಗು ದೊಡ್ಡವನಾಗಿ ಸ್ಕೂಲಿಗೆ ಹೋಗುವುದಕ್ಕೆ ಶುರುವಾದ ಮೇಲೆ ಟಿವಿಯಲ್ಲಿ ತೋರಿಸುವ ಕ್ರಿಕೆಟ್ ಆಟಗಾರರು ಸಿನಿಮಾ ಹೀರೋಗಳು ಉಪಯೋಗಿಸುವಂತಹ ಎನರ್ಜಿ ಬೂಸ್ಟ್ಗಳು ಬೇರೆ. ಅದನ್ನು ಕುಡಿಯುವುದಕ್ಕೆ ಕ್ರಿಕೆಟ್ ಆಟಗಾರರು ಉಪಯೋಗಿಸುವ ಕಾಫಿ ಕಪ್ಪನ್ನೇ ಕೊಡಬೇಕು.

ಮಕ್ಕಳಿಗೆ. ಇಂತಹ ಎನರ್ಜಿ ಬೂಸ್ಟ್ಗಳನ್ನು ಸೇವಿಸಿದವರು ಕೆಲವರು ನರಪೇತ್ತಲವಾದರೆ ಇನ್ನೂ ಕೆಲವರು ದೊಡ್ಡ ಹೊಟ್ಟೆಯ ಗಣಪನೋ ನೀರು ತುಂಬೋ ಅಂಡೆಯೋ ಆಗಿದ್ದರೆ ಅದು ಅವರವರ ಅಣೆಬರಹ. ಇವು ಮನುಷ್ಯರ ವಿಷಯವಾದರೆ ಇನ್ನು ಪ್ರಾಣಿಗಳಿಗೂ ಎನರ್ಜಿ ಬೂಸ್ಟ್ಗಳು ಬೇಕಾಗುತ್ತವೆ. ನಮ್ಮ ಮನೆಯಲ್ಲಿ ಬಿಸಿ ಆಕಳೊಂದು ಕರು ಹಾಕಿದ ಎರಡು ಮೂರು ದಿನವಾದ ಮೇಲೆ ಮಲಗಿದ ಆಕಳು ಏಳಲೇ ಇಲ್ಲ. ಹಿಂಡಿ ಹುಲ್ಲು ಯಾವುದನ್ನು ಮೂಸಿಯೂ ನೋಡಲಿಲ್ಲ. ಸಣ್ಣ ಪುಟ್ಟ ಹಳ್ಳಿ ಮದ್ದುಗಳು ಕೆಲಸ ಮಾಡದೆ ಕೊನೆಗೆ ಪಶುವೈದ್ಯರನ್ನೇ ಕರೆಸಬೇಕಾಯ್ತು. ವೈದ್ಯರು

0: ಇನ್ನೊಂದು ಹಾಲು ಹೆಚ್ಚಿಸೋಕೆ, ಮತ್ತೊಂದು ಹಾಲಿನಲ್ಲಿ ಫ್ಯಾಟ್ ಜಾಸ್ತಿ ಆಗೋಕೆ. ನಾನು ನನ್ನ ಗಂಡ ಮುಖ ಮುಖ ನೋಡಿಕೊಂಡೆವು. ಇನ್ನು ನಮ್ಮ ಬೆಕ್ಕು ನಾಯಿಗಳು ಇದಕ್ಕಿಂತ ಹೊರತಾಗಿಲ್ಲ. ಈ ನಾಯಿ ಜಾತಿಗಳೇನೋ ದೋಸೆ, ಹಾಲು, ಅನ್ನ, ಮೀನು, ಮಾಂಸವೆಂದು ತಿಂದಿದ್ದು ಸಾಕಾಗಿ ಬಿಡುತ್ತವೆ. ಆದರೆ ಈ ಜಾತಿ ನಾಯಿಗಳಿಗೆ ಇವಿಷ್ಟೇ ಕೊಟ್ಟರೆ ಸಾಲದು. ಪೆಡಿಗ್ರಿ, ಮೊಟ್ಟೆ, ಎಕ್ಸ್ಟ್ರಾ ಪೌಡರ್ಗಳು, ಜಂತು ಹುಳುಗಳಿಗೆ ಇಂಜೆಕ್ಷನ್ಗಳು ಎಂದು ಬರೆದಿರುತ್ತಾರೆ. ಅವಕ್ಕಾಗಿಯೇ ಬೇರೆ ಪಟ್ಟಿಯನ್ನೇ ಕೊಟ್ಟಿರುತ್ತಾರೆ. ಥೇಟ್ ಮನುಷ್ಯರಿಗೆ ಕೊಟ್ಟಂತೆ ನಾವು ಖರ್ಚು ಲೆಕ್ಕ ಮಾಡುವುದಕ್ಕೆ ಹೋದರೆ ಒಬ್ಬ ಮನುಷ್ಯನಿಗೆ ಬೇಕಾಗಕ್ಕಿಂತ ಹೆಚ್ಚು ಖರ್ಚು ಬಂದಾಗ ನಿಜವಾಗ್ಲೂ ಒಮ್ಮೆ ಹೊಟ್ಟೆ ಉರಿಯಾಗುವುದಂತೂ ಸತ್ಯ. ಮನುಷ್ಯರು ಪ್ರಾಣಿಗಳೆಲ್ಲ ಮುಗಿದ ಮೇಲೆ ಉಳಿದಿದ್ದು ಸಸ್ಯಗಳು. ನಮ್ಮ ತೋಟದಲ್ಲಿ ಬೆಳೆಯುವ ಅಡಿಕೆ, ತೆಂಗು, ಬಾಳೆ, ಕಾಫಿ, ಟೀ, ಆಹಾರದ ಬೆಳೆಗಳಾದ ಭತ್ತ, ರಾಗಿ, ಜೋಳ, ತೊಗರಿ ಇತ್ಯಾದಿಗಳಿಗೆ ಹಟ್ಟಿ ಗೊಬ್ಬರ ಜೊತೆ ಕೋಳಿ ಕುರಿ ಗೊಬ್ಬರಗಳನ್ನು ಕೊಟ್ಟಿದ್ದಲ್ಲದೆ ಇತ್ತೀಚೆಗೆ ಒಂದಿಷ್ಟು ಎಕ್ಸ್ಟ್ರಾ ಪೌಡರ್ಗಳು, ಲಿಕ್ವಿಡ್ಗಳು ಬರುತ್ತವೆ. ಇವನ್ನೆಲ್ಲ ತಯಾರು ಮಾಡುವ ಕಂಪನಿಯವರು ಮನೆ ಮನೆಗೆ ಬಂದು ನಮ್ಮ ರೈತರ ಮನವೊಲಿಸಲು ಇದ್ದ ಬಿದ್ದ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಕೊನೆಗೂ ಗೆಲುವು ಸಾಧಿಸುತ್ತಾರೆ. ನಂತರ ಈ ರೈತರು ಎಷ್ಟು ಮಂದಿ ಬಂಪರ್ ಬೆಳೆ ಬೆಳೆಯುತ್ತಾರೋ, ಎಷ್ಟು ಮನೆಯ ಅಂಗಳದ ಮೂಲೆಯಲ್ಲಿ ಇಟ್ಟಿರುತ್ತಾರೋ ದೇವರೇ ಬಲ್ಲ. ಬಂಪರ್ ಬೆಳೆ ತೆಗೆದವರಿಗಿಂತ ಬೆಳೆ ಸಾಲದ ಬಡ್ಡಿ ತುಂಬಲಾಗದೆ ತಲೆ ಮೇಲೆ ಕೈ ಹೊತ್ತು ಕುಂತವರು ಹೆಚ್ಚಿದ್ದರೆ ಆಶ್ಚರ್ಯ ಪಡಬೇಕಿಲ್ಲ. ಇವಕ್ಕೆಲ್ಲ ಟಾನಿಕ್ಗಳು ಬಂದ ಮೇಲೆ ನಮ್ಮ ಹೂವು, ತರಕಾರಿ, ಹಣ್ಣುಗಳ ಸಸಿಗಳಿಗೆ ಬರದೇ ಇರದೆ ಇವುಗಳ ಬೆಲೆಯೂ ಜಾಸ್ತಿಯಾಗಿ ನೋಡುವುದಕ್ಕೆ ಚಂದವಾಗಿ ಕಣ್ಮನ ಸೂರೆಗೊಳ್ಳಬೇಕಲ್ವೇ? ಮೊನ್ನೆ ನಮ್ಮ ಪಕ್ಕದ ಮನೆಗೆ ಹೋಗಿದ್ದೆ. ಅಂಗಳದಲ್ಲೇ ಮೂಲಂಗಿ, ನವಿಲುಕೋಸು, ಬೆಂಡೆ, ಬೀನ್ಸು, ಪಲಕ್, ಮೆಂತ್ಯ ಎಂದು ಹತ್ತಾರು ಬಗೆಯ ತರಕಾರಿಗಳನ್ನು ಹಾಕಿದ್ದರು. ಹುಳ ಹಪ್ಪಡಿಗಳು ದಾಳಿ ಮಾಡದೆ ಹುಲುಸಾಗಿ ಬೆಳೆದು ಸಾಲಾಗಿ ನಿಂತ ಹಸಿರು ಗೊಂಬೆಗಳಂತೆ ಕಾಣುತ್ತಿದ್ದವು. ಬಂದವರ ಕಣ್ಣುಗಳು ಕುಕ್ಕುತ್ತಿದ್ದವು. ಅದಕ್ಕೆ ಅಲ್ಲಲ್ಲಿ ದೃಷ್ಟಿಗೊಂಬೆಗಳು ನಿಂತಿದ್ದವು. ಆದರೂ ಬಂದವರೆಲ್ಲ ಸಸಿಗಳ ಮೇಲೆ ದೃಷ್ಟಿ ಇಟ್ಟೇ ಹೋಗುತ್ತಿದ್ದರು. ಕೆಲವು ದಿವಸ ಪುನಃ ಅವರ ಮನೆಗೆ ಹೋದೆ. ಬೇಡವೆಂದರೂ ನನ್ನ ದೃಷ್ಟಿ ತರಕಾರಿಗಳ ಮೇಲೆ ಬಿತ್ತು. ಆದರೆ ಒಮ್ಮೆಲೆ ನನ್ನ ಎದೆ ಧಸಕ್ಕೆಂದಿತ್ತು. ತರಕಾರಿ ಹೂವಿನಗಳೆಲ್ಲ ನೆಲಸಮವಾಗಿದ್ದವು. ಇನ್ನೂ ಕೆಲವು ತಾವು ಅವರ ದಾರಿ ಹಿಡಿಯುತ್ತೇವೆಂದು ಗೊತ್ತಿದ್ದು ಸತ್ತವರಿಗೆ ಶೋಕಗೀತೆ ಹಾಡುತ್ತಿದ್ದವು. ನನಗೋ ಪಶ್ಚಾತ್ತಾಪದ ಕುತೂಹಲವೂ ಹುಟ್ಟಿ ಕಾರಣ ಕೇಳಿದೆ. ಆ ಮನೆಯವರು ಯಾರೋ ನೆಂಟರಿಷ್ಟರ ಮನೆಗೆ ಹೋದಾಗ ಈಗೆಲ್ಲ ಹೂವಿನ ಗಿಡ, ತರಕಾರಿ ಗಿಡಗಳಿಗೆಲ್ಲ ಸೊಂಪಾಗಿ ಬೆಳೋಕೆ ಅಂತಾನೆ ಟಾನಿಕ್ಗಳು ಬಂದಿವೆ, ನಾವು ಅದನ್ನೇ ಹಾಕಿದ್ದೇವೆ, ನೀವು ಬೇಕಾದರೆ ಹಾಕಿ ನೋಡಿ ಎಂದರಂತೆ. ಇವರು ಆ ಟಾನಿಕ್ಕಿನ ಹೆಸರು, ಕುಲ, ಗೋತ್ರ ವಿಚಾರಿಸಿ ಅವರು ತಂದ ಅಂಗಡಿಯನ್ನೇ ಹುಡುಕಿ ಅಲ್ಲಿಂದ ತಂದು ತಮ್ಮ ಮನೆಯ ತರಕಾರಿ ಹೂವಿನ ಗಿಡಗಳಿಗೆ ಹಾಕಿದ್ದರು. ಪಾಪ ಇವರ ದುರಾದೃಷ್ಟಕ್ಕೆ ಮಾರನೇ ದಿವಸವೇ ಎಲ್ಲಾ ಗಿಡಗಳಿಗೂ ಬೂಸ್ಟ್ ಕೂಡಿದ ಎನರ್ಜಿ ಜಾಸ್ತಿಯಾಗಿ ದೇವರ ಪಾದ ಸೇರಿಕೊಂಡಿದ್ದವು. ಔಷಧಿ ಟಾನಿಕ್ಗಳ ಬಾಟಲೆ ಮೇಲೋ ಅಥವಾ ಅವುಗಳ ಬಾಕ್ಸ್ಗಳ ಮೇಲೋ ಅವುಗಳನ್ನು ಉಪಯೋಗಿಸುವ ರೀತಿ ಪ್ರಮಾಣಗಳ ಬಗ್ಗೆ ಬರೆದಿರ್ತಾರೆ. ಆದರೆ ನಮಗೆ ಅವನ್ನೆಲ್ಲ ಓದಿಕೊಳ್ಳುವಷ್ಟು ವ್ಯವಧಾನ ಇರಬೇಕಲ್ಲ. ಗಡಿಬಿಡಿ, ಎಷ್ಟೆಂದರೂ ನಾವು ಫಾಸ್ಟ್ ಯುಗದವರು. ಇವತ್ತು ನೆಟ್ಟು ಇವತ್ತೇ ಹೂವು ಕಾಯಿಗಳನ್ನು ನಿರೀಕ್ಷಿಸುತ್ತೇವೆ. ಅತಿಯಾದರೆ ಅಮೃತವೂ ವಿಷವೇ ಎನ್ನುವುದು ಮರೆತೇ ಬಿಡುತ್ತೇವೆ. ಪಾಪ ಆ ಗಿಡಗಳಿಗೂ ಮಾತು ಬಂದಿದ್ದರೆ ಏನಾದರೂ ಅನುಕೂಲ ಆಗ್ತಿತ್ತೇನು? ಒಟ್ಟಿನಲ್ಲಿ ಅವುಗಳಿಗೂ ಆಯುಷ್ಯ ತೀರುತ್ತಿರಬೇಕು. ಆದ್ರೆ ಗೊಂಬೆಯಂತೆ ಕಣ್ಮನ ಸೆಳೆದಿದ್ದ ಗಿಡಗಳೆಲ್ಲ ಹೀಗೆ ಶವಗಳಂತೆ ಬಿದ್ದೊಂಡ್ರೆ ಯಾರಿಗೆ ತಾನೇ ಸಂಕಟ ಆಗಲ್ಲ ಹೇಳಿ? ಪಾಪ ಅವರ ಮನೆಯವರು ನನ್ನ ಬಳಿ ಬಂದವರೇ ಬೇಸರದಿಂದ ನೀನು ಮಾತ್ರ ಈ ಟಾನಿಕ್ ಹಾಕುವುದಕ್ಕೆ ಹೋಗ್ಬೇಡ ಎಂದು ಕಿವಿಯಲ್ಲಿ ಅಂತರಂಗ ಮಾಡಿದಾಗ ನಾನು ಮನಸ್ಸಲ್ಲೇ ನಕ್ಕು, ನಮಗೆ ಮನೆಯಲ್ಲಿರೋ ದಡ್ಡಿ ಗೊಬ್ಬರವೇ ಸಾಕು, ಈ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳೇನೂ ಬೇಡ ಎಂಬಂತೆ ತಲೆ ಆಡಿಸಿದೆ.
1: ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕೆಲವು ಪ್ರಕಟಣೆಗಳು.
1: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434349.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ, ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.
2: ಸ್ನೇಹಿತರೆ, ಗಮನಿಸಿ, ಇಂದು ಸಂಜೆ 5:30 ಯುವ ತರಂಗ ಯುವ ಜನತೆಗಾಗಿ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಬುರುಜನರೊಪ್ಪದ ಬಹುಮುಖ ಪ್ರತಿಭೆ ಶ್ರೀಹರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳಿ ಯುವ ತರಂಗ ಯುವ ಜನತೆಗಾಗಿ ಕಾರ್ಯಕ್ರಮ ಇಂದು ಸಂಜೆ 5:30.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ.
5: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
4: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
3: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ. ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
2: ರೈತ ಬಾಂಧವರೇ, ಗಮನಿಸಿ, ಇಂದು ಸಂಜೆ 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಮೂಡಿಬರುತ್ತದೆ. ವಿಷಯ ದ್ವೀಪಗಳು ಭಾಗವಹಿಸುತ್ತಾರೆ. ಎಂ ಶೋಭಾ ಅದರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಕೇಳಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಇಂದು ಸಂಜೆ 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ. 1:10 ಕನ್ನಡದಲ್ಲಿ ವಾರ್ತೆಗಳು.

0: ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶಣೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾಕ್ಟರ್ ಲಕ್ಷ್ಮೀನಾರಾಯಣ ಶಣೈ ಅವರೇ ನಮಸ್ಕಾರ.
2: ನಮಸ್ಕಾರ ಕೇಶವಮೂರ್ತಿ ಅವರಿಗೆ.
1: ಪ್ರತಿ ವರ್ಷ ಜೂನ್ 21ನೇ ತಾರೀಖನ್ನ ವಿಶ್ವ ಯೋಗ ದಿನಾಚರಣೆ ಅಂತ ಮಾಡಲಾಗುತ್ತೆ. ಯಾತಕ್ಕೆ ಯೋಗ ದಿನಾಚರಣೆಯನ್ನ ಜೂನ್ 21ನೇ ತಾರೀಖೆ ಮಾಡಲಾಗುತ್ತೆ ಶಣೈ?
2: ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಭಾರತೀಯ ಸಂಸ್ಕೃತಿಯ ಒಂದು ಅಂಗ, ಯೋಗ ಭಾರತೀಯ ಪರಂಪರೆಯ ಒಂದು ಅಂಗ, ಇದು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಜೀವನ ಶೈಲಿಯ ಒಂದು ಅಂಗವಾಗಿದೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು 2014ರಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ಇಟ್ಟರು. ಅಂತಂದ್ರೆ ಒಂದು ದಿವಸವನ್ನ ಇಡೀ ಪ್ರಪಂಚದಲ್ಲಿ ಒಂದು ದಿವಸವನ್ನ ವಿಶ್ವ ಯೋಗ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡಬೇಕು ಅಂತ ಹೇಳುವಂತ ಒಂದು ನಿರ್ಣಯವನ್ನು ಇಟ್ಟಾಗ ಅದಕ್ಕೆ 174 ದೇಶಗಳು 2014 ಸೆಪ್ಟೆಂಬರ್ನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸೋದು ಅಂತೇಳಿ. ಯಾಕೆ ಅಂತಂದ್ರೆ ಯೋಗ ಅಂತಂದ್ರೆ ಬೆಳಕು. ಆ ಬೆಳಕು ನಮ್ಮ ಪ್ರಪಂಚದಲ್ಲಿ ಬೆಳಕನ್ನ ಅತ್ಯಂತ ಚೆನ್ನಾಗಿ ನೀಡುವ ದಿವಸ ಅಂತ 21 ಅತ್ಯಂತ ದೊಡ್ಡ ಹಗಲಿನ ದಿವಸ. ಆ ದಿವಸವನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡೋದು ಒಳ್ಳೆಯದು ಸೂಕ್ತ ಅಂತ ಹೇಳುವಂತ ಒಂದು ಅಭಿಪ್ರಾಯವನ್ನ ವಿಶ್ವಸಂಸ್ಥೆ ವ್ಯಕ್ತಪಡಿಸಿದ್ರಿಂದ ಆ ವರ್ಷದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಜೂನ್ 21ರಂದು ಮಾಡಲಾಯಿತು. ಜೂನ್ 21 2015 ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನವದೆಹಲಿಯಲ್ಲಿ ಸನ್ಮಾನ್ಯ ಪ್ರಧಾನಿಗಳು ಈ ಕಾರ್ಯಕ್ರಮವನ್ನ ಅವರೇ ಸ್ವತಃ ನಿಂತು ಉದ್ಘಾಟಿಸಿದ್ರು. ಅದರ ನಂತರ 12 ಕಾರ್ಯಕ್ರಮಗಳಾಗಿದ್ವು. ಇದು 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ.
1: ಪ್ರತಿ ವರ್ಷ ಒಂದೊಂದು ಘೋಷ ವಾಕ್ಯವನ್ನ ಇಡಲಾಗುತ್ತೆ. ಈ ಬಾರಿಯ ಘೋಷವಾಕ್ಯ ಏನು ಡಾಕ್ಟರ್ ಶಣೈ?
2: ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಡ್ತೀವಿ. ಅಂತಂದ್ರೆ ಪ್ರಪಂಚದಲ್ಲಿ ಆರೋಗ್ಯದ ಜಾಗೃತಿಗಾಗಿ ಯಾವ ವಿಚಾರಗಳು ಬಹಳ ಶ್ರೇಷ್ಠ ಇರ್ತದೋ ಆ ವಿಷಯವನ್ನೇ ಘೋಷವಾಕ್ಯವಾಗಿ ಇಟ್ಕೊಂಡಿದ್ದಾರೆ. ಈ ವರ್ಷ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ. ಅಂತಂದ್ರೆ ಇದು ಫೋಕಸ್ ಯಾರಿಗೆ ಅಂತಂದ್ರೆ ಸೀನಿಯರ್ ಸಿಟಿಸನ್ಗೆ. ಅಂತಂದ್ರೆ ಅತ್ಯುತ್ತಮ ವೃದ್ಧಾಪ್ಯವನ್ನ ಪಡ್ಕೊಳ್ಳಿಕ್ಕೆ ಯೋಗ ಸಹಕಾರಿ. ಅಂತಂದ್ರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ಈ ಮಾತನ್ನು ಮಾತಾಡ್ತಾ ಇದ್ದೀವಿ. ಯೋಗ ಫಾರ್ ಹೆಲ್ದಿ ಏಜಿಂಗ್ ಈ ವರ್ಷದ ಘೋಷವಾಕ್ಯ.
1: ವಯಸ್ಸಾದ ಮೇಲೂ ಆರೋಗ್ಯವಾಗಿರಬೇಕು.
2: ಅಂತಂದ್ರೆ ಏಜಿಂಗ್ ಈಸ್ ನ್ಯಾಚುರಲ್ ಫಿನಾಮಿನ, ಏಜಿಂಗ್ ಈಸ್ ಫಿಸಿಯಾಲಜಿಕಲ್ ಫಿನಾಮಿನ. ಅಂತಂದ್ರೆ ಇದನ್ನ ಯಾರು ತಡೆಗಟ್ಟಲಿಕ್ಕೆ ಆಗುದಿಲ್ಲ. ಆದ್ರೆ ಏಜಿಂಗ್ ಅನ್ನ ತಡೆಗಟ್ಟುವ ಪ್ರಶ್ನೆ ಇಲ್ಲ. ಏಜಿಂಗ್ ಅನ್ನ ಅತ್ಯಂತ ಆರೋಗ್ಯಪೂರ್ಣವಾಗಿ ಮಾಡುವಂತ ಕೆಲಸವನ್ನ ಯೋಗ ಮಾಡುತ್ತೆ ಅಂತ ಹೇಳೋದನ್ನ ಸಾರ್ಲಿಕ್ಕೆ ಈ ಘೋಷವಾಕ್ಯ.
1: ಯೋಗಕ್ಕೂ ಮೈಸೂರಿಗೂ ಇರುವಂತಹ ಸಂಬಂಧವನ್ನ ಮೆಲುಕು ಹಾಕಿ ಡಾಕ್ಟರ್.
2: ಇದು ಯೋಗ ಅಂತಂದ್ರೆ ಮೈಸೂರು, ಇವೆರಡು ಕೂಡ ಪರ್ಯಾಯ ಶಬ್ದಗಳು. ಯಾಕೆ ಅಂತಂದ್ರೆ ನಮ್ಮ ಇಡೀ ಇಂಡಿಯಾದಲ್ಲಿ ಯೋಗ ಅಂತ ಮಾತಾಡಿದಾಗ ನಮ್ಮ ಹತ್ರ 3 ಬೇರೆ ಬೇರೆ ಪಟ್ಟಣಗಳಿದ್ದಾವೆ. ಒಂದು ಹರಿದ್ವಾರ ಸ್ಕೂಲ್ ಆಫ್ ಯೋಗ ಅಂತ ಹೇಳ್ತೀವಿ, ಕಾಶಿ ಹರಿದ್ವಾರ ಇವೆಲ್ಲ ಒಂದು ಸ್ಕೂಲ್ ಆಫ್ ಯೋಗ. ಆದ್ರೆ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತ ಒಂದಿದೆ. ಮೂರನೆಯದ್ದು ಮೈಸೂರು ಸ್ಕೂಲ್ ಆಫ್ ಯೋಗ. ಇದು ಮೈಸೂರಿನ ಮಹಾರಾಜರು ನಮ್ಮ ಮೈಸೂರಿಗೆ ನೀಡಿದ ಕೊಡುಗೆ. ನಿಮಗೆಲ್ಲ ನೆನಪಿರ್ಬೋದು, ಮುಂಬಡಿ ಕೃಷ್ಣರಾಜ ಒಡೆಯರು ಯೋಗದ ಮೇಲೆ ಒಂದು ಪುಸ್ತಕ ಬರೆದಿದ್ದು, ಶ್ರೀ ತತ್ವನಿಧಿ ಅಂತೇಳಿ. 36 ಆಸನಗಳ ಪುಸ್ತಕ ಅದು. ಇದು ಸ್ಟಾರ್ಟ್ ಆಗಿರೋದು ಮೈಸೂರಿಗೆ ಯೋಗ ಯಾಕೆ ಬಂತು ಅಂತ ಹೇಳೋದಕ್ಕೊಂದು ಸಣ್ಣ ಒಂದು ಕಥೆನೇ ಇದೆ. ಆ ಕಥೆಯನ್ನು ನೀವು ಅಪೇಕ್ಷೆ ಪಟ್ಟರೆ ನಾನು ಹೇಳ್ತೀನಿ. ಏನಾಯ್ತು ಅಂತಂದ್ರೆ, ಇದು 18ನೇ ಶತಮಾನದ್ದು. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಾಗ ಇಲ್ಲಿ ಮೈಸೂರಿನಲ್ಲಿ ಉಳ್ಕೊಂಡಿದ್ರು. ಅಂತ ಸಮಯದಲ್ಲಿ ಮೈಸೂರು ಮಹಾರಾಜನ ಕಾಣಬೇಕು ಅಂತ ಹೇಳಿ ಅವರಿಗೆ ಒಂದು ಉತ್ಕಟವಾದಂತ ಒಂದು ಆಸೆ ಇತ್ತು. ಆ ಆಸೆಗೆ ಅವರು ದಿವಾನರನ್ನು ಕೇಳಿದಾಗ ಒಂದು ದಿವಸ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದಾಗ ಇವರು ಅತ್ಯಂತ ದೇಶಾಭಿಮಾನಿ ಮತ್ತೆ ಅತ್ಯಂತ ತತ್ವನಿಷ್ಠರು. ಇವ್ರ ಹತ್ರ ಮಹಾರಾಜರು ಕೇಳ್ತಾರೆ, ಈ ಮೈಸೂರು ಸಂಸ್ಥಾನದಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ, ಆದರೆ ಮೈಸೂರಿನ ಪರಂಪರೆ, ಮೈಸೂರಿನ ಘನತೆಯನ್ನ ಮತ್ತು ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯನ್ನ ಯುವಕರು ಅದನ್ನು ಕರೆಕ್ಟಾಗಿ ಅನುಸರಿಸ್ತಾ ಇಲ್ಲ, ಇದನ್ನು ನಾವು ಏನ್ ಮಾಡಬಹುದು ಅಂತೇಳಿ ಹೇಳಿದಾಗ ಸ್ವಾಮೀಜಿಯವರು ನೀಡಿದಂತ ಉತ್ತರ ಏನು ಅಂತಂದ್ರೆ, ನೀವು ಮೈಸೂರಿನಲ್ಲಿ ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದ್ರೆ ಮೈಸೂರಿನ ಸಂಸ್ಕೃತಿಯ ಪುನರ್ಜೀವನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಇಡೀ ಮೈಸೂರಿನಲ್ಲಿ ಯಾರು ಕೂಡ ಯೋಗ ಮಾಡೋರು ಇರಲಿಲ್ಲ. ಸ್ವಾಮಿ ಆಗ ಪ್ರಪ್ರಥಮ ಬಾರಿಗೆ ಮೈಸೂರು ಮಹಾರಾಜರು ಇದ ಯೋಗವನ್ನು ನಾವು ಕಲಿಬೇಕು ಅಂತೇಳಿ ಅರಮನೆಗೆ ಯೋಗವನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ಕೃಷ್ಣಮಾಚಾರ್ಯರು ಮೈಸೂರಿಗೆ ಬರ್ತಾರೆ. ಕೃಷ್ಣಮಾಚಾರ್ಯರ ಪ್ರಣೀತವಾದಂತ ಯೋಗ, ಆ ಪರಂಪರೆಯನ್ನ ನಾವು ಮೈಸೂರು ಯೋಗ ಪರಂಪರೆ ಅಂತ ಹೇಳ್ತೀವಿ. ಈ ಪರಂಪರೆಯ ಮಹತ್ವ ಏನು ಅಂತಂದ್ರೆ, ಅಷ್ಟಾಂಗ ಯೋಗ ಬರೀ ಪತಂಜಲಿ ಯೋಗ ಸೂತ್ರದಲ್ಲಿ ಇತ್ತು. ಆ ಅಷ್ಟಾಂಗ ಯೋಗದ ಪರಿಕಲ್ಪನೆಯನ್ನ ಸಾಕಾರಗೊಳಿಸಿದ್ದು ಕೃಷ್ಣಮಾಚಾರ್ಯರು. ಅಂತಂದ್ರೆ ಅಷ್ಟಾಂಗ ಯೋಗದಲ್ಲಿ ನಾವು ಮಾತಾಡುವಾಗ ಯಮ,

0: ವ್ಯಾಯಾಮ, ಪ್ರಾಣಾಯಾಮ, ಆಸನ ಇವುಗಳೆಲ್ಲ ಪ್ರತ್ಯೇಕ ಪ್ರತ್ಯೇಕವಾಗಿ ನಾವು ಮಾತಾಡ್ತಾ ಇದ್ವಿ. ಆದರೆ ಅದರಲ್ಲಿ ಎರಡು ವಿಚಾರಗಳನ್ನು, ಆಸನ ಮತ್ತು ಪ್ರಾಣಾಯಾಮ, ಇದು ನಮ್ಮ ಆರೋಗ್ಯಕ್ಕೆ ಮೂಲ ಉದ್ದೇಶ. ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು. ಡೈರೆಕ್ಟಾಗಿ ನಾವು ಸಮಾಧಿವರೆಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ತಿಳಿದಂಥ ಕೃಷ್ಣಮಾಚಾರ್ಯರು ಫಸ್ಟಿಗೆ ಯೋಗದಲ್ಲಿ ಪ್ರಾಣಾಯಾಮವನ್ನು ಮತ್ತು ಆಸನವನ್ನು ತೆಗೆದುಕೊಂಡು ಪ್ರಾಣಾಯಾಮದೊಂದಿಗೆ ಆಸನವನ್ನು ಸಮೀಕರಿಸಿ, ಅದರ ಅಲ್ಲಿವರೆಗೆ ಪ್ರಾಣಾಯಾಮನೇ ಬೇರೆ ಮಾಡ್ತಿದ್ರು, ಆಸನೇ ಬೇರೆ ಮಾಡ್ತಿದ್ರು. ಇವತ್ತಿನ ದಿವಸ ಮೈಸೂರಿನಲ್ಲಿ ಪ್ರಾಣಾಯಾಮ ಮತ್ತು ಆಸನವನ್ನು ಸಮೀಕರಣ ಮಾಡಿ, ಎಂತಂದ್ರೆ ನಾವೇನು ಮಾಡ್ತೀವಿ ಅಂದ್ರೆ ವೃಕ್ಷಾಸನ ಮಾಡಿದಾಗ ನಾವೇನು ಮಾಡ್ತೀವಿ, ಪೂರಕ, ಕುಂಭಕ, ರೇಚಕ ಅಂತೇಳಿ ಅದನ್ನು ಹೇಳಿ ಮಾಡ್ತೀವಿ. ಅದಕ್ಕೊಂದು ಟೈಮ್ ಕೊಡ್ತೀವಿ, ಐದು ಸಂಖ್ಯೆವರೆಗೆ ನೀವು ಮಾಡಬೇಕು, ಆ ಆಸನದಲ್ಲಿ ಇರಬೇಕು ಅಂತೇಳಿ. ಸೊ ಈ ಥರದ ಒಂದು ವಿಶೇಷ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಕೃಷ್ಣಮಾಚಾರ್ಯರು. ಆದ್ದರಿಂದ ಮೈಸೂರು ಯೋಗ ಪರಂಪರೆ ಅಂತ ಬಂದಾಗ ಅದರ ವೈಶಿಷ್ಟ್ಯತೆ ಸಿಕ್ಕಾಬಿಟ್ಟು ಇದೆ. ಅದನ್ನು ಎರಡು ಮೂರು ವಿಶೇಷತೆಗಳನ್ನು ನಾನು ಹೇಳ್ತೀನಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಎರಡನೇದ್ದು, ಅವರ ಶಿಷ್ಯರಾದಂಥ ಪಟ್ಟಾಭಿ ಜೋಯಿಸ್ ಅವರು ಏನು ಮಾಡ್ತಾರೆ ಅಂತಂದರೆ ಅಷ್ಟಾಂಗ ಯೋಗ ವಿನ್ಯಾಸ ಅಂತ ಮಾಡ್ತಾರೆ. ಅಂತಂದರೆ ನಾನು ವೃಕ್ಷಾಸನ ಅಂತ ಮಾಡಿದಾಗ ಆ ವಿನ್ಯಾಸ ಕರೆಕ್ಟ್ ಇದ್ರೆ ಮಾತ್ರ ನನಗೆ ಫಲ ಬರುತ್ತೆ, ಅಲ್ಲದೆ ಫಲ ಬರಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಇದು ಯಾವುದು ವಜ್ರಾಸನ ಅಂತಂದಾಗ ಆ ವಜ್ರಾಸನದ ವಿನ್ಯಾಸ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ. ಇವತ್ತಿನ ದಿವಸ ನಮ್ಮ 2022 ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ಆ ವಿನ್ಯಾಸದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಎಕ್ಸಿಬಿಷನ್ ಮಾಡಿದ್ರು. ಅಂತಂದ್ರೆ ಯಾರಾದರೂ ವೃಕ್ಷಾಸನ ಮಾಡಿದಾಗ ವೃಕ್ಷದ ಲೆಕ್ಕದಲ್ಲಿ ಶೇಪ್ ಬರಲಿಲ್ಲ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ ನಿನ್ನ ಎಡಗಾಲಲ್ಲಿ ತಪ್ಪಾಗಿದೆ, ಬಲಗಾಲಲ್ಲಿ ತಪ್ಪಾಗಿದೆ ಅಂತೇಳಿ. ಆ ಥರದ್ದು ವಿನ್ಯಾಸವನ್ನು ಕೊಟ್ಟಿದ್ದು ಮೈಸೂರು ಯೋಗ ಪರಂಪರೆ. ಮೂರನೇದು ಏನು ಅಂತಂದ್ರೆ ಯೋಗವನ್ನು ಕೂಡ ವೈದ್ಯಕೀಯ ಜೀವನದಲ್ಲಿ ಅಳವಡಿಸ್ಕೋಬಹುದು, ದಟ್ ಇಸ್ ಕಾಲ್ಡ್ ಥೆರಪೆಟಿಕ್ ಯೋಗ ಅಂತ. ಥೆರಪೆಟಿಕ್ ಯೋಗ ಅಂತ ಯೋಗದಲ್ಲಿ ಇರಲೇ ಇಲ್ಲ. ಆ ಥೆರಪೆಟಿಕ್ ಯೋಗದ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದು ಪದ್ಮವಿಭೂಷಣ ಬಿ ಕೆ ಎಸ್ ಅಯ್ಯಂಗಾರ್. ಇವೆಲ್ಲವೂ ಕೂಡ ಮೈಸೂರಿನ ಯೋಗ ಪರಂಪರೆ. ಆದ್ದರಿಂದ ಮೈಸೂರು ಯೋಗದ ರಾಜಧಾನಿ ಅಂತ. ಇವತ್ತು ಕೂಡ ಗೋಕುಲಮ್ಮು, ಒಂಟಿಕೊಪ್ಪಲು ಈ ಪರಿಸರದಲ್ಲಿ ತಿಂಗಳಿಗೆ 20-25,000 ವಿದೇಶಿಯರು ಬಂದು ಯೋಗ ಕಲ್ತ್ಕೊಂಡು ಹೋಗ್ತಾರೆ. ಇದು ಯಾಕೆ ಅಂತಂದ್ರೆ ಈ ಪರಂಪರೆ ಶ್ರೇಷ್ಠ, ಈ ಪರಂಪರೆ ಅವಿಚ್ಛಿನ್ನ, ಈ ಪರಂಪರೆ ಅವಿರತವಾದಂತಹ ಶ್ರೇಷ್ಠ ಪರಂಪರೆ.
1: ಬ್ರ್ಯಾಂಡ್ ಮೈಸೂರನ್ನ ಬಿಲ್ಡ್ ಮಾಡೋದಕ್ಕೆ ಬಹುಶಃ ಇದು ಸಹಕಾರಿ ಆಗಿರಬಹುದು.
0: ಮೈಸೂರು ಏನಾಗಿದೆ ಅಂತಂದ್ರೆ 2017 ಮೈಸೂರಿನ ಎಲ್ಲ ಯೋಗ ಬಂಧುಗಳು ಸೇರಿ ಪ್ರಪ್ರಥಮ ಬಾರಿಗೆ ಯೋಗದಲ್ಲಿ ಗಿನ್ನೆಸ್ ರೆಕಾರ್ಡ್ ಮಾಡಬಹುದು ಅಂತ ಹೇಳುವಂತ ಅಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ಮೈಸೂರಿನಿಂದ ಸ್ಟಾರ್ಟ್ ಆಯಿತು. ಇವತ್ತು 52,000 ಸ್ಟಾರ್ಟ್ ಆಗಿದ್ದು ಹೋದ ವರ್ಷ ಅದು 300,000 ಏರಿದೆ. ಸೊ ಮೈಸೂರು ಅಂತಂದ್ರೆ ಮೈಸೂರಲ್ಲಿ ಮೈಸೂರು ಪಾಕ ಹೇಗೆ ಹೇಳ್ತೀವೋ, ಮೈಸೂರಲ್ಲಿ KRS ಹೆಂಗೆ ಹೇಳ್ತೀವೋ, ಮೈಸೂರಲ್ಲಿ ಪ್ಯಾಲೇಸ್ ಅನ್ನು ಹೆಂಗೆ ಹೇಳ್ತೀವೋ, ಮೈಸೂರು ಕೂಡ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಗುರುತಿಸಲ್ಪಟ್ಟಿರೋದು ಯೋಗದಲ್ಲಿ. ಸೊ ಆದ್ರಿಂದ ಬ್ರ್ಯಾಂಡ್ ಯೋಗ ಆಗಿದೆ. ಇವತ್ತು ಮೈಸೂರಿನ ಪ್ರವಾಸೋದ್ಯಮ, ಮೈಸೂರಿನ ಆರ್ಥಿಕ ಸ್ಥಿತಿ ಉತ್ತಮ ಆಗಲಿಕ್ಕೆ ಒಂದು ಕಾರಣ ಮೈಸೂರಿಗೆ ಯೋಗ.
1: ಬಹುಶಃ ಸರ್ಕಾರಗಳು ಇವತ್ತು ಹೆಚ್ಚು ಯೋಗವನ್ನು ಉತ್ತೇಜನ ಮಾಡ್ತಾ ಇದ್ದಾವೆ. ಈಗ ಆಯುಷ್ ಇಲಾಖೆ ಇರಬಹುದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿರಬಹುದು, ಇವೆಲ್ಲವೂ ಕೂಡ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ.
0: ಖಂಡಿತ.
1: ಏನೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಇದ್ದಾವೆ, ಮತ್ತೆ ವಿಶೇಷ ಕಾರ್ಯಕ್ರಮಗಳನ್ನೇನಾದ್ರೂ ಈ ಬಾರಿ ತಾವು ಮಾಡ್ತಾ ಇದ್ದೀರಾ?
0: ಯೋಗ ಅಂತಂದ ಕೂಡಲೇ ಕರ್ನಾಟಕಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ. ಇಡೀ ವಿಶ್ವದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಯೋಗ ಯೂನಿವರ್ಸಿಟಿ ಇದೆ, ಬೆಂಗಳೂರಿನಲ್ಲಿ ಯಶವ್ಯಾಸ ಯೂನಿವರ್ಸಿಟಿ ಅಂತ. ಯೋಗಕ್ಕೆ ವೈದ್ಯಕೀಯ ಪದವಿ ಕಾಲೇಜನ್ನು ಸ್ಟಾರ್ಟ್ ಮಾಡಿದವರೇ ಕರ್ನಾಟಕದವರು. 1986 ಸನ್ಮಾನ್ಯ ವೀರೇಂದ್ರ ಹೆಗಡೆಯವರು ಈ ಒಂದು ಪರಿಕಲ್ಪನೆಯೊಂದಿಗೆ 5.5 ಒಂದು ಕೋರ್ಸ್ ಮಾಡಿದ್ರು, ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸ್ ಉಜಿರೆಯಲ್ಲಿ. ಸೊ ಎಲ್ಲ ಪ್ರಥಮಗಳು. ಇವನ್ನು ಸರ್ಕಾರಿ ಆಯುರ್ವೇದ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಆಗಿದೆ. ಇದು ಇಡೀ ಭಾರತದಲ್ಲಿ ಪ್ರಪ್ರಥಮ ಸರ್ಕಾರದಿಂದ ಆದಂಥ ಕಾಲೇಜು. ಇವೆಲ್ಲವೂ ಕೂಡ ಸರ್ಕಾರದ ಕಾರ್ಯಕ್ರಮ. 2015 ನಮ್ಮ ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆದಾಗಿನಿಂದಲೂ ಇವತ್ತಿನವರೆಗೂ ಕೂಡ 100 ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಆ ಹಳೆ ಕಾರ್ಯಕ್ರಮದ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಕೊಡೋದಿಲ್ಲ. ಈ ವರ್ಷದ ಕಾರ್ಯಕ್ರಮ ನೀವು ಕೇಳಿದ್ದೀರಿ ಖಂಡಿತವಾಗಿ. ಈ ವರ್ಷ ನಾವೇನು ಮಾಡಿದ್ವಿ ಅಂದರೆ 3 ಕಾರ್ಯಕ್ರಮ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಸಾಂಕೇತಿಕವಾಗಿ June 21 ಮಾಡ್ತಿದ್ವಿ. ಅದು ಸಾಂಕೇತಿಕ, ಅದಾದ್ಮೇಲೆ ಎಲ್ಲರೂ ಯೋಗವನ್ನು ಮರೆತಿದ್ರು. ಆದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ಅಂತಂದರೆ, ಇದು ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು, ಇದು ನಿತ್ಯ ಯೋಗ ಆಗಬೇಕು. ಈ ವರ್ಷ ನಿತ್ಯ ಯೋಗ ಪರಿಕಲ್ಪನೆಯೊಂದಿಗೆ 365 24/7 ಕಾರ್ಯಕ್ರಮಗಳು ನಡೀಬೇಕು ಅಂತ ಹೇಳುವಂಥದ್ದು ನಿತ್ಯ ಯೋಗ ಪರಿಕಲ್ಪನೆ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮು ಕರ್ನಾಟಕ ಈ ಸಲ ನಿತ್ಯ ಯೋಗ ಪರಿಕಲ್ಪನೆಯನ್ನು ಮಾಡಿಕೊಂಡಿದೆ. ಅದೇ ಥರ June 21 ಎಲ್ಲ ಯೋಗ ಬಂಧುಗಳ ಸಹಕಾರದೊಂದಿಗೆ, ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ವಿಧಾನಸೌಧ ಎದುರುಗಡೆ ನಡೀತದೆ. ಸನ್ಮಾನ್ಯ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಅದೇ ಥರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸ್ಪೀಕರು, ಅದೇ ಥರ ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿಧಾನಸಭೆಯ ಅಧ್ಯಕ್ಷರು, ಆಮೇಲೆ ಎಲ್ಲ ಸಚಿವರು ಈ ಕಾರ್ಯಕ್ರಮದಲ್ಲಿ ಸುಮಾರು 20-25,000 ಪಾಲ್ಗೊಳ್ಳುತ್ತಾರೆ. ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಅದೇ ರೀತಿ ಅದೇ ದಿವಸ ಬೆಳಿಗ್ಗೆ ಏಳರಿಂದ ಏಳು ಮುಕ್ಕಾಲು ಇಡೀ ಕರ್ನಾಟಕ ಮತ್ತು ಭಾರತದಲ್ಲಿ, ಏಳರಿಂದ ಏಳು 45 ಐಡಿ

0: ಪ್ರೋಟೋಕಾಲ್ ಅಂತ ಹೇಳ್ತೀವಿ, ಅದು 45 ನಿಮಿಷದ ಒಂದು ಪ್ರೋಟೋಕಾಲ್ ಇದೆ, ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಆಯುಷ್ ಮಂತ್ರಾಲಯ ಮಾಡಿದ ಪ್ರೋಟೋಕಾಲು. ಆ ಪ್ರೋಟೋಕಾಲ್ ಎಲ್ಲ ಕಡೆ ಏಕಕಾಲದಲ್ಲಿ ನಡೀತದೆ. ಹೆಚ್ಚು ಕಮ್ಮಿ ಸುಮಾರು 6-7 ಕೋಟಿ ಜನ ಇದರಲ್ಲಿ ಭಾಗವಹಿಸ್ತಾರೆ ಇಡೀ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 1-1.5 ಕೋಟಿ ಜನ ಇದರಲ್ಲಿ ಭಾಗವಹಿಸ್ತಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ತಾಲೂಕು ಕೇಂದ್ರದಲ್ಲಿ, ಹಾಗೆಯೇ ಗ್ರಾಮ ಮಟ್ಟದಲ್ಲೂ ಕೂಡ ಗ್ರಾಮೀಣ ಕಾರ್ಯಕ್ರಮಗಳನ್ನು ಕೂಡ ಈ ಸಲ ಆಯೋಜಿಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ June 21. ಇದು ಬಿಟ್ಟು ಪ್ರತಿದಿನ ಯೋಗ ಆಗಬೇಕು. ಅದು ಏನು ಅಂತಂದ್ರೆ, ಘೋಷಣೆ ಏನು ಅಂತಂದ್ರೆ, ಪ್ರತಿ ಮನೆ ಮನೆಗಳಲ್ಲಿ ಯೋಗ, ಪ್ರತಿ ಮನೆ ಮನಗಳಲ್ಲಿ ಯೋಗ ಅಂತೇಳಿ, ಹರ್ ಘರ್ ಹರ್ ದಿನ್ ಯೋಗ ಅಂತ ಹೇಳುವಂತ ಕಾನ್ಸೆಪ್ಟ್. ಪ್ರತಿ ಮನೆ ಪ್ರತಿ ದಿನ ಯೋಗ ಆಗಬೇಕು ಅಂತೇಳಿ, ಯೋಗದ ಒಂದು ಈ ಪರಿಕಲ್ಪನೆಯೊಂದಿಗೆ ನಿತ್ಯ ಯೋಗ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು ಮಾಡಿದ್ದೇವೆ. ಆಕಾಶವಾಣಿಯವರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ, ಅವರು ಈಗಾಗಲೇ ನಮಗೆ ಹೇಳಿದ್ದಾರೆ. 1 ವರ್ಷದ ಕಾಲ ನಾವು ಕೂಡ ನಿಮ್ಮೊಂದಿಗೆ ಇದ್ದೀವಿ ಅಂತ ನಿಮಗೆ, ಅದಕ್ಕೂ ಕೂಡ ನಿಮಗೆ ನಾವು ಅಭಿನಂದನೆಗಳು.
1: ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಿರಿ, ಇವತ್ತು ತಂತ್ರಜ್ಞಾನ ಯುಗ, ಹಾಗಾಗಿ ಯೋಗದಲ್ಲಿ ತಂತ್ರಜ್ಞಾನವನ್ನ ಹೇಗೆ ಅಳವಡಿಸ್ಕೋಬಹುದು, ಈ ಬಗ್ಗೆನೂ ಕೂಡ ತಾವು ಆಲೋಚನೆ ಮಾಡಿದ್ದೀರಾ?
0: ಇದು ಕೇವಲ ಯೋಗ ಕೆಲವೇ ಕೆಲವು ಫೋಕಸ್ಡ್ ಗ್ರೂಪಿಗೆ ಮಾತ್ರ ಹೋಗ್ತಾ ಇತ್ತು. ಇದನ್ನ ಎಲ್ಲರೂ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು, ಮತ್ತೆ ಇದರ ಒಂದು ಜಾಗೃತಿ, ಯೋಗ ಜಾಗೃತಿ ಪ್ರತಿಯೊಬ್ಬರಲ್ಲೂ ಸೇರಬೇಕು ಅಂತೇಳಿ ಕೆಲವು ಫೋಕಸ್ಡ್ ಗ್ರೂಪಿಗೆ, ಅಂತಂದ್ರೆ ಟೆಕ್ನಾಲಜಿ ಆಧಾರಿತ, AI ಆಧಾರಿತ, ಸೋಷಿಯಲ್ ಮೀಡಿಯಾ ಆಧಾರಿತ ಕಾರ್ಯಕ್ರಮಗಳನ್ನು ನಾವು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದಿಂದ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆಯ ಬೆಂಬಲದೊಂದಿಗೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಬಯಾಸ್ ಇರೋದಿಲ್ಲ, ಯಾರೋ ಜಜ್ಮೆಂಟ್ ಅನ್ನ ಜಜ್ಗಳು ಕೊಡಲ್ಲ, ಲೈಕ್ಸ್ ಮೂಲಕ ಕೊಡ್ತಾ ಇದ್ದೀವಿ. June 18 4 ಗಂಟೆಯೊಳಗೆ GARC Mysore ಈ ಒಂದು ಇನ್ಸ್ಟಾಗ್ರಾಮ್ ಪೇಜಿಗೆ 12 ಕಾರ್ಯಕ್ರಮಗಳನ್ನು, 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭ ಸಂದರ್ಭದಲ್ಲಿ 12 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವೆಲ್ಲ ಯುವಕರಿಗೆ ಮತ್ತು ಮಕ್ಕಳಿಗೆ ಆಧಾರಿತ ಕಾರ್ಯಕ್ರಮಗಳು. ಇದರಲ್ಲಿ ನಾವು ಮೀಮ್ ಯೋಗ ಮಾಡ್ತಾ ಇದ್ದೀವಿ, ರೀಲ್ ಯೋಗ ಮಾಡ್ತಾ ಇದ್ದೀವಿ, ಯೋಗ ನೃತ್ಯ ಮಾಡ್ತಾ ಇದ್ದೀವಿ, ಯೋಗ ಪೋಸ್ಟರ್ ಮಾಡ್ತಾ ಇದ್ದೀವಿ, ಎಲ್ಲ ಈ ಥರದ್ದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಗುವಂಥ ಕಾರ್ಯಕ್ರಮಗಳು. ಇದು ಲೈಕ್ಸ್ ಮೂಲಕ ಆಗುತ್ತೆ, ಆದ್ರಿಂದ ಇಲ್ಲಿ ಯಾರು ಜಡ್ಜಸ್ ಇರೋದಿಲ್ಲ, ನೀವೇ ನಿಮಗೆ ಪ್ರೈಸ್ ಸಿಗ್ತದೆ ಅಂತ ನೋಡ್ಬೋದು. ಯೋಗ ರಂಗೋಲಿ ಇದೆ, ಯೋಗ ನೃತ್ಯ ರೂಪಕಗಳಿದೆ, ಎಲ್ಲವೂ ಕೂಡ ಆನ್ಲೈನ್ ಅಲ್ಲಿ ಮಾಡ್ತಾ ಇದೀವಿ. ದಯವಿಟ್ಟು ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಲಾಸ್ಟ್ ಇಯರ್ ಫಸ್ಟ್ ಪ್ರೈಸ್ ಬಂದಿದ್ದು ಮೇಮಿಗೆ 184,000 ಲೈಕ್ಸ್ ಬಂದಿತ್ತು. ಈ ವರ್ಷ ನನಗೆ ಕಾಣುತ್ತೆ ನಿಮ್ಮೆಲ್ಲರ ಸಹಕಾರದಿಂದ 10 ಲಕ್ಷ ಲೈಕ್ಸ್ ಬರ್ಬೋದು ಅಂತೇಳಿ. ಇದಕ್ಕೆ ನಿಮ್ಮ ಸಹಕಾರಕ್ಕಾಗಿ ನಾನು ಆಭಾರಿ ಮತ್ತು ಚಿರಋಣಿ.
1: ಓಕೆ, ಅಂದ್ರೆ ಈಗ ತಾವು ಹೆಚ್ಚು ಹೆಚ್ಚು ಯುವಕರನ್ನ ಯೋಗದತ್ತ ಸೆಳಿಬೇಕು ಅನ್ನುವಂತಹ ಉದ್ದೇಶ.
0: ಕರೆಕ್ಟ್.
1: ಈಗ ಮಕ್ಕಳಿಂದ ನಂತರ ಕಾಲೇಜು ವಿದ್ಯಾರ್ಥಿಗಳು, ನಂತರ ಡಿಗ್ರಿ ಕಾಲೇಜು, ಹೀಗೆ ಯುವ ಸಮೂಹ ಏನಿದೆ, ನಾವೇನಿವತ್ತು ಜೆನ್ಜಿ ಜಗತ್ತು ಅಂತೀರಲ್ಲ, ಅವರನ್ನ ಯೋಗದತ್ತ ಸೆಳೆಯೋದಕ್ಕೆ ವಿಶೇಷವಾದ ಕಾರ್ಯಕ್ರಮಗಳನ್ನ ಏನಾದ್ರು ತಗೊಂಡ್ಬರ್ತಾರೆ?
0: ಖಂಡಿತವಾಗಿ. ಸಾಮಾಜಿಕ ಮಾಧ್ಯಮದ ಕಾರ್ಯಕ್ರಮಗಳಲ್ಲದೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 100 ಶಾಲೆ 100 ಕಾಲೇಜುಗಳಲ್ಲಿ ಈ ತಿಂಗಳು ಪೂರ್ತಿ ಕಾರ್ಯಕ್ರಮಗಳು ನಡೀತಾ ಇದಾವೆ. ಅಂತಂದ್ರೆ ಕಾಲೇಜಲ್ಲಿ ಹೋಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಮಾಡ್ತಾ ಇದೀವಿ. ಅಂತ ಅವರಿಗೆ ಇಷ್ಟವಾದ ಸ್ಪರ್ಧೆಗಳು, ಯೋಗ ರಂಗೋಲಿ ಇದೆ, ಯೋಗ ಕ್ವಿಜ್ ಇದೆ, ಯೋಗ ವಾಕ್ಯ ಅಂತೇಳಿ, ಅಂತಂದ್ರೆ ಒಂದು ವಾಕ್ಯ ಬರೆದುಕೊಡೋದು ನಮಗೆ ಯೋಗದ ಮೇಲೆ. ಅದೇ ತರ ಯೋಗ ಪೇಂಟಿಂಗು, ನಿಮ್ಗೆ ಯಾವುದು ಆ ಕಾಲೇಜ್ನವ್ರು ಯಾವ್ದು ಹೇಳ್ತಾರೋ ಅಂತ ಸ್ಪರ್ಧೆಗಳನ್ನು ಮಾಡಿ ಕರ್ನಾಟಕ ಸರ್ಕಾರದ ಮೂಲಕ ಅವರಿಗೆ ನಾವು ಸರ್ಟಿಫಿಕೇಟ್ ಅನ್ನು ಕೊಡೋದು, ಹಾಗೆ ಪ್ರೈಸ್ ಅನ್ನು ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಆಮೇಲೆ ಆನ್ಲೈನ್ ಕಾರ್ಯಕ್ರಮಗಳು ಏನು ಹೇಳಿದೀನಿ ಅದಕ್ಕೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ವಿ. 3,000 ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ 2,000, ಹಾಗೆ ಥರ್ಡ್ ಪ್ರೈಸ್ 1,000. ಈ ತರ ಕ್ಯಾಶ್ ಪ್ರೈಸ್ ಕೊಡುವುದರ ಮೂಲಕ ಅದೇ ತರ ವಿದ್ಯಾರ್ಥಿಗಳನ್ನ ಭಾಗವಹಿಸಲಿಕ್ಕೆ, ಅಂದ್ರೆ ನಮ್ಗೆ ಎಲ್ಲದಕ್ಕಿಂತ ಮುಖ್ಯ, ಯಾಕೆಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಲೈಕ್ಸ್ ಹೇಳ್ತಾ ಇದೀವಿ. ಯಾಕಂದ್ರೆ 10 ಲಕ್ಷ ಜನ ಲೈಕ್ಸ್ ಹಾಕಿದ್ರೆ 10 ಲಕ್ಷ ಜನರಿಗೆ ಯೋಗದ ಬಗ್ಗೆ ಅವೇರ್ನೆಸ್ ಬಂತು. ಸೊ ಹೀಗೆ ಅವೇರ್ನೆಸ್ ಅನ್ನ ಕೇವಲ ಸಮೂಹದಲ್ಲಿ ಕೊಡಬೇಕು, ಅದನ್ನ ಇಡೀ ಜಗತ್ತಿಗೆ ವ್ಯಾಪಿಸಬೇಕು ಅಂತ ಹೇಳುವಂತ ಕನಸು. ಯಾಕೆಂತಂದ್ರೆ ನಮ್ಮ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕನಸು ಏನಂತಂದ್ರೆ ಹರ್ ಘರ್ ಹರ್ ದಿನ್ ಯೋಗ ಅಂತೇಳಿ ಈ ಕಾರ್ಯಕ್ರಮ. ಅಂದ್ರೆ ಪ್ರತಿದಿನ ಪ್ರತಿ ಮನೆಯಲ್ಲೂ ಯೋಗ, ಯೋಗಮಯವಾಗಬೇಕು. ಕೇವಲ ಮೈಸೂರು ಮಾತ್ರ ಯೋಗ ಹಬ್ಬ ಆಗೋದಲ್ಲ, ಇಡೀ ಜಗತ್ತೇ ಯೋಗ ಹಬ್ಬ ಆಗಬೇಕು ಅಂತ ಹೇಳೋ ಒಂದು ಪರಿಕಲ್ಪನೆಯೊಂದಿಗೆ ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಈ ಮೂಲಕ ಆಕಾಶವಾಣಿ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ.
1: ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೇ, ಈಗ ಯೋಗ ಅಂದ್ರೆ ಅದನ್ನ ಒಂದು ವೈಜ್ಞಾನಿಕವಾಗಿ ಮಾಡಬೇಕು ಅಲ್ವೇ? ಅಂದ್ರೆ ಆ ಆಸನವನ್ನ ಆ ಲೆಕ್ಕಕ್ಕೆ ಸರಿಯಾಗಿ ಉಸಿರಾಟದ ಸಮೇತ ಹಾಕಿದಾಗಷ್ಟೇ ಅದರ ಪ್ರಯೋಗ, ಅದರ ಉಪಯೋಗ ಆಸನವನ್ನ ಮಾಡೋ ವ್ಯಕ್ತಿಗೆ ಆಗತ್ತೆ. ಈಗ ಇದಕ್ಕೆ ಬಹಳ ಪೂರಕವಾಗಿ ಬೇಕಾಗಿರುವಂಥದ್ದು ಯೋಗವನ್ನ ಟೀಚ್ ಮಾಡುವಂತ ಶಿಕ್ಷಕರು. ಅಂದ್ರೆ ಈಗ ಶಾಲಾ ಕಾಲೇಜುಗಳಿಗೆ ಹೋಗಿ ಯೋಗ ಕಲಿಸೋದು ಅಥವಾ ಯೋಗ

0: ಕ್ಲಾಸಸ್ ಅನ್ನ ಮಾಡುವಂಥದ್ದು, ಈ ತರಹ ಏನು ಯೋಗ ಶಿಕ್ಷಕರ ಒಂದು ಪರಂಪರೆ ಹಿಂದಿತ್ತು, ಅದನ್ನ ಮುಂದುವರಿಸೋ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ? ಯೋಗ ಶಿಕ್ಷಕರಿಗೆ ವಿಶೇಷವಾದ ತರಬೇತಿ ಕಾರ್ಯಕ್ರಮಗಳೇನಾದರೂ?
1: ಆಯುಷ್ ಇಲಾಖೆಯಿಂದ 2009 ಈ ಕಾರ್ಯಕ್ರಮಗಳು ಮಾಡಿದ್ದೇವೆ. ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಯಾರ್ಯಾರು ಆಸಕ್ತ ಪಿ ಟಿ ಟೀಚರ್ಸ್ ಇದ್ದಾರೋ ಅವರಿಗೆ ಈಗಾಗಲೇ 1 ವಾರ 15 ದಿವಸ 1 ತಿಂಗಳನ್ನ ತರಬೇತಿಗಳನ್ನು ನೀಡಿ, ಅವರಿಗೆ ಆ ತರಬೇತಿ ನೀಡಿದ ಮೇಲೆ ಅವರಿಗೆ ಸರ್ಟಿಫಿಕೇಶನ್ ಅನ್ನ ಕೊಟ್ಟು, ಆ ಸರ್ಟಿಫಿಕೇಶನ್ ಮೂಲಕ ಅವರು ಇಡೀ ಅವರವರ ಸಂಸ್ಥೆಗಳಲ್ಲಿ ಪಿ ಟಿ ಟೀಚರ್ಸ್ಗೆ ಬೇರೆ ಮಾಡಿದ್ವಿ. ಅದೇ ತರ 2012 ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಿಗೆ ನಾವು ಸುಮಾರು 1,000 ಮುಖ್ಯೋಪಾಧ್ಯಾಯರಿಗೆ ಆಲ್ ಓವರ್ ಕರ್ನಾಟಕ 7 ದಿವಸ ಯೋಗದ ಒಂದು ತರಬೇತಿಯನ್ನು ನೀಡಿದ್ದೀವಿ. ಅದು ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು, ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದು 51 ದಿವಸ ಲೈಫ್ ಸ್ಟೈಲ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಗಟ್ಟಲಿಕ್ಕೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 350 ಆಯುಷ್ಮಾನ್ ಗ್ರಾಮೀಣ ಭಾಗದಲ್ಲಿ ಆಯುಷ್ಮಾನ್ ಯೋಗ ಕೇಂದ್ರ ಇದೆ,
0: ಆರೋಗ್ಯ
1: ಕೇಂದ್ರ ಇದೆ. ಅಲ್ಲಿ 2 ಜನ, ಒಬ್ರು ಜೆಂಟ್ಸ್ ಒಬ್ರು ಲೇಡೀಸ್, ದಿನ ಅಲ್ಲಿ 1 ಗಂಟೆಗಳ ಕಾಲ ಬೆಳಿಗ್ಗೆ, 1 ಗಂಟೆಗಳ ಕಾಲ ಸಾಯಂಕಾಲ, ನಿರಂತರವಾಗಿ ಸುಮಾರು 2018 ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇದೀಗ 300 ಕೇಂದ್ರಗಳಲ್ಲಾಗಿದೆ. ಇದು ಮುಂದಿನ ದಿವಸಗಳಲ್ಲಿ ಎಲ್ಲ ಹೆಚ್ಚು ಕಮ್ಮಿ 10,000 ಕೇಂದ್ರಗಳಲ್ಲಿ ಆಗ್ತದೆ. ಅದು ಮಾತ್ರ ಅಲ್ಲದೆ ನಮ್ಮ ಸರ್ಕಾರಿ ಆಯುರ್ವೇದ ಕಾಲೇಜುಗಳಿರ್ಬೋದು, ಸರ್ಕಾರಿ ಯೋಗ ಕಾಲೇಜ್ ಇರ್ಬೋದು, ಹಾಗೆ ಆಯುಷ್ ಕಾಲೇಜುಗಳಿರ್ಬೋದು, ಖಾಸಗಿ ಕಾಲೇಜುಗಳಲ್ಲಿ ಉಚಿತವಾಗಿ ಪ್ರತಿದಿನ ಯೋಗದ ತರಗತಿಗಳು ನಡೀತಾ ಇದ್ದಾವೆ. ಮೈಸೂರಿನಲ್ಲೂ ನಡೀತಾ ಇದೆ, ಸಾಯಂಕಾಲ 4-5 ನಡೀತದೆ, ಬೆಳಿಗ್ಗೆ 7-8 ನಡೀತದೆ. ಅಕಸ್ಮಾತ್ ಸಾರ್ವಜನಿಕರು ಆಸಕ್ತಿ ಇದ್ದರೆ ಅವರು ಹೇಳಿದ ಟೈಮಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದು ಮಾತ್ರ ಅಲ್ಲದೆ ಕಲಿಬೇಕು ಅಂತಿದ್ದವರಿಗೆ ಸರ್ಕಾರಿ ಆಯುರ್ವೇದ ಕಾಲೇಜು ಮೈಸೂರಿನಲ್ಲಿ ಹಾಗೆ ಯೋಗ ಕಾಲೇಜಿನಲ್ಲಿ ಥೆರಪೆಟಿಕ್ ಯೋಗ ಅಂತೇಳಿ ಒಂದು OPDಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆ OPDಯಲ್ಲಿ ಯಾರವರಿಗೆ ಡಿಸೀಸ್ ಏನಿದೆ ಆ ಡಿಸೀಸಿಗೆ ಕರೆಕ್ಟಾಗಿ ಯೋಗದ ಅಭ್ಯಾಸಗಳನ್ನು ಮಾಡುವಂಥ ಪರಿಕಲ್ಪನೆಯೊಂದಿಗೆ ಒಂದು ಚಿಕಿತ್ಸಾ ಪದ್ಧತಿಯನ್ನೇ ಕೂಡ ಅಳವಡಿಸಿಕೊಂಡಿದ್ದೀವಿ. ಇದರ ಸಹಕಾರವನ್ನು ಎಲ್ಲರೂ ಪಡೆಯಬಹುದು ಅಂತ ನನಗೆ ಅನಿಸಿಕೆ.
0: ಕರ್ನಾಟಕ ರಾಜ್ಯ ಸರ್ಕಾರದ ಆಯುರ್ವೇದ ಸಂಶೋಧನಾ ಸಂಸ್ಥೆ ಏನಿದೆಯಲ್ಲ ಅದು ಮೈಸೂರಿನಲ್ಲಿದೆ, ಅದಕ್ಕೆ ತಾವೇ ಸಹಾಯಕ ನಿರ್ದೇಶಕರಾಗಿದ್ದೀರಿ. ಈಗ ಇಡೀ ರಾಜ್ಯಕ್ಕೆ ಇದು ಒಂದೇ ಸಂಸ್ಥೆ ಇರೋದು, ನಿಮ್ಮ ಸಂಸ್ಥೆ ವತಿಯಿಂದ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ವಿಶೇಷವಾದ ಏನಾದ್ರು ಕಾರ್ಯಕ್ರಮ
1: ವಿಶೇಷವಾಗಿ ಮಾಡಿದ್ವಿ? ಈ ಸಲ ಕರ್ನಾಟಕ ಸರ್ಕಾರ ನಮಗೆ ಇದನ್ನು ಕೊಟ್ಟಿದೆ. ಇಡೀ ರಾಷ್ಟ್ರದಾದ್ಯಂತ 12 ನ್ಯಾಷನಲ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸಾಮಾಜಿಕ ಮಾಧ್ಯಮ ಆಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇದ್ವಿ. ಇದಲ್ಲದೆ ಪಾಲಿಸಿ ಲೆವೆಲಲ್ಲಿ, ಯಾಕಂದ್ರೆ ರಿಸರ್ಚ್ ಮಾತಾಡುವಾಗ ನಾವು ಪಾಲಿಸಿ ಲೆವೆಲಲ್ಲಿ ಮಾತಾಡಬೇಕಾಗತ್ತೆ. ಪಾಲಿಸಿ ಲೆವೆಲಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾವು ಕಾರ್ಡಿಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹೃದ್ರೋಗದಲ್ಲಿ ಯಾವ ಥರ ಅಂತಂದ್ರೆ ಸುಮಾರು 300-400 ವೈದ್ಯರಲ್ಲಿ ಭಾಗವಹಿಸಿ ಅದೊಂದು ಚರ್ಚಾ ರೀತಿಯಲ್ಲಿ 1 ದಿವಸದ ಕಾರ್ಯಕ್ರಮ ಆಗುತ್ತೆ. ಇದು 3ನೇ ಕಾರ್ಯಕ್ರಮ, ಹೋದ ವರ್ಷನೂ ಮಾಡಿದ್ವಿ, ಅದರ ಹೋದ ವರ್ಷನೂ ಮಾಡಿದ್ವಿ. ಅದಾದ್ಮೇಲೆ ಜಯದೇವ ಇನ್ಸ್ಟಿಟ್ಯೂಟ್ನಲ್ಲಿ ಯೋಗದ ಹಲವು ರಿಸರ್ಚ್ಗಳು ನಡೀತಾ ಇದ್ದವು. ಎರಡನೇದ್ದು ಕ್ಯಾನ್ಸರ್ನಲ್ಲಿ ಮತ್ತೆ ಯೋಗ, ಇದರ ಬಗ್ಗೆ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಾಕಿದ್ವಿ. ಅದು ಕಿದ್ವಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಕ್ಯಾನ್ಸರ್ ಮತ್ತೆ ಯೋಗ. ಅಂದರೆ ಕ್ಯಾನ್ಸರ್ನಲ್ಲಿ ಯೋಗ ಮಾಡಿದಕೂಡಲೇ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಅಂತಲ್ಲ, ವೇದನವನ್ನು ಕಮ್ಮಿ ಮಾಡುವಂಥದ್ದು. ಮಾರ್ಫಿನ್ ಕೊಟ್ಟರು ಕೂಡ 21 ದಿವಸ ನೋವು ಕಮ್ಮಿ ಆಗಲ್ಲ. ನೋವಿನ ಉಪಶಮನಕ್ಕಾಗಿ ಯೋಗ ಧ್ಯಾನಗಳನ್ನು ಹೇಗೆ ಮಾಡಬಹುದು ಅಂತ ಹೇಳೋದಕ್ಕೆ ಕಾರ್ಸಿನ ಯೋಗ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಅದು ಕಿದ್ವಾಯಿಯಲ್ಲಿ, ಬೆಂಗಳೂರಿನಲ್ಲಿ. ಅದೇ ತರ ಯೋಗದ ವೈಜ್ಞಾನಿಕ ಹಿನ್ನೆಲೆಯನ್ನು ಅರ್ಥಕೊಳ್ಳಿಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರಿನಲ್ಲಿ ವಿಜ್ಞಾನ ಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ಮನಸ್ಸು ಮತ್ತೆ ಯೋಗದ ಬಗ್ಗೆ ವಿಚಾರವನ್ನು ವಿಮರ್ಶೆ ಮಾಡಲಿಕ್ಕೆ ಮಾನಸ ಯೋಗ ಅಂತ ಕಾರ್ಯಕ್ರಮವನ್ನು ಹೋದ ವರ್ಷ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ವಿ. ಈ ವರ್ಷ ಕೂಡ ಅದನ್ನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡುವರಿದ್ದೇವೆ. ಅದು ಮಾತ್ರ ಅಲ್ಲ, ಯುವಜನರನ್ನ ಸೆಳಿಬೇಕು ಅಂತ ಹೇಳುವಂತಹ ವಿಷಯದಿಂದ ಮೈಸೂರು ವಿಶ್ವವಿದ್ಯಾನಿಲಯದೊಟ್ಟಿಗೆ ನಾವು ಯುವ ಯೋಗ ಮಹೋತ್ಸವ ಅಂತೇಳಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ತರ ಪ್ರತಿಯೊಂದು ಆಯಾಮಗಳಲ್ಲೂ, ಪ್ರತಿಯೊಂದು ಮಜಲುಗಳಲ್ಲೂ ಕೂಡ ಪ್ರತಿಯೊಬ್ಬರನ್ನು ಸೇರಿಸ್ಕೋಬೇಕು ಅಂತ ಹೇಳುವಂತ ಒಂದು ವಿಶೇಷ ಆಸೆ ಹಾಗೂ ವಿಶೇಷ ಉದ್ದೇಶದೊಂದಿಗೆ ಈ ಸಲದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಅತ್ಯಂತ ಅಭೂತಪೂರ್ವ ರೀತಿಯಲ್ಲಿ ಔಟ್ಕಮ್ ಓರಿಯೆಂಟೆಡ್ ಇದು ನಮ್ಗೆ ಇಂಪಾರ್ಟೆಂಟ್.
0: ಅದೇ ಪ್ರಶ್ನೆ ನಾನು ತಮ್ಮನ್ನು ಕೇಳೋಣ ಅನ್ಕೊಂಡಿದ್ದೆ. ಈಗ ತಾವು ಹೇಳ್ತಾ ಇದ್ದೀರಿ ಯೋಗ ಬಾಲಕರಿಂದ ಹಿಡಿದು, ಅಂದ್ರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಇದು ಪ್ರತಿನಿತ್ಯ ಪ್ರತಿಯೊಬ್ಬರು ಮಾಡಬೇಕಾದಂತಹ ಒಂದು ಕ್ರಿಯೆ ಅಂತ ನಾವು ಹೇಳ್ತೀವಿ ಅಲ್ವಾ? ಈಗ ಅದು ಮಾಡೋದ್ರಿಂದ ಆಗುವಂತಹ ಪರಿಣಾಮಗಳಿದೆಯಲ್ಲ, ವೈಯಕ್ತಿಕವಾಗಿ ಅವನಿಗೆ ಫೀಲ್ ಆಗಬಹುದು ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಅಸೆಸ್ ಮಾಡೋದಕ್ಕೆ ಏನಾದ್ರು
1: ಆಗ್ತಾ ಇದೆ. ಈಗ ಮೈಸೂರಿನ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಇವತ್ತು ಹಾರ್ಟ್ ಫೇಲ್ಯೂರ್ ಮೇಲೆ ಯೋಗ ಹೆಂಗೆ ಕೆಲಸ ಮಾಡುತ್ತೆ ಅಂತೇಳಿ ಸುಮಾರು 3 ವರ್ಷದಿಂದ ಇಲ್ಲಿ ಕೆಲಸ ಆಗ್ತಾ ಇದೆ. ಅದೇ ತರ ನಿಮ್ಮಾನ್ಸ್ ನಲ್ಲೂ ಕೂಡ ಕೆಲಸ ಆಗ್ತಾ ಇದೆ. ಹಾಗೆ ನಮ್ಮ ಆಯುರ್ವೇದ ರಿಸರ್ಚ್ ಸೆಂಟರ್ ಇಂದ ವಿದ್ಯಾರ್ಥಿಗಳಲ್ಲಿ ಯೋಗದ ಮಹತ್ವ ಮತ್ತು

0: ಯೋಗದ ಆರೋಗ್ಯದ ಮೇಲೆ ಯಾವ ತರ ಪರಿಣಾಮ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆಯೂ ಕೂಡ ಒಂದು ಒಂದು ವರ್ಷದ ಸ್ಟಡಿ ಆಗಿದೆ. ಈ ತರ ಹಲವು ಸ್ಟಡಿಗಳನ್ನು ನಾವು ಆಯುರ್ವೇದ ರಿಸರ್ಚ್ ಸೆಂಟರ್ ಇಂದ ಎತ್ಕೊಂಡಿದೀವಿ. ಅದೇ ತರ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈ ಹಾರ್ಟ್ ಫೇಲ್ಯೂರ್ ಮತ್ತೆ ಯೋಗದ್ದು ಇಡೀ ರಾಷ್ಟ್ರದ 12 ಪ್ರತಿಷ್ಠಿತ ಸಂಸ್ಥೆಗಳು ಮೈಸೂರಿನಲ್ಲಿ JSS ಮೆಡಿಕಲ್ ಕಾಲೇಜಲ್ಲಿ ಆಗ್ತಾ ಇದೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಆಗ್ತಾ ಇದೆ. ಈ ತರದ ಹಲವು ಕಾರ್ಯಕ್ರಮಗಳು ರಿಸರ್ಚ್ ಇದಾಗ್ತಾ ಇದೆ, ಪಬ್ಲಿಕೇಶನ್ಗಳು ಆಗಿದ್ದಾವೆ. ಹೆಚ್ಚು ಕಮ್ಮಿ ಒಂದು 600 ಪಬ್ಲಿಕೇಶನ್ಗಳು ಈಗ ಆಲ್ರೆಡಿ ರಿಸರ್ಚ್ ಆಗಿರೋದಿದೆ. ಇದನ್ನು ಮಾಡಲಿಕ್ಕೆ ನಾವು ಪಾಲಿಸಿ ಲೆವೆಲ್ ಅಲ್ಲಿ ಕಾನ್ಫರೆನ್ಸ್ ಗಳನ್ನು ಮಾಡ್ತಾ ಇದ್ದೇವೆ. ಕಾರ್ಡಿಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್, ಮಾನಸಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್, ಅದೇ ತರ ಯುವಯೋಗ ಮಹೋತ್ಸವ ಕೂಡ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್. ಇದರಲ್ಲಿ ಏನು ಔಟ್ಕಮ್ ಬರುತ್ತೆ ಇದನ್ನು ಒಂದು ಮ್ಯಾಗಝಿನ್ ಮಾಡಿ ಅದರದ್ದು ಪಾಲಿಸಿಯನ್ನ ಭಾರತ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಕಳಿಸುವ ಎಲ್ಲ ಪ್ರಯತ್ನಗಳನ್ನು ಆಯುರ್ವೇದ ಸಂಶೋಧನಾ ಕೇಂದ್ರ, ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆಯ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ.
1: ಯೋಗ ಸಾಗರದ ರೀತಿಯಲ್ಲಿ ಹರಿತಾ ಇರಬೇಕಾದ್ರೆ ಅಕ್ಕಪಕ್ಕದಲ್ಲಿರೋ ಎಲ್ಲಾ ಸಂಸ್ಥೆಗಳನ್ನು ಸೇರಿಸಿಕೊಂಡು ಮುನ್ನಡಿಬೇಕು ಅಲ್ವೇ. ಈಗ ಬಹಳ ವಿಶೇಷವಾಗಿ ಮಠ ಮಾನ್ಯಗಳು ಸಾಕಷ್ಟು ನಮ್ಮ ಭಾಗದಲ್ಲಿದ್ದಾವೆ, ಅದಕ್ಕೆ ಅದರದ್ದೇ ಆದಂತಹ ಭಕ್ತರಿದ್ದಾರೆ. ಎಷ್ಟೋ ಜನ ಸ್ವಾಮೀಜಿಗಳು, ವಿಶೇಷವಾಗಿ ನಮ್ಮ ಮಲ್ಲಾಡಿಹಳ್ಳಿ ಸ್ವಾಮೀಜಿಯವರನ್ನ ನಾವಿಲ್ಲಿ ಉಲ್ಲೇಖಿಸಬೇಕು. ಯಾಕೆಂದ್ರೆ ಯೋಗವನ್ನು ತುಂಬಾ ಪ್ರಖ್ಯಾತಿಗೊಳಿಸುವಲ್ಲಿ ಅವರ ಪಾತ್ರವೂ ಕೂಡ ಇದೆ. ಹಾಗಾಗಿ ಈ ತರಹ ಯಾವ್ಯಾವ ಸಂಸ್ಥೆಗಳನ್ನು ತಾವು ಇದಕ್ಕೆ ಒಳಗೊಂಡಂತೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀರಿ, ಏನೇನೆಲ್ಲ ಹೊಸ ವಿಚಾರಗಳನ್ನು ನಾವು ಮುಂದಿನ ದಿನದಲ್ಲಿ ನಿರೀಕ್ಷೆ ಮಾಡಬಹುದು?
0: ಅದೇ ಈ ವರ್ಷದ ಪರಿಕಲ್ಪನೆ ನಿತ್ಯ ಯೋಗ ಅಂತೇಳಿ. ನಿತ್ಯ ಯೋಗ ಕೇವಲ ನಾವು ನಮ್ದು ಥ್ರೆಡ್ ಅಥವಾ ನಮ್ದು ರೀಚ್ ಲಿಮಿಟೆಡ್, ಯಾಕಂದ್ರೆ ನಮ್ಮ ಹತ್ರ ಇರೋದೇ ಒಂದು 700 GADಗಳು, ಅಂದರೆ ಗೌರ್ಮೆಂಟ್ ಆಯುರ್ವೇದ ರಿಸರ್ಚ್ ಗೌರ್ಮೆಂಟ್ ಆಯುರ್ವೇದ ಆಸ್ಪತ್ರೆ, ಅದಾದ್ಮೇಲೆ ಹೆಚ್ಚು ಕಮ್ಮಿ ಒಂದು 150 ತಾಲೂಕು ಹಾಸ್ಪಿಟ್ಲ್ಗಳು, ಆಮೇಲೆ ಒಂದು 22-23 ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳು, ಆಮೇಲೆ ಒಂದು 7 ಆಯುಷ್ ಕಾಲೇಜ್ಗಳು. ಇಲ್ಲಿ ನಿತ್ಯಯೋಗ ಡೈಲಿ ನಡೀತದೆ. ಆದರೆ ನಾವು ರೀಚ್ ಮಾಡಬೇಕಾದ 7 ಕೋಟಿ ಜನ. ಇದು ಕೇವಲ ಸರ್ಕಾರದಿಂದ ಸಾಧ್ಯ ಇಲ್ಲ, ನಮ್ಮಲ್ಲಿ ಯೋಗ ಬಂಧುಗಳಿದ್ದಾರೆ. ಮೈಸೂರಿನಲ್ಲಿ ಎಲ್ಲ ಯೋಗ ಸಂಸ್ಥೆಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾವೆ. ಅವರು ನಮಗಿಂತಲೂ ಉತ್ತಮವಾಗಿ ಈ ಯೋಗದ ಸ್ಪ್ರೆಡ್ ಮಾಡೋದ್ರಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳು. ಮೈಸೂರಿನಲ್ಲಿ ಆಗಬಹುದು, ಅದೇ ಥರ ಮೈಸೂರು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಯೋಗ ಬಂಧುಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕೈ ಜೋಡಿಸಿದ್ದಾರೆ. ಅದು ಮಾತ್ರವಲ್ಲದೆ ಕರ್ನಾಟಕ ಸರ್ಕಾರದಿಂದ, ಆಯುಷ್ ಇಲಾಖೆಯಿಂದ ಈಗಾಗಲೇ ನಮ್ಮ ಆಯುಕ್ತರು ಎಲ್ಲ ಇಲಾಖೆಗಳಿಗೂ ಪತ್ರ ಮುಖೇನ ತಿಳಿಸಿದ್ದಾರೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಪತ್ರ ಮುಖೇನ ಕೋರಿಕೆಯನ್ನು ಕೊಟ್ಟಿದ್ದಾರೆ. ನೀವೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಬೇಕು, ನಿತ್ಯ ಯೋಗ ಕಾರ್ಯಕ್ರಮದ ಮೂಲಕ 7 ಕೋಟಿ ಜನರನ್ನ ಸೇರುವಂಥ ಒಂದು ವಿಶೇಷ ಅವಕಾಶ ನಮಗಿದೆ. ಇದನ್ನು ಬಳಸ್ಕೋಬೇಕು ಅಂತಂದ್ರೆ ಕೇವಲ ಆಯುಷ್ ಇಲಾಖೆ ಮಾಡೋಕ್ಕಾಗೋದಿಲ್ಲ, ಎಲ್ಲ ಇಲಾಖೆಗಳು, ಯೋಗ ಬಂಧುಗಳು. ಈ ಕಾರ್ಯಕ್ರಮ ನೆಪ ಮಾತ್ರಕ್ಕೆ ಮಾತ್ರ ಆಯುಷ್ ಡಿಪಾರ್ಟ್ಮೆಂಟು, ಇದು ನಿಮ್ಮ ಕಾರ್ಯಕ್ರಮ, ಜನರ ಕಾರ್ಯಕ್ರಮ, ಜನರಿಂದ ಜನರಿಗಾಗಿರುವಂಥ ಕಾರ್ಯಕ್ರಮ. ಆದ್ದರಿಂದ ಜನರು ಮತ್ತು ಎಲ್ಲ ಯೋಗ ಬಂಧುಗಳು, ಯೋಗ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರೆ ನಿಜವಾಗಿಯೂ ಕೂಡ ಗರ್ಗರ್ ಯೋಗ, ಹರ್ಗರ್ ಯೋಗ ಪರಿಕಲ್ಪನೆ ಸಾಕಾರ ಆಗೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ನನಗೆ ಕಾಣುತ್ತೆ.
1: 12ನೇ ವಿಶ್ವ ಯೋಗ ದಿನಾಚರಣೆ ಕುರಿತಂತೆ ಅಂತಿಮವಾಗಿ ತಮ್ಮ ಸಂದೇಶ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರು.
0: ನಮ್ಮ ಗುರಿ ಎಲ್ರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ. ಅದು ಆಯುರ್ವೇದದಿಂದ ಆಗಿರ್ಬೋದು, ಯೋಗದಿಂದ ಆಗಿರ್ಬೋದು. ಆದರೆ ಯೋಗದಿಂದ ಮಾಡಲಿಕ್ಕೆ ನಾವು ಯಾಕೆ ಉತ್ಸಾಹಕರಾಗಿದ್ದೇವೆ ಅಂತಂದರೆ ಇದು ಡ್ರಗ್ಲೆಸ್ ಥೆರಪಿ, ಇದಕ್ಕೆ ಖರ್ಚಿಲ್ಲ. ಆಮೇಲೆ ಯಾರೂ ಕೂಡ ಯಾವಾಗ ಬೇಕಾದರೂ ಯಾವ ಜಾಗದಲ್ಲಾದರೂ ಮಾಡ್ಬೋದು. ಸೊ ಯೋಗದ ಮೂಲಕ ಮಾಡುವಂಥ ಒಂದು ವಿಶೇಷ ಪರಿಕಲ್ಪನೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ. ಇದರ ಮೂಲಕ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂದೇಶ ಏನಿದೆ, ಎಲ್ಲೆಡೆಯೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಅಂತ ಹೇಳೋದು. ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಿಂಬಿತವಾದಂಥ ಶ್ಲೋಕ, ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತ ನಿರಾಮಯ ಅಂತ ಏನು ಹೇಳ್ತೀವಿ, ಇದನ್ನು ರೀಚ್ ಮಾಡಲಿಕ್ಕೆ ಯೋಗ ನಮಗೊಂದು ರಹದಾರಿ ಆಗುತ್ತೆ ಅಂತ ನನ್ನ ಭಾವನೆ ಮತ್ತು ನನ್ನ ಸ್ಪಷ್ಟ ಸಂದೇಶ.
1: ಒಳ್ಳೆಯದು ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರ, ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಯೋಗದ ಮಹತ್ವ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದೀರಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಲಿ. ವಂದನೆಗಳು, ನಮಸ್ಕಾರ.
0: ಆಕಾಶವಾಣಿ ಶ್ರೋತೃಗಳಿಗೆ ಮತ್ತೆ ನಮಗೆ ಅವಕಾಶ ಕೊಟ್ಟಂತ ಮೈಸೂರು ಆಕಾಶವಾಣಿಯ ಕೇಶವಮೂರ್ತಿ ಹಾಗೂ ತಂಡದವರಿಗೆ ನಮ್ಮ ವಿಶೇಷ ಅಭಿನಂದನೆಗಳು. ಧನ್ಯವಾದ. ಯೋಗ ನಮನ ಎಲ್ಲರಿಗೂ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ

0: ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾತನಾಡುತ್ತಾರೆ ವಿವೇಕ್ ಆದಿತ್ಯ ಕಣಿಯಾಲ್.
1: ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿದೆ. ಗ್ರಾಮಗಳ ಮಧ್ಯೆ ಸೂಕ್ತ ರಸ್ತೆ ಸಂಪರ್ಕ ಕಲ್ಪಿಸುವುದರ ಜೊತೆಯಲ್ಲಿ ಬಡತನ ನಿವಾರಣೆ ಹಾಗೂ ಗ್ರಾಮಗಳನ್ನು ಶಹರಗಳೊಂದಿಗೆ ಜೋಡಿಸುವುದರ ಮೂಲಕ ಗ್ರಾಮೀಣ ಭಾಗದ ಜನರ ಆರ್ಥಿಕ ಅಭ್ಯುದಯ ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. 2000 ಇಸವಿಯಲ್ಲಿ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆರಂಭಿಸಿದ ಮಹತ್ವಪೂರ್ಣ ಯೋಜನೆ ಇದಾಗಿದೆ. ಈ ಯೋಜನೆಯ ಮೂಲಕ ದೇಶದ 107,000 ಹಳ್ಳಿಗಳ ಜನವಸತಿ ಪ್ರದೇಶಗಳು ಜೋಡಿಸಲ್ಪಟ್ಟಿವೆ. ದೇಶದ ವಿವಿಧ ರಾಜ್ಯಗಳು ಸೇರಿದಂತೆ ಈಶಾನ್ಯ ಭಾರತದ ಹಳ್ಳಿಗಳು ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದಿವೆ. ಮಣಿಪುರ ರಾಜ್ಯದ ಹಿಂದುಳಿದ ಹಳ್ಳಿ ದುರ್ಗಮ ಪ್ರದೇಶಗಳು ಈ ಯೋಜನೆಯ ಮೂಲಕ ಸೂಕ್ತ ರಸ್ತೆ ಸಂಪರ್ಕ ಪಡೆದು ಆರ್ಥಿಕ ಅಭಿವೃದ್ಧಿಯತ್ತ ಹೆಜ್ಜೆ ಇರಿಸಿವೆ. ಸಂಪೂರ್ಣ ಕೇಂದ್ರ ಸರ್ಕಾರದ ಅನುದಾನದ ಮೂಲಕ ಮುನ್ನಡೆಯುತ್ತಿದ್ದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು 2015-14 ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ 60 ಹಾಗೂ ರಾಜ್ಯ ಸರ್ಕಾರಗಳ 40 ಅನುಪಾತ ಹಾಗೂ ಅನುದಾನದ ಮೂಲಕ ಮುನ್ನಡೆದು ಯಶಸ್ವಿಯಾಗಿದೆ. ನಮ್ಮ ರಾಜ್ಯದಲ್ಲೂ ರಸ್ತೆ ಸಂಪರ್ಕವೇ ಇಲ್ಲದಿದ್ದ ಹಳ್ಳಿಗಳು ಈ ಯೋಜನೆಯ ಮೂಲಕ ಸೂಕ್ತ ಡಾಂಬರೀಕೃತ ರಸ್ತೆ ಸೌಕರ್ಯ ಹೊಂದಿ ಅಭಿವೃದ್ಧಿ ದಿಶೆಯಲ್ಲಿ ದಾಪುಗಾಲು ಇರಿಸಿವೆ. ಹಳ್ಳಿಗಳಿಗೆ ಅಗತ್ಯವಾದ ಸರಕು ಸರಂಜಾಮುಗಳನ್ನು ಪೂರೈಕೆ ಮಾಡಲು ಹಳ್ಳಿಗಳಲ್ಲಿ ರೈತರು ಬೆಳೆದ ಆಹಾರ ಹಾಗೂ ವಾಣಿಜ್ಯ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸಲು ಈ ರಸ್ತೆಗಳು ಸಂಪರ್ಕ ಸೇತುವಾಗಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಕಳೆದ 25 ವರ್ಷಗಳಲ್ಲಿ ರಾಜ್ಯ ಹಾಗೂ ದೇಶದ ಗ್ರಾಮಗಳು ಶಹರಗಳೊಂದಿಗೆ ಸೂಕ್ತ ರಸ್ತೆ ಸಂಪರ್ಕ ಹೊಂದಿದ ಪರಿಣಾಮ ಗ್ರಾಮಗಳ ಆರ್ಥಿಕತೆ ಪ್ರಗತಿಯ ಜೊತೆಯಲ್ಲಿ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೂ ಸಹಕಾರಿಯಾಗಿದೆ. ಗ್ರಾಮ ಸಡಕ್ ಯೋಜನೆ ಮೂಲಕ ಹೊಸ ರಸ್ತೆಗಳ ನಿರ್ಮಾಣ ಒಂದೆಡೆಯಾದರೆ ಈ ತನಕವಿದ್ದ ಮಣ್ಣಿನ ರಸ್ತೆಗಳು ಡಾಂಬರೀಕರಣಗೊಂಡು ಸುಲಭ ಹಾಗೂ ಸುಸ್ಥಿರ ಪ್ರಯಾಣ ಸಾಧ್ಯವಾಗಿದೆ. 2024 ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4ನೇ ಹಂತ ಘೋಷಣೆಯಾಯಿತು. ಇದರಲ್ಲಿ ಒಟ್ಟು 24,000 ಗ್ರಾಮೀಣ ಜನವಾಸ ಪ್ರದೇಶಗಳನ್ನು ಸಂಪರ್ಕಿಸುವ ಯೋಜನೆ ರೂಪಿಸಲಾಯಿತು. ರಸ್ತೆ ನೀರು ವಿದ್ಯುತ್ ವಸತಿ ಇವು ಜನರ ಮೂಲಭೂತ ಅಗತ್ಯತೆಗಳಲ್ಲಿ ಪ್ರಮುಖವಾಗಿವೆ. PMGSY ಮೂಲಕ ಗುಣಮಟ್ಟದ ಸಕಲ ಹವಾಮಾನ ತಾಳಿಕೆಯ ರಸ್ತೆ ಸಂಪರ್ಕ ಸಾಧ್ಯವಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4ನೇ ಹಂತವು ದೇಶದಲ್ಲಿ ಪ್ರಸ್ತುತ ಜಾರಿಯಲ್ಲಿದೆ. ಇದು 2023-24 ಆರಂಭಗೊಂಡು 2028-29 ತನಕ ಚಾಲ್ತಿಯಲ್ಲಿರಲಿದೆ. ಅಂತಾರಾಷ್ಟ್ರೀಯ ಉತ್ಕೃಷ್ಟತೆಯ ರಸ್ತೆಗಳು 25,000 ಹೊಸ ಹಳ್ಳಿಗಳನ್ನು ಜೋಡಿಸಲಿವೆ. ಪಿಎಂ ಗತಿಶಕ್ತಿ ಯೋಜನೆಯ ಉದ್ದೇಶವನ್ನು ಕೂಡ ಈ ರಸ್ತೆಗಳು ಸಾಕಾರಗೊಳಿಸಲಿವೆ. 4ನೇ ಹಂತದಲ್ಲಿ ಒಟ್ಟು 62,500 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಸಾಧ್ಯವಾಗಲಿದೆ ಹಾಗೂ ಇದಕ್ಕಾಗಿ 70,125 ಕೋಟಿ ರೂಪಾಯಿ ಬಳಸಲಾಗುತ್ತದೆ. ಈ ತನಕ ಗ್ರಾಮ ಸಡಕ್ ಯೋಜನೆಯಡಿ ದೇಶದಲ್ಲಿನ ಒಟ್ಟು 8,34,716 ಕಿಲೋಮೀಟರ್ ಉದ್ದದ ರಸ್ತೆ ಯೋಜನೆಯಲ್ಲಿ 7,71,641 ಕಿಲೋಮೀಟರ್ ರಸ್ತೆ ನಿರ್ಮಾಣ ಪೂರ್ಣಗೊಂಡಿದೆ. ನಕ್ಸಲ್ ಬಾಧಿತ ಪ್ರದೇಶಗಳಲ್ಲೂ ಯಶಸ್ವಿಯಾಗಿ ಗ್ರಾಮ ಸಡಕ್ ರಸ್ತೆಗಳನ್ನು ಪೂರ್ಣಗೊಳಿಸಿದ ಹಿರಿಮೆ ಕೇಂದ್ರ ಹಾಗೂ ಆಯಾ ರಾಜ್ಯ ಸರ್ಕಾರಗಳಿಗೆ ಸಲ್ಲುತ್ತದೆ. ಕರ್ನಾಟಕದ ಹಲವು ಗ್ರಾಮೀಣ ರಸ್ತೆಗಳು ಈ ಯೋಜನೆಯ ಮೂಲಕ ಜೋಡಿಸಲ್ಪಟ್ಟಿವೆ. ಆರಂಭದ 20 ವರ್ಷಗಳಲ್ಲಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಕರ್ನಾಟಕದ 5,612 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಹೊಂದಿ ಮೇಲ್ದರ್ಜೆಗೇರಿವೆ. 2022-23 ಸಾಲಿನಲ್ಲಿ ಒಟ್ಟು 1,629 ಕಿಲೋಮೀಟರ್ ರಸ್ತೆ ನಿರ್ಮಾಣ ಹೊಂದಿದ್ದು 2023-24 457 ಕಿಲೋಮೀಟರ್ ಪೂರ್ಣಗೊಂಡಿದೆ. ಉತ್ತರ ಕರ್ನಾಟಕ ಭಾಗದ ಬಹುತೇಕ ಹಳ್ಳಿಗಳು ಈ ಯೋಜನೆಯ ಪ್ರಯೋಜನ ಪಡೆದಿವೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ಉದ್ಘಾಟನೆ ಕಂಡ ಕಲ್ಯಾಣ ಪಥ ರಸ್ತೆ ನಿರ್ಮಾಣ ಯೋಜನೆಗೂ ಗ್ರಾಮ ಸಡಕ್ ಯೋಜನೆಯು ಮಾದರಿಯಾಗಿದೆ. ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕದ ಹಳ್ಳಿಗಳ ಜನರ ಜೀವನ ಮಟ್ಟ ಸುಧಾರಣೆಗೂ ಈ ರಸ್ತೆ ಯೋಜನೆಯ ಬಹುದೊಡ್ಡ ಕೊಡುಗೆ ಇದೆ. ಕಳೆದ 2.5 ದಶಕದಲ್ಲಿ ಈ ರಸ್ತೆಗಳು ಗ್ರಾಮೀಣ ಜನರ ಬದುಕಿನ ಆಶಾಕಿರಣವಾಗಿ ಆರ್ಥಿಕ ಪ್ರಗತಿಯ ದ್ಯೋತಕವಾಗಿ

0: ಆಗಿ ಸುಲಭ ಸಂಪರ್ಕದ ಸೇತುವಾಗಿ ಮಾರ್ಪಟ್ಟಿವೆ. ಈ ಮೂಲಕ 25 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ದೂರದೃಷ್ಟಿ, ಕರ್ತವ್ಯಪರತೆ ರಸ್ತೆ ಸಂಪರ್ಕದ ಮೂಲಕ ಗ್ರಾಮ ವಿಕಾಸದಲ್ಲೂ ಪ್ರತಿಫಲಿಸಿದೆ ಎಂದು ಹೇಳಬಹುದು. ಗ್ರಾಮ ಸಡಕ್ ಯೋಜನೆಯ ಪ್ರಮುಖ ಗುರಿ ಬಡತನ ನಿರ್ಮೂಲನೆ. ಒಂದು ರಸ್ತೆಯ ಮೂಲಕ ಬಡತನ ನಿರ್ಮೂಲನೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಹಲವರಿಗೆ ಕಾಡಬಹುದು. ಇದಕ್ಕೆ ಉತ್ತರ ಅಷ್ಟೇ ಸರಳವಾಗಿದೆ. ರಸ್ತೆ ಸಂಪರ್ಕವೇ ಇಲ್ಲದ, ಕೇವಲ ನಡಿಗೆಯ ಮೂಲಕ, ನದಿಯಲ್ಲಿ ದೋಣಿ ಮೂಲಕ, ಬೆಟ್ಟ ಗುಡ್ಡಗಳನ್ನು ಏರುವ ಮೂಲಕ ತಮ್ಮ ಗ್ರಾಮಗಳಿಗೆ ಸಾಗುತ್ತಿದ್ದ ಜನರು ತಮ್ಮೂರಿಗೆ ಸೂಕ್ತ ರಸ್ತೆ, ನದಿಗೆ ಮೇಲ್ಸೇತುವೆ ನಿರ್ಮಾಣವಾದ ಬಳಿಕ ನಡಿಗೆಯ ಮೂಲಕ ವ್ಯಯಿಸುತ್ತಿದ್ದ ಸಮಯ ಉಳಿಯಿತು. ತಲೆಹೊರೆ ಮೂಲಕ ತಮ್ಮೂರಿಗೆ ದುಬಾರಿ ವೆಚ್ಚದಲ್ಲಿ ಸಾಗಿಸುತ್ತಿದ್ದ ಸರಕುಗಳು ಕಡಿಮೆ ಬೆಲೆಯಲ್ಲಿ ತಮ್ಮ ಮನೆ ಬಾಗಿಲಿಗೆ ಹೊಸ ರಸ್ತೆ ಸಂಪರ್ಕದ ಮೂಲಕ ಬಂದಿಳಿದವು. ಇಲ್ಲಿಗೆ ಜನರ ಸಮಯ, ಶ್ರಮ ಹಾಗೂ ಹಣವು ಉಳಿತಾಯವಾಗತೊಡಗಿತು. ಇದರ ಜೊತೆಯಲ್ಲಿ ಗ್ರಾಮಗಳಲ್ಲಿ ಬೆಳೆದ ಆಹಾರ ಧಾನ್ಯಗಳು, ತರಕಾರಿ ಖಾದ್ಯಗಳು, ಹಣ್ಣು ಹಂಪಲುಗಳು ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಮಾರುಕಟ್ಟೆ ತಲುಪಲು ಸಾಧ್ಯವಾಯಿತು. ಸಾಗಣೆ ವೆಚ್ಚವೂ ಕಡಿಮೆಯಾಗಿ ಇಲ್ಲಿಯೂ ಹಣದ ಉಳಿತಾಯವಾಯಿತು. ಗ್ರಾಮ ಸಡಕ್ ರಸ್ತೆ ಸಂಪರ್ಕದ ಮೂಲಕ ಗ್ರಾಮದ ವಿದ್ಯುದೀಕರಣ, ಗ್ರಾಮೀಣ ಶಾಲೆಗಳ ನಿರ್ಮಾಣ, ಪುನರ್ ನಿರ್ಮಾಣದ ಕಾರ್ಯಗಳಿಗೆ ವೇಗ ದೊರೆಯಿತು. ರಸ್ತೆಗಳು ಗ್ರಾಮದ ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಕನಸನ್ನು ನನಸಾಗಿಸಿದವು. ಗ್ರಾಮದ ಆರೋಗ್ಯ ವ್ಯವಸ್ಥೆ ಸುಧಾರಣೆ ಕಂಡಿತು. ಹೀಗೆ ಮಹಾತ್ಮ ಗಾಂಧಿ ಕಂಡಿದ್ದ ಗ್ರಾಮ ವಿಕಾಸ, ಸ್ವರಾಜ್ಯದ ಕನಸು ಈ ಮೂಲಕ ನನಸಾಗತೊಡಗಿತು. ಜಮ್ಮು ಕಾಶ್ಮೀರದ ದುರ್ಗಮ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿನ ಹಳ್ಳಿಗಳನ್ನು ಕೂಡ ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕಿಸಲಾಗಿದೆ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಹಳ್ಳಿಗಳು ಕೂಡ ಗ್ರಾಮ ಸಡಕ್ ಯೋಜನೆಯಿಂದ ಸಾಕಷ್ಟು ಧನಾತ್ಮಕ ಬದಲಾವಣೆಯನ್ನು ಕಂಡಿವೆ. ವಿಕಸಿತ ಭಾರತ ಸಂಕಲ್ಪವು ರಸ್ತೆಗಳ ಅಭಿವೃದ್ಧಿ ಹಾಗೂ ಸಂಪರ್ಕದ ಮೂಲಕ ಸಾಧ್ಯ ಎನ್ನುತ್ತಾರೆ ಕೇಂದ್ರ ಹೆದ್ದಾರಿ ಖಾತೆ ಸಚಿವರಾದ ನಿತಿನ್ ಗಡ್ಕರಿ ಅವರು. ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕ ಹಾಗೂ ಹೂಡಿಕೆಯ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತಿವೆ. ಗ್ರಾಮೀಣ ಭಾಗದ ಶಿಕ್ಷಣ, ಕೃಷಿ, ಮೂಲಸೌಕರ್ಯ ಸಹಿತ ಆರೋಗ್ಯ ಕ್ಷೇತ್ರದ ಪ್ರಗತಿಗೆ ಈ ರಸ್ತೆಗಳು ಸಾಕ್ಷಿಯಾಗಿವೆ. ದೇಶದ ಕ್ರೀಡಾ ಕ್ಷೇತ್ರಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದ ವ್ಯಕ್ತಿಯ ಉದಾಹರಣೆಯೊಂದು ಇಲ್ಲಿದೆ. ಆಕೆಯ ಹೆಸರು ಮೀರಾಬಾಯಿ ಚಾನು. ಭಾರತದ ಹೆಸರಾಂತ ವೇಟ್ ಲಿಫ್ಟರ್, ಮಾತ್ರವಲ್ಲ ಒಲಿಂಪಿಕ್ ಪದಕ ವಿಜೇತೆ. ಈಕೆಯ ಊರು ಮಣಿಪುರದ ಒಂದು ಕುಗ್ರಾಮ. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಉರುವಲಿಗೆ ಅಗತ್ಯವಾದ ಭಾರದ ಕಟ್ಟಿಗೆಗಳನ್ನು ಆಕೆ ಹೊರುತ್ತಿದ್ದಳು. ಈಕೆಯ ಸಾಮರ್ಥ್ಯವನ್ನು ಗಮನಿಸಿದ ಈಕೆಯ ಸಹೋದರ ಕ್ರೀಡಾ ಕ್ಷೇತ್ರದತ್ತ ಆಕರ್ಷಿತವಾಗುವಂತೆ ಮಾಡುತ್ತಾನೆ. ನಂತರ ಈಕೆ ತನ್ನ ದೈನಂದಿನ ವೇಟ್ ಲಿಫ್ಟಿಂಗ್ ಕ್ರೀಡಾಭ್ಯಾಸಕ್ಕೆ ಸುಮಾರು 50 ಕಿಲೋಮೀಟರ್ ದೂರ ಸಂಚರಿಸಬೇಕಾಗುತ್ತದೆ. ಹಳ್ಳಿಯಿಂದ ತನಗೆ ಅಗತ್ಯವಿರುವೆಡೆ ಸರಿಯಾದ ಸಮಯಕ್ಕೆ ಹೋಗಿ ಬರುವಂತಾಗಲು ಈಕೆಗೆ ಸಹಕಾರಿಯಾಗಿದ್ದು ಗ್ರಾಮ ಸಡಕ್ ರಸ್ತೆ. ಇಂದು ಈ ರಸ್ತೆ ಕೇವಲ ರಸ್ತೆಯಾಗಿಲ್ಲ, ಗ್ರಾಮ ವಿಕಾಸದ ರಹದಾರಿಯಾಗಿದೆ. ಹಲವು ಗ್ರಾಮೀಣ ಪ್ರತಿಭೆಗಳ ಉಗಮಕ್ಕೆ, ಜನರ ಆರ್ಥಿಕ ಸುದೃಢತೆಗೆ ವಿಶೇಷ ಕಾಣಿಕೆ ಹಾಗೂ ಕೊಡುಗೆ ನೀಡಿದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಈ ಕುರಿತು ಮಾತನಾಡಿದವರು ವಿವೇಕ್ ಆದಿತ್ಯ ಕಣಿಯಾಲ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಜ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೋವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹಾರ್ಮೋಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಘೋಷಣೆ ಮಾಡಿದ್ದು ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದ್ದಾರೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಜ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಲೆಬನಾನ್ನಲ್ಲಿ ಸೇರಿದಂತೆ ಎಲ್ಲಾ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ಧ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಉನ್ನತ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಂಡಿರುವ ವಿಚಾರವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಸ್ವಾಗತಿಸಿದ್ದಾರೆ. ಇದು ತಕ್ಷಣದ ಮತ್ತು ಶಾಶ್ವತ ಕದನ ವಿರಾಮ, ಹಾರ್ಮೋಜ್ ಜಲಸಂಧಿಯನ್ನು ಪುನಃ ತೆರೆಯುವುದು ಮತ್ತು ಮುಂದಿನ ಮಾತುಕತೆಗಳಿಗೆ ಅನುವು ಮಾಡಿಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಇರಾನ್ ಅಂತಿಮ ಶಾಂತಿ ಒಪ್ಪಂದದ ಘೋಷಣೆ ಬೆನ್ನಲ್ಲೇ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1113 ಅಂಕಗಳ ಏರಿಕೆಯೊಂದಿಗೆ 76,649 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 336 ಅಂಕ ಏರಿಕೆಯ ನಂತರ 23,956 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯೊಂದಿಗೆ 94.60 ರೂಪಾಯಿಯಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲವಾದಲ್ಲಿ ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲ್ಲೆಗ್ರಿನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಸ್ಲೋವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲ್ಲೆಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ಲೋವಾಕಿಯಾದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡುತ್ತಿರುವುದು ಇದೇ ಮೊದಲು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೋವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ಧತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಏವಿಯನ್ಸ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ಧಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ

0: ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಸಂಗ್ರಹವಿದೆ. ಎಲ್ ನಿನೋ ಪರಿಸ್ಥಿತಿಗಳ ಪ್ರಭಾವದ ಹೊರತಾಗಿಯೂ ಯಾವುದೇ ಆಹಾರ ಕೊರತೆ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮೈಂಡ್ ಮೈಂಡ್ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ನೈಋತ್ಯ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಕಡಿಮೆ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮುಂಗಾರು ಮಳೆ ಋತುವಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರಗಳು ಲಭ್ಯವಿದೆ ಎಂದು ತಿಳಿಸಿದರು. ಮುಂಬರುವ ಹಿಂಗಾರು ಋತುವಿಗೆ ರಸಗೊಬ್ಬರಗಳ ಪೂರೈಕೆ ಈ ವರ್ಷದ ನವೆಂಬರ್ನಿಂದ ಪ್ರಾರಂಭವಾಗಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದರು. ಕಳೆದ 12 ವರ್ಷಗಳಲ್ಲಿ ಭಾರತದ ಮಧ್ಯಮ ವರ್ಗವನ್ನು ಆರ್ಥಿಕ ಭದ್ರತೆ ಮತ್ತು ಉತ್ತಮ ಸೌಲಭ್ಯ ಮತ್ತು ಹೊಸ ಅವಕಾಶಗಳೊಂದಿಗೆ ಸಬಲೀಕರಣಗೊಳಿಸಲು ಸರ್ಕಾರ ಸಮಗ್ರ ಬದಲಾವಣೆಗಳನ್ನು ಮಾಡಿದೆ ಎಂದು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಆದಾಯ ತೆರಿಗೆ ಸುಧಾರಣೆಗಳ ಮೂಲಕ ತೆರಿಗೆ ವಿನಾಯಿತಿ ಮತ್ತು ಜಿಎಸ್ಟಿ ಮೂಲಕ ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಸೇರಿದಂತೆ ಸರ್ಕಾರ ಕೈಗೊಂಡ ಹಲವಾರು ನೀತಿಗಳು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಉಜ್ವಲ ಯೋಜನೆ, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ನಂತಹ ಉಪಕ್ರಮಗಳು ನಾಗರಿಕರಿಗೆ ಮೂಲಭೂತ ಜೀವನ ಸೌಲಭ್ಯವನ್ನು ಪ್ರವೇಶಿಸುವಂತೆ ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಯೋಜನೆಗಳು ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯು ಕ್ರಮವಾಗಿ ಮನೆ ಮತ್ತು ಆರೋಗ್ಯ ಭದ್ರತೆಯನ್ನು ಹೊಂದುವ ಜನರ ಕನಸನ್ನು ನನಸಾಗಿಸಲು ಅವಕಾಶ ಮಾಡಿಕೊಟ್ಟಿವೆ ಎಂದು ಅವರು ಹೇಳಿದರು. ಇಂತಹ ಉಪಕ್ರಮಗಳ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರನ್ನು ಸಬಲೀಕರಣಗೊಳಿಸಿದೆ. ಇದು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತಕ್ಕಾಗಿ ಸಂಕಲ್ಪವನ್ನು ವೇಗಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಿತಿನ್ ನಭಿನ್ ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಳೆದ 12 ವರ್ಷಗಳಲ್ಲಿ ಭಾರತದ ಸಮಗ್ರ ಅಭಿವೃದ್ದಿಗಾಗಿ ಎನ್ಡಿಎ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ವಿಶೇಷ ವರದಿ ಇದೀಗ ಮೂಡಿಬರಲಿದೆ.
4: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತ ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಎನ್ಡಿಎ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ವಿಶ್ವದರ್ಜೆಯ ಮೂಲಸೌಕರ್ಯದ ಅಡಿಪಾಯದ ಮೇಲೆ ಬಲವಾದ ಮತ್ತು ಆಧುನಿಕ ರಾಷ್ಟವನ್ನು ನಿರ್ಮಿಸಲಾಗಿದೆ. ಮೂಲಸೌಕರ್ಯಕ್ಕಾಗಿ ಸರ್ಕಾರಿ ವೆಚ್ಚದಲ್ಲಿ 6 ಪಟ್ಟು ಹೆಚ್ಚಳವಾಗಿದೆ. 2014-15 2,00,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ನಗರ ಸಾರಿಗೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಭಾರತದ ಮೆಟ್ರೋ ರೈಲು ಜಾಲ ಸುಮಾರು 5 ಪಟ್ಟು ವಿಸ್ತರಿಸಿದೆ. ಇದೇ ವೇಳೆ ಭಾರತ ಇಂದು ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ. 2014 91,000 ಕಿಲೋಮೀಟರ್ ಇದ್ದ ರಾಷ್ಟೀಯ ಹೆದ್ದಾರಿ ಜಾಲ 2026 1,46,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ. ಭಾರತೀಯ ರೈಲ್ವೆಗೆ ಬಜೆಟ್ ಅನುದಾನ 9 ಪಟ್ಟು ಹೆಚ್ಚಾಗಿದೆ. 2014-15 32,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ 2.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಅನುದಾನ ಏರಿಕೆಯಾಗಿದೆ. ಈ ಹೂಡಿಕೆಯು ಭಾರತೀಯ ರೈಲ್ವೆಯ ಆಧುನೀಕರಣಕ್ಕೆ ಶಕ್ತಿ ತುಂಬಿದೆ ಮತ್ತು ಪ್ರಯಾಣಿಕರ ಅನುಭವವನ್ನು ಸುಧಾರಿಸಿದೆ. ಪ್ರಸ್ತುತ 162 ವಂದೇ ಭಾರತ್ ರೈಲುಗಳು ಕಾರ್ಯನಿರ್ವಹಿಸುತ್ತಿದ್ದು ಇದು ಪ್ರಯಾಣದ ಸಮಯವನ್ನು ಶೇಕಡ 45% ಕಡಿಮೆ ಮಾಡಿದೆ. ಒಟ್ಟಾರೆ ಈ ಸಾಧನೆಗಳು 2047 ವೇಳೆಗೆ ವಿಕಸಿತ ಭಾರತಕ್ಕೆ ಅಡಿಪಾಯ ಹಾಕುವ ಮೂಲಕ ವೇಗವಾದ, ಹೆಚ್ಚು ಸಂಪರ್ಕಿತ ಮತ್ತು ಹೆಚ್ಚು ಸಮೃದ್ಧ ಭಾರತವನ್ನು ನಿರ್ಮಿಸುತ್ತಿದೆ.
3: ಫಿಲಡೆಲ್ಫಿಯಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಈ ಗುಂಪಿನ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ಈಕ್ವೆಡಾರ್ ವಿರುದ್ದ 1-0 ಗೋಲುಗಳಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 19 ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ. ಹಾರ್ಮೋಡ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೊವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ

ತರ ಮಧ್ಯಾಹ್ನ 2:30ಕ್ಕೆ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ ನಿಲಯದ ಕಾರ್ಯಕ್ರಮಗಳನ್ನು ಮದಕರಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಇದೀಗ ಉಲ್ಲಾಸ ಭಾವಗೀತೆಗಳು, ಆರೋಗ್ಯ ಬಿಂದು ಹಾಗೂ ಕರುಣಾಳು ಬಾಬೆಳಕೆ ಎಲ್ಲವನ್ನು ಒಳಗೊಂಡಿದೆ ಉಲ್ಲಾಸ ಕಾರ್ಯಕ್ರಮ. ಆರಂಭದಲ್ಲಿ ಭಾವಗೀತೆಯೊಂದನ್ನು ಕೇಳೋಣ. ಈ ಹೊತ್ತಿನಲ್ಲಿ ಪ್ರಸಾರವಾಗುವ ಎಲ್ಲ ಭಾವಗೀತೆಗಳು ಜಯಶ್ರೀ ಅರವಿಂದ್ ಅವರ ರಚನೆ, ಹಾಗೆ ಅವರದೇ ಸಂಗೀತ ಸಂಯೋಜನೆ ಇದೆ. ಆರಂಭದಲ್ಲಿ ಅರ್ಚನಾ ಉಡುಪ ಮತ್ತು ಪಲ್ಲವಿ MD ಅವರ ಧ್ವನಿಯಲ್ಲಿರುವ ಗೀತೆ.

0: ಶಿವಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರಿದ್ದಾರೆ ಮುತ್ತುಗದೂರು ವಂಶಸ್ಥರು ಹಾಗೂ ಮಕ್ಕಳು. ರಿಪಬ್ಲಿಕ್ ಮೋಟಾರ್ ಸರ್ವಿಸ್, ಸಿರಿಗೆರೆ, ಚಿತ್ರದುರ್ಗ.
1: ಸ್ನೇಹಿತರೆ, ಹೌದು, ಉಲ್ಲಾಸ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಇರುತ್ತೆ ಅಂತ ನೀವೀಗಾಗಲೇ ಊಹೆ ಮಾಡಿದ್ದೀರಿ, ಹಾಗೆ ಒಂದಷ್ಟು ಸಂದೇಶಗಳನ್ನು ಕೂಡ ಕಳುಹಿಸ್ತಾ ಇದ್ದೀರಿ. ಪ್ರಶ್ನೆಯನ್ನು ಕೇಳ್ತೇನೆ. ಅದಕ್ಕಿಂತ ಮುಂಚೆ ಇವತ್ತು ಸಂಜೆ ಏನು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ ಅಂತ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಹೌದು, ಇವತ್ತು ಸಂಜೆ ಪ್ರಸಾರವಾಗುವಂತಹ ಹಾಡುಗಳು ಯಾವುದು ಅನ್ನುವಂಥದ್ದನ್ನು ಈಗ ತಿಳಿಸ್ತೇನೆ. ದೂರದ ಬೆಟ್ಟ ಚಿತ್ರದ ಈ ಗೀತೆ.

ಸರಿ, ಮತ್ತೆ ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ ಅಂತ ಗೊತ್ತಾಯ್ತಲ್ವಾ? ನೀವೇನು ಮಾಡಬೇಕು ಅಂತಂದರೆ, ಇದರಲ್ಲಿ ನಿಮಗೆ ಇಷ್ಟವಾದ ಹಾಡು ಯಾವುದು, ಯಾಕೆ ಇಷ್ಟ ಅನ್ನುವಂಥದ್ದು ಒಂದಷ್ಟು ಪುಟ್ಟ ಸಂದೇಶಗಳನ್ನು ಒಳಗೊಂಡ ವಾಟ್ಸಪ್ಪಲ್ಲಿ ನೀವು ಸಂದೇಶವನ್ನು ಕಳುಹಿಸಿಕೊಡಿ. ಸಂಖ್ಯೆ 9448640273. ಹಾಗೆ ನೀವು ಸಂದೇಶವನ್ನು ಕಳುಹಿಸುವುದಕ್ಕೆ ಒಂದು ಸಮಯ ಇದೆ, ಅದು ಯಾವುದು ಅಂದರೆ ಸಂಜೆ 4:15 ಒಳಗಾಗಿ ನಿಮ್ಮ ಸಂದೇಶ ನಮಗೆ ತಲುಪೋ ಹಾಗೆ ಇರಲಿ ಅಂತ ಹೇಳ್ತಾ, ಹೌದು ಗೊತ್ತಾಗಿದೆ ಯಾವ್ಯಾವ ಹಾಡುಗಳು ಪ್ರಸಾರ ಆಗುತ್ತೆ ಅಂತ ಮತ್ತೊಮ್ಮೆ ನಾನು ನಿಮಗೆ ಆಮೇಲೆ ಕೇಳಿಸ್ತೇನೆ. ಈಗ ಪ್ರಶ್ನೆ ಏನು ಅಂತ ಅನ್ನುವಂಥದ್ದು, ಈಗ ಏನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆ ಯಾವುದು ಅಂತಂದರೆ, ಛತ್ರಪತಿ ಶಿವಾಜಿ ಅವರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಈಗ ಛತ್ರಪತಿ ಶಿವಾಜಿಯವರ ತಂದೆ ಶಹಜಿ ಭೋಸ್ಲೆ ಇದ್ರಲ್ವಾ, ಅವರ ಸಮಾಧಿ ಎಲ್ಲಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿದೆ. ಯಾಕೆ ಹೀಗೆ ಅನ್ನುವಂಥದ್ದು ಸಹ ನಿಮಗೆ ಪ್ರಶ್ನೆಯಾಗಿ ಕಾಡಬಹುದು. ಈಗ ಶಹಜಿ ಭೋಸ್ಲೆಯವರ ಸಮಾಧಿ ಕರ್ನಾಟಕದಲ್ಲಿ ಇರುವಂಥ ಸ್ಥಳ ಯಾವುದು ಅಂತ ನಾನು ನಿಮಗೆ ಪ್ರಶ್ನೆಯಾಗಿ ಕೇಳಿದ್ದೀನಿ. ಉತ್ತರಕ್ಕಾಗಿ ಈಗಾಗಲೇ ನೀವು ಹುಡುಕಾಡ್ತಾ ಇರಬಹುದು ಅಥವಾ ನಿಮಗೆ ಗೊತ್ತಿರಬಹುದು. ಸರಿ ಉತ್ತರವನ್ನು ವಾಟ್ಸಪ್ ಮೂಲಕ ಕಳುಹಿಸಿಕೊಡಿ. ಸಂಖ್ಯೆ ನಿಮಗೆ ಗೊತ್ತೇ ಇದೆ. ಛತ್ರಪತಿ ಶಿವಾಜಿಯವರ ತಂದೆ ಶಹಜಿ ಭೋಸ್ಲೆಯವರ ಸಮಾಧಿ ಕರ್ನಾಟಕದ ಎಲ್ಲಿ ಇದೆ, ಯಾವ ಸ್ಥಳದಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ. ಕೇಳೋಣ ಮತ್ತೊಂದು ಗೀತೆಯನ್ನು.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸ್ನೇಹಿತರೆ, ಪ್ರಶ್ನೆಯೊಂದನ್ನ ಕೇಳಿದ್ದೀನಿ. ಹೌದು, ಛತ್ರಪತಿ ಶಿವಾಜಿಯವರ ತಂದೆ ಶಹಜಿ ಭೋಸ್ಲೆ ಅವರು ಕರ್ನಾಟಕದಲ್ಲಿ ಅವರ ಸಮಾಧಿ ಇರುವಂಥದ್ದು ಎಲ್ಲಿದೆ ಅಂತ ನಾನು ನಿಮಗೆ ಪ್ರಶ್ನೆಯಾಗಿ ಕೇಳಿದ್ದೀನಿ. ಹೌದು, ಸರಿಯಾದ ಉತ್ತರವನ್ನು ಕಳುಹಿಸ್ತಾ ಇದ್ದೀರಿ ಕೂಡ ಅಂತ ಹೇಳ್ತಾ ಇದೀಗ ಕರುಣಾಳುಬ ಬೆಳಕೆ
4: ಆಕಾಶವಾಣಿ ಕರುಣಾಳುಬ ಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
5: ಇದು ನಮ್ಮ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಬರೆದಂಥ ಪುಟ್ಟ ಕಥೆ, ನನಗೆ ಬಹಳ ಇಷ್ಟವಾದ ಕಥೆ ಇದೆ. ಒಬ್ಬ ಭಿಕ್ಷುಕ ಬೆಳಗ್ಗೆ ಎದ್ದು ತನ್ನ ಭಿಕ್ಷೆ ಬಿಡೋಕೆ ಹೊರಡ್ಬೇಕಲ್ಲ, ಇರೋದೇನು ಅವನ ಕಡೆ ಪಾಪ, ಒಂದು ಹರಿದ ಹೊದಿಕೆ ಇದೆ, ಅದನ್ನು ಚೀಲದಲ್ಲಿ ತುಂಬಿಕೊಂಡ, ಕೈಯಲ್ಲೊಂದು ಭಿಕ್ಷಾ ಪಾತ್ರೆ, ಅದನ್ನ ಹಿಡ್ಕೊಂಡು ಹೊರಟ. ಅವನಂದ, ಏನು ನನ್ನ ಜೀವನ ಅಂತ, ವಯಸ್ಸಾಯ್ತು ನನಗೆ, ಯಾವತ್ತಿದ್ದು ಭಿಕ್ಷಾ ಬಿಡ್ತಾ ಇದ್ದೀನಿ, ನಾನು ಇದ್ರ ಮುಕ್ತಿ ಇದೆಯಾ, ಏನಾದರೂ ಒಂದು ಸುಭದ್ರ ಜೀವನ ಮಾಡೋಕ್ಕೆ ಸಾಧ್ಯ ಇದೆಯಾ ನನ್ನ ಕಡೆಯಿಂದ, ಯಾರಾದರೂ ಸ್ವಲ್ಪ ಹಣ ಕೊಟ್ಟು ಈ ನಿತ್ಯ ಭಿಕ್ಷೆ ಬೇಡೋ ವೃತ್ತಿಯಿಂದ ನನ್ನ ಪಾರು ಮಾಡ್ತಾರೆ ಅಂತ ಬೇಡ್ಕೋತಿದ್ದ. ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಬರೀ ಆಸೆ ಮಾತ್ರ, ಹೇಗಾದರೂ ಮಾಡಿ ಪಾರು ಆಗ್ಬೇಕು ಭಿಕ್ಷೆ ಬಿಡೋದ್ರಿಂದ ಅಂತ. ತಿರುಗಾಡಿಕೊಂಡು ಒಂದು ಪ್ರಮುಖ ರಸ್ತೆಗೆ ಬಂದ, ಅಲ್ಲಿ ಒಳ್ಳೆ ಸ್ಥಾನ ಹುಡುಕಾಡಿ ಕೂತ್ಕೊಂಡ. ಜನ ಅಡ್ಡಾಡ್ತಾರೆ, ನನ್ನ ಬುಟ್ಟಿಯಲ್ಲಿ ಏನಾದರೂ ಹಾಕಿಯಾರು ಅಂತ. ಸೂರ್ಯ ನಿಧಾನವಾಗಿ ಮೇಲೆ ಬರ್ತಾ ಇದ್ದಾನೆ. ಒಮ್ಮೆ ರಸ್ತೆ ಮೇಲೆ ಏನೋ ಸಂಚಲನ ಆದಂಗಾಯ್ತು, ವಿದ್ಯುತ್ ಸಂಚಾರ ಆದಂಗಾಯ್ತು, ಜನ ಎಲ್ಲ ಓಡಾಡೋಕೆ ಶುರು ಮಾಡಿದ್ರು.

0: ನೋಡಿದ್ರೆ ಸೈನಿಕರು ಬರ್ತಾ ಇದ್ದಾರೆ, ಸರಿರಿ ಸರಿರಿ ಸರಿರಿ ಅಂತಾರೆ. ಏನೋ ಗದ್ದಲ ಹಿಡಿದ್ಬಿಡ್ತು, ಏನೋ ಉತ್ಸಾಹ, ಏನೋ ಸಂಭ್ರಮ. ಸೈನಿಕರು ದಂಡ ಮುಂದೆ ಹೋಯ್ತು. ಅದರಿಂದ ಕುದುರೆ ಮೇಲೆ ಕೆಲವು ದರ್ಬಾರ್ನವ್ರು ಬರ್ತಾ ಇದ್ದಾರೆ, ರಾಜದರ್ಬಾರ್ನವರು, ದಾರಿ ಬಿಡಿ, ಮಹಾರಾಜರು ಬರ್ತಾರೆ, ದೂರನಿಂದ ದರ್ಶನ ಪಡ್ಕೊಳ್ಳಿ, ದೂರ ದರ್ಶನ ಪಡ್ಕೊಳ್ಳಿ ಅಂತಿದ್ದಾರೆ. ಎಲ್ಲ ಜನ ಸಂಭ್ರಮ, ರಾಜರು ಬರ್ತಾರೆ ನೋಡ್ಬೇಕು ಅಂತ. ಎಲ್ಲ ಜನ ರಸ್ತೆ ಬದಿಗೆ ಸರದ್ ನಿಂತು ಗೌರವ ಪ್ರೀತಿ ತುಂಬಿದ ಕಣ್ಣುಗಳಿಂದ ಆ ರಾಜನ್ ಬರೋದನ್ನೇ ನೋಡ್ತಾ ಇದ್ರು. ಈ ಭಿಕ್ಷುಕ ಕೂತಿದ್ದ, ಅವನು ಸಂಭ್ರಮ ಆಯ್ತು. ಮೊದಲನೇ ಬಾರಿಗೆ ರಾಜನ್ ನೋಡ್ತಾ ಇದ್ದಾನೆ. ನೋಡ್ಬೇಕು ರಾಜನ್ ಅಂದ. ತಾ ಕುಳಿತಂತ ಜಾಗದಿಂದ ಎದ್ದು ಬಂದ, ಮುಂದೆ ಬಂದು ನಿಂತ್ಕೊಂಡ ರಸ್ತೆ ಮುಂದೆ. ಎಲ್ಲಕ್ಕಿಂತ ಮುಂದೆ ಅವನಿಗೆ ಆಸೆ, ಆಸೆ ಏನಂದ್ರೆ ಆಸೆಗಳ ಮೆರವಣಿಗೆ, ಆಸೆ ಒಂದಲ್ಲ. ಮಹಾರಾಜನ ಕೃಪಾದೃಷ್ಟಿ ಏನಾದರೂ ತನ್ನ ಮೇಲೆ ಬಿದ್ರೆ, ಆತ ಪ್ರೀತಿಯಿಂದ ತನಗೆ ಸಾಕಷ್ಟು ಐಶ್ವರ್ಯ ಕೊಟ್ಟರೆ ನನ್ನ ದಾರಿದ್ರೆ ಕರಿಗೆ ಹೋಗ್ತದೆ ಅನ್ಕೊಂಡ. ಮತ್ತೆ ಇನ್ನೊಮ್ಮೆ ಅನ್ಕೊಂಡ, ಛೇ ಇಂಥ ಕನಸುಗಳೇ ಬಿಡೋದು ನನಗೆ. ರಾಜ ನನ್ನ ಯಾಕೆ ನೋಡ್ತಾನೆ, ನಾನು ನೋಡಿ ನನಗೆ ಯಾಕೆ ಕೊಡ್ಬೇಕು ಅವನು. ಆಯ್ತು ಏನೇ ಆಗಲಿ ಅಂದ್ ಭಿಕ್ಷಾ ಪಾತ್ರ ಹಿಡ್ಕೊಂಡು ರಸ್ತೆ ಮುಂಭಾಗಕ್ಕೆ ಎಲ್ಲರನ್ನ ಹಿಂಸರಿಸಿ ಬಂದು ನಿಂತ್ಕೊಂಡ. ಮುಂದೊಂದು 10 ನಿಮಿಷಕ್ಕೆ ರಸ್ತೆಯಲ್ಲಿ ಮಹಾರಾಜ ಬರೋದು ಕಾಣಿಸ್ತು. ಏನು ಬಂಗಾರದ ರಥದ ಮೇಲೆ ಬರ್ತಾ ಇದ್ದಾನೆ ರಾಜ. ಆ ಬಂಗಾರದ ರಥದ ಮೇಲೆ ಸೂರ್ಯನ ಬೆಳಕು ಬಿದ್ದು ಫಳ ಫಳ ಫಳ ಹೊಳಿತಾ ಇದೆ. ಮಹಾರಾಜನ ಮುಖದ ಮೇಲೆ ಏನು ಕಾಂತಿ ಸ್ವಾಮಿ ಅದು, ಅವನ ದೃಷ್ಟಿ ತನ್ನ ಮೇಲೆ ಬಿದ್ದೀತೇ ಅಂತ ಭಿಕ್ಷುಕ ಹಿಂಗ ನೋಡ್ಕೋತಾ ಇದ್ದ. ಅಷ್ಟೊಳಗೆ ಏನಾಯ್ತು ಗೊತ್ತಾ, ಮಹಾರಾಜ ಇವನು ನೋಡ್ಬಿಟ್ಟ. ನೋಡೋದಷ್ಟೇ ಅಲ್ಲ, ಮುಗುಳ್ನಕ್ಕ, ರೋಮಾಂಚನ ಆಯ್ತು ಇವನಿಗೆ. ಎಲ್ರಿಗೂ ಆಶ್ಚರ್ಯ, ಅಂಥ ದೊಡ್ಡ ಮಹಾರಾಜ ಭಿಕ್ಷುಕನ್ ನೋಡಿ ನಗ್ತಾನಲ್ಲ ಅಂತ. ಮಹಾರಾಜ ಏನ್ ಮಾಡಿದ್ ಗೊತ್ತಾ, ರಥ ನಿಲ್ಲಿಸ್ಬಿಟ್ಟ. ಆ ಸುವರ್ಣ ರಥದಿಂದ ಕೆಳಗಿಳಿದ, ಸೀದಾ ನಡೆದು ಬಂದು ಭಿಕ್ಷುಕನ ಮುಂದೆ ನಿಂತ. ಭಿಕ್ಷುಕನಿಗೆ ಒಂದು ಕ್ಷಣದಲ್ಲಿ ಅನಿಸ್ತು, ನನ್ನ ಕಷ್ಟದ ದಿನ ಎಲ್ಲ ಮುಗಿದು ಹೋಯ್ತಪ್ಪ, ಇನ್ನು ಸಂಭ್ರಮದಲ್ಲಿ ಬದುಕ್ತೀನಿ ಅಂತ ಅನ್ಕೊಂಡ. ರಾಜ ಏನ್ ಮಾಡಿದ ಗೊತ್ತಾ, ಭಿಕ್ಷುಕನಿಗೆ ಏನಾದ್ರೂ ಕೊಡೋದ್ರ ಬದಲು ತನ್ನ ಮಲಗೆಯನ್ನ ಮುಂದೆ ಚಾಚಿ, ನನಗೇನ್ ಕೊಡ್ತೀಯಪ್ಪ ನೀನು ಕೊಡು ಅಂತ ಕೈ ಚಾಚಿದ. ಭಿಕ್ಷುಕ ನಿರಾಶೆಯಿಂದ ಕುಗ್ಗಿ ಹೋದ. ರಾಜ ಕೊಡ್ತಾನೆ ಅಂದ್ರೆ ನನ್ನೇ ಕೇಳ್ತಾನಲ್ಲಪ್ಪ, ನಾನು ಭಿಕ್ಷುಕ, ನನ್ನ ಕಡೆಯಿಂದ ಕೇಳ್ತಾನಲ್ಲ ಇವನು, ಇಲ್ಲ ಅನ್ನೋದು ಹೇಗೆ ರಾಜನಿಗೆ? ಭಿಕ್ಷಾಪಾತ್ರೆ ನೋಡಿದ, ಒಂದಿಷ್ಟು ಕಾಳಿತ್ತು ಅಕ್ಕಿ, ಅದೆಲ್ಲ ಇಷ್ಟು ಕಾಳು, ಕೊಡೋ ಮನಸ್ಸಿಲ್ಲ. ಹುಡುಕಾಡಿ ಹುಡುಕಾಡಿ ಒಂದು ಸಣ್ಣ ಧಾನ್ಯದ ಕಾಳನ್ನ ತಗೊಂಡು ರಾಜನ ಕೈಯಲ್ಲಿ ಕೊಟ್ಟನಂತೆ. ರಾಜ ನಕ್ಕು ಅದನ್ನು ತಗೊಂಡು ಹೊರಟೆ ಹೋಗ್ಬಿಟ್ಟ. ಇದೆತ್ತ ಭಾರಾಜರಿ, ಕೊಡೋ ಬದಲು ಇರೋದನ್ನ ಕಾಳು ತಗೊಂಡು ಹೋದ ಇವನು ಅಂತ ಬೇಸರ ಪಟ್ಕೊಂಡು ಭಿಕ್ಷುಕ ಮನೆಗೆ ನಡೆದ. ಸಾಯಂಕಾಲ ತನ್ನ ಗುಡಿಸಲ ಮುಂದೆ ಕೂತ್ಕೊಂಡು ಏನೇನು ಬಂದಿದೆ ಜೋಳಿಗೆಯಲ್ಲಿ ತೆಗೆದು ಹಾಕ್ತಾ ಇದ್ದ. ಆ ಕಣ್ಣಿಗೆ ಏನೋ ಫಳಫಳ ಹೊಳೆಯೋದು ಕಾಣಿಸ್ತು. ಏನು ಅಂತ ಎತ್ತಿ ನೋಡ್ತಾನೆ, ಒಂದು ಬಂಗಾರದ ಅಕ್ಕಿ ಕಾಳು, ಸಣ್ಣ ಕಾಳು, ಬಂಗಾರದ ಅಕ್ಕಿ ಕಾಳು. ತಕ್ಷಣವೇ ಆ ಭಿಕ್ಷುಕ ನೆಲದ ಮೇಲೆ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಹೇಳೋಕೆ ಶುರು ಮಾಡಿದ್ದಂತೆ. ಆಗ ಅನಿಸ್ತಂತೆ, ನಾನು ರಾಜನ ಕೊಟ್ಟಿದ್ನಲ್ಲ ಪುಟ್ಟ ಅಕ್ಕಿ ಕಾಳು, ಅದ್ರ ಬದಲಾಗಿ ಅವನು ಬಂಗಾರದ ಕಾಳು ಬಂದಿದೆ. ಅವನಂದ, ಎಂಥ ದರಿದ್ರ ನಾನು, ನನ್ನ ಪಾತ್ರೆಯಲ್ಲಿರೋ ಎಲ್ಲವನ್ನೂ ಕೊಟ್ಟಿದ್ರೆ ನನಗೆ ಎಷ್ಟು ಐಶ್ವರ್ಯ ಬರ್ಬೋದಾಗಿತ್ತಲ್ಲ. ಇದನ್ನು ಟ್ಯಾಗೋರ್ ಅವರು ಬಹಳ ಚಂದ ಹೇಳ್ತಾರೆ ಸ್ವಾಮಿ. ಒಂದು ಬಂಗಾರದ ಅಕ್ಕಿ ಕಾಳು ಕೊಟ್ಟದಕ್ಕೆ ಪ್ರತಿಯಾಗಿ, ಸಣ್ಣ ಕಾಳು ಅಕ್ಕಿ ಕಾಳು ಕೊಟ್ಟದಕ್ಕೆ ಪ್ರತಿಯಾಗಿ ಬಂಗಾರದ ಅಕ್ಕಿ ಕಾಳು ಬಂತು. ಎಲ್ಲವನ್ನು ಕೊಟ್ಟಿದ್ರೆ ಎಷ್ಟಾದರೂ ಸಿಕ್ತಿತ್ತು. ಅದಕ್ಕೆ ಟ್ಯಾಗೋರ್ ಹೇಳ್ತಾರೆ, ನಾವು ಪ್ರಪಂಚಕ್ಕೆ ಎಷ್ಟನ್ನು ಕೊಡ್ತೇವೋ ಅಷ್ಟು ಮಾತ್ರ ನಮಗೆ ಮರಳಿ ಬರ್ತದೆ. ನೆನಪಿಟ್ಕೋಬೇಕು, ನಾವು ಎಷ್ಟು ಕೊಡ್ತೇವೋ ಅಷ್ಟು ಮಾತ್ರ ಸಿಗೋದು. ದಿವಿಜಿ ಹೇಳ್ತಾರೆ, ನಾವು ಜಗತ್ತಿಗೆ ಎಷ್ಟು ಕೊಡ್ತೇವಲ್ಲ ಅಷ್ಟನ್ನು ಪಡ್ಕೊಳ್ಳೋಕೆ ಅರ್ಹರಾಗ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಗಳಿಸಿದ್ದನ್ನ ಡಿವಿಜಿ ಕರೀತಾರೆ ಜೀರ್ಣಿಸದ ಋಣಶೇಷ ಅಂತಾರೆ. ಅದು ಶೇಷ, ಋಣಶೇಷ ಅದು, ಮತ್ತೊಬ್ಬರು ಸಾಲ, ಅದು ಋಣ ನನ್ನ ಮೇಲೆ ಇದೆ. ಅದೆಂತದ್ದು ಜೀರ್ಣಿಸದ ಋಣಶೇಷ, ಅದೆಂದು ಒಳ್ಳೇದು ಮಾಡಲಾರದು. ಅದರಿಂದ ಸಮಾಜಕ್ಕೆ ನಾವು ಎಷ್ಟು ಕೊಡ್ತೇವೋ ಅಷ್ಟು ಮಾತ್ರ ನಮಗೆ ಸಿಗುವಂಥದ್ದು. ಸಮಾಜಕ್ಕೆ ಎತ್ತಿ ಎತ್ತಿ ಕೊಡೋಣ ಸ್ವಾಮಿ, 100 ಪಟ್ಟು ನಮಗೆ ವಾಪಸ್ ಬರ್ತದೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರಜಗಿ. ಸ್ನೇಹಿತರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳು ಬಾ ಬೆಳಕೆ ಕೇಳಿದ್ರಿ. ಈಗ ಮತ್ತೊಂದು ಭಾವಗೀತೆಯನ್ನ ಕೇಳೋಣ. ಹಾಗೆ ಪ್ರಶ್ನೆಯನ್ನ ಕೇಳಿದ್ದೀನಿ, ಈ ಒಂದು ಭಾವಗೀತೆಯನ್ನ ಕೇಳುವಂತ ಸಮಯ ಕೂಡ ನಿಮ್ದಾಗುತ್ತೆ ಸರಿಯಾದ ಉತ್ತರವನ್ನ ಹೇಳೋದಕ್ಕೆ. ಛತ್ರಪತಿ ಶಿವಾಜಿಯವರ ತಂದೆ ಶಹಜಿ ಭೋಸ್ಲೆಯವರ ಸಮಾಧಿ ಕರ್ನಾಟಕದಲ್ಲಿದೆ, ಅದು ಯಾವ ಸ್ಥಳ ಅನ್ನುವಂಥದ್ದು ಪ್ರಶ್ನೆ ಮುಂದುವರಿತಾ ಇದೆ. ನಿಮ್ಗೆ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ಕಾಲಾವಕಾಶ, ಈ ಒಂದು ಹಾಡಿನ ಕಾಲಾವಕಾಶ ಅಂತ ಹೇಳ್ತಾ ಕೇಳೋಣ ಈ ಗೀತೆಯನ್ನು.

ಸ್ನೇಹಿತರ ಪ್ರಶ್ನೆಯನ್ನ ಕೇಳಿದ್ದೀನಿ, ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಸಂದೇಶಗಳು ಬಂದಿದೆ, ಹಾಗೆ ಕಾರ್ಯಕ್ರಮದ ಬಗ್ಗೆ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋ ಸಂದೇಶಗಳು ಕೂಡ ಇದೆ ಇದರಲ್ಲಿ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಇವರು ಜಾನಪದ ಗೀತೆಗಳು ಚೆನ್ನಾಗಿದ್ವು, ಹಾಗೆ ಮಾಹಿತಿ ಕಣಜದಲ್ಲಿ ಜಲಪಾತ ಮಾಹಿತಿ ಚೆನ್ನಾಗಿತ್ತು, ಹಾಡುಗಳು ಸೂಪರ್ ಅಂತ ಹೇಳಿ ಶುಭ ಮಧ್ಯಾಹ್ನ ಅಂತ ಕೂಡ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು. ಇನ್ನು ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡು ಇವರು ಕೂಡ ಶುಭ ಮಧ್ಯಾಹ್ನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂದೇಶ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಇವರು ಕೂಡ, ಹಾಗೆ ನಳಿನಿ ಸತೀಶ್ ಅವರು ಸಂಗಮೇಶ್ವರ ಲೇಔಟಿನಿಂದ ಸರಿಯಾದ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಸಂದೇಶ ಕಳುಹಿಸಿದ್ದಾರೆ. ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಣಿತ್ ಸತೀಶ್ ಇವರು ಕೂಡ ಚಿತ್ರದುರ್ಗದಿಂದ, ಇನ್ನು ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ಹಾಗೆ ಕೆಬಿ ಪಾಲಯ್ಯ ಚಿರತಗೊಂಡು ಕೂಡ್ಲಿಗಿ ತಾಲೂಕಿನಿಂದ, ಹರಿಹರದಿಂದ ಸುರೇಶ್ ಬೆಣ್ಣಿಯವರು, ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಇನ್ನು ಯಶೋಧ ಎರಡ ನಾಯಕ ಚಿರತಗೊಂಡುವಿನಿಂದ, ಹಾಗೆ ಗೀತಾ ಶಶಿಧರ್ ಶಿವಗಂಗದಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕು ಇಲ್ಲಿಂದ ಬಂದಿರುವಂತಹ ಸಂದೇಶ, ಉಡೇವು ಮೊಳಕಾಲ್ಮೂರು ತಾಲೂಕು ಉಡೇವಿನಿಂದ, ಹಾಗೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ ಕಳುಹಿಸಿರುವಂತಹ ಸಂದೇಶ ಇದು. ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ನಾಗವೇಣಿ ಸತೀಶ್ ರೋಹಿತ್ ಕನಿಕಾ ರೋಡ್ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಚನ್ನಗಿರಿ ತಾಲೂಕಿನಿಂದ, ಓಕೆ ಓಕೆ, ಇದು ಉತ್ತರವನ್ನು ಹೇಳುವಂತ ನಿಟ್ಟಿನಲ್ಲಿ ಚನ್ನಗಿರಿ ಬಂದಿರುವಂಥದ್ದು, ಮುತ್ತಿಗಾರಹಳ್ಳಿಯಿಂದ ಎಂ ಈಶಣ್ಣ ಅವರು, ಅಪ್ಪಾಜಿ ಎ ಮುಷ್ಟೂರು ಸುಧಾರಾಣಿ ಚಂದನ ಸ್ಪಂದನ ಮುಷ್ಟೂರಿನಿಂದ, ಹಾಗೆ ಒನಕೆ ಒಬ್ಬವನ ತವರೂರು ಗುಡೇಕೋಟೆಯಿಂದ ಅಂತ ಹೇಳ್ತಾ ಇದ್ದಾರೆ. ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ, ಹಾಗೆ ಬೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶ ಕಳುಹಿಸಿದ್ದಾರೆ. ಡಾಕ್ಟರ್ ಪ್ರಭಯ್ಯ ವಿ ಎಸ್ ಮತ್ತೆ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಮೈನ್ ಸೆಕೆಂಡ್ ಕ್ರಾಸ್ ಬಸವೇಶ್ವರ ನಗರ ಬಳ್ಳಾರಿಯಿಂದ ಬಂದಿರುವಂತಹ ಸಂದೇಶ ಇದು. ಉಮಾದೇವಿಯವರು PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗದಿಂದ, ಎನ್ಜಿ ಬಸವರಾಜ್ ಅನ್ನಪೂರ್ಣ IUDP ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗದಿಂದ, ಹಾಗೆ ಕಿರಣ ಕೊಟ್ಟೂರ್ ಬಿಜಾಪುರ ಇಲ್ಲಿಂದ ಸಂದೇಶ ಕಳುಹಿಸಿದ್ದಾರೆ. MR ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಇಲ್ಲಿಂದ ಕೆಂಚನಗೌಡ ರಮೇಶ್ ಅವರ ಸಂದೇಶ ಕೂಡ ಬಂದಿದೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, CL ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ರಾಯಭಾಗ ತಾಲೂಕು ಮೊಗಳಖೋಡದಿಂದ ಶಿವಲಿಂಗ ಹಿರೇಮಠ ಅವರು, ಕಲಾವತಿ ಹಿರೇಮಠ ಮತ್ತು ಅಭಿಷೇಕಯ್ಯ ಹಿರೇಮಠ ಅವರು, ಹಾಗೆ ಹೇಗಿದ್ದೀರಿ ಮೇಡಮ್ ಅಂತ ಹೇಳಿ ಸರಿಯಾದ ಉತ್ತರ ಕಳುಹಿಸುವಂಥ ನಿಟ್ಟಿನಲ್ಲಿ ಸಂದೇಶ ಬಂದಿದೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇನ್ನು ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ದಾವಣಗೆರೆ ಜಗಳೂರು ತಾಲೂಕಿನ, ಓಕೆ, ಇದು ಸಂದೇಶ ಯಾರು ಕಳುಹಿಸಿದ್ದಾರೆ ಅಂದರೆ ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ GHR ಲೇಔಟ್ ಚಿತ್ರದುರ್ಗದಿಂದ. ಮುಂದಿನ ಸಂದೇಶ ಯಾರು ಕಳುಹಿಸಿದ್ದೀರಿ ಅಂತ ಅನ್ನೋದಾದರೆ ಎರಡು ಸಂದೇಶ ಬಂದ್ಬಿಟ್ಟಿದೆ, ಹಾಗಾಗಿ ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಅಶ್ವಿನಿ ರಾಜು KB ರಾಜು ಆನಂದ್ ಭಾಸ್ಕರ್ ಅಚ್ಯುತ್ ಸೂರ್ಯ ಕಲಾವತಿ ನಾಗರಾಜ್ ಶೆಟ್ಟಿ ಎಲ್ಲರೂ ಸೇರಿ ಕಳುಹಿಸಿದ್ದೀರಿ, ಎಲ್ಲಿಂದ ಅಂತ ಹೇಳಲಿಲ್ವೇ ನೀವು? ಓಕೆ. ಇನ್ನು ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ ಇವರ ಸಂದೇಶ ಬಂದಿದೆ. ರತ್ನ ಬಸವರಾಜ್ ಜನತಾ ಕಾಲೋನಿ ಇಲ್ಲಿಂದ ಸಂದೇಶ ಕಳುಹಿಸಿದ್ದಾರೆ. ಜನತಾ ಕಾಲೋನಿ ಎಲ್ಲಿ ಜನತಾ ಕಾಲೋನಿ ಅಂತ ಹೇಳಲಿಲ್ಲಲ್ಲ ನೀವು. ಓಕೆ. ಇನ್ನು ಉಮೇಶ ಸಿರಿಗೆರೆ ದಾವಣಗೆರೆಯಿಂದ ಕಳುಹಿಸಿರುವಂಥ ಸಂದೇಶ. ನಿರ್ಮಲ ಮಂಜುನಾಥ್ ಅವರು ಭರಮಸಾಗರದಿಂದ, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ಹಾಗೆ ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆ ರಸ್ತೆಯಿಂದ, ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ಗಾಯತ್ರಿ ಚಂದ್ರಶೇಖರ್ ಸಾಗರ ಇಲ್ಲಿಂದ ಸಂದೇಶ ಕಳುಹಿಸಿದ್ದಾರೆ. ಬೂಕನಕೆರೆ ವಿಜೇಂದ್ರ ಅವರು ಮೈಸೂರಿನಿಂದ ಬಂದಿರುವಂತಹ ಸಂದೇಶ ಇದು. ಚನ್ನಗಿರಿ ತಾಲೂಕು, ಓಕೆ, ಇದು ಉತ್ತರವನ್ನು ಹೇಳುವುದಕ್ಕೆ ಯಾರು ಸಂದೇಶ ಕಳುಹಿಸಿರೋದು? ಪಾಲಿಶ್ ಕುಮಾರ್ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ಮುನ್ಸಿಪಲ್ ಕಾಲೋನಿಯಿಂದ. ಜಗಳೂರು ತಾಲೂಕು, ಓಕೆ, ಮುಂದು ಪಾಲನಾಯಕನ ಕೋಟೆಯಿಂದ ಬಂದಿದೆ ಈ ಸಂದೇಶ. ಸ್ನೇಹ ಅವರ ಸಂದೇಶ ಇದು. ಇನ್ನು AB ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, KP ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಈ ಸಂದೇಶ ಬಂದಿದೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ. ಇನ್ನು ವಿಜಯಪುರ ಅಂತ ಹೇಳ್ತಾ ಇದ್ದಾರೆ, ಸಂಗಮೇಶ್ವರ ಕಾಲೋನಿಯಿಂದ ಕಾವೇರಿ ಪ್ರವೀಣ ಹಾಗೂ ಸಮರ್ಥ್ ಮತ್ತು ಸಮರ್ಥ್ ಕುಲಕರ್ಣಿ ಅವರು ಇವರೆಲ್ಲರೂ ಸೇರಿ ಕಳುಹಿಸಿದ್ದಾರೆ. ಶಿಲ್ಪಾ ವಿದ್ಯಾನಗರದಿಂದ, ಇನ್ನು ವಿಭಾದೀಪಕ್ ಬೆಂಗಳೂರಿನಿಂದ ಕೆ ಶಿವಾನಂದಪ್ಪ ಅವರು, ಎನ್ ಚಂದ್ರಮ್ಮ ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ, ಮಲ್ಲಿಕಾರ್ಜುನ ಮೋಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕಿನಿಂದ ಈ ಸಂದೇಶ ಬಂದಿದೆ. ಹಾಗೆ ನಾಗರಾಜ್ ರೆಡ್ಡಿ ಅವರು ರಾಮತೀರ್

0: ಹರಿಹರ ತಾಲೂಕಿನಿಂದ ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ಚಿಕ್ಕನಾಯಕನಹಳ್ಳಿಯಿಂದ ಈ ಸಂದೇಶವನ್ನು ಕಳುಹಿಸಿದ್ದಾರೆ. ಓಕೆ ಸ್ನೇಹಿತರೆ, ಎಲ್ಲರ ಸಂದೇಶಗಳು ಸರಿಯಾಗಿ ಇದೆ ಆಲ್ಮೋಸ್ಟ್ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳ್ತೇನೆ. ಸರಿಯಾದ ಉತ್ತರ ಇತ್ತು. ಹಾಗೆ ನಿಮಗೆ ಮುಂಚೆನೆ ಗೊತ್ತಿತ್ತು ಅಥವಾ ಈಗ ನೀವು ಈ ತಿಳ್ಕೊಳ್ಳೋಂಥ ಪ್ರಯತ್ನದಲ್ಲಿ ಯಶಸ್ವಿ ಆದ್ರ ಅನ್ನುವಂಥದ್ದನ್ನು ನನಗೆ ಸಾಧ್ಯ ಆದರೆ ಹೇಳಿ. ಓಕೆ, ಇನ್ನು ಸರಿಯಾದ ಉತ್ತರ ಏನು ಅಂತ ಅನ್ನೋದಾದರೆ, ಛತ್ರಪತಿ ಶಿವಾಜಿಯವರ ತಂದೆ ಶಹಜಿ ಭೋಸ್ಲೆ ಅವರ ಸಮಾಧಿ ನಮ್ಮ ಕರ್ನಾಟಕದಲ್ಲಿದೆ. ಯಾಕೆಂದರೆ ಇವರು ಮರಾಠರು ಅಲ್ವಾ, ಹಾಗಾಗಿ ಹೇಗೆ ನಮಗೆ ಮಹಾರಾಷ್ಟ್ರಿಗರು ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನುವಂಥ ಒಂದು ಪ್ರಶ್ನೆ ನಮಗೆ ಮೂಡೇ ಮೂಡುತ್ತೆ. ಹೌದು, ಅವರು ಹೀಗೆ ಒಂದು ರಾಜಕಾರಣಿಗಳು ಅಂದರೆ ಓಕೆ, ಈ ರೀತಿಯ ಒಂದು ರಾಜಕೀಯ ಹಿನ್ನೆಲೆ ಇರುತ್ತೆ ಏನೋ ಅವರು ಒಂದು ಬರೋದಕ್ಕೆ ಸಾಧ್ಯ ನಮ್ಮ ಕರ್ನಾಟಕಕ್ಕೆ, ಅದೆಲ್ಲ ತುಂಬ ದೀರ್ಘವಾಗಿ ಆಗುತ್ತೆ, ಹಾಗಾಗಿ ನಾನು ಅದನ್ನೆಲ್ಲ ಹೇಳೋದಿಲ್ಲ. ಈ ರೀತಿಯಾಗಿ ಅವರು ಕರ್ನಾಟಕಕ್ಕೆ ಬರ್ತಾರೆ. ಬಂದ ನಂತರ ಏನಾಗುತ್ತೆ ಅಂದರೆ ಅದೊಂದು ದಟ್ಟವಾದ ಅರಣ್ಯ ಪ್ರದೇಶ ಥರ ಇರುತ್ತೆ. ಅಲ್ಲಿ ಹೀಗೆ ಅವರ ಕುದುರೆ ಒಂದು ಕಂದಕಕ್ಕೆ ಬಿದ್ದು ಹೋಗ್ಬಿಡುತ್ತೆ. ಆ ಬಿದ್ದಾಗ ಕುದುರೆ ಅಲ್ಲೇ ಸಾವನ್ನಪ್ಪುತ್ತೆ. ಇವ್ರಿಗೂ ಕೂಡ ತುಂಬ ಗಂಭೀರವಾದ ಆ ದುರ್ಘಟನೆಯಲ್ಲಿ ಗಾಯಗಳಾಗುತ್ತೆ. ನಂತರ ಅವರು ಕೂಡ ಅಲ್ಲೇ ಕೊನೆ ಉಸಿರನ್ನು ಬಿಡ್ತಾರೆ. ಅಲ್ಲಿರುವಂಥ ಸ್ಥಳೀಯರೆಲ್ಲರೂ ಸೇರಿ ಆ ಕುದುರೆಗೆ ಮತ್ತು ಶಹಜಿಯವರಿಗೆ ಅಂತಿಮ ಸಂಸ್ಕಾರವನ್ನು ಮಾಡಿ ನಂತರ ಎಲ್ಲಿ ಅನ್ನುವಂಥ ಸ್ಥಳ ಅಲ್ವಾ ಈಗ ನಿಮಗೆ ಪ್ರಶ್ನೆ ಆಗಿರುವಂಥದ್ದು. ಹೌದು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮ ಅನ್ನುವಂಥದ್ದು. ಈ ಹೊದಿಗೆರೆ ಗ್ರಾಮದಲ್ಲಿ ಸಮಾಧಿಯನ್ನು ಮಾಡ್ತಾರೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆದಿರುತ್ತೆ. ಹಾಗಾಗಿ ಓಕೆ ಸ್ನೇಹಿತರೆ, ಗೊತ್ತಾಯ್ತಲ್ವ ಇದು ಯಾವಾಗ ನಡೀತು ಅನ್ನುವಂಥದ್ದಕ್ಕೂ ಕೂಡ ಈಗ ಓಕೆ, ಅದು 1664 January 23 ಈ ಒಂದು ಘಟನೆ ನಡೆದಿತ್ತು ಅಂತ ಹೇಳಿ ಇತ್ತೀಚೆಗೆ ಅವರ ಒಂದು ಪುಣ್ಯಾರಾಧನೆ ಕೂಡ ಆಗಿತ್ತೆ. 2026 January 23 ಅವರ ಪುಣ್ಯಾರಾಧನೆ ಕೂಡ ಅಲ್ಲಿ ಜರುಗುತ್ತೆ. ಈ ರೀತಿಯಾಗಿ ಅವರು ಹೊದಿಗೆರೆ ಅನ್ನುವಂಥದ್ದು ಚನ್ನಗಿರಿ ತಾಲೂಕು ಹೊದಿಗೆರೆಯಲ್ಲಿ ಶಹಜೀವ ಭೋಸ್ಲೆ ಅವರ ಸಮಾಧಿ ಇದೆ. ಸ್ನೇಹಿತರೆ, ಇಲ್ಲಿ ನಾನು ಮತ್ತೊಂದು ಈ ಹೊದಿಗೆರೆ ಅನ್ನುವಂಥ ಸ್ಥಳ ಏನಿದೆ ಇಲ್ಲಿ ನಾವು ಮತ್ತೊಬ್ಬ ವ್ಯಕ್ತಿಯನ್ನು ನೆನಪಿಸ್ಕೊಳ್ಳೇಬೇಕು. ಯಾಕೆಂದರೆ ಅವರು ಯಾರು ಅಂತಂದರೆ HS ವೆಂಕಟೇಶ ಮೂರ್ತಿಯವರ ಊರು ಯಾವುದು ಅಂದರೆ ಇದೇ ಹೊದಿಗೆರೆ ಆಗಿತ್ತು. ಅವರು ಹೇಳ್ತಾರೆ ತಮ್ಮ ಬಾಲ್ಯವನ್ನು ಆ ಸಮಾಧಿಯ ಸುತ್ತಮುತ್ತ ಸಾಕಷ್ಟು ಅಲ್ಲಿ ತುಂಬ ಈ ಬಿಳಲು ಬಿಟ್ಟಿರುವಂಥ ಮರ ಇರುತ್ತಲ್ವ ಅಂತಹ ಮರ ಇದೆ, ಅಲ್ಲೆಲ್ಲ ನಾವು ಆಟ ಆಡ್ತಾ ಇದ್ವಿ, ಹೋಗ್ತಾ ಇದ್ವಿ ಅನ್ನುವಂಥದ್ದನ್ನು ಕೂಡ ಅವರು ನೆನಪು ಮಾಡಿಕೊಂಡಿದ್ರು ಒಂದು ಸಂದರ್ಶನದಲ್ಲಿ ಅಂತ ಹೇಳ್ತಾ. ಓಕೆ, ಯಾರೆಲ್ಲ ಸಂದೇಶ ಕಳುಹಿಸಿದ್ರಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಆರೋಗ್ಯ ಬಿಂದು.
1: ನೀವು ಒಮ್ಮೊಮ್ಮೆ ಕೆಮ್ಮು, ಗಂಟಲು ನೋವು, ಜ್ವರ ಇತ್ಯಾದಿ ಕಾಯಿಲೆಗಳಿಗೆ ವೈದ್ಯರ ಬಳಿ ಹೋದಾಗ ಅವರು ನಿಮಗೆ ಇನ್ಫೆಕ್ಷನ್ ಆಗಿದೆ ಅಂತಲೋ ಇಲ್ಲವೇ ಇದೊಂದು ಅಲರ್ಜಿಕ್ ರಿಯಾಕ್ಷನ್ ಅಂತಲೋ ಹೇಳಿ ಔಷಧ ನೀಡಿರುವ ಅನುಭವ ಸಾಮಾನ್ಯ. ಈ ಸೋಂಕು ಹಾಗೂ ಅಲರ್ಜಿ ಎನ್ನುವ ಪರಿಕಲ್ಪನೆ ಆಯುರ್ವೇದದಲ್ಲಿ ಇದೆಯೇ ಎಂದು ವಿಚಾರ ಮಾಡೋಣ. ಮೊದಲಿಗೆ ಸೋಂಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ದೇಹಕ್ಕೆ ಹೊರಗಿನ ಪರಿಸರದಿಂದ ರೋಗಾಣುಗಳು ಪ್ರವೇಶಿಸಿದಾಗ ನಮ್ಮ ದೇಹವು ಅವುಗಳನ್ನು ಹೊರಹಾಕುವ ಪ್ರಕ್ರಿಯೆಯಲ್ಲಿ ಹಲವಾರು ಶಾರೀರಿಕ ಲಕ್ಷಣಗಳನ್ನು ಅಭಿವ್ಯಕ್ತಿಪಡಿಸುತ್ತದೆ. ಈ ರೋಗಾಣುಗಳಲ್ಲಿ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್ ಮುಂತಾದ ಹಲವಾರು ವಿಧಗಳಿವೆ. ಸೋಂಕು ಎನ್ನುವುದನ್ನು ಆಯುರ್ವೇದದಲ್ಲಿ ಉಪಸರ್ಗ ಎಂದು, ಸೋಂಕು ರೋಗಗಳನ್ನು ಔಪಸರ್ಗಿಕ ರೋಗಗಳು ಎಂದು ಹೆಸರಿಸಿರುತ್ತಾರೆ. ಸೋಂಕು ಹರಡುವ ರೀತಿಯನ್ನು ಸಹ ಬಹಳ ಕರಾರುವಾಕ್ಕಾಗಿ ಉಲ್ಲೇಖಿಸಲಾಗಿದೆ. ಪ್ರಸಂಗಾತ್, ಗಾತ್ರ ಸಂಸ್ಪರ್ಶಾತ್, ನಿಶ್ವಾಸಾತ್, ಸಹಭೋಜನಾತ್, ಸಹ ಶಯ್ಯಾಸನಾತ್ ಚಾಪಿ ವಸ್ತ್ರ ಮಾಲ್ಯಾನುಲೇಪನಾತ್, ಕುಷ್ಠಂ ಜ್ವರಂ ಚ ಶೋಷಂ ಚ ನೇತ್ರಾಭಿಷ್ಯಂದ ಏವ ಚ ಔಪಸರ್ಗಿಕ ರೋಗಾಹ ಸಂಕ್ರಾಮಂತಿ ನರಾತ್ ನರಂ. ಎಷ್ಟೊಂದು ಅದ್ಭುತವಾಗಿ ಸೋಂಕನ್ನು ಇಲ್ಲಿ ವಿವರಿಸಿದ್ದಾರೆ. ಸಂಪರ್ಕಕ್ಕೆ ಬರುವಿಕೆ, ಸ್ಪರ್ಶ, ಉಸಿರಿನಿಂದ ಹರಡುವಿಕೆ ಅಂದರೆ ಡ್ರಾಪ್ಲೆಟ್ ಇನ್ಫೆಕ್ಷನ್, ರೋಗವುಳ್ಳ ವ್ಯಕ್ತಿಯ ಹತ್ತಿರದಲ್ಲಿ ಕುಳಿತು ಉಣ್ಣುವುದರಿಂದ ಅಥವಾ ಎಂಜಲು ಮುಂತಾದವುಗಳ ಸಂಪರ್ಕದಿಂದ, ಸಹಶಯ್ಯ ಅಂದರೆ ಸೋಂಕುಳ್ಳ ವ್ಯಕ್ತಿಯೊಡನೆ ಸಂಭೋಗ ಮಾಡುವುದರಿಂದ ಅವರ ವಸ್ತ್ರಗಳು ಅಂದರೆ ಬಟ್ಟೆ ಬರೆಗಳು, ಆಭರಣಗಳು, ಬಾಚಣಿಗೆಗಳು ಇತ್ಯಾದಿಗಳನ್ನು ಬಳಸುವುದರಿಂದ ಸೋಂಕು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತದೆ. ಈ ರೀತಿ ಹರಡುವ ಸಾಮಾನ್ಯ ರೋಗಗಳೆಂದರೆ ಕುಷ್ಠ ಎಂದರೆ ಹಲವು ರೀತಿಯ ಚರ್ಮರೋಗಗಳು, ಜ್ವರ, ಶೋಷ ಎಂದರೆ ರಾಜಯಕ್ಷ್ಮ ಅಥವಾ ಕ್ಷಯರೋಗ, ನೇತ್ರಾಭಿಷ್ಯಂದ ಅಂದರೆ ಕಣ್ಣಿನ ಸೋಂಕು ರೋಗಗಳು. ಸಹಸ್ರಾರು ವರ್ಷಗಳ ಹಿಂದೆಯೇ ಇಷ್ಟೊಂದು ವಿಚಾರಗಳು ಆಯುರ್ವೇದದಲ್ಲಿ ಅಡಗಿದ್ದವೆಂದರೆ ಆಶ್ಚರ್ಯವೆನಿಸುವುದಿಲ್ಲವೇ? ಈಗ ಅಲರ್ಜಿಯ ಬಗ್ಗೆ ವಿಚಾರ ಮಾಡೋಣ. ಅಲರ್ಜಿ ಎಂದರೆ ಒಗ್ಗದಿರುವಿಕೆ ಎಂದರ್ಥ. ಆಯುರ್ವೇದದಲ್ಲಿ ಇದನ್ನು ಅಸಾತ್ಮ್ಯ ಎಂದು ವರ್ಣಿಸಿದ್ದಾರೆ. ಆಯುರ್ವೇದದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನ ಹಾಗೂ ವಿಶಿಷ್ಟ ಪ್ರಕೃತಿಯುಳ್ಳವನಾಗಿರುತ್ತಾನೆ. ಒಬ್ಬನ ಆಹಾರ ಮತ್ತೊಬ್ಬನಿಗೆ ವಿಷವಾಗಬಲ್ಲದು. ಹೀಗಾಗಿ ಒಬ್ಬನಿಗೆ ಒಗ್ಗುವ ಆಹಾರ ಅಥವಾ ಅಭ್ಯಾಸ ಇನ್ನೊಬ್ಬನಿಗೆ ಒಗ್ಗದೇ ಹೋಗಬಹುದು. ಹೀಗೆ ಒಗ್ಗದೇ ಹೋದಾಗ

0: ದೇಹದ ಯಾವ ಅಂಗ ಅಥವಾ ಟಿಶ್ಯೂ ಈ ರೀತಿಯ ಅಲರ್ಜಿನ್ ಅಥವಾ ಅಸಾತ್ಮ್ಯ ಆಹಾರ ಅಥವಾ ವಿಹಾರದ ಸಂಪರ್ಕಕ್ಕೆ ಬರುವುದೋ ಅಲ್ಲಿ ಅದರ ಲಕ್ಷಣಗಳ ರೂಪದಲ್ಲಿ ಅಲರ್ಜಿಯು ವ್ಯಕ್ತವಾಗುತ್ತದೆ. ಆಧುನಿಕ ವಿಜ್ಞಾನದ ಪ್ರಕಾರ ಇದನ್ನು ಇಮ್ಯೂನ್ ರೆಸ್ಪಾನ್ಸ್ ಎಂದು ಕರೆಯುತ್ತಾರೆ. ಆಧುನಿಕ ವೈದ್ಯ ವಿಜ್ಞಾನದ ಪ್ರಕಾರ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಎರಡು ಪ್ರಕಾರದ್ದಾಗಿರುತ್ತದೆ. ಮೊದಲನೆಯದು ಸ್ವಾಭಾವಿಕ ರೋಗ ಪ್ರತಿಬಂಧಕತ್ವ ಅಂದರೆ ನ್ಯಾಚುರಲ್ ಇಮ್ಯುನಿಟಿ. ಎರಡನೆಯದು ಪಡೆದುಕೊಂಡಂತಹ ರೋಗ ಪ್ರತಿಬಂಧಕತ್ವ ಅಂದರೆ ಅಕ್ವೈರ್ಡ್ ಇಮ್ಯುನಿಟಿ. ಇದನ್ನು ಆಯುರ್ವೇದದಲ್ಲಿ ಬಲ ಎಂದು ವ್ಯಾಖ್ಯಾನಿಸಲಾಗಿದೆ. ಪ್ರಾಕೃತಸ್ತು ಬಲಂ ಶ್ಲೇಷ್ಮ ವಿಕೃತೋ ಮಲಮುಚ್ಚತೆ ಅಂದರೆ ಪ್ರಾಕೃತ ಕಫವು ಬಲವೆಂದು ವಿಕೃತ ಕಫವು ಮಲರೂಪಿ ಅಂದರೆ ವಿಷಯುಕ್ತತೆ ಅಥವಾ ಆಮ ಎಂದು ಹೇಳಿದ್ದಾರೆ. ನಹಿ ಸರ್ವ ಶರೀರಾಣಿ ವ್ಯಾಧಿಕ್ಷಮತ್ವೇ ಸಮರ್ಥಾನಿ ಭವಂತಿ ಎಂದು ಹೇಳಿದ್ದಾರೆ. ಎಲ್ಲ ವ್ಯಕ್ತಿಗಳು ರೋಗ ಪ್ರತಿಬಂಧಕತ್ವದಲ್ಲಿ ಒಂದೇ ತೆರನಾಗಿರುವುದಿಲ್ಲವೆಂದು ಇದರ ಅರ್ಥ. ಇಷ್ಟೇ ಅಲ್ಲದೆ ಈ ಬಲವನ್ನು ಸಹಜ ಬಲ, ಕಾಲಕೃತ ಬಲ ಮತ್ತು ಯುಕ್ತಿಕೃತ ಬಲವೆಂದು ವಿಂಗಡಿಸಿದ್ದಾರೆ. ಸಹಜ ಬಲ ಅಂದರೆ ಒಬ್ಬ ವ್ಯಕ್ತಿಗೆ ಹುಟ್ಟಿನಿಂದಲೇ ಬಂದಂತಹ ರೋಗ ನಿರೋಧಕ ಶಕ್ತಿ. ಇದು ತಂದೆ ತಾಯಿಯರ ಪ್ರಕೃತಿ, ಜೀವಸೃಷ್ಟಿಯಾದ ಋತು ಮುಂತಾದ ಹಲವಾರು ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಮಳೆಗಾಲದಲ್ಲಿ ಜನಿಸಿದ ಶಿಶುಗಳು ಅವರ ಜೀವನದ ಮುಂದಿನ ವರ್ಷಗಳಲ್ಲಿ ಆಸ್ತ್ಮಾ ಮುಂತಾದ ರೋಗಗಳಿಗೆ ತುತ್ತಾಗುವ ಸಂಭವ ಹೆಚ್ಚು. ಕಾಲಕೃತ ಬಲವೆಂದರೆ ವಿಸರ್ಗ ಕಾಲದಲ್ಲಿ ಅಂದರೆ ದಕ್ಷಿಣಾಯನದಲ್ಲಿ ಬಲ ಹೆಚ್ಚಾಗಿರುತ್ತದೆ. ಅಷ್ಟೇ ಅಲ್ಲದೆ ಮಕ್ಕಳಲ್ಲಿ ಹಾಗೂ ವೃದ್ಧರಲ್ಲಿ ಬಲ ಕಡಿಮೆ ಇರುತ್ತದೆ. ಯುಕ್ತಿಕೃತ ಬಲ ಅಂದರೆ ನಮ್ಮ ಪ್ರಯತ್ನದಿಂದ ಒಳ್ಳೆಯ ಆಹಾರ, ವಿಹಾರ, ಔಷಧಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು. ಈ ನಿಟ್ಟಿನಲ್ಲಿ ಆಯುರ್ವೇದ ಬಹಳ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಕೆಲವರಿಗೆ ಹಾಲೆ ಅಲರ್ಜಿ ಆದರೆ ಕೆಲವರಿಗೆ ಕಡಲೆ ಅಂದರೆ ಪೀನಟ್ ಅಲರ್ಜಿ ಇರಬಹುದು. ಕೆಲವರಿಗೆ ಧೂಳಿನ ಅಲರ್ಜಿ ಇಲ್ಲವೇ ತೀಕ್ಷ್ಣ ವಾಸನೆಗಳ ಅಲರ್ಜಿ ಇರಬಹುದು. ಸಾಮಾನ್ಯವಾಗಿ ಅರಿಶಿನವನ್ನು ಅಲರ್ಜಿ ಹಾಗೂ ಸೋಂಕು ಎರಡರಲ್ಲೂ ಬಹಳ ಪರಿಣಾಮಕಾರಿಯಾಗಿ ಬಳಸಬಹುದಾಗಿದೆ. ಅರಿಶಿನ ಹಾಗೂ ಬೆಟ್ಟದ ನಲ್ಲಿಕಾಯಿ ಇವುಗಳ ಸಂಯೋಗವನ್ನು ನಿಶಾಮಲಕಿ ಎಂದು ಕರೆಯುತ್ತಾರೆ. ಈ ಯೋಗ ಎಲ್ಲ ರೀತಿಯ ಅಲರ್ಜಿಗಳಲ್ಲೂ ಬಹಳ ಉಪಯುಕ್ತವಾಗಿರುತ್ತದೆ. ಇಷ್ಟೇ ಅಲ್ಲದೆ ತುಳಸಿ, ಶುಂಠಿ, ಮೆಂತ್ಯ, ಅಮೃತಬಳ್ಳಿ, ದೊಡ್ಡಪತ್ರೆ ಮುಂತಾದ ಹಲವಾರು ಮೂಲಿಕೆಗಳು ಈ ಸಂದರ್ಭದಲ್ಲಿ ಉಪಯುಕ್ತವಾಗಿವೆ. ಆಹಾರ ಔಷಧವಷ್ಟೇ ಅಲ್ಲದೆ ಆಯುರ್ವೇದಕ್ಕೆ ವಿಶೇಷವೆನಿಸಿರುವ ಪಂಚಕರ್ಮ ಚಿಕಿತ್ಸೆಯಿಂದಲೂ ಸಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದಾಗಿದೆ. ಅಲರ್ಜಿಯಲ್ಲಿ ಹಾಗೂ ಸೋಂಕು ರೋಗಗಳಲ್ಲಿ ಮನಸ್ಸಿನ ಪಾತ್ರ ಸಹ ಬಹಳ ಮುಖ್ಯವಾಗಿರುತ್ತದೆ. ವಿಷಾದೋ ರೋಗವರ್ಧನಾನಾಂ ಶ್ರೇಷ್ಠಂ ಅಂದರೆ ಮಾನಸಿಕ ದುಗುಡ, ದುಃಖ, ಚಿಂತೆ, ನೋವು, ಭಯ ಇತ್ಯಾದಿಗಳು ಯಾವುದೇ ರೋಗವನ್ನು ಹೆಚ್ಚಿಸುತ್ತವೆ. ಆಯುರ್ವೇದದಲ್ಲಿರುವಂತೆ ಚಿಕಿತ್ಸೆ ಪಡೆದು ಆಹಾರ, ವಿಚಾರ, ವಿಹಾರಗಳನ್ನು ತಿದ್ದಿಕೊಂಡಲ್ಲಿ ಅಲರ್ಜಿ ಹಾಗೂ ಸೋಂಕುಗಳು ನಮ್ಮನ್ನು ಬಿಟ್ಟು ದೂರ ಹೋಗುವುದು ಖಚಿತ.
1: ಆಯುರ್ವೇದದಲ್ಲಿ ಸೋಂಕು ಹಾಗೂ ಅಲರ್ಜಿ ನಿರ್ವಹಣೆ ಹೇಗೆ ಕುರಿತು ಇದುವರೆಗೂ ಮಾತನಾಡಿದವರು ಡಾಕ್ಟರ್ ಎಂವಿ ಅಪರ್ಣ. ಇದು ಆರೋಗ್ಯ ಬಿಂದು. ಇದುವರೆಗೂ ಕಾರ್ಯಕ್ರಮ ಉಲ್ಲಾಸ ಕೇಳಿದಿರಿ. ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಮದಕರಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ, ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ.

0: ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ 2:15 ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಬಳಿಕ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 2:30 ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: This is Akashvani and I am Valsa Williams with the midday news. The headlines. Prime Minister Narendra Modi holds talks with his Slovak counterpart Robert Fico in Bratislava today. 52nd G7 summit set to begin in French city of Evian this evening. Prime Minister Modi to participate in outreach sessions tomorrow. India welcomes peace deal between Iran and the United States, says it will help restore peace and stability in the region. Sensex jumps over 1,100 points as global crude oil prices tumble up to over 4% amid US-Iran peace deal.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಎಂದು ಹೇಳಿದ್ದಾರೆ. ಹಲವೆಡೆ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಹಣವನ್ನು ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಮಹಿಳೆಯರು ಈ ಹಣವನ್ನು ನಕಲಿ ಹಣಕಾಸು ಸಂಸ್ಥೆಗಳಿಗೆ ಬಳಸುತ್ತಿದ್ದು ದುರುಪಯೋಗವಾಗುತ್ತಿದೆ. ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ ಹಾಕಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಈಗಾಗಲೇ ಮಹಾರಾಷ್ಟದಲ್ಲಿ

0: ಸಾವಿರ ಎಕರೆ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ 40,000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮಾಡಲಾಗುತ್ತಿದೆ. ಬಿಡದಿ ಯೋಜನೆಗೆ ಅಧಿಸೂಚನೆ ಹೊರಡಿಸಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಂದು ತಿಳಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರ ಈ ಜಾಗದಲ್ಲಿ 1,000 ಎಕರೆಯನ್ನು ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಂಡಾಗ ಏಕೆ ಸುಮ್ಮನಿದ್ದರು ಎಂದು ಪ್ರತಿಪಕ್ಷಗಳನ್ನು ಮುಖ್ಯಮಂತ್ರಿ ಪ್ರಶ್ನಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬಂದಿರುವ ದೋಷಗಳನ್ನು ಸರಿಪಡಿಸಲಾಗುತ್ತಿದೆ. ಈ ಯೋಜನೆಗಳು ಫಲಾನುಭವಿಗಳು ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಆತಂಕಕ್ಕೆ ಒಳಪಡಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಜಾರಿ ಬಳಿಕ ರಾಜ್ಯದ ತಲಾ ಆದಾಯ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದು, ಖಜಾನೆ ಖಾಲಿಯಾಗಿದ್ದರೆ, ಸರ್ಕಾರ ದಿವಾಳಿ ಸ್ಥಿತಿಯಲ್ಲಿದ್ದರೆ ಈ ಸಾಧನೆ ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಜವಾದ ಅರ್ಹರಿಗೆ ಸಿಗಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಕರ್ತವ್ಯ ಎಂಬ ನೂತನ ಮುಂದುವರೆದ ಹಾಜರಾತಿ ನಿರ್ವಹಣಾ ತಂತ್ರಜ್ಞಾನವನ್ನು ಜಾರಿಗೆ ತಂದಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಉದ್ಯೋಗಿಗಳು ಕೇವಲ ಡಿಜಿಟಲ್ ಸಹಿ ಮಾಡಿ ಕಚೇರಿಯಿಂದ ಗೈರಾಗುವ ಸಾಧ್ಯತೆಗಳಿದ್ದವು. ಈ ದೋಷವನ್ನು ನಿವಾರಿಸಲು ಉದ್ಯೋಗಿಗಳ ಭೌತಿಕ ಉಪಸ್ಥಿತಿ ಮತ್ತು ಕಚೇರಿಯ ಭೌಗೋಳಿಕ ಸ್ಥಳವನ್ನು ನಿಖರವಾಗಿ ಪತ್ತೆಹಚ್ಚುವ ಈ ಹೊಸ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಯಾವುದೇ ಬಾಹ್ಯ ಖಾಸಗಿ ತಂತ್ರಜ್ಞಾನ ಸಂಸ್ಥೆಗಳ ನೆರವಿಲ್ಲದೆ ಸಂಪೂರ್ಣವಾಗಿ ಸರ್ಕಾರದ ಪರಿಸರ ವ್ಯವಸ್ಥೆಯಲ್ಲೇ ಕರ್ತವ್ಯ ಸಾಫ್ಟ್ವೇರ್ ಅನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಕರ್ತವ್ಯದಲ್ಲಿ ಆಂಡ್ರಾಯ್ಡ್ ಮತ್ತು ಐಒಎಸ್ ಆಪ್ಗಳ ಮೂಲಕ ಹಾಜರಾತಿ ಮತ್ತು ರಜೆ ಮತ್ತು ಅಧಿಕೃತ ಹೊರಗಿನ ಕೆಲಸದ ವಿವರಗಳನ್ನು ದಾಖಲಿಸುವ ಸೌಲಭ್ಯ ಒದಗಿಸಲಾಗಿದೆ. ಈ ಮೂಲಕವು ಕರ್ನಾಟಕ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಕೇಂದ್ರಿತ ಸುಧಾರಣೆಯಲ್ಲಿ ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸುತ್ತಿದ್ದು, ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇರುವುದರಿಂದ ಪ್ರತಿಕ್ರಿಯಿಸಲು ಅವರು ನಿರಾಕರಿಸಿದ್ದಾರೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯರು ನೆಲೆಸಿರುವುದರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ 300 ಬಾಂಗ್ಲಾದೇಶಿಯರನ್ನು ಗಡಿಪಾರು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಯಾವುದೇ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಎಂದು ತಿಳಿಸಿದ ಸಚಿವರು, ಬಾಂಗ್ಲಾದೇಶಿಯರು ಆಗಮಿಸಲು ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅನಾರೋಗ್ಯದ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇಕ್ಬಾಲ್ ಹುಸೇನ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದು, ಕ್ಷೇತ್ರದ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಗೊಂಡಿದೆ. ಈ ವೇಳೆಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಮಳೆಯ ವಾತಾವರಣ ಕಂಡುಬರಬೇಕಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈಗ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಳೆದ ವರ್ಷ May 24 ಪ್ರಾರಂಭವಾಗಿದ್ದ ಮುಂಗಾರು ಈ ಬಾರಿ June 15 ಆದರೂ ಆರಂಭವಾಗದೇ ಇರುವುದು ಮುಂಗಾರನ್ನೇ ನಂಬಿಕೊಂಡಿರುವ ಕೃಷಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೂ 259.90 mm ಮಳೆಯಾಗಿದ್ದು, ಕಳೆದ ವರ್ಷ ಇದೇ ಅವಧಿಯಲ್ಲಿ 865.04 mm ಮಳೆಯಾಗಿತ್ತು. ಹೋಲಿಕೆಯಲ್ಲಿ ಕಳೆದ ವರ್ಷಕ್ಕಿಂತ 606 mm ಕಡಿಮೆ ಮಳೆಯಾಗಿದೆ. 2859 ಅಡಿ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 2824.93 ಅಡಿಗಳು. ಕಳೆದ ವರ್ಷ ಇದೇ ದಿನ

0: 2,851.73 ಅಡಿಗಳಷ್ಟಿತ್ತು. ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಶೇಕಡಾ 100ರಷ್ಟು ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರದ ಆದೇಶ ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಕಬ್ಬಿನಿಂದ ಹಾಗೂ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ಗೆ ಶೇಕಡಾ 100ರಷ್ಟು ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಬಳಸಲು ಅನುಮತಿ ನೀಡಿರುವುದು ರೈತರಿಗೆ ಖುಷಿಯ ವಿಚಾರ ಎಂದು ಹೇಳಿದ್ದಾರೆ. ಇದರಿಂದ ಕಾರ್ಖಾನೆಗಳು ರೈತರಿಗೆ ಸ್ಪರ್ಧಾತ್ಮಕ ಕಬ್ಬಿನ ಬೆಲೆ ನೀಡಲು ಸಹಾಯಕವಾಗಲಿದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪತ್ರಕರ್ತ ಸಾಹಿತಿ ದಿವಂಗತ ಪಿ ಲಂಕೇಶ್ ಅವರ ಪತ್ನಿ ಇಂದಿರಾ ಲಂಕೇಶ್ ಇಂದು ನಿಧನ ಹೊಂದಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ, ಮಾಧ್ಯಮ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಲಂಕೇಶ್ ಮಾಡಿರುವ ಸಾಧನೆಯಲ್ಲಿ ಅವರಿಗೆ ಬೆಂಬಲವಾಗಿಯೇ ನಿಂತಿದ್ದ ಇಂದಿರಾ ಲಂಕೇಶ್ ಅವರ ಬಹುದೊಡ್ಡ ಕೊಡುಗೆ ಇದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ್ದು, ಇಂದಿರಾ ಲಂಕೇಶ್ ಎಲ್ಲಾ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಹಿರಿಯರ ಮೇಲಿನ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಭಾವನಾತ್ಮಕ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಲು ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಈ ವರ್ಷ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಕಾರದೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಲಾಗಿದೆ ಎಂದು ಜಿಲ್ಲಾ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಆಶು ನಧಾಫ್ ಮಾಹಿತಿ ನೀಡಿದ್ದಾರೆ.
1: ಪ್ರತಿ ವರ್ಷ June 15 ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ ಎಂದು ಆಚರಿಸಲಾಗುತ್ತಿದೆ. ಈ ದಿನ ವೃದ್ಧರ ಮೇಲಿನ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಹಿರಿಯ ನಾಗರಿಕರು ದೌರ್ಜನ್ಯಕ್ಕೊಳಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ 1090 ಮತ್ತು ರಾಷ್ಟ್ರ ಮಟ್ಟದಲ್ಲಿ 1456678 ಕರೆ ಮಾಡಿ ಅವಶ್ಯಕತೆ ಇರೋರು ಸಹಾಯ ಪಡೆಯಬಹುದಾಗಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರ 12 ಆಡಳಿತದಲ್ಲಿ ಭಾರತವನ್ನು ವಿಶ್ವದಲ್ಲಿಯೇ ಅಭಿವೃದ್ದಿ ಕ್ಷೇತ್ರದಲ್ಲಿ 4ನೇ ಸ್ಥಾನಕ್ಕೆ ತರಲಾಗಿದೆ ಎಂದು ಬಿಜೆಪಿ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎನ್ಡಿಎ 12 ಆಡಳಿತದಲ್ಲಿ ಶೌಚಾಲಯಗಳ ನಿರ್ಮಾಣ, ಜನ್ಧನ್ ಮೂಲಕ 32 ಬ್ಯಾಂಕ್ ಖಾತೆ ತೆರೆದು ಸರ್ಕಾರದ ಹಣ ನೇರವಾಗಿ ಜನರಿಗೆ ತಲುಪುವಂತೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಇದು ಆಕಾಶವಾಣಿ ಚಿತ್ರದುರ್ಗ 102.6 FM ನಿಲಯದ ಕಾರ್ಯಕ್ರಮಗಳನ್ನು ಮದಕರಿ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಸಮಯ 2:40:10 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಾಳ ಸಂಗಾತಿ ಅನ್ನುವಂಥ ಒಂದು ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಬಾಳ ಸಂಗಾತಿಯ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅದೆಷ್ಟು ಭಾವನೆಗಳು, ತನ್ನ ಬಾಳ ಸಂಗಾತಿ ನೋಡೋದಕ್ಕೆ ಹೇಗಿರಬೇಕು, ಶ್ರೀಮಂತನಾಗಿರ್ಬೇಕಾ ಅನ್ನೋದಕ್ಕಿಂತ ಹೆಚ್ಚಾಗಿ ಆಕೆ ಬಯಸೋದು ಸಂಗಾತಿಯಿಂದ ಪ್ರೀತಿ, ನೊಂದಾಗ ಕಣ್ಣೊರೆಸುವ ಕೈ, ಸೋತಾಗ ಸಂತೈಸುವ ಮನ, ಕಷ್ಟ ಸುಖದಲ್ಲಿ ಭಾಗಿಯಾಗುವ ಒಳ್ಳೆ ಮನಸ್ಸು. ಈ ರೀತಿ ಭಾವನೆಗಳಿಗೆ ಸ್ಪಂದಿಸುವ ವ್ಯಕ್ತಿತ್ವದ ವ್ಯಕ್ತಿಯನ್ನು ಆಕೆ ತನ್ನ ಬಾಳ ಸಂಗಾತಿಯಾಗಿ ಸಿಗಬೇಕು, ಅಥವಾ ಸಿಕ್ಕಿರುವ ಬಾಳ ಸಂಗಾತಿ ಹೀಗೆ ಇರಬೇಕು ಅನ್ನುವಂಥ ಕಲ್ಪನಾ ಲೋಕದಲ್ಲಿ ಇರ್ತಾಳೆ. ತಾಯಿಯ ಹೃದಯ, ತಂದೆಯ ಆತ್ಮಸ್ಥೈರ್ಯ, ಅಣ್ಣ ತಮ್ಮಂದಿರ ಕಾಳಜಿ ಹೊಂದಿದಂಥ ಒಂದು ಪ್ಯಾಕೇಜ್, ಆ ರೀತಿಯಾದ ಒಂದು ಜೀವ ಅದು ತನ್ನ ಸಂಗಾತಿಯಲ್ಲಿರಬೇಕು ಅಂತ ಬಯಸುವಂಥದ್ದು ಹೆಣ್ಣು ಜೀವ. ಆದರೆ ವಾಸ್ತವ ಏನಾಗಿರುತ್ತೆ ಅನ್ನುವಂಥದ್ದನ್ನು ನಾನು 2 ಕಥೆಗಳ ರೂಪದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈಗ ಒಂದು ಗೀತೆ.

ಸ್ನೇಹಿತರೆ, ಇವತ್ತು ಸಂಜೆ 5 ಗಂಟೆಗೆ ಪ್ರಸಾರವಾಗುವಂತ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ ಅಂತ ತಿಳಿಸುವಂತ ಪ್ರಯತ್ನ ಮತ್ತೊಂದು ಸಾರಿ. ಈಗಾಗಲೇ 1:20 ನೀವು ಕೇಳಿಸ್ಕೊಂಡಿದ್ರಿ ಅಥವಾ ತಡವಾಗಿ ಟ್ಯೂನ್ ಮಾಡಿದವ್ರಿಗೋಸ್ಕರ ಈ ಎಲ್ಲ ಹಾಡುಗಳು ದೂರದ ಬೆಟ್ಟ ಚಿತ್ರದಿಂದ ಈ

ಮರೆಲಿ. ಈ ಹಾಡು ಈ ಪಟ್ಟಿಯಲ್ಲಿರುವಂತಹ ಮೂರನೇ ಗೀತೆ ಆಗಿದೆ ಅಮೆರಿಕ ಅಮೆರಿಕ ಚಿತ್ರದಿಂದ. ಒಟ್ಟಾರೆಯಾಗಿ ದೂರದ ಬೆಟ್ಟ, ದೇವರ ಗುಡಿ ಹಾಗೆ ಅಮೆರಿಕ ಅಮೆರಿಕ ಚಿತ್ರದಿಂದ ಗೀತೆಗಳು ಇವತ್ತು ಸಂಜೆ 5 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಇದರಲ್ಲಿ ನಿಮ್ಮ ಮೆಚ್ಚಿನ ಗೀತೆ ಯಾವುದು ಅನ್ನುವಂಥದ್ದನ್ನು ವಾಟ್ಸಪ್ಪಲ್ಲಿ ನಮಗೆ ಕಳುಹಿಸಿಕೊಡಿ. ಸಂಜೆ 4:00 to 4:15 ಒಳಗಾಗಿ ನಿಮ್ಮ ಸಂದೇಶ ನಮಗೆ ತಲುಪಲಿ. ವಾಟ್ಸಪ್ ಸಂಖ್ಯೆ 9448640723 ಈ ಸಂಖ್ಯೆಗೆ. ಓಕೆ ಸಿಂದ್ರೆ, ಹಾಗೆ ನಾವು ಬಹಳ ಸಂಗಾತಿಯ ಬಗ್ಗೆ ಮಾತಾಡ್ತಾ ಇದ್ವಿ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ. ಗೃಹವೇ ಇಲ್ಲದ ತನ್ನದು ಎನ್ನುವ ಗೃಹವೇ ಇಲ್ಲದಂತಹ ಗೃಹಿಣಿ ಅನ್ನುವಂಥ ಮಾತು ಕೂಡ ಇದೆ ಹೆಣ್ಮಕ್ಳ ಬಗ್ಗೆ. ಆದರೆ ಎಲ್ಲ ಸಂದರ್ಭದಲ್ಲೂ ಇದು ಹೌದು ಅಂತ ಅನ್ಲಿಕ್ಕಾಗಲ್ಲ, ಆದರೂ ಕೂಡ ಹೆಚ್ಚಿನ ಮಟ್ಟಿಗೆ ಇದೇ ಸರಿ ಅಂತ. ತಾನು ಮಾಡುವಂಥ ಕೆಲಸಕ್ಕೆ ಸಿಗುವ ಬೆಲೆ ಏನು ಅಂತ ಅನ್ನೋದು, ಮನೆಯ ಸದಸ್ಯರು ತನ್ನನ್ನು ಅರ್ಥ ಮಾಡ್ಕೊಳ್ತಾರಾ ಅಂತ ಕೂಡ ಯೋಚಿಸೋದು. ಸ್ನೇಹಿತರೆ, ಹೀಗೆ ತುಂಬ ಸಾರಿ ಏನಾಗುತ್ತೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿರುವಂಥ ಹೆಣ್ಮಕ್ಳು ಮಾಡುವಂಥ ಕೆಲಸದ ಬಗ್ಗೆ ಯಾರು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡೋದಲ್ಲ, ಅದ್ರ ಬಗ್ಗೆ ಬೆಲೆನೇ ಕೊಡಲ್ಲ ಅನ್ನುವಂಥದ್ದು. ತುಂಬ ಸಾರಿ ಗಂಡ್ಮಕ್ಳು ಅಂತ ಇರ್ತಾರೆ ಏನು ಅಂತಂದ್ರೆ, ಮನೇಲಿರ್ತೀಯ, ನಿನ್ಗೇನು ಕೆಲಸ, ಮನೇಲಿರ್ತೀಯ, ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿರ್ತೀಯ, ನಮಗೆ ಗೊತ್ತು, ಹೊರಗಡೆ ಹೋಗಿ ದುಡಿಯುವಂಥವ್ರಿಗೆ ಇಂಥ ಮಾತುಗಳು ವ್ಯಂಗ್ಯವಾಗಿ ಆಗಾಗ ಚುಚ್ಚು ಹಾಗೆ ಕೇಳಿಸ್ತಾ ಇರ್ತವೆ ಹೆಣ್ಣು ಮಕ್ಕಳಿಗೆ. ಆದರೆ ಹೀಗೆ ಒಂದು ಸಾರಿ ಏನಾಗುತ್ತೆ, ಒಬ್ಬ ಗಂಡ ಪದೇ ಪದೇ ಹೀಗೆ ರೀತಿಯಾಗಿ ಹೇಳ್ತಾ ಇರ್ತಾನೆ, ತನಗೂ ಕೇಳಿ ಕೇಳಿ ಸಾಕಾಗಿರುತ್ತೆ. ಒಂದು ಸಾರಿ ಹೀಗೆ ಆತ ಹೊರಗಡೆ ಕೆಲಸಕ್ಕೆ ಅಂತ ಹೋಗ್ತಾನೆ, ಮಕ್ಕಳು ಕೂಡ ಶಾಲೆಗೆ ಹೋಗ್ತಾರೆ. ಆ ಹೆಂಡತಿ ಆಯಿತು, ಅವರನ್ನು ಕಳಿಸಿದ್ಲು, ಸಂಜೆ ಆಯಿತು, ಗಂಡ ವಾಪಸ್ ಮನೆಗೆ ಬರ್ತಾನೆ. ಮನೆ ಬಂದಾಗ ನೋಡ್ತಾನೆ, ಇನ್ನು ಮನೆಗೆ ಬರೋದಕ್ಕಿಂತ ಮುಂಚೆನೆ ಹೊರಗಡೆ ಮಕ್ಕಳು ಯೂನಿಫಾರ್ಮಲ್ಲೇ ದಾರಿನಲ್ಲಿ ಆಟ ಆಡ್ಕೊಳ್ತಾ ಇರ್ತವೆ. ಹೇಗೆ ಅಂದರೆ ಧೂಳೆಲ್ಲ ಹತ್ಬಿಟ್ಟಿರುತ್ತೆ, ಹೇಗೆಗೋ ಆಗ್ಬಿಟ್ಟಿರ್ತಾರೆ. ಆ ರೀತಿಯಾಗಿ ಅವರು ಅಷ್ಟು ಶಿಸ್ತಾಗಿರೋದಿಲ್ಲ, ಆಟ ಆಡ್ಕೊಳ್ತಾ ಇರ್ತಾರೆ. ಇನ್ನು ಸ್ವಲ್ಪ ಒಳಗಡೆ ಬರ್ತಾನೆ, ಅವ್ರ ಶೂಗಳು ಪುಸ್ತಕಗಳು ಎಲ್ಲಂದ್ರಲ್ಲೇ ಬಿಸಾಕ್ಬಿಟ್ಟಿರ್ತಾರೆ. ಹಾಗೆ ಸ್ವಲ್ಪ ಅವನಿಗೆ ಆತಂಕ ಶುರುವಾಗುತ್ತೆ. ಇನ್ನು ಸ್ವಲ್ಪ ಒಳಗಡೆ ಬರ್ತಾನೆ, ಅವರೇನು ಬೆಳಿಗ್ಗೆ ತಿಂಡಿ ತಿಂದು ಹೋಗಿರೋಂಥ ತಟ್ಟೆಗಳು ಅವೆಲ್ಲ ಇರ್ತವೆ, ಹಾಗೆ ಇರ್ತವೆ. ಜೊತೆಗೆ ಬೆಳಗ್ಗೆಯಿಂದ ಮಾಡಿದಂಥ ಪಾತ್ರೆಗಳು, ಕಸ, ಮುಸುರೆ ಅಂತ ಏನು ಹೇಳ್ತೀವಿ, ಬಟ್ಟೆ ಎಲ್ಲದು ಅಲ್ಲಲ್ಲಿ ಹಾಗಾಗಿ ಬಿದ್ದಿರುತ್ತಂತೆ. ಗಂಡನಿಗೆ ತುಂಬ ಆತಂಕ ಆಗಿ ಹೋಗ್ಬಿಡುತ್ತೆ, ಏನಾಯಿತು ಅಂತ ಹೇಳಿಬಿಟ್ಟು. ಯಾಕೆಂದರೆ ಹೆಂಡತಿದೆಲ್ಲ ಕ್ಲೀನ್ ಮಾಡಿರ್ತಿದ್ಲಲ್ವಾ, ಆದರೆ ಇವತ್ತು ಅದೆಲ್ಲವುದು ಆಗಿಲ್ಲ ಅಂತೇಳಿ. ಸ್ವಲ್ಪ ಇನ್ನೂ ಒಳಗಡೆ ಹೋಗಿ ನೋಡ್ತಾನೆ, ಹೆಂಡತಿ ಆರಾಮಾಗಿ ಕೂತಿದ್ಲಂತೆ. ಆಗ ಏನಾಯಿತು, ಯಾಕೆ ಹೀಗೆ ಎಲ್ಲ ಹಾಗಾಗಿ ಬಿದ್ದಿದೆಯಲ್ಲ, ನೀನು ನೋಡಿದ್ರೆ ಹಿಂಗೆ ಆರಾಮಾಗಿದೆಯಲ್ಲ, ನಾನೇನೋ ಆಯಿತು ಅಂತ ಆತಂಕ ಆಯಿತು ಅಂತ ಕೇಳಿದ್ದಂತೆ. ಹೌದಲ್ವಾ, ಪ್ರತಿದಿನ ಹೇಳ್ತಿದ್ರಲ್ವ ನೀನೇನು ಮಾಡ್ತೀಯ ನೀನೇನು ಮಾಡ್ತೀಯ ಅಂತ. ಹೌದು, ನಾನು ಒಂದು ದಿವಸ ಈ ರೀತಿಯಾಗಿ ಏನೂ ಮಾಡದೆ ಇದ್ದದ್ದಕ್ಕೆ ಪರಿಸ್ಥಿತಿ ಈ ರೀತಿಯಾಗಿದೆ ಅಂತ ಆಕೆ ಉತ್ತರ ಕೊಟ್ಲಂತೆ. ಬಹುಶಃ ನಿಮಗೆ ನಾವು ಏನು ಹೇಳ್ತಾ ಇದ್ದೀನಿ ನಾನು ಅನ್ನುವಂಥದ್ದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದೀಗ ಕೇಳೋಣ ಮತ್ತೊಂದು ಗೀತೆ, ಹೆಂಡತಿ ಹೇಳಿದರೆ ಕೇಳಬೇಕು ಚಿತ್ರದಿಂದ.

0: ಸಂದ್ರೆ ಸಾಮಾನ್ಯವಾಗಿ ಇದೇ ಧೋರಣೆಯಲ್ಲಿ ಹೆಚ್ಚು ಮನೆಗಳಿರಬಹುದು ಅಂತ ಅಂದ್ಕೊಂಡಿದ್ದೀನಿ, ಆದರೆ ನೀವು ಪಟ್ಟಿಯಲ್ಲಿ ಇಲ್ಲ ಅಂತ ಕೂಡ ನಾನು ದೃಢವಾಗಿ ಹೇಳಬಲ್ಲೆ. ಯಾಕೆಂದರೆ ಕೇಳಿದ ಮೇಲೂ ಕೂಡ ಆ ರೀತಿಯಾಗಿ ಯಾರು ವರ್ತಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೆ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಸ್ನೇಹಿತರೆ, ನಾನು ಮತ್ತೊಂದು ಪುಟ್ಟ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ತುಂಬ ಶ್ರೀಮಂತ ಒಬ್ಬ ವ್ಯಕ್ತಿ, ದುಡಿಯೋದು ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅನ್ನೋ ಅಷ್ಟು ಮಟ್ಟಿಗೆ ದುಡಿಮೆ ದುಡಿಮೆ ಹಣದ ಹಿಂದೆ ಓಟ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಬರೀ ದುಡಿಯೋದೆ. ಹೆಂಡತಿ ಸ್ವಲ್ಪ ದಿವಸ ನೋಡಿದ್ಲು, ವರ್ಷಗಳು ಕಳೀತು, ತುಂಬ ವರ್ಷಗಳೇ ಕಳೀತು, 20-30 ವರ್ಷಗಳೇ ಕಳೀತು, ಜೀವನ ಹೀಗೇ ನಡೀತಾ ಇತ್ತು. ತಾನು ದುಡಿಯೋವಂಥದ್ದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ಭಾವನೆಗಳಿಗೆ ಸ್ಪಂದಿಸುವಂಥ ಯಾವುದೇ ಒಂದು ಸಮಯನೂ ಆತನಿಗೆ ಇರಲಿಲ್ಲ ಅಂತಲೇ

ಹೇಳ್ಬೇಕು ಆ ರೀತಿಯಾಗಿ. ಕೊನೆಗೊಂದು ದಿವಸ ಆ ಹೆಂಡತಿ ಕೇಳಿದ್ಲಂತೆ, ತುಂಬಾ ವರ್ಷಗಳು ನೋಡಿ ನೋಡಿ ಹೌದು ವಯಸ್ಸಾಗ್ತಾ ಇದೆ, ನಾನು ಸತ್ತು ಹೋಗ್ಬಿಟ್ರೆ ಏನ್ ಮಾಡ್ತೀರಿ ಅಂತ ಕೇಳಿದ್ಲಂತೆ. ಅದಕ್ಕೆ ಗಂಡ ಹೇಳಿದಂತೆ, ಹೌದಾ, ಹಾಗಾಗ್ಬಿಟ್ರೆ ನಾನು ನಿನ್ನನ್ನು ತುಂಬಾ ಹೂವಿನ ಅಲಂಕಾರದಿಂದನೇ ಆ ದೇಹವನ್ನೆಲ್ಲ ಮುಚ್ಚುತ್ತೀನಿ ಹಾಗೆ ಹೀಗೆ ಅಂತ, ತುಂಬಾ ಏನೇನು ವೈಭವಯುತವಾಗಿ ಮಾಡೋದಕ್ಕೆ ಸಾಧ್ಯ ಅದೆಲ್ಲವನ್ನ ಮಾಡ್ತೀನಿ ಅಂತ ಹೇಳಿದಂತೆ ಗಂಡ. ತುಂಬ ದರ್ಪದಿಂದ ಕೂಡ ಹೇಳಿರ್ತಾನೆ ಅಂತ ಬಿಡಿ. ಆದರೆ ಆಕೆ ಕೇಳಿದ್ಲಂತೆ, ಹೌದು ನಾನು ಸತ್ತ ಮೇಲೆ ನೀವು ನನ್ನ ಒಂದು ಶವಕ್ಕೆ ಅಷ್ಟೆಲ್ಲ ಹೂವಿನ ಅಲಂಕಾರ ಮಾಡುವ ಬದಲು ಬದುಕಿದ್ದಾಗ ಒಂದು ಗುಲಾಬಿ ಹೂ ಕೊಡಬಾರ್ದಾ ಅಂತ. ಓಕೆ.

ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಾಳ ಸಂಗಾತಿ ಹೇಗಿದ್ರೆ ಚೆನ್ನ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ನಿಮಗೆ ತಿಳಿಸಿದ್ದೀನಿ. ಬಹುಶಃ ನಿಮ್ಮೆಲ್ಲರ ಜೀವನದಲ್ಲಿ ಒಂದಷ್ಟು ಬದಲಾವಣೆ ಆದರೆ ತುಂಬ ಖುಷಿ ಪಡ್ತೇನೆ ಅಂತ ಹೇಳ್ತಾ, ಹೌದು ಈ ರೀತಿಯಾಗಿ ನೀವಿದ್ರೆ ಅದು ಇನ್ನೂ ತುಂಬಾನೇ ಸಂತೋಷ ಪಡುವಂಥ ವಿಷಯ. ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಇಲ್ಲಿಗೆ ಮುಗಿಸುವಂಥ ಸಮಯ ಆಗ್ತಾ ಇದೆ. ಸಮಯ 3 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಇದು ಜನಮನದ ಕಣ್ಮಣಿ ಜ್ಞಾನ ಭಂಡಾರದ ಗಣಿ ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ 102.6 FM. ಈಗ ಸಮಯ 5:28. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಇಂದಿನ ಈ ಸುಂದರ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಕಾರ್ಯಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ಇರುವ ನಾನು ನಿಮ್ಮ ಬಾನುಲಿ ಸಖಿ ಟಿ ಗೀತಾ ಮಾಡುವ ನಮಸ್ಕಾರ ಹಾಗೂ ಕಾರ್ಯಕ್ರಮಗಳಿಗೆ ಸ್ವಾಗತ.

ಇದೀಗ ಕೇಳೋಣ ನಮ್ಮ ಹಾಡು ನಿಮ್ಮ ಅನಿಸಿಕೆ. ವಾಟ್ಸಾಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ನೇಹಪೂರ್ವಕ ಸ್ವಾಗತ. ಕೇಳಿದರೆ ನಿಮಗೆ ಈಗಾಗಲೇ ಗೊತ್ತಿರುವಂತಹ ಹಾಗೆ ಇಂದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂತಹ ಗೀತೆಗಳನ್ನು ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ. ದೂರದ ಬೆಟ್ಟ ಚಿತ್ರದಿಂದ ಪ್ರೀತಿನೇ ಆದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ದೇವರ ಗುಡಿ ಚಿತ್ರದಿಂದ ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ಅಮೆರಿಕ ಅಮೆರಿಕ ಚಿತ್ರದಿಂದ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ಈ ಮೂರು ಗೀತೆಗಳಲ್ಲಿ ನಿಮ್ಮ ಒಂದು ನೆಚ್ಚಿನ ಗೀತೆಯ ಬಗ್ಗೆ ನಮ್ಮೆಲ್ಲ ಕೇಳುಗರು ಸಂದೇಶವನ್ನು ನೋಡೋಣ. ಯಾರೆಲ್ಲ ಏನು ಯಾವ ಯಾವ ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಅಂತ

ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಕಳಿಸಿದ್ದಾರೆ ಸಂದೇಶವನ್ನ. ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳಿದರೆ ತಮಗೂ ಕೂಡ ನಮಸ್ತೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜೆಯ ಹೊತ್ತಿನ ಸುಮಧುರ ಧ್ವನಿಯಾಗಿ ಶ್ರೋತೃರ ಮನದಲ್ಲಿ ಸಂತಸ ತುಂಬುವಿರಿ. ಹಿಂಪಾದ ಮಾತು, ಮಧುರ ಗೀತೆಗಳೊಂದಿಗೆ ಸಂಜೆಯ ನೂರೊಂಪನ್ನು ಇನ್ನಷ್ಟು ಸುಂದರಗೊಳಿಸುವಿರಿ. ನಮ್ಮ ಮೆಚ್ಚಿನ ಚಿತ್ರ ದೂರದ ಬೆಟ್ಟ ಹಾಡು ಪ್ರೀತಿನೇ ಆ ದೇವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಈ ಹಾಡು ದೇವರಿಂದ ಲಭಿಸಿದಂತಹ ಪ್ರೀತಿಯೇ ಜೀವನದ ದೊಡ್ಡ ಸಂಪತ್ತು ಎಂದು ತಿಳಿಸುತ್ತೆ. ಈ ಗೀತೆಯು ಸಂಗಾತಿಯ ಪ್ರೀತಿ ಕಷ್ಟಗಳನ್ನು ಎದುರಿಸುವ ಶಕ್ತಿ ನೀಡುತ್ತೆ. ಪ್ರೀತಿಯೇ ಜೀವನದ ಸಂತೋಷದ ಬುನಾದಿ ಎಂದು ವರ್ಣಿಸುತ್ತೆ. ಈ ಗೀತೆ ದೈವದತ್ತ ಪ್ರೀತಿಯೇ ಜೀವನದ ಅತ್ಯಂತ

ಶ್ರೇಷ್ಠ ಆಸ್ತಿ ಎಂದು ಸಾರುತ್ತೆ. ಈ ಮಧುರ ಹಾಡು ಪತಿಯೊಂದಿಗೆ ಪತ್ನಿಯ ಗಾಢ ಬಾಂಧವ್ಯ, ವಿಶ್ವಾಸ ಮತ್ತು ತ್ಯಾಗದ ಮೂಲಕ ಸುಖ ಸಂಸಾರವನ್ನು ರೂಪಿಸುವ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ಈ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಧನ್ಯವಾದ ತಮ್ಮ ಸಂದೇಶವನ್ನು ಕಳಿಸಿ, ನಿಮ್ಮ ಅಭಿಪ್ರಾಯವನ್ನು ಕಳಿಸಿದ್ದಕ್ಕಾಗಿ. ಮತ್ತೊಂದು ಸಂದೇಶ ಬಂದಿದೆ. ನನ್ನ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ನಿಲಯದ ಆತ್ಮೀಯ ಸಂಜೆ ನಿರೂಪಕರಿಗೆ ನಮಸ್ಕಾರಗಳು, ಹೇಗಿದ್ದೀರಾ ಅಂತ ಹೇಳಿ ಕಳಿಸಿದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಅವರು ಶಿವಮೊಗ್ಗದಿಂದ. ನಾವು ಕೂಡ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿರ್ತೀರಿ ಅಂತ ಭಾವಿಸ್ತೇನೆ. ನೀವು ಆಯ್ಕೆ ಮಾಡಿರುವಂತಹ ಮೂರು ಹಾಡುಗಳಲ್ಲಿ ನಮಗಾಗಿ ದೇವರ ಗುಡಿ ಚಿತ್ರದಿಂದ ಪ್ರೀತಿನೇ ಆದೆ ಅವರು ತಂದ ಆಸ್ತಿ ನಮ್ಮ ಬಾಳ್ವಿಗೆ ಈ ಗೀತೆ ನಮಗೆ ತುಂಬ ಇಷ್ಟ. ಏಕಂತ ಹೇಳಿದ್ರೆ ಈ ಹಾಡಿನ ಸಾಹಿತ್ಯ ಸಂಗೀತ ಚೆನ್ನಾಗಿದೆ. ಈ ತಂಪಾದ ಸಮಯದಲ್ಲಿ ಇಂಪಾದ ಗೀತೆ ಕೇಳಲು ನಾವು ಕಾತುರದಿಂದ ಕಾಯ್ತಾ ಇರ್ತೀವಿ. ಬೇಗ ಪ್ರಸಾರ ಮಾಡ್ತೀರಲ್ವಾ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೇವೆ. ನಿಮ್ಮ ನೆಚ್ಚಿನ ಗೀತೆಯನ್ನು ಸಂದೇಶವನ್ನು ಕಳಿಸಿದ್ದಕ್ಕಾಗಿ ಧನ್ಯವಾದ. ಮತ್ತೊಂದು ಸಂದೇಶ ಇದೆ. ನಾವು ಈ ಯುಗದಲ್ಲಿ ಜನ್ಮವೆತ್ತಿ ನಾನಾ ಪಾಪ ಕರ್ಮಗಳನ್ನು, ಅನ್ಯಾಯ ಅಗೌರವದ ಅನುಭವಗಳನ್ನು ಅನುಭವಿಸುವ ನಮ್ಮ ಬದುಕಿಗೆ ಕನ್ನಡಿ ಇದ್ದಂತೆ ವಿಧಿಯ ಆಟದ ಮುಂದೆ ನಮ್ಮ ಆಟ ಶೂನ್ಯ. ಈ ಸೂತ್ರಧಾರನ ಆಟವು ವಿಚಿತ್ರ ಎಂಬುದು ನಮಗೆ ಅರಿವಿದ್ದರೂ ನಾವು ಪಾಪ ಕರ್ಮಗಳ ಮಾಡಿ ಯಾವುದಕ್ಕೂ ಕ್ಯಾರೆ ಎನ್ನದ ಇಂದಿನ ಪೀಳಿಗೆಯ ವರ್ತನೆ ಜ್ವಲಂತ ಸಾಕ್ಷಿ ಎಂಬುದನ್ನು ಸಾಬೀತುಪಡಿಸುವ ರಮೇಶ್ ಅಭಿನಯದ ಅಮೇರಿಕ ಚಿತ್ರದ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಿನ ಮಧುರ ಸಂದೇಶವನ್ನು ಸಾರುವ ಹಾಡನ್ನು ನಮ್ಮ ಕೇಳುಗರಿಗಾಗಿ ದಯಮಾಡಿ ಪ್ರಸರಿಸಿ ಅಂತ ಹೇಳಿಬಿಟ್ಟು ಕೈವಲ್ಯ ಸಾಹಿತಿ ಭೋಪ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್, ಬೋಧನಾ ಹೊಸಹಳ್ಳಿ ಬೆಂಗಳೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದೀರಾ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಿದ್ದಾರೆ. ತಮಗೂ ಕೂಡ ನಮಸ್ಕಾರ. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಈ ಎಲ್ಲ ಹಾಡುಗಳನ್ನು ಕೇಳ್ತೇನೆ, ತಪ್ಪದೇ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಇನ್ನು ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿಬರುತ್ತಿರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆಯ ಈ ದಿನದ ನಮ್ಮ ಹಾಡು ಅಮೇರಿಕ ಚಿತ್ರದಿಂದ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಈ ಹಾಡನ್ನು ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಹಾಡು ತುಂಬಾ ಮಧುರ ಬಾಂಧವ್ಯಗಳ ಪ್ರೇಮಗೀತೆ. ಪ್ರೇಮಮಯ ಉಯ್ಯಾಲೆಯಲ್ಲಿ ತೇಲಾಡುವ ಯುವ ಪ್ರೇಮಿಗಳ ಹೃದಯ ಸ್ಪಂದನದ ಮಧುರ ಮಿಲನದ ಬಾಂಧವ್ಯದ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವ ಹಾಡಾಗಿದೆ. ತುಂಬಾ ಅಂದ ಚಂದದ ಗೀತೆ. ಅಂದಿಗೂ ಇಂದಿಗೂ ಇಂದೆಂದಿಗೂ ಈ ಹಾಡನ್ನು ಕೇಳ್ತಾ ಮೈಮರೆಯಬಹುದು. ಈ ಶುಭ ಸೋಮವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯ ಆಗಿರುವಂತಹ ಹಾಡುಗಳು. ಈ ಹಾಡಿನಲ್ಲಿ ಗೀತ ರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ, ನಿರ್ದೇಶನ ತುಂಬ ಚೆನ್ನಾಗಿದೆ ಅಂತ ಹೇಳಿ ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್ ದಳಪತಿ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದೀರಾ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ.

ಇನ್ನು ಮತ್ತೊಂದು ಸಂದೇಶ ಬಂದಿದೆ. ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ನಿಮ್ಮ ಇಂದಿನ ಪ್ರಶ್ನೆಗೆ ಉತ್ತರ ಅಂತ ಹೇಳಿಬಿಟ್ಟು ಕಳಿಸಿದ್ದೀರಾ. ಎರಡು ಮೂರು ಸಂದೇಶಗಳು ಬಂದಿದೆ. ಓಕೆ, ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಸೋಮವಾರದ ಶುಭ ಸಂಜೆ ಅಂತ ಹೇಳಿ ಶ್ರೀಕಂಠನ ಅಗ್ರಹಾರದಿಂದ ಕಳಿಸಿದ್ದಾರೆ. ಇಂದಿನ ಚಂದ್ರವಳ್ಳಿ ಪ್ರಸಾರದಲ್ಲಿನ ಎಲ್ಲ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ 1973 ಬಿಡುಗಡೆಯಾಗಿ ತೆರೆ ಕಂಡಂತಹ ದೂರದ ಬೆಟ್ಟ ಚಿತ್ರದ ಪ್ರೀತಿಯೇ ಆ ದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವಿಗೆ ಈ ಗೀತೆ ಕಾರಣ.

ಈ ಗೀತೆಯು ಖ್ಯಾತ ನಟರುಗಳಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರುಗಳ ಮಧುರ ಕಂಠಗಳಲ್ಲಿ ಬಹಳ ಸುಮಧುರವಾಗಿ ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಹೇಳಿದರೆ ತಮ್ಮ ಸಂದೇಶಕ್ಕಾಗಿ ಧನ್ಯವಾದ. ಮತ್ತೊಂದು ಸಂದೇಶ ಇದೆ. ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್, ನೀವು ಕೊಟ್ಟಿರುವಂತಹ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ. ನನಗೆ ಎಲ್ಲ ಹಾಡುಗಳು ಇಷ್ಟವಾಗಿವೆ. ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ. ನಾನು ಎಲ್ಲ ಹಾಡುಗಳನ್ನು ಕೇಳ್ತೇನೆ. ಮರೆಯಲಾಗದ ಹಾಡುಗಳು. ಧನ್ಯವಾದಗಳು. ಶುಭ ಸಂಜೆ ಅಂತ ಹೇಳಿ ನಳಿನಿ ಸತೀಶ್ ಅವರು ಕಳಿಸಿದ್ದಾರೆ. ಸಂದೇಶಕ್ಕಾಗಿ ಧನ್ಯವಾದ.

ಇನ್ನು ಎನ್ ಜಿ ಬಸವರಾಜನ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗದಿಂದ ನಲ್ಮೆಯ ನಿರೂಪಕರಿಗೆ ಸಂಜಯ ವಂದನೆಗಳು ಅಂತ ಹೇಳಿದರೆ ತಮಗೂ ಕೂಡ ಸಂಜಯ ವಂದನೆಗಳು. ಇಂದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆಯಲ್ಲಿ ನಮಗೆ ದೂರದ ಬೆಟ್ಟ ಚಿತ್ರದ ಪ್ರೀತಿನೇ ಆದ್ಯಾವರು ತಂದ ಹಾಡು ಇಷ್ಟ ಆಗಿದೆ. ಹಾಡು 1973 ಕನ್ನಡದ ಜನಪ್ರಿಯ ಚಿತ್ರ ದೂರದ ಬೆಟ್ಟ ಸದಾಕಾಲ ಕಾಡುವಂತಹ ಸುಂದರ ಗೀತೆಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತೀಯ ಅಭಿನಯದ ಈ ಹಾಡು ಪ್ರೀತಿಯ ಮಹತ್ವ ಮತ್ತು ಅದರ ಪಾವಿತ್ರ್ಯತೆಯನ್ನು ಅತ್ಯಂತ ಸರಳ ಹಾಗೂ ಸುಂದರವಾಗಿ ತೆರೆದಿಡುತ್ತದೆ. ಪ್ರೀತಿಯೊಂದಿದ್ದರೆ ಅಂತಹ ಕಷ್ಟದ ದಿನಗಳು ಹಸಿವಿನಲ್ಲೂ ಕೂಡ ಹಬ್ಬದ ವಾತಾವರಣ ಉಂಟಾಗುತ್ತದೆ ಎಂಬಂತಹ ಭಾವನಾತ್ಮಕ ಸಂದೇಶವನ್ನು ಈ ಹಾಡು ನೀಡುತ್ತೆ. ಈ ಗೀತೆಯ ಸಾಹಿತ್ಯ ಸಂಗೀತ ಗಾಯನ ಎಲ್ಲವೂ ಕೂಡ ಸೊಗಸಾಗಿವೆ. ಆಯ್ಕೆಗೆ ಧನ್ಯವಾದಗಳು ಅಂತ ಹೇಳಿದರೆ ತಮ್ಮ ಅಭಿಪ್ರಾಯ ಮತ್ತು ಸಂದೇಶಕ್ಕೆ ಧನ್ಯವಾದಗಳು. ಬನ್ನಿ ಇದೀಗ ಕೇಳೋಣ ನಿಮ್ಮೆಲ್ಲರ ನೆಚ್ಚಿನ ದೂರದ ಬೆಟ್ಟ ಚಿತ್ರದ ಈ ಗೀತೆಯನ್ನು.

ಸುಮಧುರವಾದಂತಹ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಇನ್ನು ಮತ್ತೊಬ್ರು ಸಂದೇಶವನ್ನ ಕಳಿಸಿದ್ದಾರೆ. ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಪ್ರೀತಿಯ ನಿರೂಪಕರಿಗೆ ಹಾಗೂ ಎಲ್ಲ ಕೇಳುಗರಿಗೆ ಶುಭ ಸಂಜೆ ಅಂತ ಹೇಳಿದರೆ ತಮಗೂ ಕೂಡ ಶುಭ ಸಂಜೆ. ಈ ಸಂಜೆ ಪ್ರಸಾರ ಮಾಡುತ್ತಿರುವಂತಹ ಮೂರು ಹಾಡುಗಳು ಸುಮಧುರವಾಗಿವೆ. ಸಂಗೀತ, ಸಾಹಿತ್ಯ, ಚಿತ್ರಕಥೆ ಎಲ್ಲವೂ ಕೂಡ ಅರ್ಥಪೂರ್ಣವಾಗಿವೆ. ಅದರಲ್ಲೂ ನನಗೆ ತುಂಬಾ ಇಷ್ಟವಾದ ಹಾಡು ಅಂತ ಹೇಳಿದ್ರೆ ದೇವರ ಗುಡಿ ಚಿತ್ರದ ಚೆಲುವೆಯ ಅಂದದ ಮೊಗಕ್ಕೆ. ಈ ಹಾಡು ಒಂದು ಹೆಣ್ಣಿನ ಸೌಂದರ್ಯ ಹಾಗೂ ನಗುವಿನ ವರ್ಣನೆಯಾಗಿದೆ. ಸಂಸಾರ ಹಾಗೂ ಒಂದು ಮನೆ ಸಂತಸವಾಗಿ ತುಂಬಿರಲು ಹೆಣ್ಣಿನ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಹೆಣ್ಣಿಲ್ಲದ ಜೀವನ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಒಟ್ಟಾರೆ ಕೇಳಲು ಇಂಪಾದ ಹಾಡು. ಧನ್ಯವಾದಗಳು ಮೇಡಮ್ ಅಂತ ಹೇಳಿದ್ದಾರೆ. ಸಂದೇಶಕ್ಕಾಗಿ ಧನ್ಯವಾದ. ಮತ್ತೊಂದು ಸಂದೇಶ ಇದೆ. ಶುಭ ಸಂಜೆ ನಿರೂಪಕರಿಗೆ ಅಂತ ಹೇಳಿದರೆ ತಮಗೂ ಕೂಡ ಶುಭ ಸಂಜೆ. ಕನ್ನಡದ ಜನಪ್ರಿಯ ಲೇಖಕಿ ತ್ರಿವೇಣಿಯವರ ಕಾದಂಬರಿ ಆಧಾರಿತ ಚಿತ್ರ ಸಿದ್ದಲಿಂಗಯ್ಯ ಅವರ ಅದ್ಭುತ ನಿರ್ದೇಶನದಲ್ಲಿ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಗಮದಲ್ಲಿ ಮೂಡಿಬಂದ ಚಿತ್ರ. ನಾನು ಬಾಲ್ಯದಲ್ಲಿ ಪ್ರಪ್ರಥಮವಾಗಿ ನಮ್ಮ ಕುಟುಂಬದವರ ಜೊತೆ ನೋಡಿದಂತಹ ಚಿತ್ರ. ದೂರದ ಬೆಟ್ಟ ನನ್ನ ನೆಚ್ಚಿನ ಹಾಡು. ದೂರದ ಬೆಟ್ಟ ಸಿನಿಮಾದಿಂದ ಪ್ರೀತಿನೇ ಆದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಈ ಹಾಡು ಗಂಡ ಹೆಂಡತಿಯ ನಡುವಿನ ಪರಿಶುದ್ಧವಾದಂತಹ ಪ್ರೀತಿಗೆ, ಪ್ರೇಮಕ್ಕೆ ಯಾವುದೇ ರೀತಿಯ ಆಸ್ತಿ, ಅಂತಸ್ತು, ಬೆಳ್ಳಿ, ಬಂಗಾರ ಸರಿಸಾಟಿ ಇಲ್ಲ. ಹಸಿವಿನ ಹಂಗು ಕೂಡ ಈ ಪ್ರೀತಿಗೆ ಇಲ್ಲ. ಏನೇ ಕಷ್ಟ, ಕಾರ್ಪಣ್ಯ, ಬಡತನ ಬರಲಿ, ಈ ಸಮಾಜ ಕೂಡ ನಮಗೆ ಎದುರಾಗಲಿ ನಮ್ಮ ಪ್ರೀತಿನ ಬಿಟ್ಟು ಕೊಡುವ ಮಾತಿಲ್ಲ ಎಂದು ಸಾರುವಂತಹ ನಿಷ್ಕಲ್ಮಶವಾದಂತಹ ಪರಿಶುದ್ಧವಾದ ಹಾಡು. ಈ ಹಾಡಿನ ದೃಶ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿಯವರ ಅಭಿನಯ ಅದ್ಭುತ, ಅಮೋಘ. ಧನ್ಯವಾದಗಳು ಅಂತ ಹೇಳಿ ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ. ವಿರೂಪಾಕ್ಷಪ್ಪ, ಭರಮಸಾಗರ, ಚಳ್ಳಕೆರೆ ತಾಲೂಕು. ಸಂಜಯ್ ಚಂದ್ರವಳ್ಳಿಯ ಹಾಡುಗಳು ತುಂಬ ಸೊಗಸಾಗಿರ್ತವೆ. ಅದರಲ್ಲೂ ಪ್ರೀತಿನ ದೇವರು ತಂದ ಈ ಹಾಡು, ದೂರದ ಬೆಟ್ಟ ಹಾಡು ತುಂಬ ಸೊಗಸಾಗಿ ಇದ್ದೇವೆ, ನಮಗೆ ಅಚ್ಚುಮೆಚ್ಚಿನ ಹಾಡು ನಮಗೆ ಅಂತ ಹೇಳಿಬಿಟ್ಟು ಧನ್ಯವಾದಗಳು ಅಂತ ಹೇಳಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ ಇದೆ. ಹಾಯ್ ಮೇಡಮ್, ಕಿರಣ್, ಚಿರತನ್, ಕಾರುಣ್ಯ, ಗೌರಮ್ಮ, ನಿರ್ಜಮ್ಮನ, ಅದು ಏನಾದರೂ ತಪ್ಪಾಗಿದೆಯಾ ಸ್ಪೆಲ್ಲಿಂಗು ಗೊತ್ತಾಗ್ತಿಲ್ಲ. ಓಕೆ, ಕೊಟ್ಟೂರು, ಶುಭ ಸಂಜೆ ಮೇಡಮ್ ಅಂತ ಹೇಳಿದರೆ ತಮಗೂ ಕೂಡ ಶುಭ ಸಂಜೆ. ಇವತ್ತಿನ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದ್ದಾವೆ, ನಾವು ಎಲ್ಲ ಪ್ರೋಗ್ರಾಮನ್ನು ಕೇಳ್ತೇವೆ, ಆರಾಮಾಗಿದ್ದೀರಾ ಮೇಡಮ್ ಅಂತ ಹೇಳಿದರೆ ಧನ್ಯವಾದಗಳು, ಆರಾಮಾಗಿದ್ದೀವಿ, ನೀವು ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತೇನೆ. ಇದೇ ರೀತಿಯಾಗಿ ನಮ್ಮ ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ. ಮತ್ತೊಂದು ಸಂದೇಶ ಇದೆ. ಜಿ ಎಸ್ ಚಂದನ, ತರಳಬಾಳು ನಗರ, ಚಿತ್ರದುರ್ಗ. ಶುಭ ಸಂಜೆ. ಇಂದು ಪ್ರಸಾರವಾಗುತ್ತಿರುವಂತಹ ಮೂರು ಹಾಡುಗಳು ಅರ್ಥಗರ್ಭಿತವಾಗಿವೆ. ಇದರಲ್ಲಿ ನನಗೆ ಅಮೆರಿಕ ಚಿತ್ರದ ನೂರಾರು ಜನ್ಮಕ್ಕೂ ಹಾಡು ತುಂಬಾ ಇಷ್ಟ. ಯಾಕಂತ ಹೇಳಿದ್ರೆ ಹಾಡಿನ ಸಾಹಿತ್ಯ ಹಾಗೆ ರಾಜೇಶ್ ಕೃಷ್ಣನ್ ಅವರು ಸುಮಧುರ ಕಂಠದಿಂದ ಹಾಡಿದ್ದಾರೆ.

ಹಾಗೆ ಈ ಹಾಡಿನಲ್ಲಿ ಬರುವಂತಹ ಸಾಲು ಲೋಕದ ಸುಖವೆಲ್ಲ ನಿನಗಾಗಿ ಮುಡುಪಿರಲಿ, ಇರುವಂತಹ ನೂರು ಕಹಿ ಇರಲಿ ನನಗಾಗಿ ಕಾಯುವೆನು ಕೊನೆವರೆಗೂ. ಕಣ್ಣಾಗಿ ಈ ಸಾಲು ತುಂಬಾ ಅರ್ಥಗರ್ಭಿತವಾಗಿದೆ ಎಂಬಂತಹ ಒಬ್ಬ ಸಂಗಾತಿಗೆ ಕೊಡುವ ನಂಬಿಕೆ ಇಷ್ಟು ಸಾಕು ಅನಿಸುತ್ತೆ, ಇದು ನನ್ನ ಅನಿಸಿಕೆ ಅಂತ ಹೇಳಿದ್ದಾರೆ. ಧನ್ಯವಾದ ತಮ್ಮ ಅನಿಸಿಕೆ ಮತ್ತು ಸಂದೇಶಕ್ಕಾಗಿ. ಮತ್ತೊಂದು ಸಂದೇಶ, ಶುಭ ಸಂಜೆ. ನೀವು ಕೊಟ್ಟಿರುವ ಹಾಡುಗಳಲ್ಲಿ ಚಿತ್ರ ದೂರದ ಬೆಟ್ಟ ಹಾಡು, ಪ್ರೀತಿನೇ ಆದ್ಯಾವರು ತಂದ ಆಸ್ತಿ ನಮ್ಮ ಪಾಲಿಗೆ ಈ ಹಾಡು ಸೂಪರ್ ಅಂತ ಹೇಳಿ ಸಿದ್ದಲಿಂಗಯ್ಯ, ಈ ಚಿತ್ರದ ನಿರ್ದೇಶಕರು ಯುಗಳ ಗಾಯಕ ಗಾಯಕಿಯರು ತುಂಬ ಚೆನ್ನಾಗಿ ಮನ ತುಂಬಿ ಹಾಡಿದ ಹಾಡು ಇದಾಗಿದೆ ಎಂದು, ಎವರ್ಗ್ರೀನ್ ಹಾಡು ಇದಾಗಿದೆ, ಪ್ರೀತಿ ಮುಂದೆ ಯಾವ ಆಸ್ತಿಯೂ ಇಲ್ಲ ಎನ್ನುವಂತಹ ಅರ್ಥ ಈ ಹಾಡಿಗಿದೆ. ಧನ್ಯವಾದಗಳು ರಾಯಭಾಗ ತಾಲೂಕು ಮುಗಳಖೇಡ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರು ಕಳಿಸಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ.

ಇನ್ನು ಮತ್ತೊಂದು ಸಂದೇಶ ಇದೆ. ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕಿನಿಂದ. ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೇನೆ, ತಪ್ಪದೇ ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ಹೇಳಿದರೆ ಧನ್ಯವಾದ, ಖಂಡಿತ ಪ್ರಸಾರ ಆಗುತ್ತೆ. ಹಾಯ್, ಹಲೋ, ಗುಡ್ ಈವ್ನಿಂಗ್ ಅಂತ ಹೇಳಿ ಕಳಿಸಿದ್ದಾರೆ. ಇವತ್ತು ನೀವು ಕೊಟ್ಟಿರೋ ಹಾಡುಗಳು ಒಂದಕ್ಕಿಂತ ಒಂದು ಸಮುದ್ರವಾದಂತಹ ಹಾಡುಗಳು. ಎಲ್ಲ ಹಾಡುಗಳು, ಸಾಹಿತ್ಯ, ಸಂಗೀತ ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಹಾಡುಗಳನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಇನ್ನು ಜೆ ಪ್ರಸನ್ನ ಕುಮಾರ್ ಗೊರಲಡುಕಿನಿಂದ, ಹಿರಿಯೂರು ತಾಲೂಕು ಚಂದ್ರವಳಿಯ ನಿರೂಪಕರಿಗೆ ನನ್ನ ನಮನಗಳು ಅಂತ ಹೇಳಿದ್ದಾರೆ. ಅಮೇರಿಕದ ಚಿತ್ರದ ಹಾಡು ತುಂಬ ನನ್ನ ಇಷ್ಟವಾಗಿದೆ, ಈ ಹಾಡನ್ನು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ತಮಗೂ ಕೂಡ ಧನ್ಯವಾದ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕು, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಮಧುರವಾದಂತಹ ಹಾಡುಗಳು. ರಾಗ, ತಾಳ, ಪಲ್ಲವಿ ಕೂಡ ನನಗೆ ಇಷ್ಟ ಆಗಿದೆ. ಸಾಹಿತ್ಯ, ಸಂಗೀತ ಸುಮಧುರವಾಗಿದೆ. ನೀವು ಕೊಟ್ಟಿರುವಂಥ ಎಲ್ಲ ಹಾಡುಗಳನ್ನು ಇಷ್ಟಪಟ್ಟು ಕೇಳ್ತೇನೆ. ಶುಭ ಸಂಜೆ, ಧನ್ಯವಾದಗಳು ಅಂತ ಹೇಳಿದರೆ ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ತುಂಗಭದ್ರಾ ನದಿ ದಡದಲ್ಲಿರುವಂತಹ ಪುಣ್ಯಕ್ಷೇತ್ರ ಹರಿಹರ ವಿದ್ಯಾನಗರದಿಂದ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್, ಚಲುವೆಯ ಅಂದದ ಮೊಗಕ್ಕೆ. ಈ ಹಾಡು ನನಗೆ ಇಷ್ಟ ರೀ. ಸಾಹಿತ್ಯ, ಸಂಗೀತ ತುಂಬ ಅದ್ಭುತವಾಗಿದೆ, ಕೇಳಲು ತುಂಬ ಚೆನ್ನಾಗಿದೆ. ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳಿದರೆ ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮೂರು ಹಾಡುಗಳ ಸಾಹಿತ್ಯ, ಸಂಗೀತ ತುಂಬ ಚೆನ್ನಾಗಿದೆ, ಪ್ರಸಾರ ಮಾಡಿ ಅಂತ ಹೇಳಿ ನೇತ್ರಾ ನಟರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದ. ಇನ್ನು ದೇವರ ಗುಡಿ ಚಿತ್ರದ ಚಲುವೆಯ ಅಂದದ ಮೊಗಕ್ಕೆ ಹಾಡಿನ ಸಾರಾಂಶ, ನಾಯಕರು ದೇವಸ್ಥಾನದ ವಿಗ್ರಹದ ಮುಂದೆ ನಿಂತು ನಾಯಕಿಯರ ಮುಖವು, ಇನ್ನು ಇದು ಹಾಡಿನ ಬಗ್ಗೆ ತುಂಬ ಸ್ವಾರಸ್ಯವಾಗಿ ಬರೆದಿದ್ದಾರೆ. ಯಾರದು ಅಂತ ಹೇಳಿದರೆ ಹೊನ್ನೂರಾಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ. ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಮತ್ತೊಂದು ಸಂದೇಶ ಇದೆ. ಭಾನು ಪ್ರಕಾಶ್, ಭಾಗೀರಥಿ, ಶ್ರೇಯಸ್ ಮತ್ತು ಚಿಂತನ ಅರಸಿಕೆರೆಯಿಂದ ಕಳಿಸಿದ್ದಾರೆ. ಆರ್ ಆಲ್ ಸಾಂಗ್ಸ್ ವೆರಿ ನೈಸ್ ಅಂತ ಹೇಳಿದ್ದಾರೆ. ಓಕೆ, ಧನ್ಯವಾದ. ಇನ್ನು ಸೋಮವಾರದ ಇಳಿ ಸಂಜೆಯ ತಂಪು ವಾತಾವರಣದಲ್ಲಿ ಇಂಪು ನೀಡುವ ನಿಮ್ಮ ನೈಜ ನಿರೂಪಣೆಯ ಜೊತೆಗೆ ಹಿಂದಿನ ಪ್ರೀತಿ ಪ್ರೇಮ ತುಂಬಿದ ಸುಮಧುರ ಗೀತೆಗಳು ಬಹುತೇಕ ಎಲ್ಲರ ಮನೆಯಲ್ಲಿ ಸುಮ್ಮನೆ ಮನೆಯಲ್ಲಿ ಆನಂದಿಸುತ್ತೇವೆ. ನಾನು ಸಹ ಆನಂದಿಸ್ತಿರುವೆ ಮೇಡಮ್. ನನಗೆ ದೂರದ ಬೆಟ್ಟ ಚಿತ್ರದ ಪ್ರೀತಿನೇ ಆದ ಅವರು ತಂದ ಹಾಡು ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಹಾಡಿನ ಬಗ್ಗೆ ತುಂಬ ದೀರ್ಘವಾಗಿ ಬರೆದಿದ್ದಾರೆ. ಓಕೆ, ಧನ್ಯವಾದಗಳು. ಯಾರಿದು ಅಂತ ಹೇಳಿದರೆ ಸ್ಪಂದಿಸೋದು ಚೆನ್ನಾಗಿದೆ. ಶುಭ ಸಂಜೆ ಗೀತೆ ಮೇಡಮ್, ನಿರೂಪಣೆಗಾಗಿ ಹೃದಯಪೂರ್ವಕ ಸ್ವಾಗತ ಅಂತ ಹೇಳಿದ್ದಾರೆ ಉಮೇಶ್ ಸಿರಿಗೆರೆಯವರು. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಇನ್ನು ಶುಭ ಸಂಜೆ ನಿರೂಪಕರಿಗೆ ಕಾಶಮ್ಮ ಕವನಬಾವಿ ಬಡಾವಣೆ ಚಿತ್ರದುರ್ಗದಿಂದ. ಇಂದಿನ ಎಲ್ಲ ಹಾಡುಗಳು ಸೊಗಸಾಗಿವೆ ಅಂತ ಹೇಳಿದರೆ ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಇನ್ನು ನಮಸ್ಕಾರ, ಸಂಜೆಯ ಪ್ರಸಾರದಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಎಲ್ಲ ಗೀತೆಗಳು ಸುಮಧುರವಾಗಿವೆ. ಪ್ರೀತಿ ಎನ್ನುವುದು ಅಷ್ಟು ಅದ್ಭುತ ಪರಿಕಲ್ಪನೆ, ಅದಕ್ಕೆ ಸಂಬಂಧಿಸಿದ ಗೀತೆಗಳನ್ನು ಕೇಳುವುದೇ ಆನಂದ ಅಂತ ಹೇಳಿದ್ದಾರೆ ಈಶ್ವರಪ್ಪ ಮತ್ತು ಜ್ಯೋತಿ ಗುಂಡ್ಲುಪೇಟೆ ಚಾಮರಾಜನಗರದಿಂದ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಇದೀಗ ಕೇಳೋಣ ನಿಮ್ಮೆಲ್ಲರ ನೆಚ್ಚಿನ

ಇನ್ನು ಎಲ್ಲ ಸಂದೇಶಗಳನ್ನು ಕಳಿಸಿದ್ದೀರಾ, ತುಂಬ ದೀರ್ಘವಾದ ಸಂದೇಶಗಳಿದೆ. ಇನ್ನು ನಾವು ಮೂಲತಃ ಚಿತ್ರದುರ್ಗದವರು, ಬೆಂಗಳೂರಿನಲ್ಲಿ ಕೆಲಸ, ಪ್ರಸ್ತುತ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಸಾವಯವ ತೋಟ ಫಾರ್ಮ್ ಹೌಸ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಓಕೆ, ಧನ್ಯವಾದಗಳು ಈಶ್ವರಪ್ಪ ಜ್ಯೋತಿ ಗುಂಡ್ಲುಪೇಟೆಯಿಂದ. ಮತ್ತೊಂದು ಸಂದೇಶ ಬಂದಿದೆ, ಚಲುವೆಯ ಅಂದದ ಮುಖಕ್ಕೆ ಕಣ್ಣೇ ಭೂಷಣ ಹೀಗೆ ಇಷ್ಟಪಟ್ಟು ಹಾಡನ್ನು ಕಳಿಸಿದ್ದಾರೆ. ಲಿಂಗಸಗೂರು ತಾಲೂಕಿನ ನವಲಿಯಿಂದ ವೈ ಬಿ ಚಳ್ಳಮರದ, ಅಷ್ಟೇ ಕಳಿಸಿದ್ದೀರಾ, ಚಳ್ಳಮರದ ಅಂತ. ಓಕೆ, ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಇನ್ನು ಕೊನೆಯದಾಗಿ ಕೇಳಿ ಅಮೆರಿಕ ಅಮೆರಿಕ ಚಿತ್ರದ ಗೀತೆ. ದಯಮಾಡಿ ಕ್ಷಮಿಸಿ, ಈ ಹಾಡು ಅರ್ಧಕ್ಕೆ ನಾವು ಅರ್ಧವನ್ನು ಮಾತ್ರ ಪ್ರಸಾರ ಮಾಡಲು ಸಮಯ ಇದೆ. ಕೇಳಿ.

ಸಂದೇಶವನ್ನು ಕಳಿಸಿದಂತಹ ಹಾಗೂ ನಮ್ಮೆಲ್ಲ ಕೇಳುಗರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ನೀವು ಕೇಳ್ತಾ ಇದ್ದೀರಾ 102.6 ಎಫ್ಎಂನಲ್ಲಿ ನಮ್ಮ ಚಿತ್ರದುರ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚಿತ್ರದುರ್ಗ ಯುವತರಂಗ ಯುವಜನರಿಗಾಗಿ ಕಾರ್ಯಕ್ರಮ. ಹಿರಿಯೂರು ತಾಲೂಕು ಬುರುಜನರೊಪ್ಪದ ಬಹುಮುಖ ಪ್ರತಿಭೆ ಶ್ರೀಹರಿ ಅವರೊಂದಿಗೆ ಸಂದರ್ಶನ.
2: ಕೇಳುಗರೆ ನಮಸ್ಕಾರ. ಇಂದಿನ ಯುವತರಂಗ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕಲಾವಿದರಾದಂತಹ ಶ್ರೀಹರಿ ಅವರು ನಮ್ಮೊಂದಿಗೆ ಇದ್ದಾರೆ.
3: ವಿಶ್ರಾಂತ ವಿರಾಜಿತ ಯಶೋ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿ ವನ ಸಿರಿ ಮೃಗ ಕಗಗಳ ನರ್ತಿತ ಸಹಸ್ರ ಗಾವುದ ಶತಸೋದರ ಅಣುಜ ಶಕುನಿ ನಾಮಾಂಕಿತನಾದ ನಾನು ಈ ಕ್ಷಣದಿಂದಲೇ ಗುರುಕುಲ ಕ್ರೌರ್ಯ ಕಾರ್ಯ ಸಂಹಾರಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸ್ವಕ್ಕಡಗಿಸುವುದು ಸತ್ಯ ಸತ್ಯವೆಂದು ಪ್ರಮಾಣಿಸುತ್ತೇನೆ. ಸರ್ ನಮಸ್ತೆ.
2: ಕೆಳಗ್ರೆ ಈ ರೀತಿ ಡೈಲಾಗ್ ಬರ್ತಿದೆ ಅಂತ ಕೇಳ್ತಾ ಇದ್ದೀರಾ. ಇಂದಿನ ನಮ್ಮ ಯುವವಾಣಿ ಕಾರ್ಯಕ್ರಮದಲ್ಲಿ ಕಂಠದಾನ ಕಲಾವಿದರು ಹಾಗೂ ಎಲ್ಲಾ ನಟನೆಯನ್ನು ಮಾಡಿರ್ತಕ್ಕಂತ ನಮ್ಮ ಚಿತ್ರದುರ್ಗದವರೇ ಆದಂತಹ ಕಲಾವಿದರಾದಂತಹ ಶ್ರೀಹರಿ ಅವರು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲೇದಾಗಿ ಶ್ರೀಹರಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
4: ಥ್ಯಾಂಕ್ ಯು ಸರ್.
2: ಶ್ರೀಹರಿ ಅವರೇ, ನಮ್ಮ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
4: ನಮಸ್ಕಾರ, ನನ್ನ ಹೆಸರು ಶ್ರೀಹರಿ ಅಂತ. ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಐಮಂಗಲ ಹೋಬಳಿ ಬುರ್ಜಿನರೊಪ್ಪ ಗ್ರಾಮದಿಂದ ಬರ್ತಾ ಇದ್ದೀನಿ. ನಂದು ಎಂಎ ಬಿಎಡ್ ಮುಗಿಸ್ಕೊಂಡಿದ್ದೀನಿ.
2: ಶ್ರೀಹರಿ ಅವರೇ, ತಾವು ಇದುವರೆಗೂ, ನೀವು ನಮ್ಮ ಚಿತ್ರದುರ್ಗದ ಕಲಾವಿದರು, ತಾವು ಇದುವರೆಗೂ ಯಾವೆಲ್ಲ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿದ್ದೀರಾ?
4: ನಾನು ರಿಯಾಲಿಟಿ ಶೋ ನಲ್ಲಿ ಕೆಲಸ ಮಾಡಿದ್ದೀನಿ, ಮತ್ತೆ ಈವೆಂಟ್ಸ್ ಗಳಲ್ಲಿ ಕೆಲಸ ಮಾಡಿದ್ದೀನಿ, ಡಬ್ಬಿಂಗ್ ಇದರಲ್ಲಿ ಕೆಲಸ
2: ಮಾಡಿದ್ದೀನಿ,
4: ಡಬ್ಬಿಂಗ್ ಆಗಿ ಕೆಲಸ ಮಾಡಿದ್ದೀನಿ, ಮತ್ತೆ ಸ್ಕ್ರಿಪ್ಟ್ ಕೆಲಸ ಮಾಡಿದ್ದೀನಿ, ಮತ್ತೆ ನಾಟಕದ ಒಂದು ತಯಾರಿ ಮತ್ತೆ ಕಟ್ಟುವಿಕೆಯಲ್ಲಿ ಕೆಲಸ ಮಾಡಿದ್ದೀನಿ, ರಂಗಭೂಮಿಯಲ್ಲೂ ಸ್ವಲ್ಪ ಕೆಲಸ ಮಾಡಿದ್ದೀನಿ.
2: ಸರ್, ತಮ್ಮ ವಿದ್ಯಾಭ್ಯಾಸ ಆಗಿರ್ತಕ್ಕಂಥದ್ದು ಎಂಎ ಅಂಡ್ ಬಿಎಡ್?
4: ಹೌದು.
2: ಆಯ್ತಾ,
4: ಎಂಎ ಇನ್ ಇಂಗ್ಲಿಷ್.
2: ಎಂಎ ಇನ್ ಇಂಗ್ಲಿಷ್ ಅಲ್ಲಿ ತಾವು ಉಪನ್ಯಾಸಕರು ಕೂಡ ಆಗ್ಬೋದಿತ್ತು, ಆದ್ರೆ ತಮ್ಗೆ ಯಾಕೆ ಆಸಕ್ತಿ ಮೂಡ್ತು, ನಾನು ಕಲಾವಿದ ಆಗ್ಬೇಕು ಅಂತ ಯಾಕೆ ಆಸಕ್ತಿ?

0: ಮೂಡ್ತು.
1: ನಾನು ಚಿಕ್ಕ ವಯಸ್ಸಿನಲ್ಲಿ ಟಿವಿ ನೋಡ್ಬೇಕಾದ್ರೆ ಹಲವಾರು ಸಂಗೀತಗಳು ಒಂದ್ ಸ್ವಲ್ಪ ಪ್ರೇರಣೆ ಆಯ್ತು. ಮನೇಲಿ ನಮ್ಮ ಅಣ್ಣ ಡ್ಯಾನ್ಸ್ ಮಾಡ್ತಾ ಇದ್ದ, ಅದ್ರ ಮುಖಾಂತರ ನನಗೆ ಸ್ವಲ್ಪ ಪ್ರೇರಣೆ ಆಯ್ತು. ಪ್ರೇರಣೆ ಆದಾಗ ನನಗೆ ಕಲಿತ ಕಲಿತ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಹೆಗ್ಗಳಿಕೆ ಬಂತು, ಅಲ್ಲಿಂದ ಮೆಚ್ಚುಗೆಗಳು ಹೆಗ್ಗಳಿಕೆಗಳು ಬಂದ್ವು. ಅಲ್ಲಿಂದ ನಾನು ಡ್ಯಾನ್ಸ್ ಮಾಡ್ತಾ ಹೋದೆ. ಡ್ಯಾನ್ಸ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ತುಂಬಾ ಕಡೆ ಸುತ್ತಮುತ್ತ ಹಳ್ಳಿಲೆಲ್ಲ ಹೆಸರು ಮಾಡಕ್ ಶುರು ಮಾಡಿದೆ. ಆಮೇಲೆ ಸ್ಕೂಲು ಕಾಲೇಜ್ ಎಲ್ಲ ಕೋರಿಯೋಗ್ರಫಿ ಮಾಡಕ್ ಶುರು ಮಾಡಿದೆ. ಕೋರಿಯೋಗ್ರಫಿ ಶುರು ಮಾಡೋದ ಕಲಿಬೇಕಾದ್ರೆ ನನಗೆ ಮಿಮಿಕ್ರಿ ಮಾಡೋದನ್ನ ಕಲಿತೆ. ಮಿಮಿಕ್ರಿ ಮಾಡೋದ್ ಕಲಿತಾಗ ನನ್ನ ವಾಯ್ಸು ಒಂದ್ ಸ್ವಲ್ಪ ಬೇಸ್ ಇರೋದ್ರಿಂದ ತುಂಬಾ ಜನ ಇಷ್ಟಪಡ್ತಾ ಹೋದ್ರು. ಎಲ್ಲೋದ್ರು ನನ್ನ ವಾಯ್ಸು ತುಂಬಾ ಬೇಗ ರೆಕಗ್ನೈಸ್ ಮಾಡ್ತಾರೆ. ಅದಾದ್ಮೇಲೆ ನಾನು ಅಭಿನಯ ಕಲಿಬೇಕು ಅನ್ನಿಸ್ತು, ಅಭಿನಯಕ್ಕೆ ಕಾಲಿಟ್ಟೆ. ಅಭಿನಯ ಕಲಿತು ಆಮೇಲೆ ಹಲವಾರು ಆಡಿಷನ್ಸ್ ನ ಅಟೆಂಡ್ ಮಾಡ್ತಾ ಇದ್ದೆ. ಅವಾಗ ನಾನು ಬಿ ಎಡ್ ಓದ್ತಾ ಇದ್ದೆ ಪಿ ವಿ ಎಸ್ ಕಾಲೇಜಲ್ಲಿ. ಅವಾಗ ನನಗೆ ಒಂದು ರಿಯಾಲಿಟಿ ಶೋದು ಕಾಮಿಡಿ ಕಿಲಾಡಿದ್ದು ವರ್ಷ ವರ್ಷ ಆಡಿಷನ್ ಕೊಡ್ತಾ ಇದ್ದೆ, ಫೈನಲ್ಗೆ ಹೋಗ್ತಾ ಇದ್ದೆ, ವಾಪಸ್ ಆಗ್ತಾ ಇದ್ದೆ. ಎರಡು ಮೂರು ಬಾರಿ ಹೀಗೆ ಆಯ್ತು. ಇದೆಲ್ಲ ನಮ್ಮಂತವ್ರಿಗಲ್ಲ, ನಾವು ಹಳ್ಳಿಲಿರೋರು, ನಮ್ದೇನೋ ಕೆಲಸ ಕಾರ್ಯಗಳು ನೋಡ್ಕೊಂಡು ಸುಮ್ಮನೆ ಬಿಟ್ರೆ ಸಾಕು, ಬಡವ್ರಿಗೆಲ್ಲ ಏನಕ್ಕೆ, ನಾವೆಲ್ಲಾದ್ರೂ ಹಂಗಾಗ್ತಿವ, ಅದೆಲ್ಲ ನಮ್ಗೆ ಒಲಿತದ ಅನ್ನೋದೊಂದು ನನಗೆ ಇದಿತ್ತು. ಕಲರ್ಸ್ ಕನ್ನಡ ಅವರು ಮಜಾಭಾರತ ವೆಂಕಟೇಶ್ವರ ಕಾಲೇಜಲ್ಲಿ ಆಡಿಷನ್ಸ್ ಇಟ್ಕೊಂಡಿದ್ದು. ನಾನು ಸಂಜೆ ಮನೆಗೆ ಹೋಗ್ಬೇಕಾಯ್ತು, ಒಂದು 4 ಗಂಟೆ ಸುಮಾರು. ನಮ್ಮ ಅಳಿಯ ಒಬ್ಬ ಹೋಗಿ ಅಲ್ಲಿ ಆಡಿಷನ್ ಪಾಸ್ ಮಾಡ್ಬಿಟ್ಟು ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದ. ನನ್ಗೆ ಫೋನ್ ಮಾಡ್ದ, ನೀನ್ ಬಂದ್ರೆ ಹಾಗೆ ಬಿಡ್ತೀಯ, ಬಂದ್ಬಿಡು ನೀನು ಅಂತ. ನಾನು ನಂಬದೇ ಇಲ್ಲ, 3 ವರ್ಷದಿಂದ ಕಾಮಿಡಿ ಕಿಲಾಡಿ ಕೊಡ್ತಾ ಇದ್ದೀನಿ, ನಾನು ಫೈನಲ್ಗೆ ಹೋಗ್ತಿದ್ದೀನಿ, ವಾಪಸ್ ಬರ್ತಿದ್ದೀನಿ, ನಾನು ಇದೆಲ್ಲ ನಂಬದಿಲ್ಲ, ಮನೆಗೆ ಹೋಗ್ತೀನಿ. ಏ ಇಲ್ಲ ಬಾ ನೀನು ಒಂದ್ಸರಿ ಅಂತ. ಏನ್ ಬೇಕು ಡಾಕ್ಯುಮೆಂಟು? ಒಂದು ಫೋಟೋ, ಪಾಸ್ಪೋರ್ಟ್ ಫೋಟೋ, ಮತ್ತೆ ಐಡಿ ಕಾರ್ಡು. ಆಧಾರ್ ಕಾರ್ಡ್ ಇದೆ, ಐಡಿ ಕಾರ್ಡು, ಫೋಟೋ ಇಲ್ವಲ್ಲ. ಲೈಬ್ರರಿಗೆ ಹೋಗಿ ಅಲ್ಲಿ ಮೇಡಮ್ ಬುಕ್ಸ್ ಕೊಟ್ಟಿಲ್ದಾರೆ ಯಾರ್ಯಾರು ಅಂತ ನೋಟಿಸ್ ಬೋರ್ಡ್ ಅಲ್ಲಿ ಫೋಟೋ ಹಾಕಿದ್ರು. ಆ ಫೋಟೋನ ಕಿತ್ಬಿಟ್ಟು ಹಚ್ಚಿ ಇದೇನಾಗದಿಲ್ಲ, ನನ್ ಗೊತ್ತು ಇದಕ್ಕೆ ಇವ್ರು ಹಿಂಗೆಲ್ಲ ಇದ್ ಮಾಡ್ತಾರೆ, ಹೋಗುದು ಪಾಠ ಹೆಂಗ್ ಬೇಕಂಗ್ ತುಂಬಿ, ತಂದೆ ಹೆಸರು ಶ್ರೀನಿವಾಸ್, ತಾಯಿ ಹೆಸರು ಲಲಿತಮ್ಮ, ಈ ಫಾರಂ ತುಂಬಿ, ಆಮೇಲೆ ಒಳಗ ಒಬ್ಬ ಹೆಂಗ್ ತಡ್ದ, ಏಯ್ ಒಳಗ ಹೋಗಿ ಸೆಲೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ನಿಮ್ಮ ಆ ತರ ತಡಿಬಿಡ, ಬಿಟ್ಬಿಡು ಅಂದೆ. ಬಿಟ್ಬಿಟ್ಟು ಆದ ತಕ್ಷಣ ಒಳಗ ಹೋದೆ. ಮಂಜು ಪಾವುಗಡ ಮತ್ತೆ ಇನ್ನೊಬ್ರು ಕೂತಿದ್ರು. ಕೂತಿದ್ದಾಗ ಅಲ್ಲಿ ನನಗೆ ಒಂದು ಅರುಂಧತಿ ಸಿನಿಮಾದ ಡೈಲಾಗ್ ಇತ್ತು, ಅದನ್ನ ನಾನು ಹೇಳಿದೆ. ಮಂಜು ಪಾಗೋಡಿಗೆ ತುಂಬಾ ಇಷ್ಟ ಆಗ್ಬಿಡ್ತು, ಇಮಿಡಿಯೇಟ್ ಸೆಕೆಂಡ್ ರೌಂಡ್ ಶಿಫ್ಟ್ ಮಾಡಿದ್ರು. ಸೆಕೆಂಡ್ ರೌಂಡ್ ಶಿಫ್ಟ್ ಮಾಡ ನನಗೇನು 6 ಗಂಟೆಗೆ ಬಸ್ ಇದೆ, ಇವ್ರನ್ನ 6 ಗಂಟೆ ಒಳಗೆ ನಾನ್ ತಲೆ ಕೆಡಿಸಿ ಹೋಗ್ಬಿಡ್ಬೇಕು, ಇಲ್ಲ ನನ್ ತಲೆ ಕೆಡಿಸ್ಬಿಡ್ತಾರೆ. ನನ್ಗೆ ಇದೆಲ್ಲ ಅನುಭವ ಆಗ್ಬಿಟ್ಟಿದೆ, ಬೇಡ ನಮ್ಮಂತವ್ರಿಗೆ, ಏನೋ ಒಂದು ಕಾಲ ಇದ್ ಮಾಡ್ಕೊಂಡು ಹೋಗೋಣ. ಆಮೇಲೆ ಸೆಕೆಂಡ್ ರೌಂಡ್ ಜಂಪ್ ಆಯ್ತು, ಚಾನಲ್ ನವ್ರು ಬಂದು ಕೂತ್ಕೊಂಡ್ರು, ಕಲರ್ಸ್ ಕನ್ನಡದವರು ಎಲ್ಲ ತಗೊಂಡೋಗ್ ಶುರು ಮಾಡಿದ್ರು. ಇನ್ನೇ ಏನ್ ಮಾಡ್ತೀಯ, ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ, ಏನು ಓದಿದೀಯ, ಮನೆ ಪರಿಸ್ಥಿತಿ ಏನು, ನಿನ್ನ ಆಸೆ ಆಕಾಂಕ್ಷೆಗಳಿಗೇನು, ಯಾವ ರೀತಿ ಇದ್ ಮಾಡಿದ್ವಿ, ಎಲ್ಲ ಕ್ವಶನ್ಸ್ ಇದ್ ಮಾಡಿದ್ರು. ಸ್ಕ್ರಿಪ್ಟ್ ಕೊಟ್ಟರು, ಸ್ಕ್ರಿಪ್ಟ್ ಇಂದ ಅಭಿನಯಕ್ಕೂ ಶುರುವಾಯ್ತು. ಕೊನೆಗೆ ನನಗೆ ಡೌಟ್ ಹೊಡೆದ್ಬಿಡ್ತು, ಮಂಜು ಪಾವಗಡ ಬಂದು ನೀನು ಮೋಸ್ಟ್ ಆಫ್ ಆಲ್ ಸೆಲೆಕ್ಟ್ ಆಗೋ ಕ್ಯಾಂಡಿಡೇಟ್ ಇದೆಯಾ, ಆದಷ್ಟು ಫೋಕಸ್ ಮಾಡು ಅಂತಂದ್ರು. ಎಲ್ಲ ಟೀಮು ಬಂದು ನನ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತು. 6:30 ಆಯ್ತು, ಬಸ್ ತಪ್ಪಿತು. ಯಾಕೋ ಇದು ಏನೋ ಆಗಂಗಿದೆಯಲ್ಲ, ನೋಡೋಣ ನೋಡೋಣ. ಬಡತನ ಒಂದ್ ಸ್ವಲ್ಪ ಮನೇಲಿ ಬಹಳ ಇತ್ತು, ನಮ್ಮನ್ನ ನಾವು ಗುರುಸ್ಕೋಬೇಕಿತ್ತು, ನಮ್ಮ ಯೂನಿಕ್ನೆಸ್ ಕಾರಣ ನಮ್ಮ ಚಿತ್ರದಲ್ಲಿ ಇದ್ರಲ್ಲಿ ಇದ್ ಮಾಡೋದು. ಆಮೇಲೆ ಕೊನೆಗೆ ನನಗೊಂದು ಫೋನ್ ಬರುತ್ತೆ, ಹೊಸ ವರ್ಷದ ದಿನ ನೀವ್ ಹಿಂಗ್ ಸೆಲೆಕ್ಟ್ ಆಗಿದ್ರ ಬನ್ನಿ ಅಂತ. ನಾನ್ ನಮ್ಮ ಅಣ್ಣಂಗೆ ಹೇಳ್ತೀನಿ, ಅಣ್ಣ 1,500 ರೂಪಾಯಿ ದುಡ್ಡು ವೇಸ್ಟು, ಅಲ್ಲಿಗೆ ಹೋದ್ರೆ ವಾಪಸ್ ಕಳಿಸ್ಬಿಡ್ತಾರೆ. ಎಲ್ಲ ಬಂದು ಒಂದ್ ತಿಂಗಳಾಗಿದೆ, ಮತ್ತಿನ್ನೊಂದು ಕರೆ, 1 ತಿಂಗಳಿಂದ ವೇಟ್ ಮಾಡ್ತಾ ಇದ್ದೀನಿ, ನೀವು ಬರ್ಲೇಬೇಕು ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ಗೆ ಹೋದೆ, ನಮ್ಮ ಅಣ್ಣ ಇಟ್ಟ 1,500 ರೂಪಾಯಿ ಎಲ್ಲೋ ಹೋಗ್ಲಿ, ನೀನು ಹೋಗ್ಬಿಡು ನೋಡೋಣ ಆಮೇಲೆ ಅಂತ ನಮ್ಮ ಅಣ್ಣ ಅಂದ. ಇಬ್ರು ಕೂಡಿ ಹೋದ್ವಿ ನನ್ನ ರೂಮಿಗೆ, ಬಿಟ್ಟ ಮಾತಾಡ್ಸೋಕೆ ಶುರುವಾಯ್ತು. ಆಮೇಲೆ ನನಗೆ ಹೋದೆ ಆಡಿಷನ್, ಅವತ್ತು ಸಂಜೆನೇ ಇತ್ತು ಆಡಿಷನ್. ಆದಮೇಲೆ ನನ್ನ 3ನೇ ಹೆಸರು ಹೇಳೇಬಿಟ್ರು, ಶ್ರೀಹರಿ ಚಿತ್ರದುರ್ಗ ಸೆಲೆಕ್ಟ್ ಆಗಿದ್ರೆ ಮಜಾಭಾರತ ಸೀಸನ್ 3 ಕಂಟೆಸ್ಟೆಂಟ್ ಅಂತ. ಇದು ನಾನು, ಇದು ನಂದು ಆಡಿಷನ್ ಪಾಸ್ ಆಗ್ಬಿಡ್ತಾ ಅಂತಂದು ಹೇಳ್ಬಿಟ್ಟು ನಾನು ಬಂದು ನಮ್ಮ ಅಣ್ಣಂಗೆ ಕರೆ ಮಾಡಿ ಹೇಳ್ದೆ. ಹೇಳಿದ ತಕ್ಷಣ ಅಲ್ಲಿ ನೈಟ್ ಸ್ಟೇ ಮಾಡಿದ್ರು. ಬೆಳಿಗ್ಗೆ ಎದ್ದು ನೋಡಿದ್ರು, ನಾನು ಫಸ್ಟ್ ಮೀಟ್ ಮಾಡಿದ ವ್ಯಕ್ತಿ ಯಾರು ಅಂದರೆ ಬ್ಯಾಂಕ್ ಜನಾರ್ದನ್ ಸರ್. ಏಯ್ ನಂದು ಒಳಲ್ಕೆರೆ ಕಣಯ್ಯ, ನಿನ್ ದುರ್ಗನ, ಈ ಥರ ಮಾತಾಡೋಕ್ಕೆ ಶುರು ಮಾಡೋದು ನನಗೆ ಖುಷಿ ಆಗೋಯ್ತು. ಆಮೇಲೆ ರಫೀಕ್ ಸರ್ ಅಂತ ಕೋರಿ ಡೈರೆಕ್ಟರ್ ಇದ್ದರು, ಅವ್ರು ಕರ್ಕೊಂಡೋಗಿ ರಚಿತಾರಾಮ್ ಅವರಿಗೆ ಪರಿಚಯ ಮಾಡಿಸಿದ್ರು. ಅಷ್ಟೊತ್ತಿ ಮಂಜು ಪಾವಗಡ ಬಂದು, ಏಯ್ ನಾನು ಹೇಳಿಲ್ಲ ನಿಮ್ ಬರ್ತೀಯ ಅಂತ ನನಗೆ. ಆಮೇಲೆ ಗುರು ಸರ್ ಬಂದು ಮಾತಾಡ್ಸಿದ್ರು, ಈ ಸರಿ ಒಳ್ಳೆ ಕ್ಯಾಂಡಿಡ್. ಮತ್ತೆ ಇನ್ನೊಂದು ರೂಮಿಗೆ ಕರ್ಕೊಂಡೋಗಿ ಚಾನಲ್ ಲೈಮ್ಲೈಟ್ ಪ್ರೊಡಕ್ಷನ್ಸ್ನವರು ಕೂತ್ಕೊಂಡು ಶಿವದತ್ ಸರ್ ಮತ್ತೆ ಇನ್ನು ಪ್ರಶಾಂತ್ ಸರ್ ಅಂತ ಮತ್ತೆ ಇಂಟರ್ವ್ಯೂ ಮಾಡಿದ್ರು. ನನಗೆ ಏನಾಗ್ತಾ ಇದೆ ಅಂತ ಅನ್ನೋದು ಗೊತ್ತಾಗ್ತಿಲ್ಲ, ಇದು ನಾನಾ ಅಥವಾ ಏನು ಅನ್ನೋದೇ ಒಂದು ವಾರ ಇದ್ದಿದ್ದೆ.

0: ಸಿಂಗಿಂಗ್ ಆಗ್ತಾ ಇದೆ, ಮಾಡು ಮಾಡು ಮಾಡು ಮಾಡು. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯ್ತು, ಚಂದನ್ ಶೆಟ್ಟಿ ಅವರು ಆ ಕಡೆ ಆಡ್ತಾ ಇದಾರೆ, ರವಿಚಂದ್ರನ್ ಸರ್ ಈ ಕಡೆ ನಮ್ಮ ಸ್ಟುಡಿಯೋಗೆ ಬಂದು ಭೇಟಿ ಕೊಡ್ತಾ ಇದಾರೆ. ಅವಾಗ ನನಗೆ ಮರೆಯಲಾಗದೆ ನಮ್ ನೆನಪು ಏನಂದ್ರೆ, ಅಪ್ಪು ಸರ್ ಕೋಟ್ಯಾಧಿಪತಿ ನಡೆಸ್ಕೊಡ್ತಾ ಇದ್ರು ಪಕ್ಕದಲ್ಲೇ. ನಾವು ಮೇಡಮ್ಗೆ, ನಮ್ಮ ಮೇಡಮ್ ಇದ್ರಲ್ಲ ಅವರಿಗೆ ಆಗಾಗ್ಲೇ ಸುಳ್ಳು ಹೇಳೋದು, ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಅಪ್ಪು ಸರ್ನ ನೋಡಕ್ ಹೋಗೋದು. ಅಪ್ಪು ಸರ್ನ ಒಂದ್ಸರಿ 6 ಗಂಟೆಗೆ ಬಂದ್ಬಿಟ್ಟಿದ್ರು ಅಪ್ಪು ಸರ್. ನನ್ನ ಜೀವನದಲ್ಲಿ ಅವ್ರನ್ನ ಒಂದು ದೊಡ್ಡಮನ ಹುಡುಗ ಇಲ್ಲಿ ದುರ್ಗದಲ್ಲಿ ಒಂದು ಶೂಟ್ ನೋಡಿದಾಗ ನೋಡಿದ್ದೆ, ಅದು ಬಿಟ್ಟರೆ ಸರ್ನ ಅಲ್ಲಿ ನೋಡಿದೆ. ಆ ಸೂಟು ಅದು 6 ಗಂಟೆಗೆ ಬಂದಿದ್ರು ನನಗೆ ಗೊತ್ತಿಲ್ಲ. ಅವ್ರು ಗ್ರೀನ್ ರೂಮಲ್ಲಿ ನಮಗೆ ಎಲ್ಲ ಮುಗಿಸ್ಕೊಂಡು ಹೋದ್ನು ಸ್ಟುಡಿಯೋದಲ್ಲಿ ರಿಹರ್ಸಲ್ ಕಳಿಸ್ಬಿಡೋರು, ಜಾಗ ಇಲ್ಲ ಅಂದ್ರೆ ಮಜಾ ಬರಟ ಟೀಮ್ ಅಲ್ಲೋಗ್ ಮಾಡಿ ಅಂತ. ಅವರು ನಮಸ್ಕಾರ ಪುನೀತ್ ರಾಜ್ಕುಮಾರ್ ಅದ್ ಸ್ಕ್ರಿಪ್ಟ್ ಎಲ್ಲ ಓದಿ ಅವ್ರ ಸೀಟ್ ಕೂತಿದ್ದೆಲ್ಲ ಫೀಲ್ ಮಾಡಿ ಬರ್ತಾ ಇದ್ವಿ. ಒಂದು ದಿನ ಹೆಂಗಾಯ್ತು, 6 ಗಂಟೆಗೆ ಬಂದಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಸುಮ್ನೆ ಏಕಾಏಕಿ ಒಳಗೋದೆ, ನಾನು ಕಾಲಿಡೋದಕ್ಕೂ ಅಪ್ಪು ಸರ್ ಫೋನ್ ಅಲ್ಲಿ ಮಾತಾಡ್ಕೊಂಬರೋಕ್ಕೂ ಮುಖಾಮುಖಿ ಹಿಂಗೆ ಸರ್ ಅಂತಂದೆ. ಅವ್ರು ನಿಂತ್ಬಿಟ್ಟು ಮಾತಾಡ್ಸಿದ್ರು, ಮಾತಾಡ್ಸಿ ತುಂಬಾ ಚೆನ್ನಾಗಿ ಇದ್ ಮಾಡಿದ್ರು. ಅವ್ರ ಕ್ಯಾರವ್ಯಾನು ಮತ್ತೆ ಹಿಂಗೆ ಹೋಗಿದ್ ನೋಡಿದೆ, ಹಿಂಗ್ ಡೋರ್ ತೆಗೆದ್ಬಿಟ್ರೆ ಸರ್ ಸೀದಾ ಅಪ್ಪಾಜಿ ರಾಜ್ಕುಮಾರ್ ಅವ್ರ ಫೋಟೋ ಕ್ಯಾರವ್ಯಾನ್ ಅಲ್ಲಿ, ಎಷ್ಟು ಸುಂದರವಾಗಿತ್ತು. ಮತ್ತೆ ಅವರು ಎಷ್ಟು ಎಕ್ಸಸೈಸ್ ಮಾಡೋದು ಅದೆಲ್ಲ ಕಣ್ಣಾರೆ ನೋಡಿದ್ದೆ. ಬೇಗನೆ ಬಂದಿರೋರಲ್ಲ ಸರ್ ಸ್ಪಾಟಿಗೆ. ಆಮೇಲೆ ನಾವೆಲ್ಲ ಎಷ್ಟು ಕಲಿಯೋದಿರುತ್ತಲ್ಲ, ಭಾಗ್ಯ ಅಲ್ವಾ ಅಂತಂದ್ವಿ. ಆಮೇಲೆ ನಮ್ಮ ಒಂದು ಸ್ಟುಡಿಯೋದಲ್ಲಿ ಗಣಪತಿ ಕೂರಿಸಿದ್ವಿ, ಅದಕ್ಕೆ ಭೇಟಿ ಕೊಟ್ರು. ಭೇಟಿ ಕೊಟ್ಟಾಗ ನಾನು ಸುಮ್ಸುಮ್ನೆ ಹೇಳೋದು, ನಮ್ಮ ಜೂನಿಯರ್ ದರ್ಶನ್ ಒಬ್ಬ ಇದ್ರು, ಮತ್ತೆ ನಮ್ಮ ರಾಘು ಅವರು, ನಮ್ಮ ಜಗ್ಗಪ್ಪ ಅವರು, ನಮ್ಮ ಹುಲಿ ಕಾರ್ತಿಕ್ ಜಗ್ಗಪ್ಪ, ನಾವು ಎಲ್ಲ ರಿಹರ್ಸಲ್ ಮಾಡ್ಬೇಕಾರೆ ಹಿಂಗ್ ಹೋಗಿ ನೋಡ್ಕೊಂಬರಂ ಬನ್ರಿ ಅಂತ ಹಿಂಗ್ ಹೋಗ್ತಿದ್ವಿ.
1: ಭೇಟಿ ಕೊಡ್ತಾ
0: ಒಪ್ಪು ಸರ್ ನಾ ಒಳ್ಳೆ ಇದೆಲ್ಲ ಇರೋದು. ನನಗೆ ಮೀಟ್ ಮಾಡಿ ನೋಡಿ ಮಾತಾಡ್ಸಿ ಆದ್ಮೇಲೆ ಮನ್ಸಲ್ಲಿ ತುಂಬಾ ಇಷ್ಟಪಡ್ತಿದ್ದೆ, ಬಟ್ ಓಕೆ ಓಕೆ ಅನ್ನಂಗೆ ಇದ್ದೆ. ನನಗೆ ಲಿಟ್ರಲಿ ಅವರು ಡೆತ್ ಆದಿದ್ದನ್ನ ನೋಡಿ, ಆ ವ್ಯಕ್ತಿತ್ವಗಳು ಎಲ್ಲವೂ ಬಗ್ಗೆ ನೋಡಿ ನನಗೆ ಅರಿವಾಗ್ತಾ ಹೋಗ್ಬಿಡ್ತು. ಅಷ್ಟು ವ್ಯಕ್ತಿ ಇದ್ದಂತವ್ರು ಹಿಂಗಿದ್ರಲ್ಲ ಮರೆಯ, ಎಂತ ಸೌಭಾಗ್ಯ. ಹಿಂಗ್ ನಾವ್ ಆಗ್ಬೇಕನ್ನೋದೇ ನಮ್ ಗುರಿ ಅಲ್ವಾ.
1: ಹೌದೌದು.
0: ಅವ್ರ ಡಿಸಿಪ್ಲೈನ್ಸ್ ಅದೆಲ್ಲ, 6 ಗಂಟೆಗೆ ಬರ್ತಿದ್ರು ಯಾರು ಬಂದಿದ್ದಿಲ್ಲ. ನನಗೆ ಇದೆಲ್ಲ ನೆನಪಾಗಕ್ ಶುರುವಾಯ್ತು. ಅಮೂಲ್ಯವಾದ ಮುತ್ತು ಇದು, ನಾವು ಇನ್ಸ್ಪಿರೇಷನ್ ಆಗಿ ತಗೊಳ್ಳೇ.
1: ಇವರೇ ನಮಗೆ ಪ್ರೇರಣೆ ಅಂತ,
0: ಇವರೇ ನನಗೆ ಪ್ರೇರಣೆ ನಿಜವಾಗಿ. ನನಗೆ ಅವ್ರ ಡೆತ್ ಆದ್ಮೇಲೆ ಬಹಳ ಲವ್.
1: ಶ್ರೀಹರಿ ಅವರೇ, ನೀವು ಮಜಾಭಾರತ ಟೀಮ್ಗೆ ಹೋದ್ರಿ, ಜಾಯಿನ್ ಆದ್ರಿ, ಜಾಯಿನ್ ಆದ ನಂತರ ತಮ್ಮ ಹವ್ಯಾಸಗಳು ಯಾವ ರೀತಿ ಇತ್ತು?
0: ಸರ್ ನಂದು ಮನೇಲಿ ಲೇಟ್ ಆಗಿ ಎದ್ದಾಡ್ತಿದ್ದೆ, ಲೇಟ್ ಆಗಿ ಎದ್ದಾಡ್ತಿದ್ದೆ. ನಮ್ಗೆ ಯಾವ ಥಿಯೇಟರ್ ಬಗ್ಗೆ ಪರಿಚಯ ಇಲ್ಲ, ರಂಗಭೂಮಿ ಬಗ್ಗೆ ಪರಿಚಯ ಇಲ್ಲ. ಮನೆ ಕೆಲ್ಸಗಳನ್ನ ಮಾಡೋದು, ಮನೆ ಮುಂದೆ ಸೌದೆ ಹೊಡೆಯೋದು, ಇದು ಮನೆ ಕೆಲ್ಸಗಳು, ನೀರ್ ತಂದಾಕೋದು, ಈ ತರದ್ ಒಂದಷ್ಟು ಇತ್ತು. ನಮ್ಗ ಅಲ್ಲಿ ಹೋದಾಗ 5:30 ಎದ್ದಾಳ್ಬೇಕಿತ್ತು. ಎದ್ಬಿಟ್ಟು ಫಸ್ಟ್ ಹೋದ ತಕ್ಷಣನೇ ಸ್ನಾನ, ಸ್ನಾನ ಮಾಡಿದ ತಕ್ಷಣನೇ ಇಡ್ಲಿ ವಡ, ಅದು ಮುಗಿಯೋದಕ್ ಮುಂಚೆನೆ ಎಕ್ಸಸೈಸ್ ಎಲ್ಲ ಮಾಡಿಸ್ಬಿಟ್ಟು ನಮ್ಮನ್ ಚೆನ್ನಾಗೆ ಬಾಡಿ ಪೈನ್ ಬರ್ಬೇಕು ಯಾಕಾದ್ರೂ ಬಂದು ಅನ್ಸೋದು ಸರ್. ಅಷ್ಟು ಎಕ್ಸಸೈಸ್ಗಳನ್ನ ನಮ್ಮ ಯಶವಂತ್ ಕುಚ್ಬಾಳು ಅಂತ ಮೆಂಟರ್ ಒಬ್ರು ಇದ್ರು, ನವೀನ್ ಮಂಡ್ಯ ಅಂತ ಈಗ ಕಾಮಿಡಿ ಕಿಲಾಡಿಲೇ ಮೆಂಟರಿಂಗ್ ಮಾಡ್ತಾ ಇದಾರೆ, ಅವರು ಕೂಡ ಇದ್ರು. ಅವರು ವಿಕ್ಕಿ ಸರ್, ನವೀನ್ ಸರ್ ಇವರೆಲ್ಲ ಮೆಂಟರ್ಸ್, ಅವರೆಲ್ಲ ಬಂದ್ಬಿಟ್ಟು ಒಳ್ಳೆ ಎಕ್ಸಸೈಸ್ ಮಾಡಿಸೋರು. ಅದು ಇದಕ್ಕೆ ತಿಂಡಿ ತಿಂತಿದ್ವಿ, 9 ಗಂಟೆಗೆ ಕಣ್ಬಿಟ್ಟು ನೋಡಿ ಒಂದು 10 ನಿಮಿಷ ಹೋಗಿ ನಿದ್ದೆ ಮಾಡ್ತಾ ಇದ್ದೆ. ನಿದ್ದೆ ಮಾಡಿದ ತಕ್ಷಣ ಸ್ಕ್ರಿಪ್ಟ್ ಬರೋದು, ಸ್ಕ್ರಿಪ್ಟ್ ಬಂದಾಗ ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಹೇಗೆ ಕಟ್ಟೋದು ಏನು ಎತ್ತ ಎಲ್ಲ ಹೇಳ್ಕೊಡೋರು. ನಾವು ಮಾತಾಡ್ತಿದ್ವಿ, ಕಟ್ತಾ ಇದ್ವಿ, ಇದು ಮಾಡ್ತಿದ್ವಿ. ಬೆಳಗಿನ ಸಂಜೆ ತನಕ ಪ್ರಾಕ್ಟೀಸು, ಎಲ್ಲ ಊಟ ತಿಂಡಿ ತುಂಬ ಚೆನ್ನಾಗಿತ್ತು. ಊಟ ತಿಂಡಿ ನೋಡ್ಕೊಳೋದು ಎಲ್ಲ ತುಂಬ ಚೆನ್ನಾಗಿ. ನಾವು ನಮ್ಮ ಜೀವನ ಒಂಚೂರು ಇವತ್ತಿಗೂ ಶ್ರೀಹರಿ ಏನಾದ್ರು ಒಂದು ಸ್ಟೆಪ್ಪಲ್ಲಿ ಜೀವನದಲ್ಲಿ ಧೈರ್ಯ ಇಟ್ಕೊಂಡಿದ್ದಾನಂದ್ರೆ ಮಜಾ ಬರತ್ತ ಕಾರಣ
1: ಏನಾದ್ರೂ ಮಾಡ್ತೀನಿ ಸಾಧನೆ ಅನ್ನೋದಕ್ಕೆ
0: ಅದೇ ಕಾರಣ. ಆಮೇಲೆ ಒಂದು ರಾತ್ರಿ ಶೂಟ್ ನೀಡಿತ್ತು, ಮುಗಿಸ್ಕೊಂಡು ಊರಿಗೆ ಬಂದೆ ಯುಗಾದಿ ಹಬ್ಬದ ಸಂದರ್ಭ. ರಾತ್ರಿ 1:30 ಸುಮಾರು ನನಗೆ ಮೆಜೆಸ್ಟಿಕ್ ಅಲ್ಲಿ ರೆಕಗ್ನೈಸೇಷನ್ ಶುರುವಾಯ್ತು. ಶ್ರೀಹರಿ ಅಲ್ವಾ ನೀವು, ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ನಾನ್ ನಿಮ್ ನೋಡ್ತಾ ಇದ್ದೀನಿ, ನಿಮ್ ಅಭಿಮಾನಿ. ಇಲ್ಲಿ ಊಟಕ್ ಹೋದ್ರು ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡಿಗ್ ಮೊನ್ನೆ ದುರ್ಗಕ್ ಬಂದ್ಬಿಟ್ಟೆ ಅಷ್ಟೊತ್ತಿಗೆ, ಬೆಳಕರಿಯೋ ಅಷ್ಟೊತ್ತಿಗೆ ದುರ್ಗದಲ್ಲಿ ಪೊಲೀಸ್ ಪೋಲಿಯೋ ಹಾಕಕ್ಕೆ ಒಂದು ವಿಭಾಗಗಳೆಲ್ಲ ಇದ್ವು ಅಲ್ಲೆಲ್ಲ. ಅಲ್ಲಿರೋರೆಲ್ಲ ಬಂದು ನರ್ಸಿಂಗ್ ಸ್ಟಾಫ್ ಸ್ಟಾಫ್ ಅವರು ಬಂದು ಮಾತಾಡ್ಸಿದ್ರು, ಜನಗಳು ಮಾತಾಡ್ಸಿದ್ರು, ನನಗೆ ಬಹಳ ಖುಷಿ ಆಯ್ತು, ಬಹಳ ಒಂದು ಸಂತಸ ಆಯ್ತು. ಆ ಸಂದರ್ಭದಲ್ಲಿ ಅಲ್ಲಿಂದ ನಾನು ಮನೆಗೆ ಬಂದು, ನಮ್ಮ ಮನೇಲಿ ಒಳ್ಳೆ ವಾತಾವರಣ ಇತ್ತು. ನನಗೆ ತುಂಬಾ ಕಷ್ಟಪಟ್ಟಿದ್ದಾಗ ಅಂತ ನೋಡಿದಾಗ ಜೀವನಕ್ಕೆ ಇನ್ನ ಬದುಕಿದೆ ಎದರ್ಬೇಡ ಅನ್ನಿಸ್ತು. ನನ್ನ ಜೀವನದಲ್ಲಿ ನನಗೆ ಒಂದೇ ಅನ್ಸಿದ್ದು, ಏನೂ ಇಲ್ಲದವರಿಗೆ ದೇವ್ರ ಕೈ ಹಿಡಿತಾನೆ ಅನ್ನೋದನ್ನ ನಾನು ನೋಡಿದೆ. ಒಂದು ಅಪ್ಪು ಸರ್ ದೇವ್ರೇ ಆಗ್ಬಿಟ್ಟು,

0: ಅಲ್ಲೆಲ್ಲ ನೋಡಿ
1: ಅಲ್ಲ ನಿಮ್ದು ಅದೃಷ್ಟನೇ ಅವರ ದಿನನಿತ್ಯದ ಆಕ್ಟಿವಿಟಿಗಳನ್ನೆಲ್ಲ ತಾವು ಗಮನಿಸ್ತಾ ಇದ್ರಿ
0: ಸರ್. ಇವಾಗ ನನಗೆ ಅದೃಷ್ಟ ಅಂತಂದ ಹೇಳಿದ್ರೆ ತಪ್ಪ, ಅದು ಒಂಥರ ನನಗ್ ಬಂದ್ ಭಾಗ್ಯ ಅನ್ಸ್ತು ಸರ್ ನನಗೆ. ಯಾಕಂದ್ರೆ ಗ್ರೀನ್ ರೂಮ್ ಅಲ್ಲಿ ಸ್ಕ್ರಿಪ್ಟ್ ಪೇಪರ್ನೆಲ್ಲ ನಾವು ಹೋಗಿ ನಾವೇ ಅಪ್ಪು ಸರ್ ಅಂತ ಫೀಲ್ ಮಾಡ್ಬಿಟ್ಟು ಪೇಪರ್ ಹಿಡ್ಕೊಂಡು ಹಿಂಗೆಲ್ಲ ಇದ್ ಮಾಡಿ ಅವ್ರು ಇಲ್ದಾಗ ಕ್ಯಾರವನ್ ಆ ಅಣ್ಣಗೆ ರಿಕ್ವೆಸ್ಟ್ ಮಾಡಿ ಅಣ್ಣ ಕ್ಯಾರವನ್ ನೋಡ್ತಾನ, ನೋಡ್ತೀನಿ ನೋಡ್ತೀನಿ ಬಿಡ್ರಿ ಅಣ್ಣ ಅಂತ ಹೋಗಿ ಆಮೇಲೆ ಸರ್ ಎಕ್ಸಸೈಸ್ ಮಾಡಿ ಶಾರ್ಟ್ಸ್ ಅಲ್ಲಿ ಹಿಂಗೆ ಅಡ್ಡಾಡ್ತಿದ್ರು. ಸಿಂಪ್ಲಿಸಿಟಿ ನನಗೆ ಅವರು ಶೇವ್ ಮಾಡೋದೇ ಒಂದು ಭಾರಿ ಇಷ್ಟ. ಅಲ್ಲಿಂದ ಶುರುವಾಗುತ್ತೆ ಅವ್ರ ಸಿಂಪ್ಲಿಸಿಟಿ, ಅಲ್ಲಿಂದ ಬಾಡಿ ವಿಚಾರ ಆಗಿರ್ಲಿ ಮತ್ತೆ ಅವರು ದಾನ ಧರ್ಮ ಮಾಡೋ ವಿಚಾರ ಆಗಿರ್ಲಿ ಆಮೇಲೆ ಎಲ್ಲರನ್ನ ಮಾತಾಡ್ಸೋದು ವಿಚಾರ ಆಗಿರ್ಲಿ ಯಾವುದೇ ಒಂದು ಇದಿಲ್ದನೆ ಪರ್ಫೆಕ್ಷನ್ ಅನ್ನೋ ಸಿನಿಮಾ ಇದ್ರಲ್ಲಿ. ನಿಜವಾಗ್ಲು ಇಂಥ ಇಂಡಸ್ಟ್ರಿ ನನಗೆ ಒಂದು ಲೆಕ್ಕಕ್ಕೆ ಭಾರಿ ನೋವಾಗುತ್ತೆ, ಒಂದು ಲೆಕ್ಕಕ್ಕೆ ನಮ್ಮ ಸ್ಫೂರ್ತಿ ಅವರೇ ಅಂತಾನು ಹೇಳ್ತೀನಿ.
1: ಹೌದು, ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಕೂಡ ನಮಗೂ ಕೂಡ ತುಂಬಾ ಲಾಸ್ಟ್ ನ ವಿಚಾರ. ಶ್ರೀಹರಿ ಅವರೇ ತಾವು ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ರಿ, ಆಗ ತಾವು ವಿದ್ಯಾಭ್ಯಾಸವನ್ನ ಮಾಡ್ತಾ ಮಾಡ್ತಾನೆ ಕಲರ್ಸ್ ಕನ್ನಡಕ್ಕೆ ಜಾಯಿನ್ ಆಗಿದ್ರಿ. ಅದ್ರಲ್ಲಿ ನೀವು ನಟನೆ ಜೊತೆಗೆ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸಬೇಕಾದ್ರೆ ಯಾವುದೇ ರೀತಿ ತೊಂದರೆಗಳಾಗ್ಲಿಲ್ವಾ?
0: ನಿಭಾಯಿಸ್ತಾ ಇದ್ದಂದ್ರೆ ಅಬ್ಬು ಅವಾಗ ನಮ್ಮೂರಲ್ಲಿ ಅನೇಕ ಕೆಲ್ಸಗಳನ್ನ ಮಾಡಿದ್ವಿ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು. ಈರುಳ್ಳಿ ಹೊರಕ್ಕೆಲ್ಲ ಹೋಗಿದ್ವಿ, ಈರುಳ್ಳಿ ಸೀಸನ್ ಜಾಸ್ತಿ ಅಲ್ವಾ, ಈರುಳ್ಳಿ ಹೊರಕ್ಕೆಲ್ಲ ಹೋಗ್ತಿದ್ವಿ. ಅದ್ ಸುಮ್ನೆ ಮನೇಲಿ ಇದ್ದೇ ಮಾಡ್ತೀರ ಹೋಗ್ರು ಅನ್ನಾರಮ್ಮ, ಖುಷಿಯಾಗಿ ಇದ್ ಮಾಡ್ತಿದ್ವಿ. ಕೆಲವು ಫೀಸ್ ಗಳು ನಾವೇ ಕಟ್ಕಂತಿದ್ವಿ. ಆಮೇಲೆ ಹೋಗಿ ಅಲ್ಲಿ ಓದ ಪ್ರಾಪರ್ ಆಗಿ ಓದೋದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಕಮ್ಮಿ ಆಗ್ತಾ ಇತ್ತು. ಬೆಂಗ್ಳೂರ್ಗೆ ಹೋಗ್ಬಿಡೋಣ ಏನಾದ್ರೂ ಮಾಡ್ಬಿಡೋಣ ಅಂತ ಈ ತರದ ತುಂಬಾ ಜನ ಕ್ರೈಸ್ ಆಗುತ್ತೆ.
1: ಹೌದು,
0: ಕೇಳುವರಲ್ಲಿ ಕೂಡ ಈ ಪ್ರಶ್ನೆ
1: ಅದರಲ್ಲಿ ಕೆಲವ್ರಿಗೆ ಮಾತ್ರ ಗುರುತಿಸ್ಕೊಳ್ಳೋ ಅಂತ ಶಕ್ತಿ ಇರುತ್ತೆ.
0: ಹೌದು, ಇವರೆಲ್ಲ ಏನ್ ಅನ್ಕೊಂಡಿದಾರೆ ಅಂದ್ರೆ ಈ ಕೆಲವು ಕಾರ್ಯಕ್ರಮಗಳು ನೋಡಿ ಬ್ಯಾಗ್ ಹಾಕೊಂಡು ಬೆಂಗಳೂರಿಗೆ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮನ್ಕೊಂಡ್ಬಿಟ್ರೆ ದೊಡ್ಡ ಹೀರೋ ಆಗ್ತೀನಿ ಅಂತ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡ ಸುಳ್ಳು, ಅಷ್ಟು ಕಾನ್ಫಿಡೆನ್ಸ್ ಇರಬೇಕು, ಅಷ್ಟು ತಯಾರಿ ನಿನ್ನಲ್ಲಿರಬೇಕು. ಎಷ್ಟೇ ವೇದಿಕೆ ಬಂದ್ರು ನನ್ನನ್ನು ನಾನು ಗುರುತಿಸ್ಕೋತೀನಿ ಅನ್ನೋ ಲೆಕ್ಕಕ್ಕೆ ಒಂದು ಪೊಟೆನ್ಷಿಯಲ್ ಇಟ್ಕೊಂಡು ಕಾಂಟ್ಯಾಕ್ಟ್ ಇಟ್ಕೊಂಡು ಜೊತೆಗೆ ಎಜುಕೇಷನ್ ಇಟ್ಕೊಂಡು ಹೋಗ್ಬೇಕು. ಆಮೇಲೆ ಈ ಕಲೆ ಅಂತಕ್ಕಂಥದ್ದು ಹೆಂಗೆ ಅಂದ್ರೆ ಸಣ್ಣ ಒಂದು ಸ್ಟೇಜ್ ಇಂದ ಶುರುವಾಗ್ತದೆ. ಅಲ್ಲಿ ಸ್ಕೂಲಲ್ಲೂ ಹೈಲೈಟ್ ಆಗ್ತಾನೆ ಆ ವ್ಯಕ್ತಿ, ಎಲ್ಲದರಲ್ಲೂ ಆಕ್ಟಿವ್ ಆಗಿರ್ತಾನೆ. ಅವನ ಮನಸ್ಸು ಮತ್ತು ದೇಹ ತುಂಬಾ ಚೆನ್ನಾಗಿರುತ್ತೆ, ಯೋಚನಾ ಶಕ್ತಿನೂ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಕಾಂಪಿಟೇಟರ್ಸ್ ಅಲ್ಲೇ ನೋಡ್ಬಿಡ್ತಾನ, ಅವನು ಒಂದು ಹಾಡು ಹೇಳಿದ್ರೆ ಇನ್ನೊಬ್ಬ ಹಾಡು ಹೇಳೋ ನೀವು ಸಹಿಸಲ್ಲ.
1: ತಾವು ನಟನೆಯ ಜೊತೆಗೆ ಕಂಠದಾನ ಕಲಾವಿದನಾಗಿ ಕೂಡ ತಮ್ಮನ್ನ ತಾವು ತೊಡಸ್ಕೊಂಡ್ರಿ. ಇದುವರೆಗೂ ಯಾವೆಲ್ಲ ನಟರ ಕಂಠದಾನವನ್ನ ಆಕ್ಟಿಂಗ್ ಅನ್ನ ಮಾಡಿದೀರಾ, ಮಿಮಿಕ್ರಿ ಮಾಡಿದೀರಾ?
0: ಮಿಮಿಕ್ರಿ ಅಂತ ಹೋದ್ರೆ ತುಂಬಾ ಈವೆಂಟ್ಸ್ ಗಳು ಮಾಡಿದ್ರು.
1: ನಮ್ ಕೇಳುಗರಿಗೆ ಯಾವ್ದಾದ್ರು ಒಂದೆರಡು ಕೇಳಿಸಿ.
0: KGF ಸಿನಿಮಾದೊಂದು ಆ ಸೀನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಒಬ್ಬ ಹುಚ್ಚ ಹೇಳೋದು, ಓಕೆನಾ, ಬಾಗಿದ ನಡು ಬಗ್ಗಿದ ತಲೆ ಇದಿ ಶಾಪ ವಿಧಿ ಬರ ಬದುಕು ನೀಡಿದ ಭಗೀರಥನ ಮೇಲೂ ಹೊರಟೇ ಹೋಯಿತು ನಂಬಿಕೆ, ಹೊರಟೇ ಹೋಯಿತು ನಂಬಿಕೆ. ಆದ್ರೆ ಎದರಿ ಬೆದರಿ ಚುಕ್ಕಿ ಚಂದ್ರನು ಮೋಡದೊಳಗೆ ಅವಿತು ಕುಳಿತು ಕೊಂಡಿರುವಾಗ ಜ್ವಾಲೆಯೊಬ್ಬಳು ಜ್ವಾಲಾಮುಖಿಯನ್ನಡೆದಳಾಗ ಸುರಿಯುವ ಬೆಂಕಿಯ ಮೇಲೆ ಸುಡುವ ಮಳೆಯಂತೆ ಮೃತ್ಯುವಿನ ಮೇಲೆ ಮೃತ್ಯುಂಜಯನಂತೆ ದೌಲತ್ತಿನೆದುರು ದಂಗೆಯ ರೂಪದಲ್ಲಿ ದಶಕಂಠನೆದುರು ಧನುಜಾರಿ ರೀತಿಯಲ್ಲಿ ಉರಿಯುವ ಜಮದಗ್ನಿಯ ಕೋಪವ ಮೀರಿಸಿ ಸರ್ವ ಭೂತಾನೆಂದು ಪರಮಾತ್ಮನನ್ನೇ ಪ್ರಶ್ನಿಸಿ ಬಂದ ಬಂದ ಬಂದ ಬಂದ ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರ ಬಂದ. ಚಿಕ್ಕ ವಯಸ್ಸಿಗೆ ಬೊಂಬೈಗೆ ಬಂದೆ, ಕುಲ್ ಮೇಲ್ ಬಿದ್ದಂಗಾಯ್ತು. ಇದೇ ಗಲ್ಲಿಲ್ ಎಡತ್ ಊಟಕ್ ಕೇಳಿದ್ರೆ ಬಡಿದ್ರು, ಒಂದೊತ್ ಮಲ್ಗಕ್ ಜಾಗ ಕೇಳಿದ್ರೆ ತಟ್ಟಿದ್ರು. ಬೊಂಬೈಗ್ ಆಗ ಗೊತ್ತಿರ್ಲಿಲ್ಲ ಕುಲ್ ಮೇಲ್ ಬಿದ್ದಿರೋದ್ ಕಬ್ಣ ಅಂತ. ಅದೀಗ ಬಡ್ದು ಬಡ್ದು ತಟ್ಟಿ ತಟ್ಟಿ ಕತ್ತಿ ಆಗೋಗಿದೆ. ಈ ಕತ್ತಿ ಗೊತ್ತಿರೋದೊಂದೇ,
2: ಯಾಕೋ ನನಗೆ ತುಂಬಾ ಭಯ ಆಗ್ತಾ ಇದೆ. ಈ ಸರಿ ಬಂದಿರೋ ಹುಡುಗರಲ್ಲಿ ಯಾರೋ ಒಬ್ಬ ನಿಮ್ಮನ್ನ ಹೊಡೆಯೋಕ್ ಬಂದಿದ್ದಾನೆ.
0: ನನ್ನನ್ನು ಹೊಡೆಯೋಕ? ನೀವ್ ಕೊಡೋ ಗಂಜಿ ಕುಡ್ದು ಕುಡ್ದು ಯಾವನ್ಗ ತಲೆ ಕೆಟ್ಟ ಮೇಂಟೆನೆನ್ಸ್ ರೂಮ್ಗೆ ಬಂದ್ ತಿನ್ನಕ್ ಹೋಗಿರ್ತಾನೆ.
2: ಓ ಕೆಲ್ಸ ನೋಡ್ರು,
1: ತುಂಬಾ ಚೆನ್ನಾಗಿ ಮಾಡಿದ್ರಿ ಶ್ರೀಹರಿ ಅವ್ರೆ. ಇನ್ನು ತಾವು ಹಾಡನ್ನು ಕೂಡ ಹಾಡ್ತೀರಾ?
0: ಹೌದು
1: ಶ್ರೀಹರಿ ಅವ್ರೆ, ತುಂಬಾ ಚೆನ್ನಾಗಿ ಕಂಠದಿನ ಕಲಾವಿದರಾಗಿದ್ದೀರಾ, ನಟನೆ ಕೂಡ ಮಾಡಿದ್ದೀರಾ. ಇನ್ನು ತಾವು ಏನೆಲ್ಲ ಸಾಧನೆಗಳನ್ನ ಮಾಡಬೇಕು ಅಂತ ಏನೆಲ್ಲ ಗುರಿಗಳನ್ನ ಹಾಕೊಂಡಿದ್ದೀರಾ?
0: ನನ್ನ ಒಂದು ಇದು ಅಂದ್ರೆ ಈಗ ಅಪ್ಕಮಿಂಗ್ ಕಾಮಿಡಿ ಕಿಲಾಡಿ ಫೈನಲ್ ಅಲ್ಲಿ 3 ಬಾರಿ ಹೋಯ್ತು, ಅದೊಂದು ಬೇಜಾರಿದೆ. ಅದು ಅಲ್ಲೊಂದಷ್ಟು

0: ಹಾಗಿದ್ರೆ ನಮ್ಮ ಚಿತ್ರದುರ್ಗದ ಭಾಗದ ಜನಗಳಿಗೆ ಇದು ನನ್ನ ಎರಡನೇ ಹೆಜ್ಜೆ ಅಂತ ಹೇಳ್ಬಹುದು. ಮಜಾ ಬರುತ್ತೆ ಏನ್ ನೋಡಿದರೆ ಅದು ನನಗೆ ತೃಪ್ತಿ ಆಗಿಲ್ಲ. ಇನ್ನು ನನ್ನ ಒಂದು ಫಸ್ಟ್ ಲುಕ್ ಅಂತ ಹೇಳ್ಬಹುದು ನಾನಷ್ಟೇ, ನಾನಲ್ಲಿ ಏನೂ ಮಾಡಿಲ್ಲ ಅಷ್ಟೊಂದು. ನನಗೆ ಇನ್ನ ವೇದಿಕೆ ಬೇಕು, ಆ ವೇದಿಕೆ ಕರೆಕ್ಟ್ ಆಗಿ ನಾನು ಕಾಲಿಡಬೇಕು ಅಂತದೇ ನನ್ನ ಆಸೆ. ಹೆಚ್ಚಾಗಿ ನಮ್ಮ ದುರ್ಗದ ಒಂದು ಹೆಸರನ್ನ ಉತ್ತುಂಗಕ್ಕೆ ತಗೊಂಡು ಹೋಗ್ಬೇಕು, ಯಾಕಂದ್ರೆ
1: ಅಂತಕ್ಕಂಥದ್ದೇ ತಮ್ಮ ಗುರಿ.
0: ಗುರಿ ನನ್ಗೆ ಯಾಕಂದ್ರೆ ಇಲ್ಲಿನ ಶಾಲೆ, ಶಿಕ್ಷಣ, ಸ್ನೇಹಿತರು, ರೇಷನ್ ಕಾರ್ಡ್ ಹಕ್ಕಿ ಆಗಿರ್ಬೋದು, ನಮ್ಮ ಕುಟುಂಬ ಆಗಿರ್ಬೋದು, ನಮ್ಮ ಊರಿನ ನೀರಾಗಿರ್ಬೋದು, ನನಗೆ ಭೂಮಿ ಆಗಿರ್ಬೋದು, ಎಲ್ಲವನ್ನು ಕೊಟ್ಟಿದ್ದು ಫಸ್ಟ್ ಈ ಭೂಮಿ.
1: ಒಳ್ಳೇದು ಶ್ರೀಹರಿ ಅವರೇ, ನೀವು ಅನ್ಕೊಂಡಿರ್ತಕ್ಕಂಥ ಆಸೆ ಎಲ್ಲ ಗುರಿಗಳು ಕೂಡ ಈಡೇರಲಿ ಅಂತ ಕೂಡ ನಾವು ಕೂಡ ಆಕಾಶವಾಣಿ ಕೂಡ ಆಶಿಸುತ್ತೆ. ನಿಮ್ಗೆ ನಮ್ಮ ಜಿಲ್ಲೆಯ ಹಾಗೂ ನಮ್ಮ ನೆಲದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಕಂಡು ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಶ್ರೀಹರಿ ಅವರೇ, ಒಬ್ಬ ನಟನಿಗೆ, ಒಳ್ಳೆ ನಟ ಆಗ್ಬೇಕು ಅಂತಕ್ಕಂಥ ನಟನಿಗೆ ಅಭಿನಯ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ?
0: ಅಭಿನಯ ಅಂದ್ರೆ ಕೆಲವರು ಮನೇಲಿ ನೋಡ್ಬಿಟ್ಟು ಸುಮ್ಮನಾಗಿ ಕನಸು ಕಟ್ಕೊಂಡು ನಾನು ಮಾಡ್ಬಿಡ್ತೀನಿ ಅಂತ ಬಂದ್ಬಿಡ್ತಾರೆ. ಅದಲ್ಲ, ಪ್ರತಿ ಪಾತ್ರವನ್ನ ಜೀವಿಸಬೇಕು. ಪ್ರತಿ ಮತ್ತೆ ಕಂಠ, ದೇಹ, ಅವನ ಮನಸ್ಸು, ಮತ್ತೆ ಅವನ ಬುದ್ಧಿಶಕ್ತಿ ಹೇಗೆ ಇದಾಗುತ್ತೆ ಅದು ಇದ್ರಬೇಕು. ಡಿಸಿಪ್ಲೈನ್ ಆಗಿ ತುಂಬಾ ಮುಖ್ಯ. ಅವನ ಬೆಳಗಿನ ರೊಟೀನ್ಸ್ ಬಂದ್ಬಿಟ್ಟೆ ಅವನು ತುಂಬಾ ಚೆನ್ನಾಗಿರ್ಬೇಕು. ಅವನು ಎದ್ದೊಳ್ಳೋದಾಗಿರ್ಲಿ, ಎಕ್ಸಸೈಸ್ ಮಾಡೋದಾಗಿರ್ಲಿ, ತಿನ್ನೋ ಫುಡ್ ಆಗಿರ್ಲಿ, ಆಮೇಲೆ ಅವನ ಕಣ್ಣಿನ ನೋಟ ಆಗಿರ್ಬೋದು, ಅವನ್ ಎಲ್ಲವೂ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅವನು ಬುಕ್ಸ್ ಓದ ಹವ್ಯಾಸ ಇರ್ಬೇಕು. ಅವನು ಹೆಚ್ಚು ಹೆಚ್ಚು ತಿಳಿತಾ ಹೋಗ್ಬೇಕು, ಯಾಕಂದ್ರೆ ಇನ್ನೊಬ್ಬರನ್ನ ಅನುಕರಣೆ ಮಾಡೋದೇ ನಟನೆ. ಅನುಕರಣೆಯೇ ಮೊದಲ ಸ್ಟೆಪ್ ನಟನೆಗೆ, ಅಲ್ಲಿಂದ ಶುರುವಾಗುತ್ತೆ. ಯಾರೋ ಮನೇಲಿ ನಮ್ಮ ಅಜ್ಜಿ ಹಿಂಗ್ ಮಾಡತ್ ನೋಡು ಅಂತ ಮಾಡಕ್ ಶುರು ಆದಿದ್ ಮಗು, ಕೊನೆಗೆ ಅದು ದೊಡ್ಡ ಮಟ್ಟಕ್ಕೆ ಒಂದು ನಟನೆಯನ್ನ ಕಲ್ತ್ಕೊಂಡು ಆಚೆ ಬರುತ್ತೆ. ಹಂಗಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಮುಖ್ಯ ಆಗುತ್ತೆ. ಕಂಠ ಮಿಮಿಕ್ರಿ ಕಲಿಯೋದು ಅಥವಾ ವಾಯ್ಸ್ ಮಾಡ್ಯುಲೇಷನ್ಸ್ ಮಾಡೋದು, ಅದಕ್ಕೆ ಆದ ನೃತ್ಯವನ್ನ ಕಲಿಬೇಕಾಗುತ್ತೆ, ಅದಕ್ಕೆ ಆದ ಒಂದು ಬಾಡಿ ಲ್ಯಾಂಗ್ವೇಜ್ ಭಂಗಿಗಳು, ದೇಹ ಭಂಗಿಗಳನ್ನ. ಈಗ ಅಜ್ಜಿ ಬಗ್ಗು ಬಿಡ್ತಾಳೆ, ಒಂದೇ ಸರಿ ಬಗ್ಗೆ ಮಾತಾಡಬಂತದ್ದು, ಅವ್ರ ಧ್ವನಿಯನ್ನು ಅನ್ಕೊಂಡು ಮಾಡೋದು, ಧ್ವನಿ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಮೆದುಳಲ್ಲಿ ಡೈಲಾಗುಗಳು ನೆನಪಲ್ಲಿ ಇರ್ಬೇಕು, ಬಾಡಿ ಬೆಂಡ್ ಆಗಿರ್ಬೇಕು, ನೀನ್ ಮಾತಾಡ್ತಾ ಇರ್ಬೇಕು, ಇದೆಲ್ಲ ಸವಾಲುಗಳು, ಇವನ್ನೆಲ್ಲ ಜೀವಿಸ್ತಾ ಇರ್ಬೇಕು. ಮತ್ತೆ ನಟನೇನ ನಮ್ಮ ಪಾಪು ಸರ್ ಅಂತಂದು ಹೇಳ್ಬಿಟ್ಟು ನನಗೆ ರಂಗಭೂಮಿ ತಜ್ಞರು, ಅವ್ರು ಸಿಕ್ಕಿದ್ದು ನನಗೊಂದು ಲೆಕ್ಕಕ್ಕೆ ಪುಣ್ಯ. ಅವರು ನಟನೆ ಅಂದ್ರೆ ಏನು ಅಂತಂದ್ರೆ ಬೆಕ್ಕು ಮತ್ತೆ ಇಲಿ ಗೊತ್ತಾ ಅಂತ ಹೇಳ್ತಾರೆ. ಬೆಕ್ಕುಗಳೆಲ್ಲ ಯಾರು ಅಂತಂದ್ರೆ ಆಡಿಯನ್ಸು, ಓಕೆ. ಇಲಿ ಯಾರು ಅಂದ್ರೆ ಪಾತ್ರ ಮಾಡುವಂತ ವ್ಯಕ್ತಿ. ಈ ಬೆಕ್ಕುಗಳು ಏನ್ ಮಾಡ್ತವೆ ಅಂದ್ರೆ, ಈಗ ದುರ್ಯೋಧನ ಪಾತ್ರ ಮಾಡ್ತಿರ್ತಾನೆ ಶ್ರೀಹರಿ, ಅಲ್ಲಿ ದುರ್ಯೋಧನನ್ನೇ ಕಾಣ್ರೆ ಮಾತ್ರ ಜನಗಳು ಆಚೆ ಬಂದ ತಕ್ಷಣ ಏನೋ ದುರ್ಯೋಧನ ಚೆನ್ನಾಗಿದ್ಯಾ, ಏ ದುರ್ಯೋಧನ ಬಾರ ಕೂತ್ಕ ಊಟ ಮಾಡು, ಏ ದುರ್ಯೋಧನ, ಈ ತರ ಸೃಷ್ಟಿ ಮಾಡ್ಬಿಡ್ತಾರೆ. ನಾನು ಪಾತ್ರ ಮಾಡ್ಬೇಕಾದ್ರೆ ಒಂದ್ ವೇಳೆ ದುರ್ಯೋಧನ ಬದಲು ನನ್ನಲ್ಲಿ ಶ್ರೀಹರಿ ಕಾಣಿಸ್ತಾನೆ. ಶ್ರೀಹರಿ ಹೆಂಗ್ ಕಾಣಿಸ್ತಾನೆ ಅಂದ್ರೆ ಡೈಲಾಗ್ ಮರಿತಾನೆ, ಆಮೇಲೆ ಅದಬ ಅದಬ ಅಂತಾನೆ, ಆಮೇಲೆ ಎದುರುತಾನೆ. ಅವಾಗ ಶ್ರೀಹರಿ ಕಂಡ ತಕ್ಷಣ ಪಕ್ಕದಲ್ಲಿ ಮಾತಾಡ್ತಾನೆ, ದುರ್ಯೋಧನ ಮಾಡೋ ಅಂತಂದ್ರೆ ಬೇರೆ ಏನೋ ಮಾತಾಡ. ಇವೆಲ್ಲ ಬೆಕ್ಕುಗಳು ಅಂದ್ರೆ ನನ್ನ ಒಳಗಿರೋ ಶ್ರೀಹರಿ ಸಾಯಿಸಿ ದುರ್ಯೋಧನನೋ ಪೊಲೀಸ್ ಡಾಕ್ಟರ್ ಆಟೋ ಡ್ರೈವರ್ ಕೂಲಿ ಕೆಲಸ ಯಾವ ಪಾತ್ರ ಇರುತ್ತೆ ಅದ್ ಮಾಡ್ಬೇಕು, ಶ್ರೀಹರಿನ ಸಾಯಿಸ್ಬೇಕು. ಅದು ಜನ ಬೆಕ್ಕು ಮತ್ತೆ ಬರುತ್ತೆ, ಸತ್ತಿರೋ ತರ ಆಕ್ಟ್ ಮಾಡ್ಬೇಕು, ಕೈಲಿ ಹಿಂಗೊಡಿತದೆ, ಸತ್ತಿರೋ ತರ ಆಕ್ಟ್ ಮಾಡ್ಬೇಕು, ಆಮೇಲೆ ಕೈ ಕಚ್ಬಿಟ್ಟು ಗೋಡೆಗೆ ಎಸಿತದೆ, ಸತ್ತಿರೋ ತರ ಆಕ್ಟ್ ಮಾಡ್ಬೇಕು. ಈ ಎಲ್ಲ ಕಚ್ಚೋದು ಎಸಿಯೋದು ಇವೆಲ್ಲ ಏನು ಅಂದ್ರೆ ಜನಗಳು ನೋಡ್ತಾ ಇರ್ತಾರೆ. ಜನಗಳು ಒಂದು ರೀತಿ ನಾನಾ ರೀತಿ ಕಾಡ್ಬೇಕು, ಊರ್ಬೇಕು, ಎಲ್ಲಾ ಪರ್ಷಿಯನ್ ಕ್ಯಾಟ್ ಎಲ್ಲಾ ತರದ ಬೆಕ್ಕು ಬಂದಿತ್ತು, ಆ ಹೋಲಿಕೆ ಮಾಡಿದ್ದಾರೆ ನಮ್ಮ ಸರ್ರು. ಅವರು ಎಷ್ಟೇ ನಿನ್ನ ನೋಡ್ತಾ ಇದ್ರು ನಾವು ಸತ್ತಿರೋ ತರನೇ ಶ್ರೀಹರಿನ ಒಳಗೆ ಸಾಯಿಸ್ಬೇಕು,
1: ಆ ರೀತಿ ತಮ್ಮ
0: ಪಾತ್ರ ಮಾಡ್ಬೇಕು. ಒಂದು ವೇಳೆ ಒಂದು ವೇಳೆ ಏನಾದ್ರು ಶ್ರೀಹರಿ ಬದುಕಿದನೆ ಅಂತ ಗೊತ್ತಾಗ್ಬಿಟ್ರೆ ಬೆಕ್ಕು ತಿನ್ಕೊಂಬಿಡುತ್ತೆ. ಬೆಕ್ಕು ತಿನ್ಕೊಂಬಿಡ್ತಾರೆ ಅಂತಂದ್ರೆ ಏನರ್ಥ, ಜನ ಶ್ರೀಹರಿ ಸೋತ, ಏ ಇದು ಅವನ್ ಶ್ರೀಹರಿ ಮರ್ತ್ಬಿಟ್ಟ ಡೈಲಾಗ್, ಶ್ರೀಹರಿ ಮಾಡಕ್ಕೆ ಬರ್ಲಿಲ್ಲ, ಜನ
1: ತಿಂದಾಕ್ಬಿಟ್ಟು.
0: ಒಂದ್ ವೇಳೆ ಸತ್ತಂಗೆ ಆಕ್ಟಿಂಗ್ ಮಾಡಿದ್ರೆ ಒಳಗಿರ ಶ್ರೀಹರಿನ ಸಾಯಿಸಿ ಹೊರಗಿನ ದುರ್ಯೋಧನ ಡಾಕ್ಟರ್ ಪೊಲೀಸ್ ಪಾತ್ರ ಕಾಣಿದ್ರೆ, ಏನ್ರಿ ಪೊಲೀಸ್ರೆ ಆರಾಮಿದ್ರಾ, ಏನ್ರಿ ಡಾಕ್ಟ್ರೆ ಆರಾಮಿದ್ರಾ, ಏ ಏನೋ ದುರ್ಯೋಧನ, ಏ ಆಟೋ ಡ್ರೈವರ್ ಏ ಅಂತ ಹಿಂಗ್ ಗುರುತಿಸ್ತಾರೆ.
1: ಶ್ರೀಹರಿ ತಾವ್ ಹೇಳಿದ್ರಿ ಒಬ್ಬ ನಟನಿಗೆ ದಿನನಿತ್ಯದ ದಿನಚರಿ ಕೂಡ ತುಂಬಾ ಮುಖ್ಯ ಅಂತ. ಅಂದ್ರೆ ತಾವು ಕಲರ್ಸ್ ಕನ್ನಡಕ್ಕೆ ಆ ಕ್ಷೇತ್ರಕ್ಕೆ ಹೋಗೋದಕ್ಕಿಂತ ಮುಂಚೆ ಯಾವ ರೀತಿ ತಮ್ಮ ದೈನಂದಿನ ಚಟುವಟಿಕೆ ಇತ್ತು, ಆ

0: ನಂತರ ತಾವು ಅಲ್ಲಿ ಕಲರ್ಸ್ ಕನ್ನಡದಕ್ಕೆ ಹೋಗಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿದ ನಂತರ ಈಗ ತಮ್ಮ ದಿನಚರಿ ಯಾವ ರೀತಿ ಇದೆ? ಪ್ರತಿನಿತ್ಯದ ಹವ್ಯಾಸಗಳೇನು?
1: ಲಾಟ್ ಆಫ್ ಚೇಂಜಸ್ ಆಗಿದೆ ಅಂದ್ರೆ ತುಂಬಾ ತಿಳುವಳಿಕೆ ತಿಳಿದಿದೆ, ನೋಡ್ಲಿಲ್ಲ ಪ್ರಪಂಚನ ಕಂಡಿದ್ದೀನಿ. ಮೊದಲು ಒಂಚೂರು ಲೇಟ್ ಆಗಿ ಹೇಳೋದು, ಮನೆ ನೀರ್ ತಂದು ಹಾಕ್ಬಿಡೋದು, ಆಮೇಲೆ ಸ್ನಾನ ಮಾಡ್ಕೊಳೋದು, ತಯಾರಿ ನಮ್ದೇನು ಇದಿರುತ್ತೋ ಅದನ್ನ ನೋಡ್ಕೊಂಡ್ಬಿಟ್ಟು ಮನೇಲಿ ಊಟ ತಿಂಡಿ ಮಾಡ್ಬಿಟ್ಟು ಕಾಲೇಜ್ಗೆ ಹೋಗ್ಬರೋದು, ಮತ್ತೆ ಮಧ್ಯಾಹ್ನ ಬಂದ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಊಟ ಮಾಡ್ಬಿಟ್ಟು ರೆಸ್ಟ್ ಮಾಡಿ ಟಿವಿ ನೋಡ್ಬಿಟ್ಟು ಏನೋ ಕ್ರಿಕೆಟ್ ಆಡ್ ಬಂದು ಹುಡುಗರ ಹತ್ರ ಮಾತಾಡಿ ಮಲ್ಕೊಳೋದಾಗಿತ್ತು. ಅಲ್ಲಿಗೆ ಹೋದಾಗ ಬೆಳಗ್ಗೆ 5 ಗಂಟೆಗೆ ಎದ್ದೋಳೋದು, ಎದ್ದ ತಕ್ಷಣ ಸ್ನಾನ ಆಗ್ಬಿಡ್ತು, ಸ್ನಾನ ಆದ ತಕ್ಷಣನೇ ಎಕ್ಸಸೈಸು, ಎಕ್ಸಸೈಸ್ ಆದ್ಮೇಲೆ ಒಳ್ಳೆ ತಿಂಡಿ, ತಿಂಡಿ ಆದ್ಮೇಲೆ ಮತ್ತೆ ಬಿಡ್ತಿರ್ಲಿಲ್ಲ. ಅವರಲ್ಲಿ ವಿಶಿಷ್ಟತೆ ಕೆಣಕೋರು, ಮನೆ ಪರಿಸ್ಥಿತಿ ಬಗ್ಗೆ ತಿಳಿಯೋರು, ಮತ್ತೆ ಸ್ಕ್ರಿಪ್ಟ್ ಬಗ್ಗೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾರು ಯಾವ್ದು ಮಾಡಿದ್ರೆ ಉತ್ತ, ಎಲ್ಲ ಟ್ಯಾಲೆಂಟೆಡ್ಸ್ ಬಂದಿರೋದ್ರಿಂದ ನಮ್ಗೆ ಅವರ ಪಕ್ಕದಲ್ಲೇ ಸವಾಲ್ ಹಾಕಿ ಕಾಂಪಿಟೇಷನ್ ಶುರು ಆಗೋದು, ನಮ್ಮಲ್ಲೇ ಶುರು ಆಗೋದು. ದಿ ಬೆಸ್ಟ್ ಯಾರು ಕೊಡ್ತಾರೋ ಅವ್ರ ಪಾಲ್ ಆಗ್ಬಿಡೋದಲ್ಲ. ಸೊ ಹಂಗಾಗಿ ನಾನು ವರ್ಕ್ ಮಾಡಬೇಕಿತ್ತು, ಅವರು ಇದ್ ಮಾಡಬೇಕಿತ್ತು, ಮತ್ತೆ ಸೆಲೆಬ್ರಿಟಿಗಳದ ಫುಡ್ ಆಗಿರ್ಬೋದು, ಮತ್ತೆ ನಿದ್ದೆ, ಮತ್ತೆ ನಾವ್ ಯಾವ ರೀತಿ ಒಂದು ಬುಕ್ಸ್ ಗಳೋದ ಹವ್ಯಾಸ ಆಗಿರ್ಬೋದು, ನಾವೆಲ್ಲ ತುಂಬಾ ಹಿಂದೆ ಇರ್ತೀವಿ ಅನ್ನಿಸ್ಬಿಡ್ತು. ನನ್ಗೆ ಇದ್ ಸಿಗ್ಲಿಲ್ಲ ಅಂದಿದ್ರೆ ಇವೆಲ್ಲ ನಮಗೆ ಒಲಿತಿರ್ಲಿಲ್ಲ. ಮತ್ತೆ ನನಗೆ ರಚಿತಾ ಮೇಡಮ್ ಒಂದ್ಸರಿ ಲಾಂಚ್ ಆದಾಗ ಕರೆದು ಮಾತಾಡಿಸಿದ್ರು, ತುಂಬಾ ಚೆನ್ನಾಗಿ ಮಾಡ್ತೀಯ,
0: ತಾವು ಹಾಡನ್ನು ಕೂಡ ಆಡ್ತೀನಿ ಅಂತ ಹೇಳಿದ್ರು ಶ್ರೀಹರಿ ಅವರೇ. ನಮ್ಮ ಕೇಳುಗರಿಗೆ ಯಾವ್ದಾದ್ರು ನಿಮ್ಮ ನೆಚ್ಚಿನ ಗೀತೆಯನ್ನು ಆಡಿ.
1: ಓಕೆ ಸರ್. ಹೊರದೂಡಬೇಡ ನನ್ನ ಅಮ್ಮ, ಒಳಗೆ ಬಚ್ಚಿಟ್ಟುಕೊಳ್ಳೆ. ಇದು ಸಾಂಗಿನ ಮುಖ್ಯ ಉದ್ದೇಶ ಏನಂದ್ರೆ ಸರ್, ಮಗು, ಒಂದು ಹೆಣ್ಣು ಮಗು ಗರ್ಭದಲ್ಲಿರುತ್ತೆ, ಈ ಹೊರಗಡೆ ಸುತ್ತಮುತ್ತಲು ನಡೆಯುವಂತ ಅನಾಚಾರಗಳನ್ನ ಇವನ್ನ ನೋಡಿ ನಾನು ಹೊರಗಡೆ ಭೂಮಿಗೆ ಬರಲ್ಲ ಅಮ್ಮ, ನಾನು ನಿನ್ನ ಗರ್ಭದಲ್ಲೇ ಇರ್ತೀನಿ, ಈ ಕೆಟ್ಟ ಪ್ರಪಂಚ ಬೇಡ ಅಂತ ಅನ್ನೋ ಸಂದರ್ಭದಲ್ಲಿ ಮಗು ತನ್ನ ಅಮ್ಮನಿಗೆ ಹೇಳುತ್ತೆ ಗರ್ಭದಲ್ಲಿದ್ದಾಗ್ಲೆ. ಅದೇ ಈ ಹಾಡು
0: ಹೇಳಿ.
1: ಹೊರ

0: ತುಂಬಾ ಚೆನ್ನಾಗಿ ಆಡಿದ್ರಿ ಶ್ರೀಹರಿ ಅವರೇ, ನಿಮ್ಮ ಕಂಠ ಕೂಡ ತುಂಬಾ ಚೆನ್ನಾಗಿದೆ. ಅದು ನೀವು ನಮ್ಮ ಚಿತ್ರದುರ್ಗದ ಪ್ರತಿಭೆ ಅನ್ನೋಕ್ಕಂತಕ್ಕದ್ದು ನಮ್ಮ ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದು ಶ್ರೀಹರಿ ಅವರೇ, ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಇಷ್ಟೊತ್ತು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಹಾಗೂ ನಮಸ್ಕಾರ.
1: ಥ್ಯಾಂಕ್ ಯು ಸರ್, ನಿಮಗೂ ಒಳ್ಳೇದಾಗಲಿ.
2: ಇದುವರೆಗೂ ಹಿರಿಯೂರು ತಾಲೂಕು ಬುರುಜನರೊಪ್ಪದ ಬಹುಮುಖ ಪ್ರತಿಭೆ ಶ್ರೀಹರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ, ಪ್ರಸ್ತುತಿ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು.
3: ಇದುವರೆಗೂ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು. ಇದಾಗಿತ್ತು ನಮ್ಮ ಇಂದಿನ ಯುವ ತರಂಗ ಯುವ ಜನರಿಗಾಗಿ ಕಾರ್ಯಕ್ರಮ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನೀವು ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನು.

ಕೇಳುವರೆ, ಇಂದು ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ನ ಸಮುದ್ರ ಗ್ರಾಮದ ತಂಬೂರಿ ಉಮಾನಾಯ್ಕ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದ ಕೇಳುವಿರಿ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 6:15. ಇದೀಗ ಕೆಲವು ಪ್ರಕಟಣೆಗಳು.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ ನಮನ ನಮನ.
3: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
4: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
5: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
6: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
7: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
8: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
9: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
10: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
8: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.

0: ಅಕ್ಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾ ಹರ್ಟ್ಸ್. ಈಗ ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಇದು ಜನಮನದ ಕಣ್ಮಣಿ ಜ್ಞಾನ ಭಂಡಾರದ ಗಣಿ ನಮ್ಮ ಚಿತ್ರದುರ್ಗ ಆಕಾಶವಾಣಿ. ಇದೀಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ನ ಸಮುದ್ರ ಗ್ರಾಮದ ತಂಬೂರಿ ಉಮಾನಾಯ್ಕ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 93 ವಿಷಯ ದ್ವೀಪಗಳು. ಭಾಗವಹಿಸ್ತಾರೆ ಎಂ ಶೋಭಾ ಆದ್ರಿಕಟ್ಟಿ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ, ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನಿ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು. 9:30 ನಾಟಕ ಮೂಗೇಶ್ವರಿ ಪ್ರಸಾರವಾಗಲಿದೆ. 10:00 to 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 12 ವರ್ಷಗಳ ಕೇಂದ್ರ ಸರ್ಕಾರದ ಆಡಳಿತದ ಕುರಿತು ವಿಶೇಷ ಧ್ವನಿಮುದ್ರಿತ ಕಾರ್ಯಕ್ರಮ ವಿದೇಶಿ ನೀತಿ ಮೂಡಿಬರಲಿದೆ. ಇನ್ನು ನಾಳಿನ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ 6:30 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ. 6:40 ರೈತರಿಗೆ ಸಲಹೆ ಕೇಳುವಿರಿ. 6:45 ಭಾವಗೀತೆಯೊಂದು ಮೂಡಿಬರಲಿದೆ. 6:50 ಆರೋಗ್ಯ ಬಿಂದು, ತುಳಸಿಯ ಔಷಧಿಯ ಗುಣಗಳು, ಈ ಕುರಿತು ಮಾಹಿತಿ ಡಾಕ್ಟರ್ ಎಂವಿ ಕವಿತಾ ಅವರಿಂದ. ಇನ್ನು 7:15 ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಆಲಿಸುವಿರಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. 7:50 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣಶಾಸ್ತ್ರ ವಿಭಾಗ ತಜ್ಞ ವೈದ್ಯರು, ಇಮೋಫಿಲಿಯಾ ಸೊಸೈಟಿ ಸ್ಥಾಪಕರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವಿಜಯಕಲಾ ಜಗಲೂರ್. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಆರ್ ಚಂದ್ರಿಕಾ ಅವರಿಂದ. 9:10 ಕಾಮನಬಿಲ್ಲು. 9:30 ಹಿಂದಿ ಚಿತ್ರಗೀತೆಗಳು. 10:00 ಚಿತ್ರಗೀತೆಗಳನ್ನು ಕೇಳುವಿರಿ. 11:00

0: ಜನಪದ ಗೀತೆಗಳು 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಹಿತಿಗಳ ಪರಿಚಯ ಮಾಡಿಕೊಳ್ಳುವಿರಿ. ಇನ್ನು ನಾಳಿನ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾ ಶಿವಾನಂದ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಇನ್ನು 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇನ್ನು ನಾಳಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30 ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ ಕಾರ್ಯಕ್ರಮ, 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಸುಲ್ತಾನಿಪುರ ಗ್ರಾಮದ ಸುಮಲತಾ ಹಾಗೂ ಸೆಂಗಡಿಗರಿಂದ ಸಂಪ್ರದಾಯದ ಪದ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ, 6:35 ಸೇವಾ ಮಾಹಿತಿ. ಇನ್ನು 6:51 ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೇತು ಬಚಾವ್ ಅಭಿಯಾನ ಕಾರ್ಯಕ್ರಮದ ಉದ್ದೇಶಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ICAR ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರೀತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು UM ಮರಳಸಿದ್ದೇಶ್. ಇನ್ನು 7:45 ಭಾಷಣ, ಮಧ್ಯಮ ಮಾರ್ಗದ ಕುರಿತು ಮಾತನಾಡುತ್ತಾರೆ ಚಂದ್ರಶೇಖರ್ ವಸ್ತ್ರದ. 8:00 ಜನರಂಜನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 8:45 ವಚನಗಳು, 9:15 ಭಾವಗೀತೆಗಳು, 9:30 ಸವಿನೆನಪು ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ಗೀತೆಗಳನ್ನು ಕೇಳುವಿರಿ. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು, 10:30 11:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 12 ಕೇಂದ್ರ ಸರ್ಕಾರದ ಆಡಳಿತದ ಕುರಿತು ವಿಶೇಷ ಧ್ವನಿಮುದ್ರಿತ ಕಾರ್ಯಕ್ರಮ ಮೂಡಿಬರಲಿದೆ. ಇದುವರೆಗೂ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಚಿತ್ರದುರ್ಗ 102.6 FM ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ನಸಮುದ್ರ ಗ್ರಾಮದ ತಂಬೂರಿ ಉಮಾನಾಯ್ಕ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದ

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ನ ಸಮುದ್ರ ಗ್ರಾಮದ ಉಮಾನಾಯ್ಕ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಈಗ ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.
1: ಆಕಾಶವಾಣಿ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ವಾರ್ತಾಪತ್ರ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂಬರುವ ದಿನಗಳಲ್ಲಿ ವಿಶ್ವದ ಪ್ರಮುಖ ಉತ್ಪಾದನಾ ತಾಣವಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಜರುಗಿದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮಧ್ಯದ ಸಂಘರ್ಷ ಹಾಗೂ ರಷ್ಯಾ ಉಕ್ರೇನ್ ಮಧ್ಯದ ಯುದ್ಧದಂತಹ ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತ ಆರ್ಥಿಕವಾಗಿ ಸುದೃಢತೆಯತ್ತ ಹೆಜ್ಜೆ ಇರಿಸಿದೆ ಎಂದರು. ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯದ ಭಾಗವಾಗಿ ಈ ತಿಂಗಳ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಹಂತದ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 1785 ಮತಗಟ್ಟೆಗಳಿವೆ. ಪ್ರತಿಯೊಂದು ಮತಗಟ್ಟೆಗೂ ಓರ್ವ ಅಧಿಕಾರಿಯನ್ನು ನೇಮಕ ಮಾಡಲಾಗಿದೆ ಎಂದರು. ಮತದಾರರು ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 1950 ಸಂಪರ್ಕಿಸಲು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆದ ಜಿಲ್ಲಾಧಿಕಾರಿ ಸಂಗಪ್ಪ ಕೋರಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಜಾರಿಗೊಳಿಸಿರುವ ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಕನ್ನಡ ವೃತ್ತಿರಂಗಭೂಮಿಯ ಹಿರಿಯ ನಾಟಕಗಾರ ಪಿಬಿ ದುತ್ತರಗಿ ಅವರ ಸ್ಮರಣಾರ್ಥ ಸ್ಥಾಪಿತ ಪಿಬಿ ದುತ್ತರಗಿ ಟ್ರಸ್ಟ್ ವತಿಯಿಂದ 2022-23, 2023-24 ಹಾಗೂ 2024-25 ಸಾಲಿನ ವಾರ್ಷಿಕ ಗೌರವ ಮತ್ತು ರಂಗಗೌರವ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. 2022-23 ಸಾಲಿನ ಗೌರವ ಪ್ರಶಸ್ತಿಗೆ ವಿರೂಪಾಕ್ಷಪ್ಪ ಗಾಯತ್, ರಂಗಗೌರವ ಪ್ರಶಸ್ತಿಗೆ ಕುಸುಮ ಕಂದಗಲ್ ಹಾಗೂ ಅರುಣ್ ಕೃಷ್ಣಾಜಿ ಥೋರತ್ ಆಯ್ಕೆಯಾಗಿದ್ದಾರೆ. 2023-24 ಸಾಲಿನ ಬಿಬಿಜಾನ ಕಂದಗಲ್ ಅವರಿಗೆ ಗೌರವ ಪ್ರಶಸ್ತಿ, ಭೀಮರಾಯ ಭಂಡಾರಿ ಹಾಗೂ ವೀರಭದ್ರಪ್ಪ ಬಡಿಗೇರ್ ಅವರಿಗೆ ರಂಗಗೌರವ ಪ್ರಶಸ್ತಿ ಪ್ರಕಟಿಸಲಾಗಿದೆ. 2024-25 ಸಾಲಿನ ಅನಂತ ಬಬಲೇಶ್ವರ ಅವರಿಗೆ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ ಬಸವರಾಜ್ ಮಠ್ ಮತ್ತು ಬಂಗಾರೆವ್ವ ಚಿಮಲ್ ರಂಗಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಗೌರವ ಪ್ರಶಸ್ತಿ 25,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ, ರಂಗಗೌರವ ಪ್ರಶಸ್ತಿ 10,000 ರೂಪಾಯಿ ನಗದು ಬಹುಮಾನ ಹಾಗೂ ಸ್ಮರಣಿಕೆ ಒಳಗೊಂಡಿದೆ ಎಂದು ಟ್ರಸ್ಟ್ ವಿಶ್ವಸ್ಥರು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಸಹಯೋಗದಲ್ಲಿ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು ಹಾಗೂ ಸಂಘಟಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ತಿಂಗಳಾಂತ್ಯದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಾನಂದ್ ಶೆಲ್ಲಿಕೇರಿ ತಿಳಿಸಿದ್ದಾರೆ. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಹಣಕಾಸು ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಜಿಲ್ಲಾ ಕೇಂದ್ರ ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟೆ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ನೂತನವಾಗಿ ನಿರ್ಮಾಣವಾಗಲಿರುವ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ

0: ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರ ಒಟ್ಟು 3 ಎಕರೆ ಜಾಗೆಯಲ್ಲಿ ನಿರ್ಮಾಣಗೊಳ್ಳಲಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಪ್ರೊಜಿನಿ ಮ್ಯಾಪಿಂಗ್ ಮಾಡಲು ನಾಳೆ 16 ಮಂಗಳವಾರದವರೆಗೆ ಅವಕಾಶವಿದೆ. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಪರಶುರಾಮ್ ಪೇಟ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಜನಮನದ ಕಣ್ಮಣಿ, ಜ್ಞಾನಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನ. ಇದೀಗ ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ರೈತ ಬಾಂಧವರೇ ಗಮನಿಸಿ, ದಿನಾಂಕ ಇದೇ ಮಂಗಳವಾರ ಅಂದರೆ 18/6/2026 ಗುರುವಾರ ಸಂಜೆ 6:50 ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ ಅವರು. ನಡೆಸಿಕೊಡ್ತಾರೆ UM ಮರಳ ಸಿದ್ದೇಶ್. ಕೇಳುಗರು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640273. ಮತ್ತೊಂದು ಸಂಖ್ಯೆ 9141970272. ತಪ್ಪದೇ ಕೇಳಿ ಇದೇ ಮಂಗಳವಾರ ಸಂಜೆ 6:50.
5: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ.
1: ಇದುವರೆಗೂ ಸೇವಾ ಮಾಹಿತಿ ಆಲಿಸಿದಿರಿ ಆಕಾಶವಾಣಿ ಚಿತ್ರದುರ್ಗ. ಈಗ ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ಆ ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
6: ಹಳ್ಳಿಗಳಲ್ಲಿರುವ ಚಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಚಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
7: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ.
8: ಮೊದಲು ಜುಮ್ಕಿ
7: ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
8: ಆದ್ರೆ ಜುಮ್ಕಿ
7: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
9: ಆರ್ಬಿಐ ಹೇಳುತ್ತೆ
7: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
10: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
11: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಇಂದು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಮೊದಲಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬಳಿಕ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಸನ್ನದ್ದರಾಗುವಂತೆ ಕರೆ ನೀಡಿದ್ದಾರೆ. ರಾಜ್ಯದ 12 ಜಿಲ್ಲೆಗಳಿಗೆ ಮಾತ್ರ ಈ ಬಾರಿ ಮುಂಗಾರು ನಿರೀಕ್ಷೆಯಷ್ಟು ಮಳೆ ತಂದಿದೆ. 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಕಂಡುಬಂದಿದೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಜೂನ್ 1 ಜೂನ್ 14 ಮಳೆಯ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು, ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದರೂ ಹೆಚ್ಚಿನ ಭಾಗದಲ್ಲಿ ಮಳೆಯಾಗಿಲ್ಲ ಎಂದು ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ 100% ಅಧಿಕವಾಗಿರುವುದು ವಿಶೇಷ. ದಾವಣಗೆರೆ, ಮೈಸೂರು, ರಾಮನಗರ, ಹಾವೇರಿ ಜಿಲ್ಲೆಗಳಲ್ಲಿ ಕೊರತೆ ಪ್ರಮಾಣ 50% ಮಳೆ ನಿರೀಕ್ಷಿತ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೊರತೆ ಕಂಡುಬಂದಿದೆ. ಕಳೆದ 2 ಅವಧಿಯಲ್ಲಿ ಒಟ್ಟು 17% ಮಳೆ ಕೊರತೆ ಉಂಟಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವಾಡಿಕೆ ಮಳೆ ಕಡಿಮೆಯಾಗಿದ್ದು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಕೊರತೆ ಪ್ರಮಾಣವು 31%. ಬೆಂಗಳೂರು ನಗರದಲ್ಲಿ 14%, ಚಾಮರಾಜನಗರ ಜಿಲ್ಲೆಯಲ್ಲಿ 15%, ಶಿವಮೊಗ್ಗ ಜಿಲ್ಲೆಯಲ್ಲಿ 49%, ವಿಜಯನಗರ ಜಿಲ್ಲೆಯಲ್ಲಿ 78% ಮಳೆ ಕೊರತೆ ಕಂಡುಬಂದಿದೆ ಎಂದು ಹವಾಮಾನ ಇಲಾಖೆ ವರದಿ ತಿಳಿಸಿದೆ. ದೈನಂದಿನ ಜೀವನದಲ್ಲಿ ಹಿತಮಿತ ಆಹಾರ ಸೇವನೆ ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಾವೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಆರೋಗ್ಯ ಕಾರ್ಡ್ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನೆಯಲ್ಲಿಯೇ ತಯಾರಿಸುವ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದ್ದಾರೆ. ಉಳ್ಳಾಲ ತಾಲೂಕು ಮಟ್ಟದ ಆಸ್ಪತ್ರೆಯನ್ನು ಮುಡುಪಿವಿನಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳನ್ನು ಕಡಿತ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ವಿಚಾರವಾಗಿ ಕೊಟ್ಟ ಮಾತಿನಂತೆ ನಡೆಯುವುದು ಈ ಸರ್ಕಾರದ ಆದ್ಯ ಕರ್ತವ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳು ಬೆಳಕು ಚೆಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವ ಕೆಲಸವನ್ನು ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲಾ ಸಂಘಟನೆಗಳು ಹಾಗೂ ನಾಗರಿಕರು ಕಸ ಟೆಂಡರ್ ಹಗರಣದ ವಿರುದ್ದ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಯವರಿಗೆ ಪತ್ರ ಬರೆಯಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರವನ್ನು

0: ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಿಸಲು ಮುಂದಾಗಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯ ರಸಗೊಬ್ಬರ ಮಾರಾಟಗಾರರು ಅಥವಾ ಸಹಕಾರ ಸಂಘಗಳು ನಿಗದಿಪಡಿಸಿದ ಗರಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ರಸಗೊಬ್ಬರ ನಿಯಂತ್ರಣ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಾಂಪ್ರದಾಯಿಕ ಹರಳು ರೂಪದ ರಸಗೊಬ್ಬರಗಳ ಜೊತೆ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ರಸಗೊಬ್ಬರಗಳನ್ನು ರೈತರು ಬಳಸಬೇಕು ಎಂದು ಸೂಚಿಸಿದ್ದಾರೆ. ರೈತರು ಅಧಿಕೃತ ರಸಗೊಬ್ಬರ ಮಾರಾಟಗಾರರ ಮೂಲಕವೇ ರಸಗೊಬ್ಬರಗಳನ್ನು ಖರೀದಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ರೈತರು ಬೆಳೆ ಪರಿವರ್ತನೆಯ ಜೊತೆಗೆ ಮಣ್ಣು ಪರಿವರ್ತನೆಗೆ ಒತ್ತು ನೀಡಬೇಕು ಎಂದು ಕೋಲಾರ ತೋಟಗಾರಿಕೆ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಎಂ ಆಂಜಿನಪ್ಪ ತಿಳಿಸಿದ್ದಾರೆ. ನೈಸರ್ಗಿಕ ಕೃಷಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ರಾಸಾಯನಿಕ ಗೊಬ್ಬರ ದೂರವಿಟ್ಟು ಸಾವಯವ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೈಸರ್ಗಿಕ ಸಾವಯವ ಕೃಷಿಯ ಜಾಗೃತಿ ಹಾಗೂ ಪ್ರೋತ್ಸಾಹಕ್ಕೆ ವಿಶೇಷವಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಸಂಬಂಧ ಪ್ರಯೋಗಗಳನ್ನು ಹೆಚ್ಚಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿಯೋನ್ನತಿ ಯೋಜನೆಯಡಿ ದೇಶೀಯ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಖಾದ್ಯ ತೈಲಗಳ ಆಮದು ಪ್ರಮಾಣವನ್ನು ತಗ್ಗಿಸುವುದು ಹಾಗೂ ಎಣ್ಣೆಕಾಳು ಬೆಳೆಗಾರರನ್ನು ನೇರವಾಗಿ ಸಂಸ್ಕರಣಾದಾರರೊಂದಿಗೆ ಸಂಪರ್ಕಿಸಿ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸ್ಥಳೀಯವಾಗಿ ಉದ್ಯೋಗಾವಕಾಶ ಸೃಷ್ಟಿಸಲು ಮತ್ತು ಶುದ್ಧ ಖಾದ್ಯ ತೈಲ ಬಳಕೆಯನ್ನು ಉತ್ತೇಜಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಪ್ರಾಥಮಿಕ ಮತ್ತು ದ್ವಿತೀಯ ಕೊಯ್ಲೋತ್ತರ ಮೂಲಸೌಕರ್ಯ ಸೌಲಭ್ಯ ಪಡೆಯಲು ಗರಿಷ್ಠ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಸೌಲಭ್ಯ ಪಡೆಯಲು ಜುಲೈ 4 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಧಾರವಾಡದಲ್ಲಿ ಯೋಗಾಭ್ಯಾಸ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಶಶಿಧರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 9 ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ದಿನನಿತ್ಯ ಯೋಗ ತರಬೇತಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ವೈಬ್ರೇಕ್ ಎಂಬುದು ಕೇಂದ್ರ ಆಯುಷ್ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ 5 ನಿಮಿಷಗಳ ಯೋಗ ಆಪ್ ಆಗಿದ್ದು, ಕಚೇರಿಯಲ್ಲಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
4: ವೈಬ್ರೇಕ್ ಎಂಬ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಆಯುಷ್ ಇಲಾಖೆಯಿಂದ ಕಾರ್ಯಕ್ರಮ ಮತ್ತು ನಿತ್ಯ ಯೋಗ ಕಾರ್ಯಕ್ರಮವನ್ನು June 22, 2026 ಒಂದು ವರ್ಷದ ಕಾಲ ರಾಜ್ಯಾದ್ಯಂತ ಒಂದೇ ಲಿಂಕ್ ಮೂಲಕ ಅನುಷ್ಠಾನಗೊಳ್ಳಲಿದೆ. ಧಾರವಾಡ ಜಿಲ್ಲೆಯಲ್ಲಿ June 21 ಜಿಲ್ಲಾಡಳಿತ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ June 6:45-8 ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇದೇ 21 ಉತ್ತಮ ಆರೋಗ್ಯಕ್ಕಾಗಿ ಯೋಗ, ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ 12ನೇ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದಕ್ಕಾಗಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚಿಸಿದ್ದಾರೆ. ವಿಶ್ವ ಯೋಗ ದಿನದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದೈನಂದಿನ ಕೆಲಸ ಕಾರ್ಯಗಳ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲರ ಆದ್ಯತೆಯಾಗಿದೆ. ಯೋಗ ದಿನಾಚರಣೆ ಯಶಸ್ಸಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿ ವಿವಿಧ ಯೋಗ ಸಂಸ್ಥೆಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳವಾದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದು ಅಧಿಕ ಮಾಸದ ಸೋಮಾವತಿ ಅಮಾವಾಸ್ಯೆ ಪ್ರಯುಕ್ತ ರಾಜ್ಯದ ನಾನಾ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದರು. ಸಾಲೂರು ಬೃಹನ್ಮಠದ ಪೀಠಾಧಿಪತಿ ಶಾಂತ ಮಲ್ಲಿಕಾರ್ಜುನ

ಸ್ವಾಮಿ ನೇತೃತ್ವದಲ್ಲಿ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ 102.6 ಮೆಗಾ ಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮ.

0: ಈಗ ಸಮಯ 6:51:07. ಇದೀಗ ಕೇಳಿ
1: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

0: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ವಿಷಯ ದ್ವೀಪಗಳು ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ, ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
2: ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ
3: ದ್ವೀಪಗಳು ಕುರಿತು
2: ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ.
4: ಗಂಗಮ್ಮ, ಗಂಗಮ್ಮ, ಓಯ್ ಗಂಗಮ್ಮ, ಇದ್ದೀಯನವ ಮನೆಯೊಳಗೆ? ಹಸುವಿನ ಹಾಲು ಇಣ್ತಿದೆಯೋ, ಸಗಣಿ ತೆಗಿತದೆಯೋ? ತೆಗಿತಾನೋ ಇರ್ಬೇಕು. ರೈತರಿಗೆ ಏನ್ ರಾಜ್ಯವೆ ಬಿಡುವೆ? ಬದುಕು ಮಾಡಕ್ಕೆ ಅಂತಲೇ ಹುಟ್ಟಿರ ಜೀವ ಇದು. ಇರ್ಲಿ ಬಿಡು, ಅದ್ರಲ್ಲಿ ತಪ್ಪೇನೈತೆ? ಕೂತ್ಕೊಂಡ್ರೆ ಇಲ್ಲದೆ ಇರೋ ರೋಗಗಳು ಅಟ್ಕಾಯಿಸ್ಕೊಂಡ್ಬಿಡ್ತವೆ, ಕೆಲಸ ಮಾಡಿದ್ರೆ ಆರೋಗ್ಯನೂ ವೈನಾಗಿರುತ್ತೆ. ಗಂಗಮ್ಮ, ಓಯ್ ಗಂಗಮ್ಮ,
5: ಬಂದೆ ಕಣ್ಜೆ ಅಮ್ಮ, ಬಂದೆ ಕಣವ, ಈಗ ನೋಡು ಬಂದೆ ಕಣ್ತಾಯಿ. ಹಸವ ಮೈ ತೊಳಿತಾ ಇದ್ದೆ, ಹಂಗಾಗಿ ನೀನ್ ಕೂಗಿದ್ದು ಸರಿಯಾಗಿ ಕೇಳಿಸ್ಲಿಲ್ಲ. ಹಾಲು, ಬೆಣ್ಣೆ, ತುಪ್ಪ, ಗಂಜ್ಲ, ಗೊಬ್ಬರ ದುಡ್ಡಂತ ಕೊಡ್ತಾವಲ್ಲ, ಅದ್ರ ದೇಖರಿಕೆ ನೋಡ್ಬೇಕಲ್ಲ. ಬಾರವ ಒಳಗೆ, ಅಲ್ಲೇ ನಿಂತು ಮಾತಾಡ್ತಿದ್ಯಾ? ಕಾಫಿನೋ ಟೀನೋ ಕುಡಿಯೇನಂತೆ?
4: ಏ ಮಾತುಕತೆ ಆಡೋದು, ತಿಂಡಿ ಕಾಫಿ ಇದ್ದುದ್ದಯ್ಯ. ನಾನೇನು ಹೊಸ್ದಾಗಿ ಬಂದಿದ್ದೀನಿ, ಕೆಲಸ ಮೊದ್ಲು, ಆಮೇಲೆ ಹೊಲನೆಲ್ಲ ಮಾಗಿ ಉಳುಮೆ ಮಾಡಿಸಿದ್ದೀನಿ. ಗಂಗಮ್ಮ, ಒಳ್ಳೆ ಅದುವಾದ ಮಳೆ ಆಯ್ತು, ಗೊಬ್ಬರ ಗೋಡು ಅಂತ ಜಮೀನ್ ತುಂಬ ತುಂಬಿಸಿದೆ. ಹೊಲ ಒಂದು ಹೊಲವೇ ಗಮ್ ಅಂತೈತೆ.
5: ನೀನ್ ಬಿಡವ, ಬೇಸಾಯದ ಕೆಲಸದಲ್ಲಿ ಗಟ್ಟಿಗಿತ್ತಿ, ಬಂಗಾರ ಬೆಳಿತೀಯ? ಯಾವ ಸಮಯಕ್ಕೆ ಏನ್ ಮೇನ್ ಮಾಡಿದ್ರೆ ಬೆಳೆದು ಒಳ್ಳೆ ದುಡ್ಡು ಮಾಡಿ ಗುಡ್ಡ

0: ಇತ್ತು. ನಿನ್ ನೋಡಿ ನನ್ನಂತ ಮೂಡಾತ್ಮರು ಕೊಲಿಯೋದ್ ಬೇಕಾದಷ್ಟಿದೆ ಕಣವ.
1: ನಿನ್ಯಾರವ ಮೂಡಾತ್ಮರು ಅಂದವರು? ಎಲ್ಲ ಗೊತ್ತು, ಎಳ್ಳುರಿಯೋದ್ ಗೊತ್ತಿಲ್ಲ ಅನ್ನೋ ಪೈಕಿ ನೀನು ಹೊತ್ತೊತ್ತೊಸು ಎಮ್ಮೆ ಕಟ್ಟಿ ಹಾಲ್ ಕರಿತೀಯ, ಅಡಿಕೆ ತೋಟದಲ್ಲಿ ದುಡ್ದು ಅಡಿಕೆ ಮಾಡಿಸ್ಕೊಂಡಿದೀಯಾ, ಸೈಟು ಮನೆ ಏನಿಲ್ಲವ ನಿನ್ನ ಹತ್ರವಾ?
0: ಅದ್ ಸರಿ, ಹಂಗಂತ ಅದನ್ನೇ ಸುಮ್ಮನೆ ಆಗುತ್ತೇನೆ ಜಯಮ್ಮ. ಒಂದು ಊರಿಗೆ ಹೋಗಂಗಿಲ್ಲ ಬರಂಗಿಲ್ಲ, ದೇವ್ರ ಮೇಲಿನ ಹೂ ತಪ್ಪಿದ್ರು ತಪ್ಪೋದು, ಹಸುಗಳ ಆರೈಕೆ ಮಾತ್ರ ತಪ್ಪಂಗಿಲ್ಲ. ಈಗಿನ ಸೈಲೇಜ್ ಮೇವು ಹಾಲು ಕರೆಯೋ ಯಂತ್ರ ಬಂದು ಎಷ್ಟು ಉತ್ತಮ ಆಗೈತಿ, ಇಲ್ಲಾಂದ್ರೆ ಇನ್ನೂ ಕಷ್ಟ ಆಗೋದು.
1: ನೀನ್ ಮಾತಲ್ಲೂ ನಿಜ ಐತಿ ಹೇಳು, ಯಾವ ಕೆಲಸ ಸುಲಭ ಆಗೈತಿ ಹೇಳು, ಎಲ್ಲ ಕೆಲಸನೂ ಕಷ್ಟನೆಯ. ದೊಡ್ಡ ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ಜವಾಬ್ದಾರಿ, ವ್ಯಾಪಾರಸ್ಥರಿಗೆ ಬೇರೆ ವ್ಯಾಪಾರಸ್ಥರ ಪೈಪೋಟಿ, ಕುರ್ಚಿ ಮೇಲೆ ಕೂತವನಿಗೆ ಅದನ್ನ ಉಳಿಸ್ಕೊಳ್ಳೋಕೆ ಹೋರಾಟ, ಎತ್ತ ಸುತ್ತಿದ್ರು ನಮ್ ಬದುಕೆ ಉತ್ತಮ ಕಣ್ಗಂಗಮ್ಮ.
0: ಅದು ತಗಡ ಮಾತೆಯ, ನಮ್ಗೆ ಯಾರಂಗೂ ಇಲ್ಲ, ನಾವು ಯಾರ ಅಡಿಯಾಳು ಅಲ್ಲ, ಯಾಕ್ ಬಂದೆ ಅಂತ ಹೇಳರಿಲ್ಲ, ಯಾಕ್ ಬರ್ಲಿಲ್ಲ ಅಂತ ಕೇಳರಿಲ್ಲ. ನಾವು ಸ್ವತಂತ್ರರು, ಸ್ವಾಭಿಮಾನಿಗಳು. ಅದ್ ಸರಿ, ಅದೇನವ ವಾತಾರನೇ ಬಂದ್ಬಿಟ್ಟಿದೀಯ, ಹಂಗೆಲ್ಲವ ಸ್ವಕಾರ್ಯ ಇಲ್ದೆ ಬರೋ ಪೈಕಿ ಅಲ್ಲ ನೀನು.
1: ಅದ್ಯಾಕೆ ಹಂಗಂದಿ ಬಿಡ್ಗಂಗಮ್ಮ, ನಿಂದ್ಯಾಕೋ ಅತಿ ಆಯ್ತವ. ನಾನೇನು ತೀರಾ ಹಂಗೇನವ, ಕೆಲಸಕ್ಕೆ ತಕ್ಕನಂಗೆ ಬುದ್ಧಿವಂತಿಕೆ ಮಾಡ್ಯಾರಲ್ಲ ಕಣವ, ಇಲ್ಲಾಂದ್ರೆ ಸುಖವಾಗಿ ಬದುಕೋದು ಕಷ್ಟ. ಹೋಗ್ಲಿ ಬಿಡು, ನಾವೇನು ಬೇರೆಯವಳೆ, ಎಲೆ ಅಡಿಕೆ ಮರ ಬಳ್ಳಿ ಡಾಕ್ಟ್ರು ಕಾಂಪೌಂಡರ್ ಇದ್ದಂಗೆ.
0: ಇರ್ಲಿ ಬಿಡು ಜಯಮ್ಮ, ಇದೆಲ್ಲ ಸಂದರ್ಭಾನುಸಾರದ ಸಂಬಂಧಗಳಲ್ವೇ. ನಾನು ನೀನು ನೆಂಟಸ್ಗೆ ಬೆಳೆಸ್ಬೇಕಾಗಿಲ್ಲ, ಆಸ್ತಿ ಹಂಚ್ಬೇಕಾಗಿಲ್ಲ, ಹಿಂಗೆ ಒತ್ತು ಬಂದಂಗೆ ಕೊಡೆ ಇಟ್ಕೊಂಡು ಹೋಗದವ. ಪೀಟಿಗೆ ಜಾಸ್ತಿ ಆಯ್ತು, ವಿಷಯಕ್ಕೆ ಪ್ರವೇಶ ಮಾಡು.
1: ಏ, ಮಳೆ ಚೆನ್ನಾಗ್ ಬಂತು, ಭೂಮಿ ತಂಪಾಗೈತೆ, ಅದಾ ನೋಡಿ ಬೀಜ ಬಿತ್ತು ಅನ್ನೋ ಮಾತೆ ಐತಲವಾ, ಎಲ್ಲದಕ್ಕೂ ಸಮನಾಗಿತ್ತು. ಇವತ್ತು ಹೊಲಕ್ಕೆ ಮುಂಗಾರ ಹಾಕೋಕೆ ತೀರ್ಮಾನ ಮಾಡಿದ್ದೆ, ಬ್ಯಾಸಾಯ ಬೆಳ್ಳಾರ ಬೀಜ ಬಿತ್ತರು ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೆ.
0: ನೀನ್ ಬಿಡವ, ಊರಿಗ್ ಮುಂದಾಗಿ ಬಿತ್ತುತ್ತೀಯ, ಮಾರಿಗ್ ಮುಂದಾಗಿ ಕಟಾವು ಮಾಡ್ತೀಯ, ಯಾರ್ ಬೇಕಾದ್ರೂ ನಿನ್ ಮಾತ್ ಕೇಳ್ತಾರೆ. ಜನ ಇಟ್ಟಿದೀಯವ ನೀನು, ಜನ ಇಟ್ಟಿದೀಯಾ?
1: ಏನ್ ಜನ ಇಟ್ಟಿದೀನೋ ಏನೋ, ಜನ ಇಟ್ಟಿದ್ದಕ್ಕೆ ನಿನ್ನ ಮನೆ ಬಾಗ್ಲಿಗೆ ಬಂದು ನಿಂತಿರೋದು. ಒಬ್ರು ಸಿಕ್ಕಿದ್ರೆ ಒಬ್ರು ಸಿಗಲ್ಲ, ಜನ ಹಿಡಿಯೋ ಕೆಲಸ ಮಾಡೋದು ಬಲು ಕಷ್ಟ. ಈಗೇನಾಗಿದ್ದೆ ಅಂತೀಯ, ಎಲ್ರಿಗೂ ಮೊದ್ಲೇ ಹೇಳ್ಕೊಂಡಿದ್ದೆ. ಏನ್ ಮಾಡೋದು, ಬೀಜ ಬಿತ್ತೋರು ಇಬ್ರು ಬರೋಕಾಗಲ್ಲ ಅಂತ ಕೈ ಕೊಟ್ಬಿಟ್ರು.
0: ಇದಪ್ಪ ವರ್ಷೆ, ನಿನ್ನಂತ ನಿನಗೆ ಕೈ ಕೊಟ್ಟಿದ್ದಾರೆ ಅಂದ್ರೆ ಅವ್ರೇನ್ ಸುಮಾರ್ದವ್ರಲ್ಲ ಬಿಡು. ಅದೆಲ್ಲ ಇದ್ದಿದ್ದೆ ಬಿಡು, ಬೇಸಾಯ ಸಿಕ್ಕಿದ್ರೆ ಪಿತ್ತರ್ ಸಿಕ್ಕಲ್ಲ, ಬಿತ್ತರ್ ಸಿಕ್ಕಿದ್ರೆ ಆರ್ಗರ್ ಸಿಕ್ಕಲ್ಲ, ಆರಂಭ ಮಾಡೋದು ಬಲು ಸವಾಲಿನ ಕೆಲಸ ಆಗೋಯ್ತವ.
1: ಅದು ನೂರಕ್ ನೂರು ಸತ್ಯ ಗಂಗಮ್ಮ. ಹಂಗಂತ ಬೇಸಾಯ ಬಿಡಕ್ಕಾಗುತ್ತ, ನೆಗಡೆ ಆಗುತ್ತೆ ಅಂತ ಮೂಗ್ ಕತ್ತರಿಸ್ಕೊಳಕಾಗತ್ತನವ? ಇಂಥದ್ದಕ್ಕೆಲ್ಲ ಏನೋ ಒಂದ್ ಪರಿಹಾರ ಕಂಡ್ಕೋಬೇಕಪ್ಪ.
0: ಅಲ್ವ ಮತ್ತೆ, ನಡೆದ್ರೆ ತಾನೆ ದಾರಿ ಸಾಗೋದು, ನಡೆಯೋದ್ ಹೆಂಗಂತ ಯೋಚನೆ ಮಾಡ್ತಾ ಇದ್ರೆ ಕುಂತ ಹತ್ರನೇ ಕುತ್ಕೋಬೇಕಾಗುತ್ತೆ.
1: ಅದಕ್ಕೆ ಈ ತರಕ್ಕೆ ಈ ತರ ಆಗಿ ಈ ತರಕ್ಕೆ ತಯಾರು ಮಾಡ್ಕೊಂಡಿದ್ರೆ ಈ ತರ ಆಗಿ ತೊಂದರೆ ಆಯ್ತು ಅಂತ ನಮ್ ಗೌರಮ್ಮನ್ಗೆ ಹೇಳ್ದೆ. ಆಯ್ತು ಬಿಡು ಜಯಮ್ಮ, ಅದೇನು ಭಾರಿ ದೊಡ್ಡ ವಿಷಯ, ಬಂದು ಬಿತ್ಕೊಟ್ಟೇನು ಅಂತ ಒಪ್ಕೊಂಡೈತಿ. ನೀನು ಸ್ವಲ್ಪ ಮನಸ್ಸು ಮಾಡಿದ್ರೆ ನನ್ ಕೆಲ್ಸ ಆಗಿರೋದ್ ಕಣವ.
0: ಹಂಗಂತೀಯ, ಬರಕ್ಕೇನು ತೊಂದ್ರೆ ಇಲ್ಲ, ನಮ್ಮನೇರು ಮೊದ್ಲೇ ಗೊತ್ತಲ್ಲ ಜಯಮ್ಮ. ನಿಂಗೆ ಊರ್ದನ ಕಾದು ದೊಡ್ಡ ಬೋರೆಗೌಡ ಅನ್ಸ್ಕೊಳ್ಳೋ ಪೈಕಿ ಮನುಷ್ಯ. ಪಕ್ಕದೂರಲ್ಲಿ ಪಂಚಾಯತಿ ಐತಂತ ಹೊರಟಿದ್ರು, ದನಕರುಗಳು ಎಲ್ಲ ನಿಂದೆ ಅಂತ ನನಗೆ ಒಪ್ಸಿದ್ರು.
1: ನಿಮ್ಮ ಯಜಮಾನ್ರು ಇಲ್ದೆ ಪಂಚಾಯತಿ ಇನ್ನೆಲ್ ಮಾಡ್ತಾರ ಅವರು? ಈ ತರಕ್ ಈ ತರ ಆಗಿದೆ, ಪಂಚಾಯತಿ ನಾಳೆ ಮಾಡೋಣ ಅಂತ ಆ ಊರ್ನವ್ರಿಗೆ ಫೋನ್ ಮಾಡಿ ಹೇಳ್ರಿ ಅಂತ ನಿಮ್ಮ ಯಜಮಾನ್ರನ್ನ ಏನಾರ ಮಾಡಿ ಒಪ್ಸ್ ಗಂಗಮ್ಮ.
0: ಆದ್ ಬಿಡವ, ಅದ್ ಯಾಕ ಹಂಗೋಗರಿತೀಯ, ಅದನ್ನ ಒಪ್ಪದೊಂದು ದೊಡ್ಡ ವಿಷಯವ. ಆದ್ರೆ ಮಳೆಗೆ ಆದ್ವಲ ಬಿತ್ತು ಅದವಲ ಬಿತ್ತು ಅಂತ ಗಾದೆನೆ ಇಲ್ವ, ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡ್ಬೇಕು. ರೀ ಕೇಳಿಸ್ತೇನ್ರಿ ಎಲ್ಲವ, ಈ ತರಕ್ ಈ ತರ ಆಗಿ ಇವತ್ತು ಬಿತ್ತಕ್ ಹೋಗ್ತೀನಿ, ನಿನ್ನ ಪಂಚಾಯತಿ ನಾಳೆ ಮಾಡ್ಕೊಳ್ಳಿ ಆಯ್ತಾ? ಹ್ಞೂ ನಡಿಯವ. ನಮ್ಮನೇರು ಹಂಗೆಲ್ಲ ತಿರುಗಿ ಮಾತಾಡಲ್ಲ, ಬಲು ಒಳ್ಳೆ ಅರ್ಕಣ.

0: ಅಲ್ಲಿ ನೋಡ್ಕವ್ರಮ್ಮ, ನಾನು ಮೊದಲೇ ಹೇಳಲ್ವ ನಿಂಗೆ, ನಾ ಹೊಲಕ್ಕೆ ಹೋಗೋದ್ರೊಳಗೆ ಜಯಮ್ಮ ಬಿತ್ತಕೆ ಅಂತ ಯಾರನ್ನಾರು ಕರ್ಕೊಂಬರೋದು ನೂರಕ್ಕೆ ನೂರು ಗ್ಯಾರಂಟಿ ಅಂತ. ಇಂಥ ಕೆಲಸದಲ್ಲಿ ನಮ್ಮ ಜಯಮ್ಮ ಬೊಲಜಾಣೆ ಬೊಲಜಾಣೆ.
1: ಈ ಬುದ್ಧಿ ಇಲ್ಲ ಅಂದಿದ್ರೆ ಜಯಮ್ಮ ಇಷ್ಟೆಲ್ಲ ಮಾಡೋಕ್ಕಾಗದ? ಈ ನಾಡಿ ತೋಟ ಹೊಲ ಅದು ಇದು ಅಂತ ಜವಾಬ್ದಾರಿ ಮೇಲೆ ಜವಾಬ್ದಾರಿ ಇಷ್ಟೆಲ್ಲ ಇದ್ರೂ ಕೂಡ ಮುಖದ ಮೇಲಿನ ಕಳೆ ಒಂದಿಷ್ಟು ಬಾಡಿಲ್ಲ ಬತ್ತಿಲ್ಲ.
2: ಇನ್ನೇನು ನಿಮ್ಮಂಗೆ ಎಡಬಿಡಂಗಿಗಳಾಗಿರ್ಬೇಕಾಯ್ತ ಹೇಳ್ರಿ? ಇದು ಕಲಿಗಾಲ, ಬೆರಳು ತೋರಿಸಿದ್ರೆ ಹಸ್ತ ನುಂಗ್ಬೇಕು, ಇಲ್ಲಾಂದ್ರೆ ಜನ ಸುಮ್ಮನೆ ನುಂಗಿ ನೀರು ಕುಡಿದು ಬಿಡ್ತಾರೆ. ಆದ್ರೂ ಗೌರಮ್ಮ ನೋಡಕ್ ಹಿಂಗಿದ್ರು ಶಕ್ತಿ ಇಲ್ಲ ಕಣವ, ಬರೀ ಶರೀರ.
3: ಮೈ ಬಗ್ಸಿ ರಟ್ಟೆ ಮುರಿದು ಕೆಲಸ ಮಾಡಿದ್ರೆ ಶಕ್ತಿ ಇರೋದು, ಬರೀ ಅವ್ರಿವ್ರಿಗೆ ಹೇಳಿ ಮಾಡಿಸಿರೋದು. ಸುಖವಾಗಿ ಬೆಳೆದಿದೀಯ, ಪಡೆದ ಪುಣ್ಯ ಕಿತ್ತಿ ಕಣವ ನೀನು.
0: ಏನ್ ಪುಣ್ಯವೋ ಏನೋ, ಆನೆ ಬಾರ ಆನೆಗೆ, ಇರುವೆ ಬಾರ ಇರುವಿಗೆ. ಹ್ಮ್ ತಗಳಿ ತಗಳಿ, ಮಾತಾಡ್ತಾ ಕೂತ್ಕೊಂಡ್ರೆ ಕೆಲ್ಸ ಆಗಲ್ಲ. ಕೆಲ್ಸ ಮಾತು ಒಟ್ಟಿಗೆ ಆಗ್ಲಿ, ಬದುಕು ಸಾಗುತ್ತೆ, ಸೋಲು ಸುಸ್ತು ಕೂಡ ಕಾಣಲ್ಲ.
1: ಬೀಜ ಬಿತ್ತನೆ ಮಾಡಕ್ಕೆ ಒಳ್ಳೆ ಒಂಬಲಾಗೈತೇನೆಲ್ಲ, ಮಣ್ಣು ಅನ್ನೋದು ಅತ್ತಿ ಅತ್ತಿ ಇದ್ದಂಗೈತೆ. ಮಣ್ಣು ಅನ್ನೋದು ಈ ತರ ಮೃದುವಾಗಿದ್ರೆ ಏನ್ ಬಿತ್ತಿ ಏನ್ ಬೆಳ್ದಿಯ ಬಿಡು. ಬೀಜವು ಬಲು ಚೆನ್ನಾಗಿವೆ, ಯಾವ ಅಂಗಡಿಲಿ ತಂದೆ ಜಯಮ್ಮ?
2: ಕಂಡವ್ರ ಅಂಗಡಿಗೆ ಹೋಗಿ ನಾನ್ ಯಾಕೆ ಬೀಜ ತಂದೆ ಅಂತ. ಈ ನಮ್ಮನೆ ಬೀಜ ಕಣವ ಇವು, ಹೋದ ವರ್ಷದ ಬೀಜ ಈ ವರ್ಷಕ್ಕೆ, ಈ ವರ್ಷದ ಬೀಜ ಮುಂದಿನ ವರ್ಷಕ್ಕೆ. ಇದು ನಮ್ಮ ಅಜ್ಜನ ಕಾಲದಿಂದ ಹಿಂಗೆ ನಡ್ಕೊಂಡು ಬಂದೈತೆ.
3: ಇದೈತಲ್ಲ ಇದು ಈ ಬುದ್ಧಿವಂತಿಗೆ, ಎಲ್ಲ ರೈತರಿಗೂ ಬೇಕು ನೋಡು. ರೈತರು ನಾವು ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆ ಬೆಳಿತೀವಿ, ಬೆಳೆ ಬಂತನ್ನು ಕಟಾವು ಮಾಡೋದು ಕೂಡ ತಡ ಅನ್ನವ. ವರ್ತಕರು ಕೇಳಿದ್ದಷ್ಟಕ್ಕೆ ಕೊಟ್ಟು ಕೈ ತೊಳ್ಕೊಳ್ತೀವಿ.
0: ಇದು ನಿಜವಾದ ಮಾತು. ಈ ಹೊತ್ತಿನ ಆತರ ನೋಡ್ತೀವಿ ಹೊರತು ಮುಂದಿನ ಯೋಚನೆ ಮಾಡಲ್ಲ. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಕ್ಕೆ ಹೋದ್ರು ಅನ್ನೋ ಕತೆ ನಮ್ದು. ಮತ್ತೆ ಮುಂದಿನ ವರ್ಷ ಮಳೆ ಬಿದ್ದಾಗ ಪಟ್ಟಣಕ್ಕೆ ಹೋಗಿ ಒಂದಕ್ಕೆ ಹತ್ತು ಕೊಟ್ಟು ಬೀಜ ತರ್ತೀವಿ. ಆ ಬೀಜವೋ ಹುಟ್ಟಿದ್ರು ಹುಟ್ಟಬಹುದು, ಕಾಲು ಕಟ್ಟಿದ್ರು ಕಟ್ಟಬಹುದು, ಇಲ್ಲ ಅಂದ್ರೆ ಎರಡೂ ಇಲ್ಲ.
1: ಹ್ಞೂ ಶಿವಣ್ಣ, ಬೆಳೆದ ಬೀಜನೇ ಕಾಪಾಡ್ಕೊಳ್ಳಲ್ಲ ಅಂದ್ರೆ ಅದ್ಯಾವ ಸೀಮೆ ರೈತರು ನಾವು? ಬೀಜ ಗೊಬ್ಬರಕ್ಕೆ ಅಂಗಡಿ ಮುಂದೆ ಸಾಲುಗಟ್ಟಿ ನಿಲ್ತೀವಲ್ಲ, ಏ ಇದು ಒಂಥರ ಗುಲಾಮ್ಗಿರಿನ ಅಂತ.
2: ಅಷ್ಟಲ್ದೆ ಇನ್ನೇನ್ ಗೌರಮ್ಮ, ಇದು ಒಂಥರ ದಾಶ್ಯ ಕಣವ. ದಾಶ್ಯ ಇದ್ದದ್ ಕಳ್ಕೊಂಡು ಇಲ್ದದ್ದನ್ನ ಹುಡುಕೊಂಡು ಹೋದ್ರು ಇದೇ ನೋಡು. ಇಂಥ ದಾಶ್ಯದಿಂದ ಮುಕ್ತಿ ಪಡೆದು ಸ್ವಾವಲಂಬನೆ ಸಾಧಿಸೋದು ನಮ್ ಕರ್ತವ್ಯ ಆಗ್ಬೇಕು. ಇದು ಒಂಥರ ಸ್ವಾತಂತ್ರ್ಯ ಚಳವಳಿ ಆದಂಗೆ ಅಲ್ವಾ ಗೌರಮ್ಮ?
3: ಹಿಂದೆಲ್ಲ ಹಂಗೆ ಇತ್ತಲ್ಲ ಜಯಮ್ಮ, ರೈತರು ಅಂದ್ರೆ ಸ್ವಾಭಿಮಾನ, ಸ್ವಾಭಿಮಾನ ಅಂದ್ರೆ ರೈತರು. ಪೇಟೆಯಿಂದ ಹಳ್ಳಿಗೆ ಕೊಂಡು ತರ್ತಾ ಇದ್ದದ್ದು ಅಪರೂಪವಾಗಿತ್ತು. ಈಗ ತರಕಾರಿ ಸೊಪ್ಪು ಹಾಲು ತುಪ್ಪ ಎಲ್ಲಿಂದೋ ಹೊರಗಿನಿಂದಲೇ ಬರಬೇಕು. ಅಂಥದ್ರಲ್ಲಿ ಬಿತ್ತನೆ ಬೀಜದ ಕತೆ ಕೇಳಬೇಕಾ?
0: ಇರುವ ಭಾಗ್ಯವನೇನದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತ ನಮ್ಮ ಡಿ ವಿ ಜಿ ಅವರು ನಮ್ಮಂಥವ್ರಿಗೆ ಮತ್ತೆ ಹೇಳಿರೋದು. ಅಮೃತದಂತ ಆಹಾರ ಬೆಳೆಯೋ ಭೂಮಿ ಇಟ್ಕೊಂಡಿದ್ವಿ, ಏನು ಉಪಯೋಗ? ದುಡ್ಡು ಕೊಟ್ಟು ನವಪಾಷಾಣ ತಂದು ತಿಂದು ಒದ್ದಾಡ್ತಾ ಇದ್ದೀವಿ.
1: ನಮಗೆ ಬೇಕಾದ ಬೀಜನ ನಾವು ಕಾಪಾಡ್ಕೋಬೇಕು. ಎಲ್ಲಾ ತರದ ಬೀಜನೂ ಇಟ್ಕೊಳಕಾಗಲ್ಲ ಅಂದ್ರೆ ರೈತರು ಪರಸ್ಪರ ವಿನಿಮಯ ಮಾಡೋದನ್ನಾದ್ರೂ ಕಲಿಬೇಕು.
2: ಒಂದ್ ವೇಳೆ ಅಂಗಡಿಯಿಂದ ಬೀಜ ತಂದೇನು, ಅದಕ್ಕೆ ಸರಿಯಾದ ರಸೀತಿ ಪಡ್ಕೋಬೇಕು, ಅದನ್ನ ಜೋಪಾನವಾಗಿ ಇಟ್ಕೋಬೇಕು ಅಲ್ವಾ ಗಂಗಮ್ಮ?
3: ಹೌದಮ್ಮ, ನಾಳೆ ಏನಾರ ಅದರಿಂದ ಸಮಸ್ಯೆ ಆಗ್ಬೋದು, ಪರಿಹಾರ ಅದು ಇದು ಅಂತ ಕೇಳಬೋದ್ರೆ ದಾಖಲೆ ಬೇಕಲ್ಲ. ಸ್ವಲ್ಪ ನೋಡಿ ಗೆರೆ ಬಿಡಿಸೋಣ, ಸಾಲು ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಹಂಗೆ ದಾರ ಕಟ್ಟಿ ಎಳೆದಂಗಿರ್ಬೇಕು. ನೇಗ್ಲು ಊಡೋದು, ಉಳುಮೆ ಮಾಡೋದು, ಬೀಜ ಬಿತ್ತೋದು, ಇದೆಲ್ಲ ಒಂದು ಕಲೆ ಅಲ್ವಾ?
0: ಅಲ್ವಾ ಮತ್ತೆ, ಕಡ್ದು ಬಳ್ದು ತೆಳು ದಟ್ಟ ಹೆಬ್ಬದ ಧೂಳದ ಇವೆಲ್ಲ ಗೊತ್ತಿರ್ಬೇಕು. ಅದು ಬಿಟ್ಟು ದಡಬಡ ದನ ಕಾದ್ರೆ ಬೇಗ ಸಾಯಂಕಾಲ ಆಗುತ್ತಾ ಅಂದಂಗಾಗತ್ತೆ.
1: ಆ ಕಾಲದಲ್ಲಿ ಬಿತ್ತೋದು ಬೆಳೆಯೋದು ಕೊಯ್ಲು ಸುಗ್ಗಿ ತೂರೋದು ಕೇರೋದು ಅಂದ್ರೆ ಅದೇನು ಸಂಭ್ರಮ, ಅದೇನು ಸಂತೋಷ ಅಲ್ವಾ ಜಯಮ್ಮ? ಊರೆಲ್ಲಾ ಸೇರಿ ಹಬ್ಬ ಹಬ್ಬ ಮಾಡ್ದಂಗ ಮಾಡೋರು.
2: ಆ ಕಾಲಕ್ಕೆ ಹಳ್ಳಿಗಳು ಹಂಗಿದ್ದು ಗೌರಮ್ಮ, ಹಳ್ಳಿಗಳದೇ ಒಂದು ಮನೆ ಆಗಿತ್ತು. ಈಗ ಮನೆ ಮನೆಗೂ ಪ್ರತ್ಯೇಕವಾದ ಹಳ್ಳಿಗಳಾಗಿವೆ. ಆವಾಗ ಒಟ್ಟಿಗೆ ದುಡಿಯರು, ಒಟ್ಟಿಗೆ ಉಣ್ಣರು. ಈಗಲ್ಲವ ಅದೆಲ್ಲ ಮೂಡ್ಗಡಿಕೆ ಒಬ್ಬರ ಮುಖ, ಪಡುಗಡಿಕೆ ಒಬ್ಬರ ಮುಖ. ಪ್ರೀತಿ ಸ್ನೇಹ ಹೂ ಬಿಡೋ ಗಿಡ ಸಾಯ್ತು, ಅಹಂಕಾರದ ಮುಳ್ಳಿನ ಮರ ಬೆಳೆದ್ ನಿಲ್ತು.
3: ಹಳ್ಳಿಗಳಲ್ಲಿ ಮಳ್ ಮಾಡೋ

0: ಜನಗಳದೇ ದರ್ಬಾರು, ಒಳ್ಳೆಯ ಮಾನ ಹಳ್ಳೇಗೋತು ಅಂದಂಗಾಗಿತ್ತು. ಅದ್ ಸರಿ, ಈ ಕೀಟ್ಲಪ್ಪನಿಗೆ ಏನೋ ಹುಷಾರಿಲ್ಲ ಅಂತಿದ್ರು. ನೀನೇನಾರ ನೋಡಕ್ ಹೋಗಿದ್ದ ಶಿವಣ್ಣ?
1: ಅದೇನು ಮಾತು ಅಂತ ಆಡ್ತೀಯ ಗಂಗಮ್ಮ, ಅದ್ ಹೆಂಗ್ ಹೋಗ್ತೀಯ ನೀನೇ ಹೇಳು. ಅವನೇನು ನಮ್ಮ ಪಾರ್ಟಿನೇನು? ಮೊನ್ನೆ ನನ್ನ ತರಲಪ್ಪನಿಗೆ ಕಾಯಿಲೆ ಆದಾಗ ಹಂಗೆ ಆಗ್ಬೇಕು ಅವನಿಗೆ ಅಂತ ಆಡ್ಕೊಂಡು ಸಂತೋಷ ಪಟ್ಟನಂತೆ.
2: ಕಷ್ಟ ಸುಖದಲ್ಲಿ ಕೂಡ ಇಂಥದ್ದೆಲ್ಲ ಬೇಕಾಂತೀನಿ. ಒಂದು ಹಸುನ ಮತ್ತೊಂದು ಹಸು ಮೈ ನೆಕ್ಕಿ ಸಂತೈಸುತ್ತೆ. ಒಂದು ಮಂಗನಿಗೆ ಏನಾರು ಆದ್ರೆ ಉಳಿದ ಮಂಗಗಳು ಮೌನವಾಗಿ ಅಳ್ತವೆ. ಅಂತದ್ರಾಗೆ ನಮಗೇನು ಬಂದಿರೋದು ದಾಡಿ?
3: ಅದಕ್ಕೂ ನಮಗೂ ಒಂದೇ ಗೌರಮ್ಮ, ನಾವು ಮನುಷ್ಯರು, ನಮಗೆ ಯೋಚನೆ ಮಾಡೋ ಶಕ್ತಿ ಐತಿ. ಅಷ್ಟಕ್ಕೂ ಒಂದೂರು ಒಂದ್ ಕೇರಿ ಕತೆಯಲ್ಲ. ವರ್ಷಾಂತರಗಳಿಂದ ನೂರಾರು ಹಳ್ಳಿಗಳಲ್ಲಿ ಇಂಥವೆಲ್ಲ ಇದ್ದುದೇ ಕಣವ.
0: ಸುಮ್ನಿರು ಜಯಮ್ಮ, ಹೆಸರಿಗೆ ನಾವು ಮನುಷ್ಯರು, ಬುದ್ಧಿವಂತರು, ಸಮಾಜ ಜೀವಿಗಳು, ಸಹಕಾರಿಗಳು, ಸಾಮರಸ್ಯ ಅಂತ ದೊಡ್ಡ ದೊಡ್ಡ ಪದ ಬಳಸ್ತೀವಿ. ಮಾಡೋದು ಅನಾಚಾರ. ಮನೆ ಮುಂದೆ ಬೃಂದಾವನ.
1: ಹಿಂಗೆ ಬಲಗಡಿಕ್ ಬರಪ್ಪ, ಬಲಗಡಿಕ್ ಬರಪ್ಪ. ಬಸವಣ್ಣ, ಇವನ್ ತಲೆ ಒಳಗೆ ಏನಾರು ಬುದ್ಧಿ ಐತಾ ಅಂತ ಅನುಮಾನ ನಂಗೆ. ಈ ಕಡೆ ಬಾರು, ಈ ಕಡೆ ಬಾ. ಹಂಗೆ ಹಂಗೆ ನೋಡು, ಈ ಮೂಕ ಜೀವಿಗಳಿಗೆ ನಮ್ಮ ಮನಸ್ಸು ಮಾತು ಅರ್ಥವಾಗುತ್ತೆ. ನರ ಮನುಷ್ಯರಿಗೆ ತಿಳಿಯಲ್ವಲ್ಲಪ್ಪ, ಏನ್ ಹೇಳದಿದ್ಕೆ?
2: ವಿಜ್ಞಾನ ಮುಂದುವರಿತು, ಮನುಷ್ಯ ಮಾಡೋ ಕೆಲ್ಸನೆಲ್ಲ ಯಂತ್ರವೇ ಮಾಡ್ತಾವೆ. ನಾವಂಗೆ ನಾವಿಂಗೆ ಅಂತ ಅಹಂಕಾರ ಕಿರೀಟ ಒತ್ಕೊಂಡು ಮೆರಿತಿರ್ತೀವಿ.
3: ಅದೇಳ್ದಲ್ಲ ಗೌರಮ್ಮ ಆ ಮಾತು, ಅದೇ ಅಹಂಕಾರ ಅನ್ನ ಮಾತು. ಈ ಅಹಂಕಾರವೇ ಕಣವ ನಮ್ಮನ್ನೆಲ್ಲ ತಿಂತ ಇರೋದು. ಈ ಜಂಬ ಪ್ರತಿಷ್ಠೆ ಅನ್ನೋದು ಎಂತೆಂಥ ಋಷಿ ಮುನಿಗಳನ್ನೇ ಬಿಡ್ಲಿಲ್ಲ, ಇನ್ನು ನಮ್ಮಂತ ಅವಿವೇಕಗಳನ್ನ ಬಿಟ್ಟಿತ್ತ ಹೇಳು. ತಗಳವ, ಇಡಿ ಇನ್ನಷ್ಟು ಬೀಜ ಹಾಕ್ತೀನಿ, ಸಾಕೆ ಇನ್ನು ಹಾಕು, ಹಾಕು ಸಾಕು ಬಿಡು, ಆಮೇಲೆ ಮತ್ತೆ ಹಾಕಿದ್ರೆ ಆತು.
0: ಊರಲ್ಲಿ ಇಂತಹ ಕೆಟ್ಟ ಬೆಳವಣಿಗೆಗಳು ಯಾವಾಗ ಆದ್ವೋ, ಯಾಕಾದ್ವೋ ಅಂತ ನಮಗೆ ಗೊತ್ತಿಲ್ಲ. ಊರೊಳಗಿನ ದೇವಸ್ಥಾನನ ಯಾವನೋ ತಲೆ ಮಾರಿಸ್ದೋನೋ ಇದು ನಮ್ಮ ಜಾತಿಗೆ ಮಾತ್ರ ಸೇರಿದ್ದು ಅಂದಂತೆ. ಇನ್ನೊಂದಷ್ಟು ಮೂರು ಬಿಟ್ಟವು ಅವನ ಬಾಲ ಹಿಡ್ಕೊಂಡು ಕುಣಿದ್ರು, ಅಲ್ಲಿಗೆ ಜಾತಿ ಬೀಜ ಬಿತ್ತು.
1: ಅದು ಬರೀ ಬೀಜ ಅಲ್ಲ ಗಂಗಮ್ಮ, ಕೆಟ್ಟ ವಿಷಯದ ಬೀಜ ಕಣವ. ನಾಲ್ಕೂರು ತಿರುಗಿ ಹತ್ತು ಮಾತು ಕಲ್ತು ಅಮಾಯಕರ ಕಣ್ಣಲ್ಲಿ ಬುದ್ಧಿವಂತ ಅನ್ನಿಸ್ಕೊಂಡಿದ್ದವರು ಆಳೂರು ಉಳದನೇ ಗೌಡ ಅನ್ನಂಗೆ ತರಕಲಾಂಟಿಗಳಿಗೆ ತರೆಯವಾರಿ ನಾಯಕನಾಗ್ತಾನೆ.
2: ಅವನ ಮನೆ ತುಂಬಾ ಜನ, ದುಡಿದು ಸಾಕೋ ಯೋಗ್ಯತೆ ಇರಲಿಲ್ಲ, ಹೊಟ್ಟೆ ಪಾಡಿಗೆ ಬಲುಭಂಗ ಆಗಿತ್ತಂತೆ. ಊರಲ್ಲಿ ಇಂಥದ್ದೇನಾದರೂ ತರಲೆ ಮಾಡ್ಕೊಂಡಿದ್ರೆ ಉದುರು ಪೋಷಣೆ ಆಗುತ್ತೆ ಅಂತ ಇಂಥ ನಾಟಕ ಮಾಡ್ದ.
3: ಮೈ ಬಗ್ಸಿ ಕೆಲಸ ಮಾಡಿ ರೂಢಿ ಇಲ್ಲ, ಪೂಟ್ ಲಾಯರ್ ತರ ತೂಕ ತುಂಡು ಇಲ್ದಂತ ಜೀವನ. ಯಾರು ಆಳಾಗ್ಲಿ, ಅವನ ಸುಖ ಅವಂದು. ಇಂಥವ್ರು ಊರೂರಲ್ಲೂ ಇದಾರೆ ಬಿಡು ಗೌರಮ್ಮ.
0: ನಮ್ಮ ಅಜ್ಜ ಹೇಳದು ಜಯಮ್ಮ, ಅವಾಗೆಲ್ಲ ಊರಂದ್ರೆ ಊರು ಒಂದೇ ಮನೆ ಇದ್ದಂಗಿತ್ತಂತೆ. ದೇವಸ್ಥಾನ ಕಟ್ಟೋದು, ಬಾವಿ ತೆಗೆಯೋದು, ಊರು ಸ್ವಚ್ಛ ಮಾಡೋದು, ಇಂಥದನ್ನೆಲ್ಲ ಜನಗಳು ಒಟ್ಟಾಗಿ ಸೇರಿ ಮಾಡ್ತಿದ್ರಂತೆ. ಇಂಥ ಹಿಟ್ಟು ಬಡಕ್ರಿಂದ ಊರಿಗೂರೇ ಕೆಟ್ಟ ಹೋಯ್ತು ನೋಡಪ್ಪ.
1: ಅವ್ರ ಕತೆ ಬಿಡು ಗಂಗಮ್ಮ, ಉಳಿದವ್ರಿಗೇನಾಗಿತ್ತು ಅಂತೀನಿ. ಇದೆಲ್ಲ ಒಳ್ಳೇದಲ್ಲ ಕಣ್ರಪ್ಪ, ಎಲ್ಲರೂ ಒಟ್ಟಾಗಿದ್ರೆ ಊರು ಸುಖವಾಗಿರುತ್ತೆ ಅಂತ ಹೇಳ್ಬಾರ್ದಾಗಿತ್ತ?
2: ನಮ್ಮ ಜನಕ್ಕೆ ಕೆಟ್ಟ ಮಾತು ಮುಟ್ಟಿದಷ್ಟು ಸುಲಭವಾಗಿ ಒಳ್ಳೆ ಮಾತು ತೊಟ್ಟಲ್ಲ ಕಣಪ್ಪ. ಒಳ್ಳೆಯ ಬೀಜಕ್ಕಿಂತ ದುರ್ಬೀಜಗಳೇ ಜಾಸ್ತಿ.
3: ಅಂಡೆ ಹಾಲ್ಗೆ ಒಂದ್ ತೊಟ್ಟು ಹುಳಿ ಸಾಕವ ಗೌರಮ್ಮ. ಇಂಥ ಕತೆಗಳು ಹೆಂಗೆಂಗೋ ಶುರುವಾಗ್ತವೆ, ಆಮೇಲೆ ಬರೀ ಹೊಟ್ಟೆ ಕಿಚ್ಚು, ತರ್ಲೆ, ಕಿತಾಪತಿ ಕತೆ ಹೋಗಿ ಮಹಾ ಕಾದಂಬರಿನೇ ಆಗುತ್ತೆ. ಮುಕ್ತಾಯ ಮಾಡಲು ಬೋಲು ಕಷ್ಟ ಕಣವ, ಬೋಲು ಕಷ್ಟ.
0: ಅವ್ರಿಗೊಂದ್ ದೇವ್ರು, ಇವ್ರಿಗೊಂದ್ ದೇವ್ರು, ದೇವ್ರು ದಿಂಡ್ರು ಪಾರ್ಟಿ ಪಂಗಡ ಅಂತ ಮಾಡ್ತಾರೆ. ಅವ್ರ ಮದುವೆಗೆ ಇವ್ರು ಹೋಗಲ್ಲ, ಇವ್ರ ಹೊಸ್ಕಿಗೆ ಅವ್ರು ಬರಲ್ಲ.
1: ಅವ್ರ ತೋಟದಲ್ಲಿ ಇವ್ರು ಕಳ್ತನ ಮಾಡೋದು, ಇವ್ರ ಹೊಲದಲ್ಲಿ ಅವ್ರ ಕದಿಯೋದು.
2: ಹಿಂಗಾದ್ರೆ ನೆಮ್ಮದಿಯಾಗಿ ಬಾಳಕಾದಾತ ಚೇಚೆ, ನಮ್ ಬಗ್ಗೆ ನಮಗೆ ಅಸಹ್ಯ ಆಗುತ್ತೆ.
3: ನೀನೇನೋ ಹಿಂಗಂತೀಯ, ಮೂರು ಬಿಟ್ಟವಕ್ಕೆ ಇದೇ ಒಂದು ಖುಷಿ. ಇಂಥ ಕಿಡಿಗೇಡಿತನ ಮಾಡವೇ ಒಂದ್ ದೊಡ್ಡ ಸಾಧನೆ ಅಂದ್ಕೊಂಡಿದಾರ ಕಣವ.
0: ಇಂತಹ ಅವಿವೇಕಿಗಳು ಮಾಡಿದ ತಪ್ಪಿಗೆ ಇವತ್ತು ಅನೇಕ ಹಳ್ಳಿಗಳು ನೋವು ಉಣ್ತಿವೆ. ಗಂಡಸ್ರದಿರ್ಲಿ, ಹೆಂಗಸ್ರು, ಮಕ್ಕಳು, ಮರಿಗಳು ಹೃದಯ ತುಂಬಾ ಪಾಷಣ ತುಂಬಿಕೊಂಡೈತೆ.
1: ಇನ್ನೊಂದಷ್ಟು ಮನೆ ಮುರುಕರು ಈ ದೌರ್ಬಲ್ಯನ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಮುಗ್ಧರಿಗೆ ಜೂಜು ಅದು ಇದು ಅಂತ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನು ಕಲಿಸಿ ಊರು ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ.
2: ಹಿಂಗಾಗಿ ನಮ್ಮೂರಿಗೆ ಬರ್ಬೇಕ

0: ಆದ ಕಚೇರಿ ಶಾಲೆಗಳು ನಮ್ಮ ಒಳ ಜಗಳದಿಂದ ಬೇರೆ ಊರಿಗೆ ಓದು. ಅಭಿವೃದ್ಧಿ ಕಾಣಬೇಕಾದ ಹಳ್ಳಿಗೆ ಗರ ಬಡ್ದಂಗಾಗೈತಿ.
1: ಕೆಟ್ಟವರ ಮಾತುಗಳು ವಿಜೃಂಭಿಸ್ತವೆ, ಸಂಭ್ರಮದ ಸದ್ದು ಸಣ್ಣದಾಗಿದೆ.
2: ತಲೆಯಿಂದ ತಲೆಗೆ ಕೆಟ್ಟ ವಿಚಾರಗಳು ವರ್ಗಾವಣೆ ಆಗ್ತವೆ.
3: ಹೌದು ಹೌದು, ನಂಗೆ ಬದುಕಬೇಕಾದ ಮಕ್ಕಳ ಮನಸ್ಸಿನಲ್ಲಿ ಅಲ್ಲದನ್ನು ತುಂಬಿಸಿ ಬೆಳೆಸ್ತಾ ಇದ್ದೀವಿ.
0: ಆ ಪ್ರೇಮ ಒಂದು ನಮ್ದು ಪಕ್ಕ ಪಕ್ಕದ ಮನೆ, ಸಣ್ಣ ಪುಟ್ಟದ್ದೇನಾದ್ರೂ ಬೇಕಾದ್ರೆ ಇಸ್ಕೊಳ್ಳೋದು, ಕೊಡೋದು, ಹೋಗೋದು, ಬರೋದು ಮಾಮೂಲಿ. ಮಗಳು ಮದುವೆ ಕೂಡಿ ಬಂತು, ಮದುವೆ ಮುಗಿಯೋ ತನಕ ನನ್ನನ್ನ ಮಾತೇ ಬಿಟ್ಬಿಡೋದ? ಯಾಕೇಳು, ಮಾತಾಡ್ಸಿದ್ರೆ ಮದುವೆಗೆ ಕರಿಬೇಕಾಗುತ್ತಲ್ಲ.
1: ಆ ಸೊಟ್ಟಪ್ಪಂದು ಅದೇ ಕತೆ ಗೌರಮ್ಮ. ವರಿಷ್ವೆಲ್ಲ ನಮ್ಮ ಜಮೀನಲ್ಲೇ ಕೆಲಸ ಮಾಡ್ತಾನೆ, ನಮ್ಮ ಮನೆ ಕಡೆಗೆ ಬರೋದೇ ಬಿಟ್ಟ. ನಾವು ಬೇರೆ ಪಾರ್ಟಿ, ಅವ್ರು ಬೇರೆ ಪಾರ್ಟಿ ಅಲ್ವಾ? ಅದಕ್ಕೆ
2: ಒಳ್ಳೇದೇಳ್ದೆ ಕಣ್ ಜಯಮ್ಮ. ಅವ್ರು ಕರಿತಾರೆ ಹೋಗಿ ಉಂಡು ಬರೋಣ ಅಂತ ನಾವೇನ್ ಜೋತ್ಕೊಂಡು ಕೂತಿದ್ದೀವ? ಆ ಬಿಂಕಮ್ಮನು ನಾನು ಸ್ನೇಹಿತರೆಯ, ಹಂಗಂತ ನನ್ನ ಮಗಳು ಹೊಸ್ಕಿಗೆ ನಾನು ಅವಳನ್ನ ಕರೀಲಿಲ್ಲವಾ? ಅವಳೇ ನಮ್ಮ ಕಡೆ ಅವಳ ಕರೆಯಕ್ಕೆ.
3: ನಮ್ಮ ಸಂಬಂಧ ಬೆಳೆಸಕ್ಕೆ ಅಂತ ನೆಂಟರು ಬಂದಿದ್ರು ಕಣವ, ಮನೇಲಿ ಕರೆಂಟ್ ಇರಲಿಲ್ಲ. ಆ ಮಂದಣ್ಣನ ಹತ್ರ ಸೋಲಾರ್ ದೀಪ ಇಸ್ಕೊಂಡಿದ್ದೆ. ಸಂಬಂಧವೂ ಕೂಡ್ತು, ಉಣ್ಣು ಮದುವೆನೂ ಆತು. ಹಂಗಂತ ಮಂದಣ್ಣನ ಮದುವೆ ಕರೆಯೋಕ್ಕಾಗತ್ತಾ? ಕರೆದ್ರೆ ನಮ್ಮ ಜನ ನಮ್ಮನ್ನ ಸುಮ್ ಸುಮ್ಮನೆ ಬಿಟ್ಟುಬಿಟ್ಟಾರ.
0: ಹೆಸರಿ ತಕ್ಕಂತೆ ಮಂದಪ್ಪನೇ ಅವನು. ನಿನಗೆ ಲೈಟ್ ಕೊಟ್ಟ, ಮಳ್ಳಪ್ಪನ ಮಗಳ ಮದುವೆಗೆ ಕಾಯಿ ಕೊಬ್ಬರಿ ಪುಕ್ಸಟ್ಟೆ ಕೊಟ್ಟ, ನಾವು ಬೇರೆ ಗುಂಪಿನವರು ಅಂತ ಯೋಚನೆ ಮಾಡಲಿಲ್ಲ.
1: ಅಲ್ಲ ಕಣ್ಗೌರಮ್ಮ, ಆ ಮನ್ನಕ್ಕ ಮಗಳು ಮದುವೆ ಮಾಡಿಲ್ಲಲ್ಲ, ಮಾಡ್ಕೊಳ್ಳಿ, ನನಗೇನು ಹೊಟ್ಟೆ ಕಿಚ್ಚ. ಜಯಮ್ಮ, ನಾನು ನಿನ್ನನ್ನು ಮದುವೆಗೆ ಕರೆಯೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡ. ನಾವೇ ಬೇರೆ ಗುಂಪು, ನೀವೇ ಬೇರೆ ಗುಂಪು ಅಂತ ನಾಟಕ ಆಡ್ತಾಳೆ.
2: ಕಳ್ಳಪ್ಪ ಕೈಯಾಗಿಲ್ದ ಬಡವ ಅಂತ ಜನ್ಮೆ ಅವನನ್ನ ದೂರ ಇಟ್ಟಿದ್ರು. ಅವಾಗೆಲ್ಲ ದುಡ್ಡು, ಕಾಸು, ಸಾಲ, ಸಹಾಯ ಅಂತ ನಾವೇ ಬೇಕಾಗಿತ್ತು. ನಮ್ಮನ್ನ ಉಪಯೋಗಿಸ್ಕೊಂಡು ಕೈ ತುಂಬ ಕಾಸು ಮಾಡಿಕೊಂಡು ಹೊಟ್ಟೆ ತುಂಬಿದ ಮೇಲೆ ನಮ್ಮ ಜಾತಿ ಅಂತ ಅಲ್ಲಿಗೆ ಹೋದ.
3: ನೀನೇನು ಕಮ್ಮಿನ ತಗ, ಒಂದು ಕಾಲದಲ್ಲಿ ಎಣ್ಣೆ, ಬೆಣ್ಣೆ, ಹಾಲು, ತುಪ್ಪ ಎಲ್ಲದಕ್ಕೂ ನುಂಗವನೇ ಬೇಕಾಗಿತ್ತು. ಈಗ ಎಲ್ಲದಕ್ಕೂ ನೇರವಾತಲ್ಲ, ಅವಳನ್ನು ಬಿಟ್ಟು ನಮ್ಮ ಕಡೆಗೆ ಬಂದೆ.
0: ಅವ್ರ ಜನ ಮಾಡೋದು ಸರಿಯ ಶಿವಣ್ಣ. ಏನಾರ ಕೆಲಸ ಕಾರ್ಯ ಇದ್ರೆ ಅವ್ರವರೇ ಮೀಟಿಂಗ್ ಮಾಡ್ತಾರೆ. ಅವರನ್ನ ಕರಿಬೇಡ್ರಿ, ಇವ್ರನ್ನ ಕರಿಬೇಡ್ರಿ ಅಂತ ಕಾನೂನೇ ಮಾಡ್ತಾರೆ.
1: ಅವ್ರ ತಪ್ಪು ನಾವು, ನಂಬು ತಪ್ಪು ಅಂತ ಅವರು. ಒಟ್ನಲ್ಲಿ ಊರ್ಗೂರೇ ಹದಗೆಟ್ಟು ಹೋಗೈತಿ.
2: ಭಾರತದ ಆತ್ಮ ಹಳ್ಳಿಗಳಲ್ಲಿದೆ ಅಂತ ಗಾಂಧೀಜಿ ಹೇಳ್ತಿದ್ರು. ಯೋಚನೆ ಮಾಡಿ ನೋಡಿದ್ರೆ ನಮಗೆ ಆತ್ಮ ಸಾಕ್ಷಿ ಏನಾರ ಐತಂತ ಅನುಮಾನ ಕಣ್ಜೇಮನಂಗೆ.
3: ನಮ್ಮೂರಾಗೆ ನೋಡವ್ವ, ಬೇಕಾದ್ರೆ ತುಪ್ಪದಂಗ್ ಮಾತಾಡ್ತಾರೆ, ಬ್ಯಾಡ ಅಂದ್ರೆ ಮುಖ ತಿರುಗಿಸ್ಕೊಂಡು ಓಡಾಡ್ತಾರೆ.
0: ಮಲ್ಲಕಜ್ಜಿ ಕಲ್ಲೇಶನ ಜಮೀನು ನಮ್ಮ ಜಮೀನ್ ಹತ್ರನೇ ಐತಿ. ತೋಟ ಮಾಡೋಣ, ನೀರ್ ಕೊಡು, ಏನಾರ ದುಡ್ಡು ಕೊಡ್ತೀನಿ ಇಂದ.
1: ದುಡ್ಡು ಕಾಸು ಏನು ಬೇಡ ಅಂತ ಪುಕ್ಸಟ್ಟೆ ನೀರ್ ಕೊಟ್ರೆ ಯಾವ್ದೋ ಮಾತಿಗೆ ನಿಮ್ ಸಮಾಜವೇ ಬೇರೆ, ನಮ್ ಸಮಾಜವೇ ಬೇರೆ, ನಮ್ ಸಮಾಜದ ಮಾತೆ ನಮಗೆ ಮುಖ್ಯ ಅಂತಾನೆ.
2: ಅದ್ಕೇನಪ್ಪ, ನಿಮ್ಮನೇರು ನೀರ್ ಕೊಡೋದ್ನೇ ನಿಲ್ಸಿದ, ಕೊನೆಗೆ ಕೈಗ್ ಬಂದ ತೋಟ ಒಣಗೋತು. ತೋಟ ಒಣಗಬೇಕಾದ್ರೆ ಸಮಾಜ ಎಲ್ಗೋಗಿತ್ತೋ ಏನೋ ಕಾಣೆ.
3: ಆ ಕಾಸುಗಳು ನನ್ನ ತಮ್ಮಗಳು 4-5 ಮನೆಯವರು ಬಂದು ನಮ್ಮ ಸಮಾಜದಲ್ಲಿ ನಮಗೆ ಗೌರವ ಇಲ್ಲ, ನೀವೇ ಗತಿ, ನಿಮ್ಮ ಜೊತೆಗೆ ಇರ್ತೀವಿ ಅಂದರು. ದೇಹಿ ಎಂದವರಿಗೆ ನಾಸ್ತಿ ಅನ್ನಬಾರ್ದಲ್ಲ. ಆಯ್ತು ಅಂದ್ವಿ, ನಮ್ಮ ಸಹಾಯ ತಗೊಂಡು ನೆಟ್ಗಾದ ಮೇಲೆ ನಮ್ಮ ಸಮಾಜ ಬಿಟ್ಟು ನಾವಿರೋಕ್ಕಾಗತ್ತಾ ಅಂತ ಉಂಡು ಮನೆಗೆ ದ್ರೋಹ ಮಾಡಿ ಹೋಗೇಬಿಟ್ರು.
0: ನಾವು ತಾನೇ ಏನು ತಗ ಶಿವಣ್ಣ, ನಾವು ಅವರೇ, ನಮ್ಮ ತಪ್ಪು ನಮಗೆ ಕಾಣಲ್ಲ.
1: ಹಳೆ ತಲೆ ಓದು, ಹೊಸ ನೀರು ಬಂತು, ಇನ್ನಾದರೂ ಸರಿಯಾಗುತ್ತೆ ಅಂದರೆ ಅದು ಇಲ್ಲ. ಈಗ ನುಡುಗ್ರು ನಮಗಿಂತ ಕಡೆ ಈ ಸುಳಿ ಬೋಳ್ಸಿದ್ರು ಹೋಗುತ್ತಾ ಹೇಳು?
2: ನಮ್ಮೂರಂತ ಊರು ಈ ಜಗತ್ತಿನಲ್ಲೇ ಇಲ್ಲ ಕಣವ. ನನಗಂತೂ ಇಲ್ಲಿರೋಕೆ ಇಷ್ಟವಿಲ್ಲ, ಎಲ್ಲಾರವ ಪಟ್ಟಣದಲ್ಲಿದ್ಬಿಡ್ಬೇಕು ಅನ್ಸುತ್ತೆ.
3: ನಮ್ಮೂರು ಒಂದೇ ಅಲ್ಲ ತಗ, ಇಂಥ ಹಳ್ಳಿಗಳು ತುಂಬ ಇದ್ದಾವೆ. ಇದೆಲ್ಲ ಎಂದು ಹೋಗುತ್ತೋ? ನಾವೆಲ್ಲ ಯಾವಾಗ ಮನುಷ್ಯರಾಗಿ ಬಾಳ್ತೀವೋ ಒಂದೂ ಗೊತ್ತಿಲ್ಲ.
0: ಯಾರಾದರೂ ಒಬ್ಬ ತಿಳುವಳಿಕಸ್ತ ಇದೆಲ್ಲ ಬೇಡ ಬಿಡ್ರಪ್ಪ, ಪ್ರೀತಿಯಿಂದ ಇರೋಣ ಅಂದರೆ ಇವನು ಕೊಯ್ಲಾಗ್ದವನು ಅಂತಾರೆ.
1: ಒಬ್ಬರು ಇಂಥ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅಂತ ಹೋದ್ರೆ 10 ಸೇರಿ ಇದಕ್ಕೆ 100 ವಿಘ್ನ ತರ್ತಾರೆ.
2: ಕೆಲವರು ಇರ್ತಾರೆ ಕೈಯಲ್ಲಿ 4 ಓಡಂಗಿಲ್ಲ, ತಿಳುವಳಿಕೆ ಇಲ್ದವ್ರನ್ನ ಜೊತೆಗಿಟ್ಕೊಂಡು ಸಮಾಜದ ಸಾಮರಸ್ಯನೇ

0: ಹಾಳು ಮಾಡ್ತಾರೆ.
1: ಗಂಗಮ್ಮ, ಮುಖ್ಯವಾಗಿ ನಮ್ಮ ದೇಶಕ್ಕೆ ಶಾಪವಾಗಿರೋದು ಈ ಜಾತಿ ಪದ್ಧತಿ ಕಣವ. ಇದು ನಮ್ಮ ಅಭಿವೃದ್ಧಿಗೆ ದೊಡ್ಡ ಅಡ್ಡಿಯಾಗಿದೆ.
0: ಕೆಟ್ಟವರು, ಕಳ್ಳರು, ಸುಳ್ಳರು, ಮೋಸಗಾರರು ಒಟ್ಟಿನಲ್ಲಿ ನಮ್ಮವರಾಗಿದ್ರಾತು. ಅವರು ಒಳ್ಳೆಯವರೇ ನೋಡು.
2: ಹ್ಮ್, ನಮ್ಮವ್ರು ತಪ್ಪು ಮಾಡಿದ್ರು ಸರಿ, ಬೇರೆಯವರು ಸರಿ ಮಾಡಿದ್ರು ತಪ್ಪು.
0: ಜಾತಿ ಅದರೊಳಗೆ ಉಪಜಾತಿ, ಅದರೊಳಗೆ ಬೆಡಗು, ಇದಕ್ಕೇನು ಕೊನೆ ಮಾಡಲಿಲ್ಲ. ಊರಲ್ಲಿ ಒಂದು ಜಾತಿಯವರು ಹೆಚ್ಚಾಗಿದ್ದು ಮತ್ತೊಂದು ಜಾತಿ ಜನ ಕಡಿಮೆ ಇದ್ರೆ ಅವ್ರ ಪಾಡು ಬೀದಿ ನಾಯಿಗಿಂತ ಕಡೆ ಕಣಪ್ಪ.
1: ಹೌದೌದೌದು, ಇರೋ ನಾಲ್ಕು ಮನೆ ನಾ ಹೇಳ್ದಂಗೆ ಕೇಳಬೇಕು ಅಂತ ಒಂದೊಂದು ಆಟ ಆಡ್ತಾರ.
0: ಇದ್ರ ಜೊತೆಗೆ ಚುನಾವಣೆ ಒಳಗಡೆ ಬಂದ್ರೆ ಇವರ ದರ್ಬಾರ್ ನೋಡ್ಬೇಕು, ಇವರು ಹೇಳಿದವರಿಗೆ ಓಟ್ ಹಾಕ್ಬೇಕು.
2: ಲೀಡ್ರಪ್ಪನಂತವ್ರು ತಮ್ಮ ಅಧಿಕಾರ ದಾಹಕ್ಕಾಗಿ ಇಂಥ ಬೆಂಕಿಗೆ ತುಪ್ಪ ಸುರಿತಾರೆ. ಸೂರಪ್ಪನ ವಂಶಸ್ಥರೆಲ್ಲ ಅವರ ಕಸುವಿನ ಮೂಲಕ ನಮ್ಮೂರಿನ ಎಲ್ಲ ಜನಕ್ಕೂ ತಮ್ಮ ಸೇವೆ ಮಾಡಿದ್ರು.
0: ಅವನ್ ಬಿಟ್ಟು ಬೇರೆ ಯಾರಾದ್ರೂ ಈ ಕೆಲಸ ಮಾಡಕ್ಕಾಗುತ್ತಾ? ಎಷ್ಟು ದುಡ್ಡು ಕೊಡ್ತೀವಿ ಅಂದ್ರು ಯಾರಾದ್ರೂ ಮಾಡ್ತಾರ?
1: ಬಡತನ ಇದ್ರು ಸ್ವಾಭಿಮಾನ ಬಿಡ್ಲಿಲ್ಲ, ದುಡ್ಡು ತಿಂದ್ರೆ ಹೊರತು ಬೇಡ ತಿನ್ಲಿಲ್ಲ.
0: ಇದ್ದಂಗೆ ಹೇಳ್ತಾನೆ ಅಂತ ಎಲ್ರಿಗೂ ಮೇಲೆ ಸಿಟ್ಟು, ನಮ್ಮ ಮಾತು ಕೇಳಲ್ವಲ್ಲ ಅಂತ ಕೋಪ ಬೇರೆ.
2: ಸೂರಪ್ಪ ಸತ್ತಾಗ ಅವನ ಶವ ಸಂಸ್ಕಾರಕ್ಕೆ ಯಾರು ಹೋಗ್ಬಾರ್ದು ಅಂತ ಕಟ್ಟಪ್ಪಣೆ ಮಾಡಿದ್ರು. ಕೃತಜ್ಞತೆ ಇಲ್ಲದ ಜನ.
0: ಶಿವಣ್ಣ, ನೀನು ನಿನ್ನ ಸ್ನೇಹಿತರು ಹೋಗಿ ರಾತ್ರಿ ಎಲ್ಲ ಅವ್ರ ಮನೆ ಹತ್ರ ಕಾದಿದ್ರಿ ಅಲ್ವೇ? ನೆಂಟರಿಷ್ಟರು ಬಂದ ಮೇಲೆ ಸಂಸ್ಕಾರ ಮಾಡಿ ಬಂದ್ರಿ, ಒಳ್ಳೆ ಕೆಲಸ ಮಾಡಿದ್ರಪ್ಪ.
1: ಮನುಷ್ಯನಾಗಿ ಹುಟ್ಟಿದ ಮೇಲೆ ಅಷ್ಟು ಮಾಡದೆ ಹೋದ್ರೆ ಹೆಂಗವ್ವ? ಮೈ ಕೈ ಮೇಲೆ ಲಾಂಚಗಳನ್ನ ಹಾಕೊಂಡ್ರೆ ಸಾಕ?
0: ಮೈ ತೊಳ್ಕೊಂಡು ಮೈ ತುಂಬಾ ಬಣ್ಣ ಬಳ್ಕೊಂಡ್ರೆ ಸಾಲದು, ಮನಸ್ ತೊಳ್ಕೋಬೇಕು ಮನಸ.
2: ದೇವ್ರಿಗಿಲ್ಲ ಜಾತಿ, ಇವ್ರಿಗೆ ಯಾಕೈತ್ ನೋಡು. ಜಾತಿಗಳ ಕಿತ್ತಾಡ್ತಿಂದ ಬರೀ ಗುಲಾಮ್ಗಿರಿ ಅನುಭವಿಸಿದ್ದೇ ಆಯ್ತು.
0: ನಮ್ದೇನು ಹಳ್ಳಿಗಳ ದೇಶವೋ ಜಾತಿಗಳ ದೇಶವೋ ಅಂತ ಅನುಮಾನ ನನಗೆ.
1: ಅದನ್ನೇನ್ ಹೇಳ್ತೀಯ, ಜಾತಿಗಳ ದೇಶವೂ ಹೌದು, ಪಾರ್ಟಿ ಪಂಗಡಗಳ ದೇಶವೂ ಹೌದು.
0: ಕೃತಕ ಬುದ್ಧಿ ಮತ್ತೆಗಿಂತ ಎಷ್ಟೋ ಮೊದಲು ಬುದ್ಧಿಯಲ್ಲಿ ಕೃತಕತೆ ಅಳವಡಿಸಿಕೊಳ್ಳೋದರ ಬಗ್ಗೆ ನಮಗೆಲ್ಲ ಚೆನ್ನಾದ ಜ್ಞಾನ ಇತ್ತು ಶಿವಣ್ಣ.
2: ತಲೆ ತಲೆಗೂ ಪಟ್ಟ ಒಟ್ಗಿಲ್ದೆ ಕೆಟ್ಟ ಅನ್ನಂಗ ಆಗೈತೆ ಹಳ್ಳಿಗಳ ಕತೆ. ಕಂಡವ್ರ ಮಕ್ಕಳನ್ನ ಬಾವಿ ತಳ್ಳಿ ಆಳ ನೋಡೋ ಜನಗಳೇ ಹೆಚ್ಚಾಗಿದ್ದಾರೆ.
0: ಈ ತಲೆನೋವೇ ಬೇಡ ಅಂತ ತುಂಬಾ ಜನ ಪಟ್ಟಣಗಳಿಗೆ ವಲಸೆ ಹೋಗ್ತಿದ್ದಾರೆ.
1: ದೇವರು, ಧರ್ಮ, ಮಠ, ರಾಜಕೀಯದ ಹೆಸರಲ್ಲಿ ಮುಗ್ಧ ಮನಸ್ಸುಗಳನ್ನ ದಿವಾಳಿ ಮಾಡ್ತಾ ಇದ್ದಾರೆ.
0: ಅಮೃತ ಕೊಡಬೇಕಾದ ಧಾರ್ಮಿಕರು ಹಾಲಾಹಲ ಕೊಡ್ತಿದ್ದಾರೆ.
2: ದೀಪದಿಂದ ಬೆಳಗಬೇಕಿದ್ದ ಹಳ್ಳಿಗಳು ದೀಪಗಳಾಗಿ ಮುಳುಗಿ ಹೋಗ್ತಿವೆ.
0: ಕೊಡಲಿ ಕಾವು ಮರಕ್ಕೆ ಮೃತ್ಯು, ಹಳ್ಳಿಗಳ ಪಾಲಿಗೆ ಜಾತಿ ರಾಜಕಾರಣವೇ ಕುತ್ತು.
1: ಜಾತಿ ಬಿಟ್ಟು ನೀತಿ ಬಿತ್ತಬೇಕು, ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು.
0: ಇಲ್ಲಾಂದ್ರೆ ಹಳ್ಳಿಗಳು ಉಳಿಯಲ್ಲ, ಹಳ್ಳಿಗರು ಉಳಿಯಲ್ಲ.
2: ಅದಕ್ಕೆ ನಮ್ ಬುದ್ಧಿ ನಮ್ ಕೈಲಿದ್ರೆ
0: ಯಾರೇನು ಮಾಡಕ್ಕಾಗಲ್ಲ.
3: ಇದುವರೆಗೂ ದ್ವೀಪಗಳು ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ, ಭಾಗವಹಿಸಿದವರು ಎಂ ಶೋಭಾ, ಪಿ ಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ.
4: ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.
5: ಕೇಳುಗರೆ, ಇದೀಗ ಕೇಳಿ ಹವಾಮಾನ ವರದಿ. ರಾಜ್ಯಾದ್ಯಂತ ನೈಋತ್ಯ ಮಾನ್ಸೂನ್ ದುರ್ಬಲವಾಗಿತ್ತು. ಕರಾವಳಿಯ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು ಎಂದು ವರದಿ ಮಾಡಿದೆ.

ಇನ್ನು ಮುಖ್ಯ ಮಳೆಯ ಪ್ರಮಾಣವನ್ನು ನೋಡೋದಾದರೆ ನೆಲಮಂಗಳ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬ್ರಹ್ಮಾವರ ಹೌಸ ಮತ್ತು ಟಿ ಜಿ ಹಳ್ಳಿ ಎಚ್ ಎಂ

ಎಸ್, ಬೆಂಗಳೂರು ನಗರ ಜಿಲ್ಲೆ ಶಕ್ತಿ ನಗರ ಮೂಡಬಿದಿರೆ ಮತ್ತು ಬೆಂಗಳೂರು ಸಿಟಿ ಆಪ್ಸ್ ಮತ್ತು ಬೆಂಗಳೂರು ನಗರ ಜಿಲ್ಲೆ ಹಾಗೂ ಪರಶುರಾಂಪುರ ಚಿತ್ರದುರ್ಗ ಜಿಲ್ಲೆಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿರುವ ವರದಿಯಾಗಿದೆ.

ಇನ್ನು ಮುಂದಿನ 24 ಗಂಟೆಯವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 32 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ.

0: ಇನ್ನು ಇದೀಗ ಕೇಳಿ ರೈತರಿಗೆ ಸಲಹೆ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಇವತ್ತು ಅಡಿಕೆಯಲ್ಲಿ ಹೆಚ್ಚಾಗಿ ಬಾಧಿಸುತ್ತಿರುವಂತಹ ಕೆಂಪು ನುಸಿ, ಈ ಒಂದು ಕೀಟ ಮತ್ತು ಅದನ್ನ ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಗೆಲ್ಲ ಗೊತ್ತಿದ್ದಂಗೆ ಈ ವರ್ಷ ಬರ ಅಂತಲೇ ನಾವು ಅನ್ಕೋತೀವಿ, ಯಾಕಂದ್ರೆ ಕಂಪ್ಲೀಟ್ ಡ್ರೈ ಇದೆ, ಟೆಂಪರೇಚರ್ 40 ಡಿಗ್ರಿ ದಾಟಿದ್ದಾವೆ. ಸೊ ಇದರಲ್ಲೂ ಸಹಜವಾಗಿ ಮೊನ್ನೆ ಬಂದಂಥ ಬೇಸಿಗೆ ಮಳೆಗೆ ಈ ಒಂದು ಬಿಸಿಲು ಎರಡೂ ಸೇರಿಕೊಂಡು ಅಡಿಕೆ ತೋಟಗಳಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನುಸಿ ಬಾಧೆ ಕಂಡು ಬರ್ತಾ ಇದೆ. ಅದು ಸಣ್ಣ ಸಸಿಯಿಂದ ಹಿಡಿದು 20-30 ಅಡಿ ಇರುವಂಥ ತೋಟಗಳಲ್ಲೂ ಕೂಡ ನಮಗೆ ಈ ಕೆಂಪು ನುಸಿ ಬಾಧೆ ತೀವ್ರವಾಗಿ ಕಂಡು ಬಂದು ಗರಿಗಳು ಹಳದಿಯಾಗುವಂಥದ್ದು ಮತ್ತು ಅದರ ಮೇಲೆ ಒಣಗೋ ಸ್ಥಿತಿಗೆ ತಲುಪಿರುವಂಥ ಮರಗಳು ಕಂಪ್ಲೀಟು ಎಲ್ಲ ಗರಿಗಳನ್ನು ಸುಟ್ಟೋದಂಗೆ ಕಾಣಿಸ್ತಿರುವಂಥ ಬಾಧೆಗಳನ್ನ ನಾವು ಇವತ್ತು ತೋಟಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣ ಅಂತ ನೋಡಿದಾಗ ನಮಗೆ ಎಲೆ ಕೆಳಗಡೆ ಈ ಕೆಂಪು ನುಸಿಗಳು ಹೆಚ್ಚಾಗಿ ಕಂಡು ಬಂದಿರುವಂಥದ್ದು. ಸೊ ಇದರದ್ದು ನೋಡೋದಾದರೆ ನೀವು ಗರಿ ಕೆಳಗಡೆ ನಮ್ಮ ಹೆಬ್ಬೆರಳನ್ನ ಅದನ್ನು ತೇದು ನೋಡಿದಾಗ ಕೆಂಪು ಬಣ್ಣದಲ್ಲಿ ನಮಗೆ ಕೈಗೆಲ್ಲ ಅಂಟು ಬರೋದನ್ನು ನಾವು ಗಮನಿಸ್ಬೋದು. ಈ ರೀತಿ ಇದ್ದಾಗ ಅದು ಕೆಂಪು ನುಸಿ ಬಾಧೆಗೆ ತುತ್ತಾಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ನಮಗೆ ಗುರುತು ಸಿಗುವಂಥದ್ದು. ನಂತರ ಇದು ಬಾಧೆ ಏನಪ್ಪ ಅಂತಂದರೆ ಮರಿ ಮತ್ತು ಪ್ರೌಢ ಎರಡೂ ಹುಳುಗಳು ಎಲೆ ಕೆಳಗಡೆ ಕುಂತು ರಸ ಕುಡಿಯೋದ್ರಿಂದ ಮೊದಲನೇದಾಗಿ ಎಲೆ ಮೇಲೆ ಮಚ್ಚೆಗಳು ಕಂಡು ಬರ್ತವೆ, ಸಣ್ಣ ಸಣ್ಣ ಮಚ್ಚೆಗಳು ಕಂಡು ಬಂದು ತದನಂತರ ಎಲೆ ಹಳದಿ ಆಗುವಂಥದ್ದು, ತದನಂತರ ಕಂಪ್ಲೀಟ್ ಸುಟ್ಟೋಗುವಂಥದ್ದು, ಎಲೆ ಸುಟ್ಟಿ ಹೋಗಿ ಒಣಗೋದಂಗೆ ಆಗ್ಬಿಡುವಂಥದ್ದು. ಬಟ್ ಇದನ್ನು ನಾವು ದೂರದಿಂದ ನೋಡಿದಾಗ ಏನೋ ರೋಗ ಬಂದಿದೆ ಅನಿಸುತ್ತೆ, ಬಟ್ ಇದು ರೋಗದಿಂದ ಬಾಧೆ ಅಲ್ಲ. ಈ ಒಂದು ನುಸಿಯಿಂದ ನಮಗೆ ರಸ ಇರೋದರಿಂದ ಗರಿಗಳು ಒಣಗ್ತಿರುವಂಥ ಲಕ್ಷಣಗಳು ನಮಗೆ ಕಂಡು ಬರುತ್ತವೆ. ಸೊ ಇದನ್ನು ಹತೋಟಿ ಹೇಗೆ ಮಾಡೋದು ಅಂತ, ಸೊ ಸಾಧಾರಣವಾಗಿ ಜೋರು ಮಳೆ ಬಂದರೆ ಈ ನುಸಿ ತನಗೆ ತಾನೇ ಹತೋಟಿ ಆಗ್ಬಿಡುತ್ತೆ. ಬಟ್ ಈ ಒಂದು ಒಣಸ್ಥಿತಿಯಲ್ಲಿ ಕಂಪ್ಲೀಟ್ ಶಕೆ ಇದ್ದು ಡ್ರೈ ಇರೋದರಿಂದ ನಮಗೆ ಈ ನುಸಿ ಕಾಟ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಒಂದು ಎಚ್ಚರಿಕೆ ವಹಿಸ್ಕೋಬೇಕು. ಇಲ್ಲಾಂದರೆ ಕಂಪ್ಲೀಟ್ ಮರದಲ್ಲಿರುವಂಥ ಅಷ್ಟು ಎಲೆಗಳು ಸುಟ್ಟೋದಂಗಾಗಿ ಒಣಗೋದಂಗಾಗಿ ಹಸಿರಿನಂಶ ಕಡಿಮೆ ಆಗೋದ್ರಿಂದ ಆಹಾರ ಉತ್ಪತ್ತಿ ಕಡಿಮೆ ಆಗಿ ಬಂದಿರುವಂಥ ಫಸಲು ಕೂಡ ಉದುರಿ ನಮಗೆ ಇಳುವರಿ ನಷ್ಟ ಆಗುವಂಥ ಸಂಭವಗಳು ಕೂಡ ಕಂಡು ಬರ್ತವೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಪ್ರಾರಂಭದಲ್ಲಿ ಯಾವುದೋ ಒಂದೊಂದು ಎಲೆಗಳು ಕೆಳಗಿನ ಎಲೆಗಳಲ್ಲಿ ನುಸಿ ಬಾಧೆ ಕಂಡು ಬಂದಿದ್ರೆ ಅಂಥ ಎಲೆಗಳನ್ನ ಬೇಕಂತ ತೆಗೆದು ಸುಟ್ಟಾಕ್ಬೋದು. ತದನಂತರ ನಮ್ಮಲ್ಲಿ ನೀರಿನ ಅವಕಾಶ ಇದ್ದರೆ ಜೋರಾಗಿ ಗಿಡಗಳ ಮೇಲೆ ನೀರನ್ನ ಸಿಂಪಡಣೆ ಮಾಡೋದ್ರಿಂದ ನುಸಿ ಬಾಧೆನ ಕಡಿಮೆ ಮಾಡ್ಬೋದು. ಇಲ್ಲ ಅಂತಂದರೆ ನುಸಿನಾಶಕಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಿರೋದ್ರಿಂದ ನೇರವಾಗಿ ನುಸಿನಾಶಕಗಳನ್ನ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ನಮಗೆ ಸೂಕ್ತವಾಗಿರುವಂಥ ನುಸಿನಾಶಕ ಅಂತ ನೋಡೋದಾದರೆ ಫೆನಜಾಕ್ವಿನ್ ಅಂತೇಳಿ, ಸೊ ಇದನ್ನು 2 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡುವಂಥದ್ದು, ಅಥವಾ ಸ್ಪೈರೋಮೆಸಿಫೆನ್ ಅಂತ ಸಿಗುತ್ತೆ, ಅದನ್ನು 1 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡುವಂಥದ್ದು, ಅಥವಾ ಊಮೈಟ್ ಪ್ರೊಪಾರ್ಗೈಟ್ ಅಂತೇಳಿ ಇದನ್ನು 2 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ. ಬಟ್ ಒಂದು ಮುನ್ನೆಚ್ಚರಿಕೆ ವಹಿಸಬೇಕು, ನುಸಿಗಳು ಎಲೆ ಕೆಳಗಡೆ ಇರೋದ್ರಿಂದ ನಾವು ಔಷಧಿನ ಅಥವಾ ಕೀಟನಾಶಕನ ಸಿಂಪಡಣೆ ಮಾಡ್ತೀನಿ ಅಂತಂದರೆ ಎಲೆ ಕೆಳಗಡೆ ಚೆನ್ನಾಗಿ ಬೀಳೋ ಥರ ನಾವು ಸಿಂಪಡಣೆ ಮಾಡಿದಾಗ ನುಸಿಗಳು ಒಂದೇ ಸಿಂಪಡಣೆಯಲ್ಲಿ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಅಥವಾ ಜೋರು ಮಳೆ ಹೇಳ್ದಂಗೆ ಮುಂದೆ ಒಂದು 15-20 ದಿವಸ ಆದಮೇಲೆ ಜೋರು ಮಳೆ ಬಂದರೆ ಕಂಟ್ರೋಲ್ ಆಗ್ತವೆ, ಬಟ್ ಅಷ್ಟೊತ್ತಿಗೆ ನಮ್ಮಲ್ಲಿ ತೀವ್ರತೆ ಜಾಸ್ತಿ ಆದರೆ ನಷ್ಟ ಜಾಸ್ತಿ ಆಗೋ ಸಂಭವದಿಂದ ಈ ಒಂದು ಹಂತದಲ್ಲಿ ಈಗ ನುಸಿ ಬಾಧೆ ಏನಾದರೂ ಹೆಚ್ಚಾಗಿ ಕಂಡು ಬಂದಿದ್ರೆ ಒಂದು ನುಸಿನಾಶಕರನ್ನು ಸಿಂಪಡಣೆ ಮಾಡೋದು ತುಂಬ ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.

ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಇದೀಗ ಕೇಳಿ ಮಾರುಕಟ್ಟೆ ಧಾರಣೆ. ಇಂದಿನ ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಈಗಿದೆ. ಅಡಕೆ ಅಪಿ ಒಂದು ಕ್ವಿಂಟಲ್ಗೆ ಕನಿಷ್ಠ 52,619, ಗರಿಷ್ಠ 53,029. ಇನ್ನು ಅಡಿಕೆ ಬೆಟ್ಟೆ ಒಂದು ಕ್ವಿಂಟಲ್ಗೆ 4 ಕ್ವಿಂಟಲ್ಗೆ 38,149, ಗರಿಷ್ಠ 38,599. ಇನ್ನು ಕೆಂಪುಗೋಟು 32,209, ಗರಿಷ್ಠ 32,610. ಇನ್ನು ಅಡಿಕೆ ರಾಶಿ 3 ಕ್ವಿಂಟಲ್ಗೆ 52,139, ಗರಿಷ್ಠ 52,569. ಇನ್ನು ಅತ್ತಿ ಡಿಸಿಎಚ್ ಕ್ವಿಂಟಲ್ಗೆ 7,802, ಇನ್ನು ಗರಿಷ್ಠ 8,352. ಇನ್ನು ಹೊಳಲ್ಕೆರೆ ಮಾರುಕಟ್ಟೆ ವರದಿ ಹೀಗಿದೆ. ಅಡಿಕೆ ಕ್ವಿಂಟಲ್ಗೆ 18,000, ಕನಿಷ್ಠ 18,000, ಗರಿಷ್ಠ 26,000. ತೆಂಗಿನಕಾಯಿ ಸಂಖ್ಯೆಗಳಲ್ಲಿ 18,420, ಗರಿಷ್ಠ 18,420. ಮೆಕ್ಕೆಜೋಳ ಹಳದಿ ಕ್ವಿಂಟಲ್ಗೆ 2,100, ಗರಿಷ್ಠ ಮತ್ತು ಕನಿಷ್ಠ 2,100.

0: ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದ್ರಿ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರಿಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
3: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
4: ಸೇವಿಂಗ್ ಮಾಡೋ ವಯಸ್ಸು ಕೂಡ.
5: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
3: ನನ್ಗೆ ಗೊತ್ತಲ್ವಾ,
5: ಆರ್ಬಿಐ ಹೇಳುತ್ತೆ.
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
0: ಇದೀಗ ಕೇಳಿ ಒಂದು ಜನಪದ ಗೀತೆಯನ್ನ.

0: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
1: ಮಿಸ್ ಸೀಮಾ,
2: ಹೌದು,
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
2: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
2: ಅಷ್ಟೊಂದು ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
2: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
2: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಇದುವರೆಗೂ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ವಿಷಯ ದ್ವೀಪಗಳು ಭಾಗವಹಿಸಿದವರು ಎಂ ಶೋಭಾ ಆದ್ರಿಕಟ್ಟಿ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ, ಸೋಮೇನಹಳ್ಳಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ, ಪೇಟೆ ಮಾರುಕಟ್ಟೆ ಧಾರಣೆ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳಿದ್ರಿ.

0: ಎಫ್ಎಂ ಪ್ರಸಾರ ಕೇಂದ್ರ ಈಗ ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರ ನಡುವೆ ಇಂದು ಬ್ರಾಟಿಸ್ಲಾವಾದಲ್ಲಿ ನಿಯೋಗ ಮಟ್ಟದ ಉನ್ನತ ಮಾತುಕತೆ ಜರುಗಿತು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವು ಪರಸ್ಪರ ನಂಬಿಕೆ ಮತ್ತು ಕಾರ್ಯತಂತ್ರದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಎಂದ ಪ್ರಧಾನಿ, ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ರಾಷ್ಟಗಳು ಪರಸ್ಪರ ಸಹಕಾರದ ಆಶಯ ಪತ್ರಕ್ಕೆ ಸಹಿ ಹಾಕಿವೆ ಎಂದು ತಿಳಿಸಿದರು. ಇಂದು ಡಿಜಿಟಲ್ ತಂತ್ರಜ್ಞಾನ ವಲಯದಲ್ಲಿ ಸಹಿ ಮಾಡಲಾದ ತಿಳುವಳಿಕೆ ಒಪ್ಪಂದವು ಉಭಯ ದೇಶಗಳ ನಡುವೆ ಸಹಕಾರದ ಹೊಸ ಮಾರ್ಗಗಳನ್ನು ಮುಕ್ತಗೊಳಿಸಲಿದೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ, ಭಾರತದ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ಪರಿವರ್ತನೆ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಪ್ರಗತಿಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಖಾಯಂ ಸದಸ್ಯ ರಾಷ್ಟವನ್ನಾಗಿ ಸೇರ್ಪಡೆಗೊಳಿಸಬೇಕು ಎಂದು ಒತ್ತಿ ಹೇಳಿದರು. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ರಾಷ್ಟ್ರಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ ನೀತಿ ಚರ್ಚೆಗಳು ಹಾಗೂ ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯ ವಾಹಿನಿಗೆ ತರುವ ಒಂದು ಚಳುವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದ ನಗರ ಪ್ರದೇಶಗಳಲ್ಲಿ 15 ವರ್ಷ ಮೇಲ್ಪಟ್ಟವರ ಒಟ್ಟಾರೆ ನಿರುದ್ಯೋಗ ದರವು ಪ್ರಸಕ್ತ ವರ್ಷದ ಮೇ ತಿಂಗಳಿನಲ್ಲಿ 6.4% ಕುಸಿದಿದೆ ಎಂದು ರಾಷ್ಟೀಯ ಸಾಂಖ್ಯಿಕ ಕಚೇರಿ ಇಂದು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ದರವು 6.9%. ಇದೇ ವೇಳೆ ನಗರ ಪ್ರದೇಶದ ಮಹಿಳಾ ನಿರುದ್ಯೋಗ ದರವು ವರ್ಷದ ಕನಿಷ್ಠ ಮಟ್ಟವಾದ 8.2%ಕ್ಕೆ ಇಳಿಕೆಯಾಗಿದೆ. ಮತ್ತೊಂದೆಡೆ ಗ್ರಾಮೀಣ ಭಾಗದ ನಿರುದ್ಯೋಗ ದರವು ಕಳೆದ ವರ್ಷದ ಮಟ್ಟದಲ್ಲೇ ಅಂದರೆ 5.1% ಸ್ಥಿರವಾಗಿ ಕಾಯ್ದುಕೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಜಾಗತಿಕ ಸಂಘರ್ಷವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿರುವ ಒಪ್ಪಂದವನ್ನು ಭಾರತ ಸ್ವಾಗತಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಮಹತ್ವದ ಒಪ್ಪಂದವು ಪ್ರಾದೇಶಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ನೆರವಾಗಲಿದೆ ಎಂದು ಭಾರತ ಆಶಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಮುಕ್ತ ನೌಕಾಯಾನ ಮತ್ತು ಜಾಗತಿಕ ವಾಣಿಜ್ಯ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಇದು ದಾರಿಯಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪಶ್ಚಿಮ ಏಷ್ಯಾದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರ ದಾಸ್ತಾನು

ಇನ್ನು ನಾಳಿನ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಖೇತು ಬಚಾವ್ ಅಭಿಯಾನ್ ಕಾರ್ಯಕ್ರಮದ ಉದ್ದೇಶಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರೀತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರಳಸಿದ್ದೇಶ್.

ಸುಸ್ಥಿರವಾಗಿದ್ದು ತೈಲ ಸಂಸ್ಕರಣಾಗಾರಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಕಳೆದ 4 ದಿನಗಳಲ್ಲಿ 1,84,00,000 ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಕೊರತೆಯಾಗಿಲ್ಲ ಎಂದರು. ರಸಗೊಬ್ಬರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಬಂದನ ಪ್ರೇಯಸಿ ಮಾತನಾಡಿ, ಪ್ರಸಕ್ತ 2026ರ ಮುಂಗಾರು ಹಂಗಾಮಿಗೆ ಅಗತ್ಯವಿರುವ 383.9 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದಲ್ಲಿ ಈಗಾಗಲೇ 37%ರಷ್ಟು ವಿತರಣೆಯಾಗಿದ್ದು ದಾಸ್ತಾನು ಸಾಮಾನ್ಯವಾಗಿದೆ ಎಂದು ತಿಳಿಸಿದರು. ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಶರ್ಮಾ 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ದಿಶಾ ಎಲ್ಎನ್ಜಿ ನೌಕೆಯು ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಗುರುವಾರ ಗುಜರಾತ್ ತಲುಪಲಿದೆ. ಗಲ್ಫ್ ಪ್ರದೇಶದ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಕಳೆದ 96 ಗಂಟೆಗಳಲ್ಲಿ 50 ನಾವಿಕರು ಸೇರಿದಂತೆ ಇದುವರೆಗೆ ಒಟ್ಟು 3,587ಕ್ಕೂ ಹೆಚ್ಚು ಭಾರತೀಯ ಕಡಲ ಕಾರ್ಮಿಕರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 2026ರ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಭವ್ಯವಾಗಿ ಆಯೋಜಿಸಲು ಯೋಜಿಸಿರುವ ಆಯುಷ್ ಸಚಿವಾಲಯ ನವದೆಹಲಿಯಲ್ಲಿ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆಯುಷ್ ಸಚಿವಾಲಯದ ಕೇಂದ್ರ ಸ್ವತಂತ್ರ ಉಸ್ತುವಾರಿ ಸಚಿವ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವ ಪ್ರತಾಪ್ರಾವ್ ಜಾಧವ್, ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. 2026ರ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷವಾಕ್ಯದಡಿ ಆಚರಿಸಲು ಸಿದ್ದತೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ 45 ನಿಮಿಷಗಳ ಯೋಗ ಶಿಷ್ಟಾಚಾರದ ಪ್ರದರ್ಶನವನ್ನು ನಡೆಸಲಾಗುವುದು ಮತ್ತು ಪ್ರಧಾನ ಕಾರ್ಯಕ್ರಮದ ಜೊತೆ ಜೊತೆಗೆ ಹೂಗ್ಲಿ ನದಿಯಲ್ಲಿ 500 ದೋಣಿಗಳಲ್ಲಿ ಯೋಗ ಪ್ರದರ್ಶನಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಗೋವಾದಲ್ಲಿ ನಡೆದ ಜಾಗತಿಕ ಪವನ ದಿನ 2026 ರಾಷ್ಟೀಯ ಸಮ್ಮೇಳನದಲ್ಲಿ ವಿಂಡ್ ಟರ್ಬೈನ್ ಪೂರೈಕೆ ಸರಪಳಿ ನಿರ್ವಹಣಾ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದರು. ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಇಂಡಿಯನ್ ವಿಂಡ್ ಟರ್ಬೈನ್ ಉತ್ಪಾದನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಡಬ್ಲ್ಯೂಟಿ ಮಾರುತ್ ಪೋರ್ಟಲ್ ಪವನ ಇಂಧನ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿರುವ ದೇಶದ ಮೊದಲ ಡಿಜಿಟಲ್ ವೇದಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳು ಭಾರತದ ಅಭಿವೃದ್ಧಿ ಪಥದ ಪ್ರೇರಕ ಶಕ್ತಿಗಳಾಗಿ ಹೊರಹೊಮ್ಮಿದ್ದು ಆಡಳಿತ ಮತ್ತು ಸಾರ್ವಜನಿಕ ಕಲ್ಯಾಣದ ಪ್ರಮುಖ ಸ್ತಂಭಗಳಾಗಿ ಮಾರ್ಪಟ್ಟಿವೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸುಲಭವಾಗಿ ಹಣಕಾಸು ಲಾಭ ಗಳಿಸುವ ಭರವಸೆ ನೀಡುವ ಹೂಡಿಕೆ ವೇದಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲಿಸಿರುವಂತೆ ಬಿಂಬಿಸಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯ ಶೋಧನಾ ಘಟಕ ವಿಡಿಯೋ ನಕಲಿ ಮತ್ತು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17ರಿಂದ 21ರವರೆಗೆ ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೊರ್ಗೊಹೈನ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ವಿಜೇತೆ ಪ್ರೀತಿ ಪವಾರ್ ಮಹಿಳಾ ತಂಡವನ್ನು ಮುನ್ನಡೆಸುತ್ತಿದ್ದು ಸಾಕ್ಷಿ ಪ್ರಿಯಾ ಮತ್ತು ಪರ್ವಿನ್ ತಂಡದ ಉಳಿದ ಸದಸ್ಯರಾಗಿದ್ದಾರೆ. ಗಾಯದ ಸಮಸ್ಯೆಯಿಂದಾಗಿ ತಾರಾ ಬಾಕ್ಸರ್ಗಳಾದ ಜೈಸ್ಮಿನ್ ಲ್ಯಾಂಬೋರಿಯಾ ಮತ್ತು ಅರುಂಧತಿ ಚೌಧರಿ ಈ ಪ್ರವಾಸದಿಂದ ಹೊರಗುಳಿದಿದ್ದಾರೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಕಾಬೋವರ್ಡಿ ಮುಖಾಮುಖಿಯಾಗಲಿವೆ. ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ನಡೆಯಲಿದೆ. ಇಂದು ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ನಡೆಯಲಿರುವ ಜಿ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ 6.4%ಕ್ಕೆ ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ಇಲ್ಲಿಗೆ
ವಾರ್ತಾ ಪ್ರಸಾರ ಮುಕ್ತಾಯ.

0: ಇದು ಜನಮನದ ಕಣ್ಮಣಿ ಜ್ಞಾನ ಭಂಡಾರದ ಗಣಿ ನಮ್ಮ ಚಿತ್ರದುರ್ಗ ಆಕಾಶವಾಣಿ ನೀವು ಕೇಳ್ತಾ ಇದ್ದೀರಾ 102.6 ಎಫ್ಎಂ ಈಗ ಸಮಯ 7:45:37 ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ
1: ಶ್ರೀ ರಾಮ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀ ರಾಮ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀ ರಾಮ ಚರಿತ ಮಾನಸ್ ಸೋಮವಾರ ಸೆ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್
0: ಆರಂಭದಲ್ಲಿ ಕೇಳಿ ರೋಜಾ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 8:47. ಈಗ ಕೇಳೋಣ

ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಸಿರಿಗೆರೆಯ ಸಹನ ಆಚಾರ್, ನಿರಂಜನ ಮೂರ್ತಿ ಆಚಾರ್, ಜಾನಕಮ್ಮ, ಬಸವರಾಜ ಪಾಟೀಲ್ ಸರ್, ಪ್ರೇಮ ಓಂಕಾರಪ್ಪ, ಮಂಜುಳಾ ಮಹದೇವಯ್ಯ ಮತ್ತು ಸಾವಿತ್ರಿ ಮತ್ತು ಗಾಯತ್ರಿಯವರು ಮೆಚ್ಚಿ ಹುಡುಗಾಟ ಚಿತ್ರದ ಗೀತೆಯನ್ನ ಕೇಳಿದ್ದಾರೆ. ಕೇಳೋಣ ಅವರ ಮೆಚ್ಚಿನ ಈ ಗೀತೆಯನ್ನು.

ಇನ್ನು ಮುಂದಿನ ಗೀತೆ ಹುಚ್ಚ ಚಿತ್ರದ್ದು, ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಕಲ್ಯಾಣ್ ಅವರದು, ಸಂಗೀತ ರಾಜೇಶ್ ರಾಮನಾಥ್. ಈ ಚಿತ್ರದ ಗೀತೆಗಾಗಿ ಮೆಚ್ಚಿ ಪತ್ರವನ್ನು ಬರೆದಿದ್ದಾರೆ ನೇತ್ರ ನಟರಾಜ್ ಕಾಮನಬಾವಿ ಬಡಾವಣೆಯಿಂದ. ಇವರು ಕೇಳುಗರು ಯಾರು, ಯಾವೆಲ್ಲ ಕೇಳುಗರಿಗೆ ಅಂತ ಹೇಳಿದ್ದಾರೆ ಅಂದರೆ ದರ್ಶನ್, ರಮ್ಯಾ, ಶ್ರೇಯಸ್ ಮತ್ತು ವಿಶ್ವಾಸ್. ಇದೀಗ ಕೇಳಿ ಉಚ್ಚ ಚಿತ್ರದ ಈ ಗೀತೆಯನ್ನು.

ಇದೀಗ ಕೇಳಿ ಗಿರಿಕಟಿಯೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರದು. ಈ ಗೀತೆಯನ್ನು ಕೇಳಲು ಇಷ್ಟಪಟ್ಟಿದ್ದಾರೆ. ಪತ್ರ ಬರೆದು ಸಿರಿಗೆರೆಯ ಜಮ್ಮೇನಹಳ್ಳಿಯ ಹಾಲಪ್ಪ, ನಾಗಪ್ಪ, ಶೇಖರಪ್ಪ, ಜಯ್ಯಪ್ಪ ಮಾಸ್ಟರ್, ಹನುಮಂತಪ್ಪ ಮಾಸ್ಟರ್, ಗಾಯತ್ರಮ್ಮ, ಸಾವಿತ್ರಮ್ಮ, ಸುರೇಶ್, ರಮೇಶ್, ವೀರೇಶ್ ಅವರು ಈ ಗೀತೆಯನ್ನು ಮೆಚ್ಚಿ ಪತ್ರವನ್ನು ಬರೆದಿದ್ದಾರೆ. ಬನ್ನಿ ಕೇಳೋಣ ಗಿರಿಕನ್ಯೆ ಚಿತ್ರದ ಈ ಗೀತೆ.

ಇದೀಗ ಕೇಳಿ ಅಮೆರಿಕ ಅಮೆರಿಕ ಚಿತ್ರದ ಗೀತೆಯನ್ನ. ಮೆಚ್ಚಿ ಪತ್ರ ಬರೆದಿದ್ದಾರೆ ದಾವಣಗೆರೆಯ ರಕ್ಷಿತ್, ಗಗನ್, ಗಣೇಶ್, ಸಾವಿತ್ರಿ, ಸುಮಿತ್ರ, ಉಮೇಶ್ ಸಿರಿಗೆರೆ ಮತ್ತು ಎಲ್ಲ ಕೇಳುಗರಿಗಾಗಿ ಅಂತ ಹೇಳಿಬಿಟ್ಟು ಬರೆದಿದ್ದಾರೆ. ಕೇಳಿ ಅಮೆರಿಕ ಅಮೆರಿಕ ಚಿತ್ರದ ಈ ಗೀತೆಯನ್ನು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸಂಗೀತ ಕಟ್ಟಿ ಮತ್ತು ರಮೇಶ್ ಚಂದ್ರ

ನೀವು ಕೇಳ್ತಾ ಇದ್ದೀರಾ ಜನರಂಜನಿ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದಿನ ಗೀತೆ ಹೀಗಿದೆ, ದೇವರ ಆಟ ಚಿತ್ರದ್ದು. ಈ ಚಿತ್ರದ ಗೀತೆ ಬೇಕು ಅಂತ ಹೇಳಿ ನಳಿನಿ ಸತೀಶ್, ಬಿ ಎಸ್ ಅರ್ಪಿತಾ, ಸಮಂತ್, ವಿ ಎಸ್ ಅಭಿಷೇಕ್, ವೈಷ್ಣವಿ, ಸೋನು, ಡಾಲಿ ಆ್ಯಂಡ್ ಬೇಬಿ, ಕರ್ಣ ಎಲ್ಲರಿಗೋಸ್ಕರ ಅಂತ ಹೇಳ್ಬಿಟ್ಟು ಮೆಚ್ಚಿ ಪತ್ರವನ್ನು ಬರೆದಿದ್ದಾರೆ. ಈ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಚಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಗೀತೆಗೆ ಸತ್ಯಂ ಅವರ ಸಂಗೀತವಿದೆ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶ್ರಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನ

ನೀವು ಕೇಳ್ತಾ ಇದ್ದೀರಾ ಪತ್ರಾಧಾರಿತ ಕನ್ನಡ ಚಲನಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಇದೀಗ ಕೇಳಿ ರಾಜ ನನ್ನ ರಾಜ ಚಿತ್ರ ಬೇಕು ಅಂತ ಹೇಳಿ ಜಗಳೂರು ತಾಲೂಕು ಸಾಗಲಗಟ್ಟೆಯಿಂದ ಜಿ ಸಿ ಶಿವಕುಮಾರ್ ಪತ್ರ ಬರೆದು ಈ ಗೀತೆಯನ್ನು ಕೇಳಿದ್ದಾರೆ. ಇವರು ಯಾರೆಲ್ಲ ಕೇಳುಗರಿಗೆ ಕೇಳಿದ್ದಾರೆ ಅಂದರೆ ವನಿತಾ, ಸುನೀತಾ, ಯಶಸ್ವಿನಿ, ಹೊನ್ನೂರಾಲಿ ಹನುಮಂತಪುರ, ಮಾದಪ್ಪ, ಕಮಂಟಲಗುಂದಿ ಮಡಿ ಹನುಮಂತಪ್ಪ ಮಡಿವಾಳರ್ ಜಗಳೂರು ಇವರಿಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಕೇಳೋಣ. ರಾಜ ನನ್ನ ರಾಜ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಸಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಇದೀಗ ಕೇಳಿ ಸಂಯುಕ್ತ ಚಿತ್ರದ ಗೀತೆಯನ್ನ ಮೆಚ್ಚಿ ಪತ್ರವನ್ನ ಬರೆದಿದ್ದಾರೆ ನಾಗೇಂದ್ರ, ಸೃಜನಾ, ಸೃಷ್ಟಿ, ಏರಳನಾಯ್ಕ, ಅಂಜಿನಪ್ಪ, ಎಂಇಶಣ್ಣ, ಎಂಇ ಶಿವಕುಮಾರ್, ಗೊರ್ಲಡ್ಕು ಅನಂತರಾಜು, ಪ್ರದೀಪ್, ಭರಮಸಾಗರದ ಮೋಹನ್ ಹಾಗೂ ಗೆಳೆಯರಿಗಾಗಿ ಅಂತ ಹೇಳಿದ್ದಾರೆ. ಈ ಸಂಯುಕ್ತ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಂಗಡಿಗರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇನ್ನು ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ಯಾವುದು ಅಂತ ಹೇಳೋದಾದ್ರೆ ದೇವರ ದುಡ್ಡು. ಈ ದೇವರ ದುಡ್ಡು ಗೀತೆ ಬೇಕು ಅಂತ ಹೇಳಿಬಿಟ್ಟು ತಮಗೆ ಪತ್ರವನ್ನು ಬರೆದಿದ್ದಾರೆ ಕೋಟೆ ಓಬಳಾಪುರದಿಂದ ಡಾಕ್ಟರ್ ಜಗದೀಶ್ ರುದ್ರಮ್ಮ ಇವರಿಗಾಗಿ ಈ ಗೀತೆಯನ್ನು ಕೇಳಿ.

ನಾಶವಾಯಿತು. ನೀನೆಂಬ ನೀತಿ ನಿಜವಾಯಿತು, ನಾನೇ ಎಂಬ ಭಾವ ನಾಶವಾಯಿತು.

ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ನಮ್ಮ ಸ್ಟುಡಿಯೋ ಸಮಯ 8:45:46. ಇದೀಗ ವಚನಗಳು. ಆರಂಭದಲ್ಲಿ ಕೇಳಿ ರಮೇಶ್ ಅತ್ರಿಯ ಅವರು ಹಾಡಿರುವಂತಹ ವಚನ, ಅಲ್ಲಮ ಪ್ರಭು ಅವರ ವಚನವನ್ನು.

0: ಇದುವರೆಗೂ ವಚನಗಳನ್ನ ಆಲಿಸಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಈಗ ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashwani and I am Nishit Kumar with the news at 9. The headlines. India and Slovakia elevate ties to comprehensive partnership, Inc. 11 Pact.

ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ಈಗ ಸಮಯ 9:15 ಇದೀಗ ಭಾವಗೀತೆಗಳ ಕಾರ್ಯಕ್ರಮ.

ಭಾವಗೀತೆಗಳು ಕನ್ನಡ ಸಾಹಿತ್ಯದ ಒಂದು ಪ್ರಮುಖ ಪ್ರಕಾರ. ಮಾನವನ ಮನಸ್ಸಿನ ಭಾವನೆಗಳು, ಅನುಭವಗಳು, ಕನಸುಗಳು, ಪ್ರೀತಿ, ಪ್ರಕೃತಿ ಮತ್ತು ಜೀವನದ ವಿವಿಧ ಅಂಶಗಳನ್ನು ಸುಂದರವಾಗಿ ವ್ಯಕ್ತಪಡಿಸುವಂತಹ ಗೀತೆಗಳನ್ನು ಭಾವಗೀತೆಗಳು ಅಂತ ಹೇಳಿ ಕರೀತಾರೆ. ಇವು ಸರಳವಾದ ಪದಗಳು ಮತ್ತು ಮಧುರವಾದ ಸಂಗೀತದ ಮೂಲಕ ಜನರ ಮನಸ್ಸನ್ನು ತಲುಪ್ತವೆ. ಇದೀಗ ಕೇಳಿ ಸುನಿತಾ ಅನಂತಸ್ವಾಮಿಯವರು ಹಾಡಿರುವಂತಹ ಈ ಗೀತೆಯನ್ನು. ಲಕ್ಷ್ಮೀನಾರಾಯಣ ಭಟ್ ಅವರ ಈ ರಚನೆಯ ಗೀತೆ.

ಆತ್ಮೀಯ ರೈತ ಬಾಂಧವರೇ, ಗಮನಿಸಿ, ದಿನಾಂಕ 18/6/2026 ಗುರುವಾರ ಸಂಜೆ 6:50 ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ ಕುರಿತು ನೇರ ಫೋನ್ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ ಅವರು. ವಿಜ್ಞಾನಿಗಳೊಂದಿಗೆ ನೇರವಾಗಿ ಮಾತನಾಡಲು ನೀವು ಬಳಸಬಹುದಾದಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640273 ಹಾಗೂ 9141970272 ಹಾಗೂ ಸ್ಥಿರ ದೂರವಾಣಿ ಸಂಖ್ಯೆ 295649, ಚಿತ್ರದುರ್ಗದ ಎಸ್ಟಿಡಿ ಸಂಖ್ಯೆ 081944. ನಡೆಸಿಕೊಡುತ್ತಾರೆ ಜಗದೀಶ್ ಗೋಪನಹಳ್ಳಿ. ಮರೆಯದೆ ಕೇಳಿ, 18/6/2026 ಗುರುವಾರ ಸಂಜೆ 6:50 ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಇದೀಗ ಕೇಳಿ ಮತ್ತೊಂದು ಭಾವಗೀತೆಯನ್ನು.

ಕೇಳುಗರೇ ಗಮನಿಸಿ, ಇನ್ನು ನಾಳಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ 6:15 ಚಿತ್ರದುರ್ಗ ತಾಲೂಕು ಸುಲ್ತಾನಿಪುರ ಗ್ರಾಮದ ಸುಮಲತಾ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳುವಿರಿ.

ಇಪ್ಪತ್ನಾಲ್ಕು ಸೆಕೆಂಡುಗಳು. ಇನ್ನು ಮುಂದೆ ಕೇಳಿ ನಾಟಕ ಮೂಗೇಶ್ವರಿ. ರಚನೆ ಡಾಕ್ಟರ್ ಗೋವಿಂದ, ನಿರ್ದೇಶನ ಡಾಕ್ಟರ್ ಶಶಿಧರ್ ನರೇಂದ್ರ.

0: ನಾಟಕ ಮೂಗೇಶ್ವರಿ, ಬರೆದವರು ಡಾಕ್ಟರ್ ಗೋವಿಂದ ಮಣ್ಣೂರ್, ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ಕೇಳಿ ನಾಟಕ ಮೂಗೇಶ್ವರಿ.
1: ಮೇಡಮ್, ಯಾಕೋ ಎರಡು ಮೂರು ತಿಂಗಳಿಂದ ನಮ್ಮ ವಧುವರ ಕಾರ್ಯಾಲಯಕ್ಕೆ ವರಕನ್ಯಾದ ಕುಂಡ್ಲಿ ಹಿಡ್ಕೊಂಡು ಬರೋರ ಸಂಖ್ಯೆ ಬಹಳ ಕಡಿಮೆ ಆಗ್ಲಿಕ್ಕದ ನೋಡ್ರಿ. ಇದರಿಂದ ನಮ್ಮ ಕಲೆಕ್ಷನ್ ಕೂಡ ಕಡಿಮೆ ಆಗ್ಬಿಟ್ಟದ. ಹಿಂಗ ಮುಂದ್ ಕಂಟಿನ್ಯೂ ಆದ್ರ ಆಫೀಸ್ ಬಾಡ್ಗಿ, ಕರೆಂಟ್ ಖರ್ಚು, ಅಲ್ದ ನಮ್ ಪಗಾರಕ್ಕೂ ಸಂಚಕಾರ ಬರ್ತದ ನೋಡ್ರಿ.
2: ಛೇ ಛೇ, ಅಂತದ್ದೇನಿಲ್ಲ ಪಿಂಕಿ, ಎರಡ್ ಮೂರ್ ತಿಂಗಳಿಂದ ಬಹಳಷ್ಟು ಹಬ್ಬ ಹರಿದಿನಗಳು ಬಂದಿದ್ದು ನೋಡು, ಬರ್ಲಿಕ್ಕೆ

0: ಕಾರ್ಯಾಲಯಕ್ಕ ವರ್ಕನ್ಯಾದ ಕುಂಡ್ಲಿ ಹಿಡ್ಕೊಂಡ್ ಬರೋರ್ ಸಂಖ್ಯೆ ಬಹಳ ಕಡಿಮೆ ಆಗ್ಲಿಕ್ಕದ್ ನೋಡ್ರಿ. ಇದರಿಂದ ನಮ್ ಕಲೆಕ್ಷನ್ ಕೂಡ ಕಡಿಮೆ ಆಗ್ಬಿಟ್ಟದ. ಹಿಂಗ ಮುಂದ್ ಕಂಟಿನ್ಯೂ ಆದ್ರ ಆಫೀಸ್ ಬಾಡ್ಗಿ, ಕರೆಂಟ್ ಖರ್ಚು, ಅಲ್ದ ನಮ್ ಪಗಾರಕ್ಕೂ ಸಂಚಕಾರ ಬರ್ತದ ನೋಡ್ರಿ.
1: ಛೇ ಛೇ, ಅಂತದ್ದೇನಿಲ್ಲ ಪಿಂಕಿ, ಎರಡ್ ಮೂರ್ ತಿಂಗಳಿಂದ ಬಹಳಷ್ಟು ಹಬ್ಬ ಹರಿದಿನಗಳು ಬಂದಿದ್ದು ನೋಡು, ಬರ್ಲಿಕ್ಕೆ ಆಗಿದ್ದಿಲ್ಲ. ಇನ್ನು ಬರ್ತಾರ ತಗೋ, ಅಂದಂಗ್ ನೋಡು, ಫೋನ್ ತಗೋ.
0: ಆತಾತ್ರಿ. ಹಲೋ, ಯಾರು?
2: ಹಲೋ,
0: ಹಾ
2: ನಾನ ಪಿಂಕಿ, ರಾಧಾಬಾಯಿ ಮುದ್ದಿ ಮಾತಾಡೋದು. ಆಫೀಸ್ ತೆಗ್ದದೇನು?
0: ತೆಗ್ದದ್ರಿ, ಬರ್ರಿ. ರಾಧಾಬಾಯರ ಶಾಂತಾಬಾಯರು ಇದ್ದಾರ, ಬರ್ರಿ.
1: ಅಂದಂಗ ಯಾರ್ದದು ಫೋನು?
0: ರಾಧಾಬಾಯಿ ಮುದ್ದಿ ಅವ್ರದು, ಬಾ ಅಂತ ಹೇಳ್ದೆ. ಹಲೋ, ಯಾರ್ರಿ? ಸುಂದರ್ ಅವ್ರ ಇದ್ದೇವ್, ಬರ್ರಿ ಬರ್ರಿ. ಶಾಂತಾಬಾಯರು ಇದ್ದಾರ, ಬರ್ರಿ. ಹಲೋ, ಯಾರು? ಮಧುಕೇಶ್ವರಿ ಅವ್ರ, ಬರ್ರಿ ಬರ್ರಿ, ಆಫೀಸ್ ತೆಗ್ದದ. ಬರ್ರಿ ಬರ್ರಿ. ಹಲೋ, ಯಾರ್ ಮಾತಾಡುದು?
3: ಹಲೋ ಮೇಡಮ್, ನಾನು ಶ್ರೀನಾಥ್ ಮಾತಾಡುದ್ರಿ. ಅದೇ ಟೆಕ್ಕಿ ಶ್ರೀನಾಥ್, ಅಮೆರಿಕಾದಿಂದ ಮಾತಾಡ್ಲಿಕ್ಕತ್ತೀನಿ.
0: ಹೇಳ್ರಿ ಹೇಳ್ರಿ.
3: ನಾಳೆ ನಾಡಿದ್ದು ಇಂಡಿಯಾಕ್ ಬರ್ಲಿಕ್ಕತ್ತೀನಿ, ನಿಮ್ ಆಫೀಸಿಗೂ ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ.
0: ಶ್ರೀನಾಥ್ ಅವ್ರ, ನಿಮ್ಗೊಂದು ಶುಭ ಸಮಾಚಾರ. ನೀವು ಹೇಳ್ದಂತ ಲಕ್ಷಣದ ಕನ್ಯಾ ಒಂದ್ ಬಂದದ.
3: ಓ ಗುಡ್.
0: ನೀವು ಬಂದಿಂದ ಅದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡೋಣಂತ.
3: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನು ಅರ್ಜೆಂಟ್ ಆಗಿ ಬರ್ತೀನಿ, ನನ್ನ ಫ್ಲೈಟ್ ಸೀದಾ ನಿಮ್ಮ ಆಫೀಸ್ ಮುಂದೆ ಇಳಿಸ್ತೀನಿ ನೋಡ್ರಿ.
2: ನಮಸ್ಕಾರ ರೀ ಪಿಂಕಿ.
0: ನಮಸ್ಕಾರ ರೀ.
2: ನಮಸ್ಕಾರ ರೀ ಶಾಂತಾಬಾಯಿ ಬೆಂಕಿ ಅವ್ರ.
1: ನಮಸ್ಕಾರ ನಮಸ್ಕಾರ. ಬರ್ರಿ ಬರ್ರಿ
0: ಬರ್ರಿ. ರಾಧಾಬಾಯಿ ಮುದ್ದಿ ಅವ್ರ, ನಿಮಗ 100 ವರ್ಷ ಆಯುಷ್ ನೋಡ್ರಿ.
2: ನೀವು ನನ್ನ 10 ವರ್ಷ ಆಯುಷ್ಯ ಕಡಿಮೆ ಮಾಡಿದ್ರಲ್ಲ. ನನ್ನ ಆಯುಷ್ಯ 110 ವರ್ಷ ಅಂತ ಜ್ಯೋತಿಷಿ ಹೇಳ್ಯಾರ.
0: ನಾ ಹಂಗ್ಯಾಕೆ ಹೇಳಿದ್ನಿ ಅಂದ್ರ, ಈಗರ ನಿಮ್ ನೆನಪ್ ಮಾಡ್ಕೊಳ್ಳಿಕತ್ತಿದ್ವಿ, ಅಷ್ಟ್ರಾಗ ನೀವು ಬಂದ್ಬಿಟ್ರಿ.
2: ನೀವು ಸಿಕ್ಕದ್ದು ನನ್ ಪುಣ್ಯ ಆತ್ ನೋಡ್ರಿ. ಮತ್ತ ನಮ್ ಹುಡುಗಿಗೆ ಯಾವ್ದಾರ ಕುಂಡ್ಲಿ ಕೂಡ್ಯಾವೇನ್ರಿ?
0: ಮೂರ್ನಾಲ್ಕ ಕುಂಡ್ಲಿ ಕೂಡಿ ಬಂದಾವ ನೋಡ್ರಿ. ನಿಮ್ ಮಗಳ ಫೋಟೋನು ಅವರು ಲೈಕ್ ಮಾಡ್ಯಾರ. ಮತ್ತ
2: ಹೌದಾ? ಎಂಥ ಚಲೋ ಸುದ್ದಿ ಹೇಳಿದ್ರಿ. ನಿಮ್ ಬಾಯಾಗ ಸಕ್ರಿ ಬೀಳ್ಲಿ.
0: ಅಲ್ಲ, ನೀವು ಹಾಕಿದ್ರ ಬೀಳ್ತದ. ರಾಧಾಬಾಯರ, ನಿಮಗ ಆ ಎಲ್ಲಾ ವರಗಳ ಅಡ್ರೆಸ್ಸು ಕೊಡ್ತೀನಿ, ಕನ್ಯಾನ ತೋರಿಸ್ಕೊಂಡ್ ಬರ್ರಿ. ಮುಂದ್ ಹೆಚ್ಚಿನ ವಿಚಾರಕ್ಕಂತೂ ನಾವಿದ್ದ ಇದೇವಲ್ಲ.
2: ಹಂಗ ಆಗ್ಲಿ. ಈಗ ನಮ್ ಹುಡುಗಿ ಬಹಳ ಸುಧಾರಿಸ್ಯಾಳ್ರಿ. 30 ವರ್ಷ ಆದ್ರೂ ಇನ್ನು 20 ವರ್ಷದವ್ರಂಗ ಕಾಣ್ತಾಳ.
0: ಹೌದಾ?
2: ಎತ್ತರ ಇದ್ದಾಳ, ಸದೃಢ ಇದ್ದಾಳ, ಮುಖದ ಮೇಲೆ ಬಹಳ ಕಳೆ ಇದೆ ನೋಡ್ರಿ. ಆಕಿ ಕಣ್ಣು ಬಹಳ ಚಂದವರಿ.
0: ಅಲ್ಲ, ಮೆಳಗಣ್ಣಿನವ್ರು ಅದೃಷ್ಟವಂತರು ಅಂದ್ರ ಲಕ್ಷ್ಮಿ ಇದ್ದಂಗ.
2: ಅಲ್ಲ,
0: ಬಹಳ ಲಕ್ಕಿ ಅಂತಾರ. ಅದಕ್ಕ ಕೆಲವು ವರಗಳು ಅಂಥ ಕನ್ಯಾನ ಹುಡುಕಿ ಲಗ್ನ ಆಗ್ತಾರ ನೋಡ್ರಿ. ಮತ್ತ ಅಲ್ಲ, ಅಕ್ಕಿ ಸ್ವಲ್ಪ ತೊದಲ್ ಮಾತಾಡ್ತಿದ್ಲಲ್ಲ, ಡಾಕ್ಟರ್ಗೆ ತೋರಿಸಿ ಟ್ರೀಟ್ಮೆಂಟ್ ಕೊಡ್ಸಿರೇನು?
2: ಹೂನ್ರಿ ಪಿಂಕಿ, ಡಾಕ್ಟರ್ಗೆ ತೋರಿಸೇವಿ. ಅವರು ಅಕ್ಕಿಗೆ ಸಂಗೀತ ಕಲಿಸ್ರಿ, ಆಕಿ ಒದರಿದಷ್ಟು ಲಘೂನೆ ಆಕಿ ತೊದಲೋದು ಕಡಿಮೆ ಆಗ್ತದ ಅಂತ ಹೇಳ್ಯಾರ. ಅದಕ್ಕ ಆಕಿಗೆ ಗಾಯಕ ಮರಿಸ್ವಾಮಿಗಳಿಂದ ಸಂಗೀತ ಪಾಠ ಹೇಳಿಸ್ಲಿಕ್ಕತ್ತೇನಿ.
0: ಹೌದಾ?
2: ದಿನಾ ಮನಿಗ್ ಬಂದು ಪಾಠ ಹೇಳ್ತಾರ, ಅವರು ಒದರ್ತಾರ. ಅವ್ರಕ್ಕಿಂತ ಜೋರ್ಲೆ ಈಕಿನೂ ಒದರ್ತಾಳ.
0: ಅಲ್ಲ, ಅದರಿಂದ ಏನಾರ ಲಾಭ ಆಗ್ಯದೇನ್ರಿ?
2: ಆಗ್ಯದಲ್ಲ, ಆಕಿ ತೊದಲೋದು ಸ್ವಲ್ಪ ಕಡಿಮೆ ಆಗ್ಯದ. ಮತ್ತ ನಮ್ ಹುಡುಗಿ ಅಡ್ಗಿ ಬಾಳ ಚಲೋ ಮಾಡ್ತಾಳ್ರಿ. ಚಪಾತಿ ಅನ್ಕ ಭಾರಿ ಡಿಸೈನ್ ಡಿಸೈನ್ ಮಾಡ್ತಾಳ ಬಿಡ್ರಿ.
0: ಹಂಗಾರ ಬಾಳ ಸುಧಾರಿಸ್ಯಾಳ ಅಂದಂಗ ಆತ್ ಬಿಡ್ರಿ.
2: ನೋಡ್ರಿ, ಲಘೂನೆ ಒಂದ್ ವರ ಗೊತ್ ಮಾಡ್ರಿ, ನನ್ ಮಗಳಿಗ್ ಕಲ್ಯಾಣ ಮಾಡಿದ್ರ ನಿಮಗ್ ಚಲೋ ಗಿಫ್ಟ್ ಕೊಡ್ತೀನಿ ನೋಡ್ರಿ.
0: ನೋಡ್ರಿ, ಏನೂ ಕಾಳಜಿ ಮಾಡ್ಬೇಡ್ರಿ ರಾಧಾಬಾಯಿ. ಅಂದಂಗ ನಿಮಗ್ ಮುದ್ದಿ ಅಂತ ಅಡ್ಡೆಸ್ರು ಹೆಂಗ್ ಬಂತು?
2: ಆಕ್ಚುಲಿ ನಮ್ಮ ಅಡ್ಡೆಸ್ರು ಚಟ್ನಿ ಅಂತ.
0: ಹೌದಾ?
2: ನನಗ ಈ ಸಂಧಿವಾತ್ ಬಂದು ಎಲ್ಲ ನನ್ ಕೈ ಕಾಲು ಬಟ್ಟು ಬಾವು ಬಂದು ನೋವಾಗಿ ಮಡಸ್ಲಿಕ್ ಬರ್ದಂಗ ಆಗ್ಯದೇನ್ರಿ. ಅದಕ್ಕ ನಾ ಅಡ್ಗಿ ಬರೇ ಮುದ್ದಿನ ಮಾಡ್ತೀನಿ ನೋಡ್ರಿ. ನಾಷ್ಟಕ್ಕ ಮುದ್ದಿ ಮೊಸರು, ಮಧ್ಯಾಹ್ನ ಊಟಕ್ಕ ಮುದ್ದಿ ಸಾರು, ರಾತ್ರಿ ಊಟಕ್ಕ ಮುದ್ದಿ ಚಟ್ನಿ. ಹಿಂಗಾಗಿ ಸದಾ ನಾ ಮುದ್ದಿಯಾಗಿ ಕೂತು ಮುದ್ದಿ ಮಾಡೋದ್ರಿಂದ ಎಲ್ಲಾರು ನನ್ ಮುದ್ದಿ ರಾಧಾಬಾಯಿ ಅಂತ ಕರೀತಾರ ನೋಡ್ರವ.
0: ಓ, ಹಿಂಗೈತೇನ್ರಿ ಇದ್ರದ್ ರಹಸ್ಯ.
2: ಹಂಗಾರ ಪಿಂಕಿ ಅವ್ರ, ಶಾಂತಾಬಾಯಿ ಅವ್ರ, ನಾ ಬರ್ತೀನಿ. ನಮಸ್ಕಾರ.
1: ಪಿಂಕಿ, ರಾಧಾಬಾಯಿ ಅವ್ರದ್ದು ಈ ವರ್ಷದ ಫೀ ಏನ್ರಿ ಉಳ್ದದ ನೋಡು ಒಂದಿಷ್ಟು.
0: ನೋಡ್ತೀನಿ ತಡ್ರಿ ಮೇಡಮ್. 500 ರೂಪಾಯಿ ಬಾಕಿ ಅದರಿ.
2: ನಾ ಏನ್ ಮರ್ತಿಲ್ರಿ ಸುಡ್ಲಿ. ಈ ಮಾತಿನ ಬರ್ದಾಗ ನಿಮಗ್ ಕೊಡ್ಬೇಕಂತಂದಿದ್ದ 500 ರೂಪಾಯಿ ನೋಟು ಇಲ್ಲೇ ಅದ ನೋಡ್ರಿ. ತಗೊಳ್ರಿ.
0: ರಾಧಾಬಾಯರ ನೋಟು

0: ಅಷ್ಟು ಮುದ್ದಿ ಮಾಡಿರಿ, ಇದನ್ನ ಈಗ ಇಸ್ತ್ರಿ ಮಾಡಿಸೆ ಸರಿ ಮಾಡ್ಬೇಕು ನೋಡ್ರಿ.
1: ನಮಸ್ಕಾರ, ಬರ್ತೇನಿ. ಲಗೂನ ನಮ್ ಕೆಲ್ಸ ಅಷ್ಟು ಮಾಡ್ಕೊಡ್ರಿವಾ.
0: ಆತು,
1: ಪುಣ್ಯ ಬರ್ತದ.
2: ನಮಸ್ಕಾರ ರೀ ಮಿಸ್ ಇಂಕು, ಅಲ್ಲಲ್ಲ ಪಿಂಕು ಅವ್ರ.
0: ನಮಸ್ಕಾರ ಬರ್ರಿ. ನನ್ನ ಹೆಸರು ಇಂಕುನು ಅಲ್ಲ ಪಿಂಕುನು ಅಲ್ಲ, ಪಿಂಕಿ ಅಂತ ಕರೀರಿ ಸಾಕು.
2: ಬಹಳ ದಿವಸ ಆಗಿತ್ತು ನಿಮ್ಮನ್ ಭೇಟಿಯಾಗಿ, ಅದಕ್ಕ ಬಂದೆ. ಮತ್ತ ನನ್ ಮಗಳಿಗೆ ಏನಾರೇ ವರ ಜೋಡಿಸಿದ್ರು ಹೆಂಗ? ಮತ್ತ ಶಾಂತಾಬಾಯಿ ಅವ್ರ ಹೆಂಗಿದ್ದಾರ?
0: ಅಲ್ಲೇ ಕೂತಾರ ನೋಡ್ರಿ, ನಿಮ್ ಕಡೆನ ನೋಡ್ಲಿಕ್ಕತ್ತಾರ. ಸುಂದರಾಚಾರಿ ಅವ್ರ, ನಾ ಹೇಳಿದ ಕೆಲಸ ಮಾಡಿದ್ರೇನು? ನಿಮ್ ಮಗಳ ಕುಂಡ್ಲಿ ಹೊಸಾದ್ ಬರ್ಸಿದ್ರೇನು?
2: ಹಾ ಮೇಡಮ್, ನೀವ್ ಹೇಳ್ದಂಗ ಆ ಕರೆ ಕೃಷ್ಣಾಚಾರ ಹತ್ರ ಹೋಗಿದ್ದೆ. ಮಗಳ ಒರಿಜಿನಲ್ ಜಾತಕಾನು ತೋರಿಸಿದೆ. ಅವರು ಹೇಳಿದ್ರು ಇಕ್ಕಿ ಮೂಲಾ ನಕ್ಷತ್ರದಾಗ ಹುಟ್ಟ್ಯಾಳ, ಅದಕ್ಕೆ ಎಲ್ಲರಿಗೂ ಮೂಲ ಆಗ್ಯಾಳ. ಅಕಸ್ಮಾತ್ ಅಪ್ಪಿ ತಪ್ಪಿ ಲಗ್ನ ಆದ್ರ ಅವ್ರಿಗೆ ಮೂಲ ವ್ಯಾಧ ಶುರುವಾಗಿ ಪಡಬಾರದ ಕಷ್ಟಪಟ್ಟು ಇಹಲೋಕ ತ್ಯಜಿಸ್ತಾರ ಅಂತ ಹೇಳಿದ್ರು.
0: ಹೌದ್ರಿ, ಮೂಲಾ ನಕ್ಷತ್ರ ಜಾತಕಾನ ಹಂಗ ಲಗುನ ಲಗ್ನ ಆಗುದೇ ಇಲ್ಲ.
2: ಮತ್ತ ಶಾಂತಾಬಾಯಿ ಅವ್ರದ್ದು ಮೂಲಾ ನಕ್ಷತ್ರ ಜಾತಕನ ಏನ್ರಿ? ಇಷ್ಟ ವಯಸ್ಸಾದ್ರೂ ಅವ್ರದ್ದು ಲಗ್ನ ಆಗಿಲ್ಲ, ಅದ ಕಾರಣ ಏನ್ರಿ?
0: ಛೇ ಛೇ, ಅವ್ರದ್ದು ಬರೇ ಗಜಯೋಗ ಜಾತಕ.
2: ನಾ ಕೈ ಮುಗಿದು ಕರೆ ಕೃಷ್ಣಾಚಾರಿಗೆ ಹೇಳಿದೆ, ಹೆಂಗರೆ ಮಾಡಿ ಸರಿ ಮಾಡ್ರಿಪ್ಪ, ನಾ ಬಡವ, ಪುಣ್ಯ ಕಟ್ಕೊಳ್ರಿ, ಕನ್ಯಾಸರೇ ಬಿಡು ಹಂಗ ಆಗ್ಲಿ ಅಂತ ಕಾಲಿಗೆ ಬಿದ್ದೆ. ಕರೆ ಕೃಷ್ಣಾಚಾರ್ಯರು ಕರೆ ಮಸೀಲೆ ಸರಾಸರ ಹೊಸ ಕುಂಡ್ಲಿ ಬರುದು, ಇದು ಗಜಕೇಸರಿ ಕುಂಡ್ಲಿ. ಇದನ್ನ ನೋಡಿದ್ರ ಸಾಕು ನಾ ಮುಂದ ತಾ ಮುಂದ ಅಂತ ವರಗಳು ಬಂದ್ ಗಂಟು ಬೀಳ್ತಾವ ನೋಡ್ರಿ ಅಂತ ನಕ್ರು. ನಿಮ್ ಚಾರ್ಜ್ ಎಷ್ಟ್ರಿ ಅಂದೆ. 5,000 ರೂಪಾಯಿ ಕೊಡ್ರಿ ಅಂದ್ರು. ಫೀ ಜಾಸ್ತಿ ಆತಲ್ರಿ ಅಂದೆ. ನಾನು 25,000 ರೂಪಾಯಿ ತಗೋತೇನೆ ಇಂತ ಕೆಲ್ಸಕ್ಕ, ಮಿಸ್ ಪಿಂಕು ಹೇಳ್ಯಾರಂತ ಕಡಿಮೆ ತಗೊಂಡೇನಿ. 5,000 ರೂಪಾಯಿ ಇಸ್ಕೊಂಡ್ರು. ಮತ್ತ ಪಿಂಕುಗ ನಾ ಕೇಳ್ದೆ ಅಂತ ಮರಿದ ಹೇಳ್ರಿ ಅಂದ್ರು.
0: ಅವರು ಹಂಗೆಲ್ಲ ಬರದ್ ಕೊಡುದಿಲ್ಲ, ನಾ ಹೇಳಿದ್ದಕ್ಕ ಹೊಸ ಕುಂಡ್ಲಿ ತಯಾರಿಸ್ಕೊಟ್ಟಾರ.
2: ಓಹೋ,
0: ಇನ್ನ ಚಿಂತೆ ಮಾಡ್ಬೇಡ್ರಿ. ವರಗೋಳು ವರಾಹಗೋಳು ನಿಮ್ ಮನಿ ಮುಂದ ನಿಮ್ ಮಗಳ ನಗ್ನ ಆಗ್ಲಿಕ್ಕೆ ನಾ ಮುಂದ ತಾ ಮುಂದಂತ ಪಾಳಿ ಹಚ್ಚಿ ನಿಲ್ತಾರ ನೋಡ್ರಿ.
2: ನಮ್ ಹುಡುಗಿ ಬಣ್ಣ ಕೆಂಪದ, ಆದ್ರೆ ಇರಳುಗಣ್ಣು, ಹಲ್ಲು ಸ್ವಲ್ಪ ಹಾಯ್ದಾವ ಮುಂದ, ಆದ್ರ ಬೆಳ್ಳಗ ಲಕ ಲಕ ಹೊಳಿತಾವ ನೋಡ್ರಿ. ಮತ್ತ ಭರತನಾಟ್ಯ ಬಡಗಿ ಡ್ಯಾನ್ಸು ಎಲ್ಲಾ ಕಲ್ತಾಳ.
0: ಅಲ್ರಿ ಭರತನಾಟ್ಯ ಗೊತ್ತಾತು, ಬಡಗಿ ಡ್ಯಾನ್ಸ್ ಅಂದ್ರ ಏನ್ರಿ?
2: ಅಂದ್ರ ಲಾಟಿ ತಿರ್ಗಿಸೋದು. ಆದ್ರೆ ನನಗ ಇತ್ತಿತ್ತಲಾಗ ಹಾಕಿತ್ತು ದಪ್ಪ ಆಗೋದ್ ನೋಡಿ ಚಿಂತಿ ಜಾಸ್ತಿ ಆಗ್ಲಿಕ್ಕೆ ಹತ್ತದ. ಮತ್ತ ಶುಗರ್ ಉಬಿಪಿ ಆಗಿ ಆಕಿ ಫಿಗರ್ ಕೆಡಬಾರ ನೋಡ್ರಿ.
0: ಛೆ ಛೆ ಛೆ, ಅಲ್ಲ ಬೆಳೆಯೋ ವಯಸ್ಸಲ್ರಿ ಹಂಗ ಇರ್ತದ. ಮತ್ತ ಶುಗರು ಬಿಪಿ ಇವೆಲ್ಲ ಈಗ ಕಾಮನ್, ಒಂದೆರಡು ಗುಳಿಗಿ ನುಂಗಿದ್ರ ಸಾಕು ಎಲ್ಲಾ ಮಂಗ ಮಾಯ ಆಗ್ತಾವ. ಅಲ್ಲಿ ನೋಡ್ರಿ ಮೇಡಮ್, ನಿಮ್ಮನ್ನ ತಮ್ ಕಡೆ ಕಳಿಸ್ರಿ ಅಂತ ಸೊನ್ನೆ ಮಾಡ್ಲಿಕ್ಕೆ ಹತ್ತಾರ. ಹೋಗ್ ಭೇಟಿಯಾಗ್ರಿ.
2: ಹಿಂಗ್ರಿ, ಥ್ಯಾಂಕ್ ಯು ಪಿಂಕಿ ಮೇಡಮ್. 10,000-20,000 ಫೀ ತಗೊಂಡ್ರು ಅಡ್ಡಿ ಇಲ್ಲ. ನನಗೂ ಏನು ವಯಸ್ಸು ಜಾಸ್ತಿ ಆಗಿಲ್ಲ, ನನಗೂ ಒಂದು ಕನ್ಯಾ ಜೋಡಿಸ್ರಲ್ಲ. ಅಲ್ಲ ಮಗಳ ಲಗ್ನಾಗ ಹೋದಿಂದ ನಾ ಒಬ್ಬನ ಆಗ್ತೇನೆ. ಮತ್ತ ನಾ ಹಿಂಗ ಹೇಳ್ತೇನೆ ಅಂತ ತಪ್ಪು ತಿಳ್ಕೊಬೇಡ್ರಿ. ಸಾಧ್ಯ ಆದ್ರೆ ಶಾಂತಾಬಾಯಿ ಆದ್ರೂ ಬಹಳ ಚಲೋ ಆಗ್ತದ. ಲೋಕಲ್ನವ್ರು ಆಗ್ತಾರ ನೋಡ್ರಿ, ಅವ್ರ ಕಂಡೀಷನ್ ಎಲ್ಲ ನಾ ಒಪ್ಪಿಗೋತೇನೆ. ಮತ್ತ ನಿಮಗೂ ಏನಾರೇ ಹಣ ಮುಟ್ಟಿಸ್ತೇನ್ರಿ.
0: ನಾನು ಮತ್ತ ಅದನ್ನ ವಿಚಾರ ಮಾಡ್ಲಿಕ್ಕೆ ಹತ್ತಿ ನೋಡ್ರಿ. ಅಲ್ಲ ಮತ್ತ ಮೇಡಮ್ ಸೊನ್ನಿ ಮಾಡಿ ನಿಮ್ಗ ಲಗೂನ ಕಳಿಸ್ರಿ ಅಂತ ಹೇಳಿಕ್ ಹತ್ಯಾರ ನೋಡ್ರಿ. ಹೋಗಿ ಭೆಟ್ಟಾಗ್ರಿ.
2: ಏ ಹೊಂಟೆ ಬಿಟ್ಟೆ ಹೊಂಟೆ ಬಿಟ್ಟೆ.
0: ಆತಾತು, ಆಲ್ ದ ಬೆಸ್ಟ್.
2: ಥ್ಯಾಂಕ್ ಯು. ನಮಸ್ಕಾರ ರೀ ಶಾಂತಾಬಾಯಿ ಅವ್ರ.
1: ಹಾ ನಮಸ್ಕಾರ ನಮಸ್ಕಾರ, ಕೂಡ್ರಿ ಕೂಡ್ರಿ. ಇವತ್ತೇನು ಭಾರಿ ಡಾರ್ಕ್ ಕಲರ್ ಶರ್ಟೆ ಹಾಕೊಂಡು ಬಂದ್ಬಿಟ್ಟಿರಲ್ಲ, ಥೇಟ್ ವರ ಕಣ್ಣ ಕಾಣಿಸ್ಲಿಕ್ಕತ್ತೀರಾ.
2: ಥ್ಯಾಂಕ್ ಯು.
1: ಅದೆಲ್ಲ ಇರ್ಲಿ, ಹೆಂಗಿದ್ದೀರಿ?
2: ಆರಾಮಿದ್ದೇನ್ರಿ. ನನ್ನ ಅನಾಥ ಮಗಳಿಗೆ ಪಿಂಕಿಯವರು ಒಂದು ಒಳ್ಳೆ ವರ ಗಂಟು ಹಾಕ್ತೇನೆ ಅಂತ ಹೇಳ್ಯಾರ.
1: ಹೌದು ಹೌದು. ಅಲ್ಲ ಸುಂದರಾಚಾರ್ಯ ಅವ್ರ, ನಿಮ್ ಮಗಳು ಅನಾಥ ಹೆಂಗಾದ್ಲು?
2: ಅದೊಂದು ದೊಡ್ಡ ಕಥೆ ಅದರಿ. ನನ್ನ ಹೆಂಡತಿ ಬಹಳ ಚಂದುಳ ಚಲುವಿ, ಆಕಿ ಪ್ರೆಗ್ನೆಂಟ್ ಆಗಿಂದ ಡಿಲೆವರಿ ಸರಳ ಆಗ್ಲಿ ಅಂತ ತಿಂಗಳ ತಿಂಗಳ ಫೇಮಸ್ ಕೊತ್ರಿ ಡಾಕ್ಟರ್ ಹತ್ರ ತೋರಿಸಿದ್ದೆ. ದಿನಾ ಸಮೀಪ ಬಂದಂಗ ಅವ್ರು ಹೇಳಿದ್ರು, ಮೊದಲನೇ ಡಿಲೆವರಿ ಕೂಸು ಅಡ್ಡ ಕೂತದ, ಉದ್ದ ಆಗುವಂಗ ಪ್ರಯತ್ನ ಮಾಡ್ತೇನೆ ಅಂತ, ಇಲ್ಲಾಂದ್ರೆ ಸಿಸರಿನ್ ಆಪರೇಷನ್ ಮಾಡಿ ತೆಗಿತೇನೆ ಅಂದ್ರು. ನೀವೇನ್ ಕಾಜಿ ಮಾಡ್ಲಿಕ್ಕೆ ಹೋಗ್ಬೇಡ್ರು ಅಂದ್ರು. ಅಂದ್ ರಾತ್ರಿನ ಬ್ಯಾನಿ ಹೆಚ್ಚಾಗಿ ದವಾಖಾನೆಗೆ ಹೆಂಡ್ತಿನ ಕರ್ಕೊಂಡು ಹೋದೆ. ಮತ್ತ ತಪಾಸ್ ಮಾಡಿ ಕೂಸ್ ಯಾಕೋ ಅಡ್ಡ ತಿಂಡಿ ತಿರುಗ್ಲಿಕ್ಕೆ ಹತ್ತದ, ಆಪರೇಷನ್ ಮಾಡಿದ್ರನ ತಾಯಿ ಮಗು ಕ್ಷೇಮ ಇರ್ತಾರ ಅಂತ ಹೇಳಿ.

0: ವರ ಹೊಟ್ಟಿ ಕತ್ತರಿಸಿ ಕೂಸ್ ತೆಗೆದ ಬಿಟ್ರು.
1: ಅಯ್ಯೋ ದೇವ್ರ, ಅಂತೂ ಆಪರೇಷನ್ ಸಕ್ಸಸ್ ಆತಂಗಾರೆ.
0: ಆಪರೇಷನ್ ಏನೋ ಸಕ್ಸಸ್ ಆತು, ಆದ್ರೆ ಡಾಕ್ಟರ್ ಮರೆತು ನನ್ನ ಹೆಂಡತಿ ಹೊಟ್ಟ್ಯಾಗ ಕತ್ತರಿ ಬಿಟ್ಟು ಹೊಲಿಗೆ ಹಾಕಿಬಿಟ್ಟಿದ್ರು.
1: ಅಯ್ಯೋ ದೇವ್ರ,
0: 3 ದಿನ ಒದ್ದಾಡಿ ಒದ್ದಾಡಿ ಪೇಷಂಟ್ ಡೆತ್ ಆತ್ ನೋಡ್ರಿ.
1: ಛೇ ಛೇ ಛೇ, ಎಂತ ಅನ್ಯಾಯ ಇದು ಅಲ್ಲ, ಅದೆಂತ ಡಾಕ್ಟರ್ ಅಂತೀನ ಅವ್ರು.
0: ಏನ್ ಮಾಡೋದ್ರಿ, ನಮ್ ನಸೀಬ್ನ ಕೊಟ್ಟ ಅದ.
1: ಮುಂದೇನಾತ್ರಿ ಸುಂದ್ರು?
0: ಸ್ಮಶಾನಕ್ಕೆ ಹೋಗಿ ಶವ ಸಂಸ್ಕಾರ ಮಾಡಿದ್ವಿ. 3ನೇ ದಿನ ಅಸ್ಥಿ ಬೂದಿ ಚೀಲಕ್ಕೆ ತುಂಬುವಾಗ ಡಾಕ್ಟರ್ ಕತ್ತರಿ ಸಿಕ್ತು. ಡಾಕ್ಟರ್ ನನ್ನ ಹುಡುಕೋತ ಅಲ್ಲಿಗೆ ಬಂದ್ರು, ಅವ್ರಿಗೆ ಕತ್ತರಿ ಕೊಟ್ಟೆ. ಬಹಳ ಖುಷಿ ಆದ್ರು, ಹೇಳಿದ್ರು ಈ ಕತ್ತರಿ ನಮ್ಮ ಅಜ್ಜನ ಕಾಲದ್ದು, ನಮ್ಮ ನರ್ಸ್ ಕಳುವು ಮಾಡ್ಯಾಳ ಅಂತ ತಿಳ್ಕೊಂಡು ಆಕೆಗೆ ಮೊನ್ನೆ ಬೈದು ಓಡಿಸಿದ್ದೆ.
1: ಪಾಪ.
0: ಮತ್ತೆ ನನ್ನ ಹೆಂಡತಿ ಆಗಾಗ ಬ್ಲೌಸ್ ಕತ್ತರಿಸ್ಲಿಕ್ಕೆ ತಗೊಂಡು ಎಲ್ಲೋ ಕಳೆದಾಳ ಅಂತ ಆಕಿನ ಹಾಕಿ ಹಾಕೊಂಡು ಬಡದೆ.
1: ಅಯ್ಯೋ ಪಾಪ.
0: ಪಾಪ, ಅವ್ರದ್ದೇನೂ ತಪ್ಪಿಲ್ಲ ನೋಡ್ರಿ. ನಾ ಇನ್ನೊಮ್ಮೆ ಆಪರೇಷನ್ ಮಾಡಿ ಆ ಕತ್ತರಿ ತೆಗಿತಿದ್ದೆ, ಆದ್ರೆ ಅಷ್ಟರಾಗ ಅವರು ನನ್ಸಾಗಿ ನನ್ನ ಜುಂಡನ್ ಪಾದ ಸೇರಿಬಿಟ್ರು. ಸಾರಿ ದಿ ಸುಂದರಾಚಾರ್ಯ ಅವರ ಅಂದು ಕತ್ತರಿ ಕಿಸೆ ಹಾಕೊಂಡು ಹೋಗೇ ಬಿಟ್ರು.
1: ಛೇ ಛೇ ಛೇ, ಪಾಪ. ತಬ್ಬಲಿ ಮಗಳನ್ನ ದೊಡ್ಡಾಕಿ ಮಾಡ್ಲಿಕ್ಕೆ ಬಹಳ ತ್ರಾಸ ತಗೊಂಡ್ರಿ ಬಿಡ್ರಿ ನೀವು.
0: ಹೌದ್ರಿ ಶಾಂತಾಬಾಯಿ ಅವರ, ನನ್ನ ಮಗಳ ಲಗ್ನ ಮಾಡಿಸಿದ ನಂತರ ನಮ್ಮ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡ್ರಿ. ನೀವು ಹೇಳಿದ್ದು ಎಲ್ಲಾನ ಕೇಳ್ತೀನಿ. ನೀವು ಹೇಳಿದ ಅಡುಗೆ ಮಾಡಿ ತಿನ್ನಿಸ್ತೀನಿ. ಕಸ ಮುಸರಿ, ಮನೆಗೆ ಸುಣ್ಣ ಹಚ್ಚೋದು, ನಿಮ್ಮ ತಲೆಗೆ ಬಣ್ಣ ಹಚ್ಚೋದು ಎಲ್ಲ ಮಾಡ್ತೀನಿ.
1: ಓ ಸುಂದರು, ವೆರಿ ನೈಸ್.
0: ಥ್ಯಾಂಕ್ ಯು ಮೇಡಮ್.
1: ಇದಕ್ಕೆಲ್ಲ ಥ್ಯಾಂಕ್ ಯು ಯಾಕೆ ಬಿಡ್ರಿ, ಇದು ನನ್ನ ಕರ್ತವ್ಯ ಅಷ್ಟ.
0: ಬರ್ತೇನ್ರಿ ಶಾಂತಾಬಾಯಿ ಅವರ. ನಮಸ್ಕಾರ. ಟಾಟಾ
1: ಬಾಯ್.
0: ಟಾಟಾ
1: ಬಾಯ್.
2: ನಮಸ್ಕಾರ ರೀ ಮಿಸ್ ಪಿಂಕಿ ಅವರ.
3: ನಮಸ್ಕಾರ.
2: ನಮಸ್ಕಾರ ರೀ ವೆಂಕಿ ಮೇಡಮ್ ಅವರ.
1: ನಮಸ್ಕಾರ. ನಮಸ್ಕಾರ, ಬರ್ರಿ.
3: ಶಾಂತಾಬಾಯಿ ಮೇಡಮ್, ಇವರು ಮೂಗೇಶ್ವರಿ ಅಂತ.
1: ಹ್ಮ್,
3: ಯಾವಾಗ್ಲೂ ತಮ್ಮ ಉದ್ದ ಮುಗಿಗೆ ಮಾಸ್ಕ್ ಕಟ್ಕೊಂಡಿರ್ತಾರ, ಅದಕ್ಕ ಜನ ಇವರಿಗೆ ಮಾಸ್ಕ್ ಮೂಗೇಶ್ವರಿ ಅಂತ ಕರೀತಾರ. ಅಲ್ಲ, ನಿನ್ನೆ ಇವ್ರ ಬಗ್ಗೆ ನಿಮಗ್ ಡೀಟೇಲ್ ಆಗಿ ಹೇಳಿದ್ನಲ್ಲ, ಅವರೇ ಇವರು.
1: ಹೌದೇನಾ? ನಿನ್ನೆ ಪಿಂಕಿ ನಿಮ್ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಕೊಟ್ಟಾಳ, ನಾ ಅದಕ್ಕೆ ಎಲ್ಲಾ ವ್ಯವಸ್ಥೆ ಮಾಡೀನಿ. ಪಿಂಕಿ, ಇವ್ರ ಹೆಸರು ಅಡ್ರೆಸ್ಸು 2 ಫೋಟೋ ಇಸ್ಕೋ.
3: ಆಯ್ತ್ರಿ.
1: ಆಮೇಲೆ ಆ ಟೆಕ್ಕಿ ಶ್ರೀನಾಥ್ಗ ಫೋನ್ ಮಾಡು, ಅವನ್ ಕರೆಸು, ಮತ್ತ ಮುಗೇಶ್ವರ್ನ ನನ್ನ ಟೇಬಲ್ ಕಡೆನೆ ಕಳಿಸ್.
3: ಮೇಡಮ್ ಅವ್ರ, ಟೆಕ್ಕಿ ಶ್ರೀನಾಥ್ಗ ಫೋನ್ ಮಾಡಿದ್ದೆ, ಅವ ಇಲ್ಲೇ ಬರಾವಿದ್ದಾನಂತ.
1: ಹೌದಾ?
3: ಈಗ ನಾಳೆ ಸಂಜೆ ತನಕ ಬರಬಹುದು ಅಂತ ಅನಿಸ್ತದ.
1: ಆತ್ ಅವ್ರ ಅಲ್ಲೇ ಕಳಿಸು.
3: ಆಯ್ತಾಯ್ತ್ರಿ. ಮುಗೇಶ್ವರಿ ಅವ್ರ,
2: ಪಿಂಕಿ ಅವರ,
3: ನಮ್ ಬಾಸ್ ಶಾಂತಾಬಾಯಿ ಅವರಿಗೆ ಬೆಂಕಿ ಅಂತ ಕರಿಬೇಡ್ರೆ ಮತ್ತ.
2: ಹೌದ್ರಿ.
3: ಶಾಂತಾಬಾಯಿ ಅವರ ಅಥವಾ ಮೇಡಮ್ ಅಂತಾನ ಕರೀರಿ, ಅಂದ್ರ ಶಾಂತ ಇರ್ತಾರ ಅವರು.
2: ಏನು, ಏನಾರ ಅಂತ ಬಲವಾದ ಘಟನೆ ನಡೆದಿತ್ತೇನು?
3: ಹೌದ್ರಿ, ಇವ್ರ ಹಳೆ ಬಾಯ್ ಫ್ರೆಂಡು, ಅವನ ಹೆಸರು ಬೆಂಕಿ ಬಾಬು ಅಂತ, ಇಲ್ಲೇ ಕ್ಯಾಂಟೀನ್ ದಾಗ ಕುಕ್ ಆಗಿದ್ದ. ಇವ್ರಿಗೂ ಹೊರಗಿನ ತಿಂಡಿ ತಿನ್ನು ಚಟ ಬಾಳ. ಇವ್ರು ಅಲ್ಲೇ ಟಿಫಿನ್ ಮಾಡ್ಲಿಕ್ಕೆ ಹೋಗ್ತಿದ್ರು, ಇವ್ರದು ಅವ್ರದು ಪರಿಚಯ ಆಗಿ ದೋಸ್ತಿನೂ ಆತು. ಅವ ಇವ್ರು ಟಿಫಿನ್ಗೆ ಹೋದಾಗ್ಲೆಲ್ಲ ಜಗ್ಗಿ ಗೋಡಂಬಿ ಮನೂಕು ಹಾಕಿ ತುಪ್ಪದಾಗಿನ ಶಿರಾ ಮಾಡಿ ತಿನ್ನಿಸ್ತಿದ್ದ, ಆದ್ರ ಬಿಲ್ ತಗೋತಿದ್ದಿಲ್ಲ. ಹಂಗ ಮೇಡಮ್ ಅವ್ರು ವಿಶ್ವಾಸ ಗಳಿಸಿ ತಂಗಿ ಲಗ್ನದ ಅಂತ ಹೇಳಿ 3 ಲಕ್ಷ ಸಾಲ ಇಸ್ಕೊಂಡ. ಲಗು ತೀರಿಸ್ತೀನಿ ಅಂತಾನು ಹೇಳ್ದ. ಇದು ಮೇಡಮ್ ಮನೆಯವ್ರಿಗೆ ಗೊತ್ತಾಗಿ ದೊಡ್ಡ ರಾದ್ದಾಂತನ ಆತು. ಬೆಂಕಿ ಬಾಬುಗ ಮೇಡಮ್ ನನ್ನ 3 ಲಕ್ಷ ವಾಪಸ್ ಕೊಡು ಅಂತ ಗಂಟು ಬಿದ್ರು. ನಾಳೆ ಕೊಡ್ತೀನಿ ಅಂತ ಹೇಳಿ ರಾತ್ರೋ ರಾತ್ರಿ ಬಾಬು ಫರಾರಿ ಆಗ್ಬಿಟ್ಟ. ಈ ಘಟನೆಯಿಂದ ಕಂಗಾಲಾದ ಶಾಂತಾಬಾಯಿ ಮೇಡಮ್ ಅವರು ಸಿಕ್ರ ಬೆಂಕಿ ಹಚ್ತೀನಿ ಅವಂಗ ಅಂತ ಕೈಯಾಗ ಕಟ್ಟಿ ಪಿಟ್ಕಿ ಹಿಡ್ಕೊಂಡು ಮರುದಿನ ಅವನ್ ಕ್ಯಾಂಟೀನ್ಗೆ ಹೋದ್ರು. ಅಲ್ಲೇ ಕ್ಯಾಂಟೀನ್ ಹುಡುಗಿದ್ದ, ಬೆಂಕಿ ಬಾಬು ನಿಮಗ ಒಂದು ಚೀಟಿ ಕೊಟ್ಟಾನ್ರಿ ನೋಡ್ರಿ ಅಂತ ಕೊಟ್ಟ. ಅದನ್ನು ಓದಿದ್ರ ಅದ್ರಾಗ ಹಿಂಗ ಬರ್ದಿತ್ತು, ನಿಮಗ ನಾ 3 ವರ್ಷ ತನಕ ದಿನಾ ತುಪ್ಪದ ಶಿರಾ ತಿನ್ಸಿನಿ, ಅದ್ರ ಬಿಲ್ಲು 3 ಲಕ್ಷ ರೂಪಾಯಿ ಆಗ್ತದ, ನೀವು ಕೊಟ್ಟ ಸಾಲದ ಹಣಕ್ಕ ಅದಕ್ಕ ಸರಿ ಆತು, ಗುಡ್ ಬಾಯ್ ಅಂತ ಇತ್ತು. ಇದರಿಂದ ಕಂಗಾಲಾದ ಮೇಡಮ್ ಅವರು ಬೆಂಕಿ ಅನ್ನೋ ಶಬ್ದ ಕೇಳಿದ್ರ ಬೆಚ್ಚಿ ಬಿದ್ದು ಹೊರಡಾಕ ಶುರು ಮಾಡ್ತಾರ ನೋಡ್ರಿ.
2: ಓಹೋ, ಹಿಂಗದರ ಕಥಿ. ನಾನು ಶಾಂತಾಬಾಯರ ಅಂತನ ಕರಿತೀನಿ ಬಿಡ್ರಿ.
3: ಮುಗೇಶ್ವರಿ ಅವರ, ಶಾಂತಾಬಾಯಿಯವ್ರಿಗೆ ನಿಮ್ದೇನಾರ ಸಮಸ್ಯೆ ಇದ್ರ ಅವ್ರಿಗೆ ಹೇಳ್ರಿ, ವರ್ಕನ್ಯಾ ಜೋಡಿಸಿದ್ರಾಗ ಅವರು ಎಕ್ಸ್ಪರ್ಟ್ ಇದ್ದಾರ್ರಿ. ಹೋಗ್ರಿ, ಭೇಟಿಯಾಗಿ ಹೋಗ್ರಿ.

0: ನಮಸ್ಕಾರ ರೀ ಶಾಂತಾಬಾಯಿ ಅವರ.
1: ನಮಸ್ಕಾರ ನಮಸ್ಕಾರ ಬರ್ರಿ.
0: ನನ್ನ ಕರೆ ಹೆಸರು ಮಧುಕೇಶ್ವರಿ ರೀ. ನಾನು ಬಿ ಎ ಪದವೀಧರೆ. ನನ್ನ ಮೂಗು ಉದ್ದಿದ್ದಕ್ಕ ಜನ ನನ್ನ ಮೂಗೇಶ್ವರಿ ಅಂತಾನು ಕರೀತಾರ್ರಿ.
1: ಅಲ್ರಿ, ನಾನು ಬಾಗೇಶ್ವರಿ, ರಾಗೇಶ್ವರಿ, ಮಹೇಶ್ವರಿ, ರಾಜೇಶ್ವರಿ, ಹಲ್ ಬೀರೇಶ್ವರಿ ಅಂತ ಹೆಸರುಗಳನ್ನು ಕೇಳೇನ್ರಿ. ಆದ್ರೆ ಈ ಮೂಗೇಶ್ವರಿ ಅನ್ನೋ ಹೆಸರು ಇವತ್ ನೋಡ್ರಿ ಕೇಳಿದ್ದು.
0: ನಾನು ಉದ್ದು ಮೂಗಿದ್ದಾಕಿ. ಈಗ ನನ್ನ ವಯಸ್ಸು 26. ಲಗ್ನ ಆಗ್ಬೇಕಂದ್ರ ವರಗಳು ನನ್ನ ಮೂಗ್ ನೋಡಿ ರಿಜೆಕ್ಟ್ ಮಾಡ್ತಾವು. ನಮ್ದು ಶ್ರೀಮಂತ ಮನಿತನ. ನನ್ನ ತಾಯಿ ತೀರ್ಕೊಂಡಾಳ. ನಮ್ಮಪ್ಪ ಎರಡನೇ ಲಗ್ನ ಆಗ್ಯಾನ. ನನ್ನ ಮಲವೂಗ ನನಗ ಸ್ವಲ್ಪ ಆಗಿ ಬರುವಲ್ತ್ರಿ. ಆಕಿ ನನಗ ಬಹಳ ತ್ರಾಸ ಕೊಡ್ತಾಳ. ನಮಗೇನು ಹಣದ ಕೊರತೆ ಇಲ್ಲ, ಬೇಕಾದಷ್ಟು ಕೊಡು ಹಂಗಿದ್ದೀವಿ. ಅದಕ್ಕ ನೀವ ನನಗೊಂದು ವರ ಹುಡುಕಿ ಕಲ್ಯಾಣ ಕಟಗೋರಿ. ನಮಸ್ಕಾರ.
1: ಏನ್ ಕಾಳಜಿ ಮಾಡ್ಬೇಡ್ರಿ, ನಾ ಎಲ್ಲಾ ಸರಿಪಡಿಸ್ತೀನಿ. ಅದು ಸರಿ ಅಂದಂಗ ನಿಮ್ ತಾಯಿ ಅವ್ರು ಹೆಂಗ್ ತಿರ್ಕೊಂಡ್ರು?
0: ಅದೊಂದು ದೊಡ್ಡ ಕಥಿನ ಅದರಿ. ನಮ್ ತಾಯಿ ಹೊಟ್ಟ್ಯಾಗ ನಾ ಇದ್ದಾಗ ಸರ್ಕಾರಿ ಡಾಕ್ಟರ್ ತಪಾಸ್ ಮಾಡಿ ಕೂಸು ಬಹಳ ದೊಡ್ಡದದ, ಬಹುತೇಕ ಸಿಜರಿನ್ ಆಪರೇಷನ್ ಮಾಡ್ಬೇಕಾಗ್ತದ. ಆದ್ರೂ ನಾ ನಾರ್ಮಲ್ ಡೆಲಿವರಿ ಆಗೋ ಹಂಗ ಪ್ರಯತ್ನ ಮಾಡ್ತೀನಿ, ಬ್ಯಾನಿ ಜೋರ್ ಆದ ಕೂಡ್ಲೇ ಕರ್ಕೊಂಬರ್ರಿ ಅಂತ ನಮ್ಮಪ್ಪನ್ ಮುಂದ ಹೇಳಿದ್ರಂತ. ಮುಂದ ಹೆರಿಗೆ ಬ್ಯಾನಿ ಜೋರ್ಲೆ ಶುರು ಆದ್ವು. ನಮ್ಮಪ್ಪ ಡಾಕ್ಟರ್ನ ಕರೀಲಿಕ್ ಹೋದ್ರ ಆ ಸರ್ಕಾರಿ ಡಾಕ್ಟರ್ ಅವ್ರ ನರ್ಸು ಒಂದ್ ವಾರದಿಂದ ಟೂರಿಗೆ ಹೋಗ್ಯಾರಂತ ಅವ್ರ ಕಂಪೌಂಡ್ರು ಹೇಳಿದ. ಆಗ ನಮ್ಮಪ್ಪ ಮತ್ತ ಮುಂದ ನಮ್ ಗತಿ ಹೆಂಗ ಅಂತ ಕಂಪೌಂಡರ್ ಕೇಳಿದ್ರ, ಅದಕ್ಯಾಕ್ ಚಿಂತೆ ಮಾಡ್ತೀರಿ, ಸೂಲ್ಗಿತ್ತಿ ಭೀಮವನ್ ಕರೆಸ್ರಿ, ಆಕಿ ತಡ ಇಲ್ದ ಡೆಲಿವರಿ ಮಾಡಿಸ್ಬಿಡ್ತಾಳ ಅಂತ ಹೇಳಿದ್ನಂತ. ಆಕಿ ಬಂದ್ ನೋಡಿದಳು, ಕೂಸು ದೊಡ್ಡದ, ಅದು ಅಡ್ಡ ಕೂತದ, ಅದನ್ ತಿರುಗಿಸಿ ತಲಿ ಕೆಳಗ್ ಮಾಡಿ ಜಗ್ಗಿ ತಗಿತೀನಿ ಅಂದು ನಮ್ಮ ಅವನ್ ಹೊಟ್ಟ್ಯಾಗ ಕೈ ಹಾಕಿ ತಿರುವಾಡಿ ಒಂದು ಕೈಲೆ ನನ್ ತಲಿ ಹಿಂದ್ ಹಿಡಿದು ಇನ್ನೊಂದ್ ಕೈಲೆ ನನ್ನ ಮೂಗ್ ಹಿಡಿದು ಜಗ್ಗಿ ತೆಗ್ದಳಂತ. ಆ ನೋವಿಗೆ ನಮ್ಮವ್ವ ಸತ್ತ ಹೋದ್ಲು.
1: ಅಯ್ಯೋ ಪಾಪ.
0: ಈಗ ನನ್ನ ಮೂಗು ಉದ್ದಾಗಿ ನಾನು ಮೂಗೇಶ್ವರಿನ ಆಗ್ಬಿಟ್ಟಿನಿ.
1: ಹಿಂಗದೇನೋ ಹಕೀಕತ್.
0: ಹೂನ್ರಿ, ಇದರಿಂದ ನಾನು ಬಹಳ ಸಂಕಟದಾಗ ಬಿದ್ದೀನಿ. ಮನ್ಯಾಗ ನನ್ ಚಿಗವ್ವ ನನ್ನ ಕಂಡಾಪಟ್ಟಿ ಕಾಡ್ತಾಳ. ನೋಡ್ರಿ, ನೀವ ಹೆಂಗಾರ ಮಾಡಿ ಈ ಸಂಕಟದಿಂದ ಪಾರ್ ಮಾಡಿ ಪುಣ್ಯ ಕಟ್ಕೋರಿ.
1: ಚೀಚಿ ಹುಚ್ಚಿ, ಅದಕ್ಯಾಕ್ ವಿಚಾರ ಮಾಡ್ತಿದಿ? ನೀನ್ ಕಾಳಜಿ ಮಾಡ್ಬೇಡ, ನಿನ್ ಸಲುವಾಗಿ ಒಂದು ಅಮೆರಿಕಾದ ವರಾನ ಹುಡುಕಿನಿ, ಅವಂಗ ಉದ್ದ ಮೂಗಿನ ಕನ್ಯಾನೆ ಬೇಕು ಅಂತ ಹೇಳ್ಯಾನ.
0: ಹೌದ್ರಿ, ಥ್ಯಾಂಕ್ಸ್ ರೀ ಮೇಡಮ್. ಈಗ ಹಿಡೀರಿ, ಈಗ 10,000 ರೂಪಾಯಿ ತಂದಿನಿ ತಗೋರಿ.
1: ಚೇಚೆ, ಅಷ್ಟೆಲ್ಲ ಏನ್ ಮಾಡುದವ, ಬರೇ 500 ರೂಪಾಯಿ ನಮ್ ಫೀ ಕೊಟ್ರೆ ಸಾಕ್ ನೋಡು.
0: ಚೇಚೆ, ನೀವ್ ಈ 10,000 ರೂಪಾಯಿ ತಗೊಳ್ಲಿಕ್ಕೆ ಬೇಕ್ರಿ. ಇದೇನ್ ಮಹಾ, ನಿಮಗ 1,00,000 ರೂಪಾಯಿ ಗಿಫ್ಟ್ ಕೊಡ್ತೀನಿ. ನಾನು ಬಹಳ ಶ್ರೀಮಂತರ ಮಗಳಿದ್ದೀನಿ.
1: ಪಿಂಕಿ, ಅಮೆರಿಕಾ ಟಿಕಿಗೆ ಫೋನ್ ಮಾಡು, ನಾಳೆ ಕರೆಸು.
2: ಅವಂಗ ನಿನ್ನೆ ಫೋನ್ ಮಾಡಿದ್ದೀರಿ ಮೇಡಮ್.
1: ಹೌದಾ?
2: 2 ದಿವಸದಾಗ ಇಂಡಿಯಾಕ್ ಬರಾಮಿದ್ದೀನಿ, ಬಂದ ತಕ್ಷಣ ನಿಮ್ ಆಫೀಸ್ಗೆ ಬರ್ತೀನಿ ಅಂತ ಹೇಳಣ.
1: ಓ ಗುಡ್ ಗುಡ್. ಮುಗೇಶ್ವರಿ ಅವ್ರ
0: ಮೇಡಮ್,
1: ನಾಳೆ ಅಮ್ಮ ಬರ್ಲಿ, ಎಲ್ಲಾ ಸರಿ ಆಗ್ತದ. ನಾಳೆ ಮುಂಜಾನೆ 10 ಗಂಟೆಕ ನಮ್ಮ ಆಫೀಸ್ಗೆ ಬರ್ರಿ, ಆ ಟೆಕ್ಕಿ ಬಂದಿರ್ತಾನ, ಭೇಟಿ ಮಾಡಿಸ್ಕೊಡ್ತೀನಿ ಅಂತ. ಆತಿಲ್ಲೋ?
0: ಥ್ಯಾಂಕ್ ಯು ಮೇಡಮ್, ನಾಳೆ ಮುಂಜಾನೆ ಬರ್ತೀನಿ.
2: ಮೇಡಮ್, ಮೂಗೇಶ್ವರಿಗೆ ಅಮೆರಿಕಾದ ಟೆಕ್ಕಿ ಹೊಂದಾಣಿಕೆ ಆದ್ರ ನಮಗ್ ದೊಡ್ಡ ಲಾಭ ಆಕಿತ್ ನೋಡ್ರಿ. ಒಂದ ಗಜ್ಜಿಗೆ ಲಕ್ಷಾವಧಿ ಹಣ ನಮಗ ಉಡುಗೊರೆಯಾಗಿ ಬರ್ತಾವ, ಏನಂತೀರಿ?
1: ಪಿಂಕಿ, ಕನಸು ಕಾಣ್ಬೇಡ, ಬರ್ಲಿ, ಹೆಂಗರೆ ಮಾಡಿ ಇಬ್ಬರಿಗೂ ಗಂಟು ಹಾಕೋಣ, ಆಮೇಲೆ ಉಳಿದ ವಿಚಾರ ಮಾಡೋಣ ಅಂತ.
2: ಅಲ್ಲ, 9:30 ಆತು, ಯಾಕೋ ಗಿರಾಕಿಗಳು ಬರ್ಲಿಲ್ಲ ಅಂತ.
1: ಬರ್ಬೋದು ಬರ್ಬೋದು.
0: ನಮಸ್ಕಾರ ರೀ ಪಿಂಕಿ ಅವ್ರ.
2: ನಮಸ್ಕಾರ ರೀ.
0: ನಮಸ್ಕಾರ ರೀ ಶಾಂತಾಬಾಯಿ ಅವ್ರ.
1: ನಮಸ್ಕಾರ ನಮಸ್ಕಾರ.
0: ನಾ ಬಂದಿನ್ರಿ.
1: ಬರ್ರಿ ಬರ್ರಿ, ಚಲೋ ಆತು. ಇನ್ನೇನು ಟೆಕ್ಕಿ ಶ್ರೀನಾಥ್ನು 10 ಗಂಟೆ ಕರೆಕ್ಟ್ ಬರ್ತೀನಿ ಅಂತ ಹೇಳ್ಯಾರ. ಅವರು ಟೈಮ್ಗೆ ಬಹಳ ಮಹತ್ವ ಕೊಡ್ತಾರೆ. ಅಂದಂಗ 10 ಗಂಟೆ ಆತ್ ನೋಡು. ಅರೆ, ಕಾರ್ ಹಾರ್ನ್ ಸಪ್ಪಳ ಆತಲ್ಲ, ಟೆಕ್ಕಿ ಬಂದ ಅಂತ ಕಾಣಿಸ್ತದ.
3: ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಮಸ್ಕಾರ ಶಾಂತಕ್ಕಾಜಿ.
1: ನಮಸ್ಕಾರ ನಮಸ್ಕಾರ.
3: ನಮಸ್ಕಾರ ಪಿಂಕಿಜಿ.
2: ನಮಸ್ಕಾರ ರೀ. ಅಂತೂ ನೀವು ಭಾರಿ ಟೈಮ್ ಕೀಪ್ ಅಪ್ ಮಾಡ್ತೀರಪ್ಪ, ವೆರಿ ಗುಡ್.
3: ಆದ್ರೂ 20 ಸೆಕೆಂಡ್ ಲೇಟ್ ಆಯ್ತು, ಕ್ಷಮಿಸ್ರಿ. ಇವ್ರ್ಯಾರು ಸುಂದರಾಂಗಿ?
1: ಈ ಸುಂದರಾಂಗಿ ಮುಂದೆ ಆಗುವ ನಿಮ್ಮ ಅರ್ಧಾಂಗಿ. ಇವ್ರ ಹೆಸರು ಮುಗೇಶ್ವರಿ ಅಂತ.
3: ಓಹೋ,
1: ಬಿ ಎ ಪದವೀಧರೆ. ನೀವು ಉದ್ದ ಮೂಗಿನ ಕನ್ಯಾ ಹೇಳಿದ್ರಲ್ಲ, ಅವರೇ ಇವರು.
3: ಓಹ್, ವೆರಿ ನೈಸ್.
1: ಮುಗೇಶ್ವರಿ ಇವರು ಅಮೆರಿಕದಾಗ ದೊಡ್ಡ ಕಂಪ್ನಿಗೆ ಸಿಇಒ ಆಗಿ ಕೆಲಸ ಮಾಡ್ತಾರೆ. ಅಲ್ಲಿ ಎಷ್ಟೋ ಕನ್ಯಾಗಳು ಇವ್ರನ್ನ ಲಗ್ನ ಆಗ್ಬೇಕು ಅಂತ ಶತಪ್ರಯತ್ನ ಮಾಡಿದ್ರು, ಸಾಧ್ಯ ಆಗ್ಲಿಲ್ಲ. ಕಾರಣ ಅಂದ್ರೆ

0: ಅದು ಭಾರತೀಯ ಸಂಸ್ಕೃತಿಯದೇ ಆಗಬೇಕು ಅನ್ನೋದು ಇವರ ಸ್ಪಷ್ಟ ನಿಲುವಾಗಿತ್ತು. ಈಗ ನೀ ಸಿಕ್ಕಿ ಅವರು ಖುಷಿಯಾಗ್ಬಿಟ್ರು.
1: ಚಲೋ ಸೆಲೆಕ್ಷನ್ ಮಾಡಿರಿ ಶಾಂತಕ್ಕ, ನನ್ಗೆ ಥ್ಯಾಂಕ್ಸ್ ರೀ.
2: ಶ್ರೀನಾಥ್ ಅವ್ರ
3: ಹೇಳ್ರಿ ಮೇಡಮ್.
2: ಮೂಗೇಶ್ವರಿ ಬಿ ಎ ದಾಗ ರ್ಯಾಂಕ್ ಹೋಲ್ಡರು, ಮತ್ತ ಶ್ರೀಮಂತರು ಒಬ್ಳೆ ಮಗಳು. ಪಾಪ ತಾಯಿ ಇಲ್ಲದ ಪರದೇಶಿ. ಇವರಪ್ಪ ಎರಡನೇ ಮದ್ವಿ ಮಾಡಿಕೊಂಡಿಂದ ಮಲ್ತಾಯಿ ಇವರಿಗೆ ಬಾಳ ತೊಂದರೆ ಕೊಡ್ಲಿಕ್ಕೆ ಹತ್ಯಾಳ. ಅದಕ್ಕ ಲಘು ಲಗ್ನ ಆಗ್ಬೇಕು ಅಂತ ಕಾಯ್ತಿದ್ರು. ನೀವು ಸಿಕ್ರಿ, ಎಲ್ಲಾ ಸರಿ ಆತ್ ನೋಡ್ರಿ.
3: ನೋಡ್ರಿ, ನೀವು ಅವರು ಬಹಳ ಶ್ರೀಮಂತರು ಇದ್ದಾರಂತ ಹೇಳೋ ಅವಶ್ಯ ಇಲ್ಲ. ಯಾಕಂದ್ರ ಅವ್ರ ಕಿವಿಯಾಗಿನ ವಜ್ರದ ಓಲೆ, ಕೊರಳಾಗಿನ ನೆಕ್ಲೆಸ್ಸು, ಇವೆಲ್ಲ ಅವ್ರು ಭಾರಿ ಶ್ರೀಮಂತರು ಅಂತ ಸಾರಿ ಸಾರಿ ಹೇಳ್ತಾವ್ ನೋಡ್ರಿ.
1: ಎಷ್ಟು ಶಾಣರಿದ್ದಾರೆ ಇವರು. ನನ್ ಮೈಮೇಲಿನ ಒಡವಿ ನೋಡಿ ನಾವು ಬಹಳ ಶ್ರೀಮಂತರು ಅಂತ ತಿಳ್ಕೊಂಡ ಬಿಟ್ರು.
0: ಪಿಂಕಿ ಬಾಯಿಲೆ ನೋಡು, ಅವರಿಬ್ರು ಒಬ್ಬರಿಗೊಬ್ರು ಮಾತಾಡ್ಕೊಳ್ಳಿ, ನಾವು ಸ್ವಲ್ಪ ಹೊತ್ತು ಹೊರ ಹೋಗೋಣಂತ. ಶ್ರೀನಾಥ್ ಅವ್ರ, ಮುಗೇಶ್ವರಿ ಅವ್ರ, ನೀವಿಬ್ರು ಪರಸ್ಪರ ಮಾತಾಡ್ಕೊಡ್ರಿ, ಹಾ, ನಾವು ಸ್ವಲ್ಪ ಹೊತ್ತು ಇಲ್ಲೇ ಹೊರಗೆ ಹೋಗಿ ಬರ್ತೀವಿ. ನಡಿ ಪಿಂಕಿ, ನಡಿ ನಡಿ.
1: ಶ್ರೀನಾಥ್ ಅವ್ರ, ನಾನು ನಿಮ್ಮನ್ನ ಬಹಳ ಲೈಕ್ ಮಾಡೀನಿ.
3: ಥ್ಯಾಂಕ್ ಯು.
1: ನೀವು ನನ್ನ ಬಗ್ಗೆ ಏನಂತೀರಿ?
3: ನೋಡ್ರಿ, ನನಗ ಅಪರೂಪಕ್ಕೆ ಸಿಕ್ಕಿರಿ. ಕಳೆದ 2 ವರ್ಷಗಳಿಂದ ಎಲ್ಲಾ ಕಡೆ ಕನ್ಯೆ ಹುಡುಕ್ತಿದ್ದೆ, ಎಲ್ಲೂ ನಿಮ್ಮಂತ ಸುಂದರಿ ಕಾಣಿಸ್ಲಿಲ್ಲ. ನೀವತ್ತ ನನಗೆ ನಿಧಿ ಸಿಕ್ಕಂಗ್ ಸಿಕ್ಕಷ್ಟು ಸಂತೋಷ ಆಗ್ಯದ. ನೀವೇ ನನ್ನ ಮನದರಿಸಿ ಅಂತ ನೆಕ್ಕಿ ಮಾಡಿಬಿಟ್ಟೇನಿ.
1: ಥ್ಯಾಂಕ್ ಯು.
3: ಮುಗೇಶ್ವರಿ ಅವರ, ನಾನು ಅರ್ಜೆಂಟ್ ಅಮೆರಿಕಾಕ್ ಹೋಗ್ಲೇಬೇಕು, ನೀವು ನನ್ ಕೂಡ ಬರ್ಲಿಕ್ಕೆ ತಯಾರಿದ್ದೀರಲ್ಲ.
1: ಓಹೋ, ಬೇಕಾದ್ರ ಇವತ್ತ ಈಗ ಹೋಗೋಣ ನಡೀರಿ.
3: ನಿಮ್ದು ಪಾಸ್ಪೋರ್ಟ್ ಅದ ಏನು?
1: ಓ, ರೆಡಿನೇ ಅದರಿ.
3: ವೆರಿ ಗುಡ್. ಹಂಗಾದ್ರೆ ನಾಳೆ ಮುಂಜಾನೆನ ನಾವ್ ಇಲ್ಲಿಂದ ಜಗ ಬಿಟ್ಬಿಡೋಣ. ನಾಳೆಗೆ 2 ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ತೀನಿ.
1: ಓಕೆ.
3: ಆದ್ರೆ ಒಂದು ಸಮಸ್ಯೆ ಅದ, ನನ್ನ ಹತ್ರ ಈಗ ಟಿಕೆಟಿಗೆ ಸಾಕಾಗುವಷ್ಟು ದುಡ್ಡಿಲ್ಲ, ಕ್ರೆಡಿಟ್ ಕಾರ್ಡ್ ಬೇರೆ ಮರೆತು ಬಂದಿನಿ.
1: ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ನಾಳೆ ಮುಂಜಾನೆ ನಾ ಇಲ್ಲಿ ಬರುವಾಗ 15-20 ಲಕ್ಷ ಕ್ಯಾಶ್ ತಗೊಂಡ್ಬರ್ತೀನಿ.
3: ಗುಡ್.
1: ಮತ್ತ ನಮ್ಮ ಅವನ 50 ಲಕ್ಷದಷ್ಟು ಬಂಗಾರದ ಆಭರಣನೂ ತರ್ತೀನಿ.
3: ಮುಗೇಶ್ವರಿ, ಬಂಗಾರ ಆಭರಣ ಯಾಕೆ ತರ್ತಿ? ಅಲ್ಲೇ ಬಂಗಾರ ಬಹಳ ಸವಿಯದ. ಅಲ್ಲ, ನಮ್ಮ ಅವನ ಹಳೆ ಆಭರಣಗಳು ಕೋಟಿ ಗಂಟ್ಲೆ ಕಿಮ್ಮತ್ತಿನ ಲಾಕರ್ನಾಗ ಹಂಗ ಕೊಳ್ಯಾಕತ್ತಾವ.
1: ಆದ್ರ ನಮ್ಮ ಅವನ ನೆನಪಿಗೆ ನಾ ತರತೀನ್ರಿ.
3: ಓಕೆ, ತಗೊಂಡ್ ಬಾ. ಆದ್ರ ಹುಷಾರ, ಯಾರಿಗೂ ಗೊತ್ತಾಗ್ಬಾರ್ದು ನೋಡು.
1: ಡೋಂಟ್ ವರಿ.
0: ವೆರಿ ಗುಡ್, ವೆರಿ ಗುಡ್. ಏನಂತೀರಿ ಶ್ರೀನಾಥ್, ಮುಗೇಶ್ವರಿ ಅವರೇ? ಹಂಗಾರೆ ಒಬ್ರಿಗೊಬ್ರು ಚಲೋತ್ನಾಗೆ ತಿಳ್ಕೊಂಡಿರಿ ಅಂದಂಗಾತು. ಸಂತೋಷ ಆತ. ಮುಂದೇನ್ ಪ್ರೋಗ್ರಾಮ್ ನಿಮ್ದು?
1: ಮೇಡಮ್, ನಾನು ಶ್ರೀನಾಥ್ ಅವರು ನಾಳೆನ ಅಮೆರಿಕಕ್ಕೆ ಹೋಗ್ತೀವಿ. ಮುಂಜಾನೆ 8 ಗಂಟೆಗ ನಿಮ್ಮ ಆಫೀಸಿಗೆ ಬರ್ತೀವಿ. ಇಲ್ಲೇ ಎಂಗೇಜ್ಮೆಂಟ್ ಉಂಗುರ ಬದ್ಲ ಮಾಡ್ಕೊಂಡು ಅಮೆರಿಕ ಫ್ಲೈಟ್ ಹತ್ತೀವಿ. ಮುಂದಿನ ನಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ಬೇಕು ನೋಡ್ರಿ. ನಮ್ಮಪ್ಪಗ ಈ ಸುದ್ದಿ ತಿಳಿಬಾರ್ದು ನೋಡ್ರಿ.
0: ನೀ ಏನ್ ಕಾಳಜಿ ಮಾಡ್ಬೇಡವಾ ಮುಗೇಶ್ವರಿ. ನೀ ಹೋದಿಂದ ನಾ ಎಲ್ಲಾ ನಿಮ್ಮ ಅಪ್ಪಗೆ ತಿಳಿಸಿ ಸರಿಪಡಿಸ್ತೇನೆ. ಆರಾಮಾಗಿ ಹೋಗು, ದೇವ್ರು ನಿನಗ ಒಳ್ಳೇದ್ ಮಾಡ್ಲಿ.
3: ಶಾಂತಬಾಯಿ ಅವ್ರ, ಅಮೆರಿಕಾದಾಗ ನಮ್ ಫ್ರೆಂಡಂದು ಗೋಲ್ಡ್ ಮೈನ್ ಅದ. ಅವರು ಬಂಗಾರದ ಬಿಸ್ಕೆಟ್ ತಯಾರಿಸ್ತಾರ, ಒಂದು ತೊಲಿಗೆ ಬರೀ 5,000 ರೂಪಾಯಿ ಅಷ್ಟೇ. ನಿಮಗ ಬೇಕಂದ್ರ ಕಳಿಸ್ಕೊಡ್ತೀನಿ.
0: ಹೌದ್ರಿ, ಅಷ್ಟು ಸೌವ್ಯದ ರೀ. ನಮ್ಗಷ್ಟು ತರಿಸ್ಕೊಡ್ರಿ, ನಾಳೆ ನಿಮ್ಗಷ್ಟು ರೊಕ್ಕ ಕೊಡ್ತೀನಿ ನಾನು.
2: ಶ್ರೀನಾಥ್ ಅವ್ರ, ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ, ನನಗೂ ಅಷ್ಟು ಕಳಿಸ್ರಿ.
3: ಹಂಗ ಮಾಡ್ರಿ, ನಮ್ ಫ್ರೆಂಡ್ ಒಬ್ಬ ಅಮೆರಿಕಾದಿಂದ ಮುಂದಿನ ವಾರ ಇಲ್ಲಿಗೆ ಬರ್ಲಿಕ್ಕತ್ತಾನ, ಅವನ್ ಕೂಡ ಕೊಟ್ಟು ಕಳಿಸ್ತೀನಿ. ಮತ್ತ ನೀವು ಲಗುನ ಪಾಸ್ಪೋರ್ಟ್ ರೆಡಿ ಮಾಡ್ಕೊಳ್ರಿ, ನಿಮಗೂ ಅಮೆರಿಕಾ ಟೂರ್ ಹೊಡಿಸ್ತೀನಿ. ನಿಮ್ದು ಹೋಗಿ ಬರುದು, ಅಲ್ಲಿರುವುದು, ಎಲ್ಲಾ ಖರ್ಚು ನಂದ ನೋಡ್ರಿ.
0: ಬಹಳ ಚಲೋ ಆತ್ ಬಿಡ್ರಿ. ನನಗ ಪಿಂಕಿಗೆ ಫಾರಿನ್ ಟೂರ್ ಮಾಡೋ ಆಶಾ ಬಹಳ ಇತ್ತು. ಆದ್ರೆ 100,000 ಗಟ್ಟಲೆ ಹಣ ಖರ್ಚು ಮಾಡ್ಬೇಕಾಗ್ತದಲ್ಲ ಅಂತ ಇಬ್ರು ಸುಮ್ನೆ ಇದ್ವಿ. ನಿಮ್ಮಿಂದ ನಾವು ವಿದೇಶ ಸುತ್ತದು ನೋಡ್ರಿ, ಅದಕ್ಕೆ ನಾವ್ ನಿಮ್ಗೆ ಧನ್ಯವಾದ ಹೇಳ್ತೀವಿ.
3: ಮತ್ತ ನೀವೇನ್ ಕಡಿಮೆನ್ರಿ, ನನಗ ಮುಗೇಶ್ವರಿ ಅಂತಕ್ಕಿನ ಗಿಫ್ಟ್ ಕೊಟ್ಟಿರಿ, ಅದ್ರ ಮುಂದೆ ನನ್ನ ಗಿಫ್ಟ್ ಏನ್ ಮಹಾ. ಹಂಗಾರ ಮುಂಜಾನೆ 8 ಗಂಟೆಗೆ ಬರ್ತೀವ್ರೆ.
2: ನಾವು ಲವನ ಬಂದಿರ್ತೀವಿ, 2 ಹಾರನ ತಂದಿರ್ತೀವಿ.
3: ಆತ ಆತ ಆತ, ಬಾಯ್ ಬಾಯ್.
4: ಏನು ಮಾಯವೋ, ಏನು ಮರ್ಮವೋ.
1: ಮೇಡಮ್ ನಮಸ್ತೆ.
3: ಗುಡ್ ಮಾರ್ನಿಂಗ್.
0: ನಮಸ್ಕಾರ ನಮಸ್ಕಾರ. ಬರಿ ಬರಿ, ಇಬ್ರು ಕೂಡ್ರಿ.
3: ಮೇಡಮ್ ನಮಗ ಟೈಮ್ ಇಲ್ಲ, ಫ್ಲೈಟ್ ಹೊತ್ತಾಗ್ಲಿಕ್ಕತ್ತದ. ಮುಗೇಶ್ವರಿ, ನಿನ್ನ ಎಲ್ಲಾ ಆಭರಣ ದುಡ್ಡು ಈ ಹ್ಯಾಂಡ್ ಬ್ಯಾಗ್ ನಾಗ ಹಾಕು.
0: ಪಿಂಕಿ, ಲಗುನ ಹಾರ ತಗೊಂಡ್ ಬಂದ್ಬಿಡವಾ.
2: ತಗೋರಿ ತಗೋರಿ ಮೇಡಮ್.
0: ಶ್ರೀನಾಥ, ಈ ಹಾರ ನೀವು ತಗೊಳ್ರಿ.
3: ಕೊಡ್ರಿ ಕೊಡ್ರಿ.

0: ಮುಗೇಶ್ವರಿ ಈ ಹಾರ ನೀ ತಗೊಳವ.
1: ಹ್ಞೂನ್ರಿ.
0: ಹಾ ತಡೀರಿ ತಡೀರಿ, ಲಗ್ನದ ಮಂತ್ರ ಟೇಪ್ ಹಚ್ತೀನಿ. ಹಾ ಹಾ, ಈಗ ಒಬ್ರಿಗೊಬ್ರು ಹಾರ ಹಾಕ್ರಿ. ಹಾ ಹಂಗೆ ನಿಮ್ ಉಂಗ್ರಾನು ಬದಲಾಸ್ಕೊಡ್ರಿ.
2: ಹಂಗಾದ್ರೆ ನಾವಿನ್ ಹೊರಡ್ತೀವಿ, ಫ್ಲೈಟಿಗೆ ಹೊತ್ತಾಗ್ಲಿಕ್ಕತ್ತದ.
0: ತಡೀರಿ ಶ್ರೀನಾಥ್. ಹಾ ತಗೋರಿ, ಈ 3 ಲಕ್ಷ ರೂಪಾಯಿ ನಮ್ಗಷ್ಟು ಗೋಲ್ಡ್ ಕಳಿಸ್ಬಿಡ್ರ.
1: ನಂದು 50,000 ರೂಪಾಯಿ ಕೊಡ್ತೀನಿ, ತಗೊಳ್ರಿ. ನನಗೂ ಗೋಲ್ಡ್ ಕಳಿಸ್ರಿ.
2: ಅಲ್ಲ, ಈಗ ಯಾಕೆ ದುಡ್ಡು ಕೊಡ್ಲಿಕ್ಕತ್ತೀರಿ? ನನಗೀಗ ದುಡ್ಡು ಬೇಕಾಗಿರ್ಲಿಲ್ಲ.
0: ತಗೊಳ್ರಿ ತಗೊಳ್ರಿ.
2: ಇನ್ನು ವಾರದಾಗ ಗೋಲ್ಡ್ ಕಳಿಸ್ತೀನಿ. ಮುಗೇಶ್ವರಿ, ನಿನ್ನ ಬ್ಯಾಗ್ ಇಲ್ಲಿ ನನ್ನ ಕೈಯಾಗ್ತಾ, ನಿನಗ್ ವಜ್ಜ ಆಗ್ತದ.
1: ಶಾಂತಾಬಾಯಿ ಅವ್ರ, ನಾವು ಹೋಗ್ ಬರ್ತೀವ್ರಿ. ನಮಸ್ಕಾರ.
0: ಹೋಗ್ಬರಿ ಹೋಗ್ಬರಿ. ಓಕೆ ಬಾಯ್.
3: ಖಬರ್ದಾರ್,
0: ಇದೇನ ಇನ್ಸ್ಪೆಕ್ಟರ್ ಪೊಲೀಸರು ಬಂದ್ರು.
2: ಇನ್ಸ್ಪೆಕ್ಟರ್ ಪೊಲೀಸರ
3: ಹೇಳ್ರಿ, ಅವನ್ನ ಓಡ್ ಹೊಂಟಿ ಮಗನ ಬದ್ಮಾಷ್ ಕಟ್ರ ಇವನ್ ಹಾಕದಿಂದ.
2: ಬಿಡ್ರಿ ಬಿಡ್ರಿ ಸಾಹೇಬ್.
1: ಯಾಕ್ರಿ ಇನ್ಸ್ಪೆಕ್ಟರ್?
3: ಅರಸ್ಟ್.
0: ಇದೇನ್ರಿ ಸಾಹೇಬ್ರ, ಇವ್ರನ್ನ ಅರೆಸ್ಟ್ ಮಾಡ್ಲಿಕ್ಕತ್ತೀರಿ? ಶ್ರೀನಾಥ್ ಅಂತ ಟೆಕ್ಕಿ ಅಮೇರಿಕದಾಗ ಇರ್ತಾರ.
3: ಮೇಡಮ್, ಇವ ಶ್ರೀನಾಥ್ನು ಅಲ್ಲ ಟೆಕ್ಕಿನೂ ಅಲ್ಲ, ಅಮೇರಿಕದಾಗಂತೂ ಇರೋದಿಲ್ಲ. ಇವನ ಹೆಸರು ತುಕ್ಯ, ಬಹಳ ದೊಡ್ಡ ಚಿತ. ಎಲ್ಲಾ ಕಡೆ ಟೆಕ್ಕಿ ಟೆಕ್ ಅಂತ ಹೇಳಿ ಟೆಕ್ ಹೊಡೆದು ಮಾತಿನಾಗ ಮಳ್ಳು ಮಾಡಿ ಅವರ ಹಣ ಬಂಗಾರ ಲಪ್ತಾಯಿಸಿ ಪರಾರಿ ಆಗಿಬಿಡ್ತಾರೆ. ಮಹಾರಾಷ್ಟ್ರ, ಆಂಧ್ರ, ಗೋವಾದಾಗ ಇವನ ಮೇಲೆ ಸಾಕಷ್ಟು ಕೇಸ್ಗಳು ಫೈಲ್ ಆಗ್ಯವ. ಇವನು ಹಿಡಿದು ಕೊಟ್ಟವರಿಗೆ ಸರ್ಕಾರ 1 ಲಕ್ಷ ಬಹುಮಾನ ಘೋಷಣೆ ಮಾಡ್ಯದ. 3 ತಿಂಗಳಿಂದ ಇವನು ಹಿಡ್ಲಿಕ್ಕೆ ಹಗಲು ರಾತ್ರಿ ಬೆನ್ನು ಹತ್ತಿದ್ದೆ. ಇವತ್ತು ನನ್ನ ಕೈಗೆ ಸಿಕ್ತ ನೋಡ್ರಿ ಮಂಗ್ಯಾನ ಮಗ.
2: ಹೊಡಿಬೇಡ್ರಿ ಸಾಹೇಬ್ರ, ನಾವ್ ಮಾಡಿದ್ದೆಲ್ಲ ಕಳ್ತನ, ಚೀಟಿಂಗ್ ಪ್ರಕರಣಗಳ ಬಗ್ಗೆ ನಾವು ಒಪ್ಕೋತೀನಿ.
3: ಹಂಗ ಬಾ ಮಗನ ದಾರಿಗೆ. ಈಗ ಇವ್ರಿಗೆ ಏನೇನು ಚೀಟ್ ಮಾಡಿದಿ, ಎಷ್ಟು ಗಂಟು ಹೊಡೆದಿದಿ, ತಗಿ ತಗಿ ಮಗನ್ನ
2: ತಗಿತೇನ್ರಿ. ಇದ್ರಿ ಮುಗೇಶ್ವರಿ ಅವ್ರ ಗಂಟ್ರಿ. 15 ಲಕ್ಷ ರೂಪಾಯಿ ಎಂಗೇಜ್ಮೆಂಟ್ ಉಂಗ್ರ, ಕ್ಯಾಶ್, ಬಂಗಾರದ ಆಭರಣದ ಚೀಲ. ತಗೋರಿ ಮುಗೇಶ್ವರಿ ಅವ್ರ, ಎಲ್ಲ ಅದಾವಿಲ್ಲ ಎಣಸ್ಗೋರಿ.
1: ಶ್ರೀನಾಥ್ ಅವ್ರ, ಏನ್ರಿ ಇದು?
2: ಇನ್ನ ಶಾಂತಾಬಾಯಿ ಅವ್ರ, ನಿಮ್ದು 3 ಲಕ್ಷ. ಪಿಂಕಿ ಅವ್ರ, 50,000 ಹಾಕಿದ ಕವರು ಇಲ್ಲೇ ಅದ ನೋಡ್ರಿ. ತಗೋರಿ ಎಣಸ್ಗೋರಿ.
1: ನನ್ ರೊಕ್ಕ ಹೋಗ್ಬಿಡ್ತಿದ್ದು.
2: ನನಗ ಎಲ್ಲಾರು ಕ್ಷಮಿಸ್ಬಿಡ್ರಿ.
3: ಏ ತುಕ್ಯ ಮಗರ, ನಿನ್ನ ನಾಟಕ ಬಂದ್ ಮಾಡ, ಇಲ್ಲ ಅಂತಂದ್ರ ಝಾಡಿಸಿ ಒದಿತೀನಿ ನೋಡು.
2: ಇಲ್ರಿ ಸಾಹೇಬ್ರ.
1: ಇನ್ಸ್ಪೆಕ್ಟರ್, ನಿಮಗ ಪುಣ್ಯ ಹತ್ತದ್ರಿ, ನನ್ನ ದೊಡ್ಡ ಆಪತ್ನಿಂದ ಪಾರ್ ಮಾಡಿದ್ರಿ. ನಿಮ್ಗ ತುಂಬಾ ಥ್ಯಾಂಕ್ಸ್ ನೋಡ್ರಿ. ಅಂದಂಗ ನಿಮಗ್ ಲಗ್ನ ಆಗೇತೀನ್ರಿ?
3: ನಾ ಇನ್ನು ಕುಮಾರ್ರಿ, ಈಗ ಕನ್ಯೆ ಹುಡುಕ್ಲಿಕ್ಕತ್ತೇನಿ.
1: ಹಂಗಾರ ನಮ್ಮ ಆಫೀಸ್ನ್ಯಾಗ ನೀವು ಹೆಸರು ಹಚ್ಚೆ ಬಿಡ್ರಿ, ನಾವು ಕನ್ಯೆ ಹುಡುಕ್ ಕೊಡ್ತೀವಿ.
3: ಥ್ಯಾಂಕ್ ಯು. ಏ ತುಕ್ಯ, ನಡ್ಲ ಮಗನ ಸ್ಟೇಷನ್ಗೆ. ಏ ಕೇಳ್ಕೊಂಡ್ ನೋಡ್ರಿ ಮಗನ್ನ. ಬರ್ತಿದ್ರಿ. ನಮಸ್ಕಾರ.
1: ಬರ್ರಿ ಬರ್ರಿ. ನಮಸ್ಕಾರ. ಮೇಡಮ್, ಇದೇನಾತ್ರಿ? ನನ್ ಗತಿ ಏನ್ರಿ?
0: ಮುಗೇಶ್ವರಿ, ನೀ ಏನು ಚಿಂತೆ ಮಾಡ್ಬೇಡವಾ. 1 ತಿಂಗಳೊಳಗ ಒಂದ್ ಹೈ ಕ್ಲಾಸ್ ಹೊರ ಹುಡುಕಿ ನಿನಗ ಮದ್ವೆ ಮಾಡ್ತೇನೆ, ಎಲ್ಲಾ ಸರಿಪಡಿಸ್ತೀನಿ. ಆತಿಲ್ಲೋ, ಗುಡ್ ಲಕ್ ನಿನಗ.
1: ಥ್ಯಾಂಕ್ಸ್ ರೀ ಮೇಡಮ್.
4: ಇದುವರೆಗೆ ಮುಗೇಶ್ವರಿ ನಾಟಕ ಕೇಳಿದಿರಿ. ಬರೆದವರು ಡಾಕ್ಟರ್ ಗೋವಿಂದ್ ಮಣ್ಣೂರ್. ಪಾತ್ರವರ್ಗ ಪಿಂಕಿ, ಜಿ ಸುರೇಖಾ ಸುರೇಶ್, ಶಾಂತಾಬಾಯಿ, ವಿಷಯ ಜೇವೂರ್, ರಾಧಾಬಾಯಿ ಮುದ್ದಿ, ಪದ್ಮಜಾ ಹುಯಿಲ್ಗೋಳ್, ಸುಂದರಾಚಾರಿ ಅನಂತ್ ದೇಶಪಾಂಡೆ, ಮೂಗೇಶ್ವರಿ ಶೈಲಜಾ ರಾಜಕುಮಾರ್, ಶ್ರೀನಾಥ್ ಸುನೀಲ್ ಪತ್ರಿ, ಇನ್ಸ್ಪೆಕ್ಟರ್ ಚನ್ನಬಸಪ್ಪ ಕಾಳೆ.
5: ಆಕಾಶವಾಣಿ ಚಿತ್ರದುರ್ಗ 102.6 FM. ಈಗ ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

0: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮ ದುರ್ಗೋದಯ ಪ್ರಸಾರದೊಂದಿಗೆ ಬೆಳಗ್ಗೆ 5